ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಪರಶಿವೆ ನಿನ್ನಯ ಚರಣವನ್ನು ಕಾಣಲು ಬಂದಿಹೇ ಹರಸಮ್ಮ, ಕೇಳಿ ಈ ಒಂದು ಗೀತೆಯನ್ನ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ದೇವಿ ಶರಣೆ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಪುಣ್ಯ ಪ್ರದಾಯಿನಿ ಪಾಪ ವಿನಾಶಿನಿ ಮಂಗಳ ರೂಪಿಣಿ ಗೌರಮ್ಮ ದುರಿತ ನಿವಾರಿಣಿ ದಾರಿದ್ರ್ಯ ನಾಶಿನಿ ಚಾಮುಂಡೇಶ್ವರಿ

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.
1: ಆತ್ಮೀಯರೇ ನಮಸ್ಕಾರ, ನಾನು ಡಾಕ್ಟರ್ ವಿಜಯಲಕ್ಷ್ಮಿ ಪುಟ್ಟಿ, ತಿರ್ಲಾಪುರ್ ಮರಾಠ ಮಂಡಲ್ ಮಹಾವಿದ್ಯಾಲಯದಲ್ಲಿನ ಇಂಗ್ಲಿಷ್ ಉಪನ್ಯಾಸಕಿ. ಇವತ್ತು ನಾನು ಜೇಡರ ದಾಸಿಮಯ್ಯನವರ ಒಂದು ವಚನವನ್ನ ತೆಗೆದುಕೊಂಡು ಬಂದಿದ್ದೇನೆ. ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ ಇರುಳೆಲ್ಲ ನಡೆದನ ಸುಂಕ ಕಂಜಿ. ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿಯಿತ್ತು, ಅಳಿಮನದವನ ಭಕ್ತಿ ಇಂತ ಇತ್ತು ಕಾಣ ರಾಮನಾಥ. ಇಲ್ಲಿ ಈಗ ಟ್ಯಾಕ್ಸ್ ಅಂತ ನಾವು ಮಾತಾಡ್ತೀವ್ರಿ, ಕರ ಅಥವಾ ಟ್ಯಾಕ್ಸ್ ತುಂಬ ಪದ್ಧತಿ ಬಹಳ ಹಿಂದಿನಿಂದ ಐತಿ. ಆದರೆ ಅಷ್ಟೇ, ಕರ ತುಂಬದ ಟ್ಯಾಕ್ಸ್ ತುಂಬದಂಗ ಇಡೀ ಸಂಪತ್ತನ್ನು ಅನುಭವಿಸಬೇಕು ಅನ್ನುವಂತಹ ಅನೇಕ ಜನರು ಕೂಡ ನಮ್ಮ ಮಧ್ಯೆ ಇದ್ದಾರೆ. ಅದನ್ನು ಒಂದು ದೃಷ್ಟಾಂತದ ಮೂಲಕ ಜೇಡರ ದಾಸಿಮಯ್ಯ ಹೇಳ್ತಾರೆ. ಒಬ್ಬ ಭತ್ತವನ್ನು ತೆಗೆದುಕೊಂಡು ಮಾರಲು ಪಟ್ಟಣಕ್ಕೆ ಒಯ್ಬೇಕು. ನೇರ ಮಾರ್ಗದೊಳಗೆ ಹೋದ್ರೆ ದಾರಿಯೊಳಗೆ ನ್ಯಾಯಯುತವಾಗಿ ಆ ಧಾನ್ಯಕ್ಕೆ ಟ್ಯಾಕ್ಸ್ ಕೊಡಬೇಕು. ಆದರೆ ಮನುಷ್ಯನಿಗೆ ದುರಾಸೆ ನೋಡ್ರಿ, ನನಗ ಎಲ್ಲ ಇರಲಿ ಅಂತ ಅಪೇಕ್ಷೆ ಮಾಡ್ತಾನೆ. ತಾನು ನೀಡಿದ ಕರ ಸಮಾಜಕ್ಕೆ ಸದ್ವಿನಿಯೋಗ ಆಗ್ತದೆ ಎನ್ನುವಂತಹ ಜ್ಞಾನ ಕೂಡ ಇದ್ರೂ ಕೂಡ ಅದನ್ನು ಉಪೇಕ್ಷೆ ಮಾಡ್ತಾನೆ. ಆ ಕರವನ್ನು ತಪ್ಪಿಸಿಕೊಳ್ಳುವ ತನ್ನದೇ ಆದ ಮಾರ್ಗವನ್ನು ತಾನ ಕಂಡುಕೊಳ್ತಾನೆ. ಹಗಲಿನಲ್ಲಿ ಎಲ್ಲರಿಗೂ ಕಾಣೋ ಹಂಗೆ ಹೋಗೋದು ಬೇಡ, ಅದು ಊರಿನೊಳಗೆ ಹೋಗೋದು ಬೇಡ, ಕಾಡಿನೊಳಗೆ ಕತ್ತಲದಾಗ ಹೋದ್ರೆ ಯಾರಿಗೂ ಕಾಣೋದಿಲ್ಲ ಅಂತ ಹೇಳಿ ಒಂದು ಗೋಣಿ ಚೀಲವನ್ನು ತೆಗೆದುಕೊಂಡು ಭತ್ತವನ್ನು ತುಂಬುತ್ತಾನೆ. ತುಂಬುವ ಅವಸರದೊಳಗೆ ಚೀಲದ ತಳದಲ್ಲಿರುವಂತಹ ರಂಧ್ರವನ್ನು ಆತ ನೋಡೋದೇ ಇಲ್ಲ.

0: ಎಲ್ಲಾನೂ ಅವಸರ ಅವಸರ. ಭತ್ತ ಚೀಲದಲ್ಲಿ ತುಂಬುವುದೊಂದೇ ಕುರಿ ಅವನಿಗೆ. ಹೀಗಾಗಿ ರಂಧ್ರದ ಕಡೆಗೆ ಲಕ್ಷ್ಯವಿಲ್ಲ. ಬೇಗ ಬೇಗನೆ ತುಂಬಿ ಚಕ್ಕಡಿಯಲ್ಲಿ ಹಾಕಿಕೊಂಡು ರಾತ್ರಿ ಇಡೀ ಪ್ರಯಾಣ ಮಾಡ್ತಾನೆ. ಕತ್ತಲಲ್ಲಿ ಕಾಡನ್ನ ದಾಟಿ ಊರು ಸೇರುವ ತವಕ ಆತನಿಗೆ. ತಾನು ತಂದ ಭತ್ತವನ್ನ ಸಂಪೂರ್ಣವಾಗಿ ತನಗ ಲಾಭ ಬರುವಂಗ ಮಾಡ್ಕೊಳ್ಳಾಕ ಬೇಗ ಬೇಗನೆ ಕಾಡು ದಾಟಿ ಊರನ್ನ ಸೇರ್ತಾನೆ. ಅಂಗಡಿಯ ಮುಂದೆ ನಿಲ್ಲಿಸಿ ಭತ್ತ ತುಂಬಿದ ಚೀಲ ತೆಗೆದುಕೊಳ್ಳಾಕ ನೋಡ್ತಾನ. ಚೀಲ ಐತಿ, ಆದ್ರೆ ಭತ್ತವೆಲ್ಲ ಕಾಡಿನ ದಾರಿ ಒಳಗ ಸೋರಿ ಸೋರಿ ಹೋಗಿದೆ. ಬೆಳೆದ ಬೆಳೆ ಒಳಗ ಸ್ವಲ್ಪ ಭಾಗ ನೀಡಬೇಕಾಗಿತ್ತು, ಆದ್ರೆ ಈಗ ಚೀಲದ ರಂಧ್ರದಿಂದ ಕಾರಣದಿಂದ ಇಡೀ ಭತ್ತವನ್ನೇ ಕಳೆದುಕೊಳ್ತಾನೆ. ಹಾಗೆಯೇ ಸಣ್ಣ ಮನುಷ್ಯನ ಮನುಷ್ಯ, ತನಗ ಎಲ್ಲ ಪುಣ್ಯ ಲಭಿಸ್ಲಿ ಅಂತ ಹೇಳಿ ಏನೇನೋ ವಾಮ ಮಾರ್ಗ ಹಿಡಿತಾನ. ಆದ್ರೆ ಪುಣ್ಯ ಫಲಗಳು ಅವಂಗ ದೊರೆಯುವುದಿಲ್ಲ. ಯಾಕಂದ್ರೆ ಶರಣರಾದವರಿಗೆ ಸ್ಪಷ್ಟತೆ ಇರಬೇಕು. ಲಿಂಗಕಾಯದ ದಾಸೋಹದಲ್ಲಿ ಲಿಂಗ ಕಾಯಕ ದಾಸೋಹಗಳಲ್ಲಿ ನಿಷ್ಠೆ ಇರಬೇಕು. ಅನಗತ್ಯವಾದ ವಾಮ ಮಾರ್ಗಗಳಿಂದ ಸಂಪತ್ತನ್ನು ಸಂಗ್ರಹ ಮಾಡಬಾರ್ದು. ಜೊತೆಗೆ ಭಕ್ತಿ ಮಾರ್ಗಕ್ಕಾಗಿ ಬೇರೆ ಬೇರೆ ಒಳ ಮಾರ್ಗಗಳನ್ನು ಎಂದೂ ಹಿಡಿಬಾರ್ದು. ಹಾಗೇನಾದರೂ ಆದಲ್ಲಿ ಅವನು ಖಂಡಿತ ಶರಣನಾಗಲು ಸಾಧ್ಯವಿಲ್ಲ ಎನ್ನುವಂಥದ್ದು ಜೇಡರ ದಾಸಿಮಯ್ಯನವರ ಅಭಿಮತ.
1: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಿದವರು ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.

ಶಿವಾಯ. ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 13ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನದ ಗುರಿಯನ್ನ ವಿವರಿಸುತ್ತಾರೆ. ಸೊ ಹೇಗೆ ಇದನ್ನ ನನ್ನ ಭಕ್ತರು ಮಾತ್ರ ಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಭಾವವನ್ನ ಪಡೆಯುತ್ತಾರೆ ಅಂತ ಭಗವಂತ ಹೇಳ್ತಾರೆ. ಸೊ ಇಲ್ಲಿ ಸಂಗ್ರಹವಾಗಿ ಹೇಳುವುದಾದ್ರೆ, ಮಹಾಭೂತಾನಿಯಿಂದ ಪ್ರಾರಂಭವಾಗಿ ಚೇತನಾಧೃತಿ ಅನ್ನುವವರೆಗೆ 6 ಮತ್ತು 7ನೆಯ ಶ್ಲೋಕಗಳು ಐಹಿಕ ಮೂಲ ಘಟಕಗಳನ್ನು, ಬದುಕಿನ ಲಕ್ಷಣಗಳ ಕೆಲವು ಅಭಿವ್ಯಕ್ತಿಗಳನ್ನು ವಿಶ್ಲೇಷಣೆ ಮಾಡುತ್ತವೆ ಎಂದು ಅರ್ಥ ಮಾಡಿಕೊಳ್ಳಬಹುದು. ಈ ಒಂದು ಗೂಡಿ ದೇಹ ಅಥವಾ ಕ್ಷೇತ್ರ ಆಗುತ್ತೆ. ಅಮಾನಿತ್ವಂ ತತ್ವ ಜ್ಞಾನಾರ್ಥ ದರ್ಶನಂ 8ರಿಂದ 12 ಶ್ಲೋಕಗಳು ಎರಡು ಬಗೆಯ ಕ್ಷೇತ್ರಜ್ಞರನ್ನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನು ವರ್ಣಿಸುತ್ತವೆ. ಆತ್ಮ ಮತ್ತು ಪರಮಾತ್ಮ ಈ ಕ್ಷೇತ್ರಜ್ಞರು. ಅನಾದಿಮತ್ಪರಂನಿಂದ ಪ್ರಾರಂಭವಾಗಿ ಹೃದಯ ಸರ್ವಸ್ಯ ವಿಷ್ಟಿತಂ ವರೆಗೆ 13ರಿಂದ 18ನವರೆಗಿನ ಶ್ಲೋಕಗಳು ಆತ್ಮನನ್ನು ಮತ್ತು ಪರಮಪ್ರಭು ಅಥವಾ ಪರಮಾತ್ಮನನ್ನು ವರ್ಣಿಸುತ್ತವೆ. ಈ 3 ಅಂಶಗಳನ್ನು ಇಲ್ಲಿ ವರ್ಣಿಸಲಾಗಿದೆ. ಕ್ಷೇತ್ರ ಅಂದರೆ ದೇಹ, ಜ್ಞಾನದ ಪ್ರಕ್ರಿಯೆ ಮತ್ತು ಆತ್ಮ ಹಾಗೂ ಪರಮಾತ್ಮ. ಭಗವಂತನ ಪರಿಶುದ್ಧ ಭಕ್ತರು ಮಾತ್ರ ಈ 3 ಅಂಶಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಲ್ಲರು ಎಂದು ಇಲ್ಲಿ ವಿಶೇಷವಾಗಿ ವರ್ಣಿಸಿದೆ. ಆದ್ದರಿಂದ ಭಕ್ತರಿಗೆ ಭಗವದ್ಗೀತೆಯು ಸಂಪೂರ್ಣವಾಗಿ ಉಪಯುಕ್ತವಾಗಿದೆ. ಪರಮ ಪ್ರಭುವಾದ ಕೃಷ್ಣನ ಭಾವವೇ ಪರಮ ಗುರಿ. ಇದನ್ನು ಪಡೆಯಬಲ್ಲವರು ಈ ಭಕ್ತರು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಭಕ್ತರು ಮಾತ್ರ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅಪೇಕ್ಷಿತ ಪರಿಣಾಮವನ್ನು ಪಡೆಯಬಲ್ಲರು. ಇತರರಿಗೆ ಇದು ಸಾಧ್ಯವಿಲ್ಲ. ಶ್ಲೋಕ 20. ಪ್ರಕೃತಿ

ಭಗವಾನ್. ಪ್ರಕೃತಿ ಮತ್ತು ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಅವರ ಮಾರ್ಪಾಡುಗಳು ಗುಣಗಳು ಪ್ರಕೃತಿಯಿಂದ ಆದವು. ಸೊ ಇಲ್ಲಿ ನೀಡಿರುವಂತಹ ಜ್ಞಾನದಿಂದ ಕ್ಷೇತ್ರಜ್ಞರನ್ನ ವ್ಯಕ್ತಿಗತ ಆತ್ಮ ಮತ್ತು ಪರಮಾತ್ಮರನ್ನು ಅರ್ಥ ಮಾಡಿಕೊಳ್ಳಬಹುದು. ದೇಹವು ಕ್ಷೇತ್ರ, ಇದು ಐಹಿಕ ಪ್ರಕೃತಿಯಿಂದ ಆದದ್ದು. ದೇಹಧಾರಿಯಾಗಿ ದೇಹದ ಚಟುವಟಿಕೆಗಳನ್ನು ಸವಿಯುತ್ತಿರುವ ವ್ಯಕ್ತಿಗತ ಆತ್ಮ, ಪುರುಷ ಅಥವಾ ಜೀವಿ, ಅವನೊಬ್ಬ ಕ್ಷೇತ್ರಜ್ಞ, ಇನ್ನೊಬ್ಬ ಪರಮಾತ್ಮನು. ಪರಮಾತ್ಮನು ವ್ಯಕ್ತಿಗತ ಆತ್ಮವು ದೇವೋತ್ತಮ ಪರಮಪುರುಷನ ಬೇರೆ ಬೇರೆ ಅಭಿವ್ಯಕ್ತಿಗಳು ಎಂಬುದನ್ನು ತಿಳಿದುಕೊಳ್ಳಬೇಕು. ವ್ಯಕ್ತಿಗತ ಆತ್ಮ ಭಗವಂತನ ಶಕ್ತಿಯ ವರ್ಗಕ್ಕೆ ಸೇರಿದವನು, ಪರಮಾತ್ಮ ಭಗವಂತನ ಸ್ವಾಂಶ ವಿಸ್ತರಣೆಗೆ ಸೇರಿದವನು. ಸೊ ಪ್ರಕೃತಿಯು ಜೀವಿಯು ನಿತ್ಯರಾದವರು, ಅಂದರೆ ಅವರು ಸೃಷ್ಟಿಗೆ ಮೊದಲೇ ಇದ್ದರು. ಪ್ರಕೃತಿಯ ಅಭಿವ್ಯಕ್ತಿ ಪರಮಪ್ರಭುವಿನ ಶಕ್ತಿಯಿಂದ ಆದದ್ದು. ಜೀವಿಗಳು ಹಾಗೆಯೇ, ಆದರೆ ಜೀವಿಗಳು ಶ್ರೇಷ್ಠ ಶಕ್ತಿಗೆ ಸೇರಿದವರು. ಈ ಸೃಷ್ಟಿ ರೂಪ ತಾಳುವ ಮೊದಲೇ ಜೀವಿಗಳು ಅಹಿಕ ಪ್ರಕೃತಿಯು ಅಸ್ತಿತ್ವದಲ್ಲಿ ಇದ್ದವು. ಅಹಿಕ ಪ್ರಕೃತಿ ದೇವೋತ್ತಮ ಪರಮಪುರುಷನಾದ ಮಹಾವಿಷ್ಣುವಿನಲ್ಲಿ ಸೇರಿ ಹೋಗಿತ್ತು. ಅಗತ್ಯವಾದಾಗ ಅದು ಮಹತ್ತತ್ವದ ಮೂಲಕ ಪ್ರಕಟವಾಯಿತು. ಹೀಗೆಯೇ ಜೀವಿಗಳು ಕೂಡ ಅವನಲ್ಲಿ ಇವೆ. ಅವು ಬದ್ಧರಾಗಿರುವುದರಿಂದ ಅವಕ್ಕೆ ಪರಮ ಪ್ರಭುವಿನ ಸೇವೆಯನ್ನು ಮಾಡಲು ಇಷ್ಟವಿಲ್ಲ. ಹೀಗೆ ಅವುಗಳಿಗೆ ಆಧ್ಯಾತ್ಮಿಕ ಗಗನವನ್ನು ಪ್ರವೇಶಿಸಲು ಅವಕಾಶವನ್ನು ಕೊಡಲಾಗುವುದಿಲ್ಲ. ಆದರೆ ಐಹಿಕ ನಿಸರ್ಗವು ಹೊರಬಂದಾಗ ಈ ಜೀವಿಗಳಿಗೆ ಮತ್ತೊಮ್ಮೆ ಐಹಿಕ ಜಗತ್ತಿನಲ್ಲಿ ಕ್ರಿಯೆಯಲ್ಲಿ ತೊಡಗಲು ಮತ್ತು ದಿವ್ಯ ಜಗತ್ತನ್ನು ಪ್ರವೇಶಿಸಲು ಸಿದ್ಧ ಮಾಡಿಕೊಳ್ಳಲು ಇನ್ನೊಂದು ಅವಕಾಶವನ್ನು ಕೊಡಲಾಗುವುದು. ಐಹಿಕ ಸೃಷ್ಟಿಯ ರಹಸ್ಯ ಇದು. ಜೀವಿಯು ಮೂಲತಃ ಪರಮಪ್ರಭುವಿನ ವಿಭಿನ್ನಾಂಶ, ಆದರೆ ತನ್ನ ಬಂಡಾಯದ ಸ್ವಭಾವದಿಂದ ಅವನು ಐಹಿಕ ಪ್ರಕೃತಿಯಲ್ಲಿ ಬದ್ಧನಾಗುತ್ತಾನೆ. ಈ ಜೀವಿಗಳು ಅಥವಾ ಭಗವಂತನ ಶ್ರೇಷ್ಠ ಶಕ್ತಿಯ ಅಂಶಗಳು ಐಹಿಕ ಪ್ರಕೃತಿಯ ಸಂಪರ್ಕವನ್ನು ಹೇಗೆ ಪಡೆದವು ಎಂಬುದು ವಾಸ್ತವವಾಗಿ ಮುಖ್ಯವೇ ಅಲ್ಲ. ಆದರೆ ಇದು ವಾಸ್ತವವಾಗಿ ಏಕೆ ಮತ್ತು ಹೇಗೆ ಆಯಿತು ಎನ್ನುವುದು ಭಗವಂತನಿಗೆ ತಿಳಿದಿರುತ್ತದೆ. ಈ ಐಹಿಕ ಪ್ರಕೃತಿಯಿಂದ ಆಕರ್ಷಿತರಾದವರು ಅಸ್ತಿತ್ವಕ್ಕಾಗಿ ಕಠಿಣ ಶ್ರಮ ಪಡುತ್ತಿದ್ದಾರೆ ಎಂದು ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ. ಆದರೆ ಐಹಿಕ ಪ್ರಕೃತಿಯಲ್ಲಿ ತ್ರಿಗುಣಗಳಿಂದ ಆಗುವ ಎಲ್ಲ ಪರಿವರ್ತನೆಗಳು, ಪ್ರಭಾವಗಳು ಐಹಿಕ ಪ್ರಕೃತಿಯಿಂದ ಆದವು ಎನ್ನುವುದನ್ನು ನಾವು ನಿಶ್ಚಯವಾಗಿ ಈ ಕೆಲವು ಶ್ಲೋಕಗಳ ವರ್ಣನೆಯಿಂದ ತಿಳಿದುಕೊಳ್ಳಬೇಕು. ಜೀವಿಗಳಿಗೆ ಸಂಬಂಧಿಸಿದ ಎಲ್ಲ ಪರಿವರ್ತನೆಗಳಿಗೂ ವೈವಿಧ್ಯಕ್ಕೂ ದೇಹವೇ ಕಾರಣ. ಚೇತನದ ಮಟ್ಟಿಗೆ ಎಲ್ಲ ಜೀವಿಗಳು ಒಂದೇ. 21ನೇ ಶ್ಲೋಕ.

0: ಉಚ್ಯತೆ. ಎಲ್ಲ ಐಹಿಕ ಕಾರ್ಯ ಕಾರಣಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಆದರೆ ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿಯು ಕಾರಣ. ಜೀವಿಗಳಲ್ಲಿ ದೇಹಗಳು ಮತ್ತು ಇಂದ್ರಿಯಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರಕಟವಾಗುವುದಕ್ಕೆ ಐಹಿಕ ಪ್ರಕೃತಿಯ ಕಾರಣ. ಜೀವಿಗಳಲ್ಲಿ 84 ಲಕ್ಷ ಬೇರೆ ಬೇರೆ ವರ್ಗಗಳಿವೆ. ಈ ಭಿನ್ನ ರೀತಿಗಳು ಐಹಿಕ ಪ್ರಕೃತಿಯ ಸೃಷ್ಟಿ. ಇವು ಜೀವಿಯ ಬೇರೆ ಬೇರೆ ಇಂದ್ರಿಯ ಸುಖಗಳಿಂದ ಹುಟ್ಟುತ್ತವೆ. ಹೀಗೆ ಜೀವಿ ಈ ದೇಹದಲ್ಲಿ ಅಥವಾ ಆ ದೇಹದಲ್ಲಿ ಇರಬೇಕೆಂದು ಬಯಸುತ್ತಾನೆ. ಆತನನ್ನು ಬೇರೆ ಬೇರೆ ದೇಹಗಳಲ್ಲಿ ಇಟ್ಟಾಗ ಬೇರೆ ಬೇರೆ ರೀತಿಯ ಸುಖ ದುಃಖಗಳನ್ನು ಅನುಭವಿಸುತ್ತಾನೆ. ಅವನ ಐಹಿಕ ಸುಖ ದುಃಖಗಳಿಗೆ ಕಾರಣ ಸ್ವಯಂ ತಾನೇ ಅಲ್ಲ, ಆದರೆ ಅವನ ದೇಹ. ಅವನ ಮೂಲ ಸ್ಥಿತಿಯಲ್ಲಿ ಭೋಗದ ವಿಷಯದಲ್ಲಿ ಅನುಮಾನವೇ ಇಲ್ಲ. ಆದ್ದರಿಂದ ಅದೇ ಅವನ ನಿಜವಾದ ಸ್ಥಿತಿ. ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸಬೇಕೆಂಬ ಅಪೇಕ್ಷೆಯ ಫಲವಾಗಿ ಅವನು ಐಹಿಕ ಜಗತ್ತಿನಲ್ಲಿ ಇದ್ದಾನೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇಂತಹದು ಇಲ್ಲವೇ ಇಲ್ಲ. ಆಧ್ಯಾತ್ಮಿಕ ಜಗತ್ತು ಪರಿಶುದ್ಧವಾದದ್ದು. ಆದರೆ ಐಹಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬರು ದೇಹಕ್ಕಾಗಿ ಬೇರೆ ಬೇರೆ ಬಗೆಯ ಸುಖಗಳನ್ನು ಪಡೆಯಲು ಶ್ರಮ ಪಡುತ್ತಾರೆ. ದೇಹವು ಇಂದ್ರಿಯಗಳ ಪರಿಣಾಮ ಎಂದು ಹೇಳಿದರೆ ಇದು ಇನ್ನೂ ಸ್ಪಷ್ಟವಾದೀತು. ಬಯಕೆಯ ತೃಪ್ತಿಗಾಗಿ ಇರುವ ಸಾಧನೆಗಳು ಇಂದ್ರಿಯಗಳು. ದೇಹ ಮತ್ತು ಸಾಧನಗಳಾದ ಇಂದ್ರಿಯಗಳು ಒಟ್ಟಾಗಿ ಅವನ್ನು ಐಹಿಕ ಪ್ರಕೃತಿ ನೀಡುತ್ತವೆ. ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟವಾಗುವಂತೆ ಜೀವಿಯ ಹಿಂದಿನ ಬಯಕೆ ಮತ್ತು ಕರ್ಮಗಳಿಗೆ ಅನುಗುಣವಾಗಿ ಅವನಿಗೆ ಹಿತವಾದ ಅಥವಾ ಅಹಿತವಾದ ಸನ್ನಿವೇಶವು ಲಭ್ಯವಾಗುತ್ತೆ. ಐಹಿಕ ಪ್ರಕೃತಿಯು ಮನುಷ್ಯನ ಬಯಕೆಗಳು ಮತ್ತು ಕರ್ಮಗಳಿಗೆ ಅನುಗುಣವಾಗಿ ಅವುಗಳನ್ನು ವಿವಿಧ ವಾಸಸ್ಥಳಗಳಲ್ಲಿ ಇರಿಸುತ್ತದೆ. ಯಾವುದೇ ವಾಸಸ್ಥಳ ಲಭ್ಯವಾಗುವುದಕ್ಕೆ ಮತ್ತು ಅವನಿಗೆ ಬರುವ ಸುಖ ದುಃಖಗಳಿಗೆ ಆ ಜೀವಿಯ ಕಾರಣ. ದೇಹ ಜಡವಸ್ತುವಾದ್ದರಿಂದ ಪ್ರಕೃತಿಯ ನಿಯಮಕ್ಕೆ ಅನುಗುಣವಾಗಿ ಕೆಲಸ ಮಾಡುತ್ತದೆ. ಆದ್ದರಿಂದ ಜೀವಿಯನ್ನು ಒಮ್ಮೆ ಒಂದು ನಿರ್ದಿಷ್ಟವಾದ ಬಗೆಯ ದೇಹದಲ್ಲಿ ಇರಿಸುತ್ತಲೇ ಅವನು ಪ್ರಕೃತಿಯ ನಿಯಂತ್ರಣಕ್ಕೆ ಬರುತ್ತಾನೆ. ಪ್ರಕೃತಿಯ ನಿಯಮವನ್ನು ಬದಲು ಮಾಡಲು ಆ ಕಾಲದಲ್ಲಿ ಜೀವಿಗೆ ಶಕ್ತಿ ಇರುವುದಿಲ್ಲ. ಒಂದು ಜೀವಿಯನ್ನ ಒಂದು ನಾಯಿಯ ದೇಹದಲ್ಲಿ ಇರಿಸಿದೆ ಎಂದುಕೊಳ್ಳೋಣ. ನಾಯಿಯ ದೇಹದಲ್ಲಿ ಇರಿಸಿದ ಕೂಡಲೇ ಅವನು ನಾಯಿಯಂತೆ ನಡೆದುಕೊಳ್ಳಬೇಕು. ಅವನು ಬೇರೆ ರೀತಿಯಲ್ಲಿ ನಡೆದುಕೊಳ್ಳಲು ಸಾಧ್ಯವಿಲ್ಲ. ಜೀವಿಯನ್ನು ಒಂದು ಹಂದಿಯ ದೇಹದಲ್ಲಿ ಇರಿಸಿದರೆ ಅವನು ಹೊಲಸನ್ನು ತಿಂದು ಹಂದಿಯಂತೆ ನಡೆದುಕೊಳ್ಳಬೇಕು. ಹಾಗೆ ಜೀವಿಯನ್ನು ಒಬ್ಬ ದೇವತೆಯ ದೇಹದಲ್ಲಿ ಇಟ್ಟರೆ ಅವನು ತನ್ನ ದೇಹಕ್ಕೆ ಅನುಗುಣವಾಗಿ ನಡೆದುಕೊಳ್ಳಬೇಕು. ಇದು ಪ್ರಕೃತಿಯ ನಿಯಮ. ಆದರೆ ಎಲ್ಲ ಸನ್ನಿವೇಶಗಳಲ್ಲಿಯೂ ಪರಮಾತ್ಮನು ಜೀವಾತ್ಮನೊಡನೆ ಇರುತ್ತಾನೆ. ಇದನ್ನು ವೇದಗಳಲ್ಲಿ ಹೀಗೆ ವಿವರಿಸಿದೆ. ಮುಂಡಕ ಉಪನಿಷತ್ನಲ್ಲಿ ದ್ವಾ ಸುಪರ್ಣ ಸಯುಜ ಸುಖಾಯ. ಪರಮ ಪ್ರಭು ಜೀವಾತ್ಮನ ವಿಷಯದಲ್ಲಿ ಎಷ್ಟು ಕರುಣಾಮಯನೆಂದರೆ ಅವನು ಜೀವಾತ್ಮನೊಡನೆ ಸದಾ ಇರುತ್ತಾನೆ ಮತ್ತು ಎಲ್ಲ ಸನ್ನಿವೇಶಗಳಲ್ಲಿಯೂ ಪರಮಾತ್ಮನಾಗಿ ಉಪಸ್ಥಿತನಿರುತ್ತಾನೆ. 22ನೇ ಶ್ಲೋಕ. ಪುರುಷ ಪ್ರಕೃತಿ ಸ್ತೋಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದನ್ನು ಅನುಭವಿಸುತ್ತಾನೆ. ಸೊ ಈಗ ಜೀವಾತ್ಮಗಳು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೇಗೆ ಸಾಗುತ್ತವೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಈ ಶ್ಲೋಕ ಬಹುಮುಖ್ಯವಾದದ್ದು. ಮನುಷ್ಯ ಉಡುಪನ್ನು ಬದಲಾಯಿಸುವ ಹಾಗೆ ಜೀವಿಯು ದೇಹದಿಂದ ದೇಹಕ್ಕೆ ಸಾಗ್ತಾನೆ. ಇದನ್ನು 2ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಉಡುಪಿನ ಈ ಬದಲಾವಣೆಗೆ ಐಹಿಕ ಅಸ್ತಿತ್ವದಲ್ಲಿ ಅವನಿಗಿರುವ ಆಸಕ್ತಿಯ ಕಾರಣ. ಈ ಮಾಯಾ ಅಭಿವ್ಯಕ್ತಿಯು ಅವನನ್ನು ಮೋಹಗೊಳಿಸಿದಷ್ಟು ಕಾಲವು ಅವನು ದೇಹದಿಂದ ದೇಹಕ್ಕೆ ಸಾಗುತ್ತಲೇ ಇರಬೇಕಾಗುತ್ತದೆ. ಐಹಿಕ ಪ್ರಕೃತಿಯು ಪ್ರಕೃತಿಯ ಮೇಲೆ ಪ್ರಭುತ್ವ ನಡೆಸಬೇಕೆಂಬ ಅವನ ಆಸೆಯಿಂದ ಅವನು ಇಂತಹ ಅಪೇಕ್ಷಣೀಯವಲ್ಲದ ಸನ್ನಿವೇಶಗಳಲ್ಲಿ ಇರಿಸಲ್ಪಡುತ್ತಾನೆ. ಜೀವಿಯು ಒಮ್ಮೆ ದೇವತೆಯಾಗಿ ಒಮ್ಮೆ ಮನುಷ್ಯನಾಗಿ ಒಮ್ಮೆ ಮೃಗವಾಗಿ ಪಕ್ಷಿಯಾಗಿ ಹುಳುವಾಗಿ ಜಲಪ್ರಾಣಿಯಾಗಿ ಹೀಗೆ ಅವನು ಹುಟ್ಟುತ್ತಾನೆ. ಇದು ಐಹಿಕ ಬಯಕೆಯ ಪ್ರಭಾವದಿಂದ ಆಗುವಂಥದ್ದು. ಇದು ನಡೆಯುತ್ತಲೇ ಇರುತ್ತೆ. ಎಲ್ಲ ಆಗು ಹೋಗುಗಳಲ್ಲಿಯೂ ಜೀವಾತ್ಮನು ತನ್ನ ಸನ್ನಿವೇಶದ ಪ್ರಭು ಎಂದುಕೊಳ್ಳುತ್ತಾನೆ. ಆದರೆ ಅವನು ಐಹಿಕ ಪ್ರಕೃತಿಯ ಪ್ರಭಾವದಲ್ಲಿ ಇರುತ್ತಾನೆ. ಅವನನ್ನು ಹೀಗೆ ಬೇರೆ ಬೇರೆ ದೇಹಗಳಲ್ಲಿ ಹೇಗೆ ಇರಿಸಲಾಗುತ್ತೆ ಎನ್ನುವುದನ್ನು ಇಲ್ಲಿ ವಿವರಿಸಲಾಗಿದೆ. ಬೇರೆ ಬೇರೆ ಪ್ರಕೃತಿಯ ಗುಣಗಳ ಸಹಯೋಗವೇ ಇದಕ್ಕೆ ಕಾರಣ. ಆದ್ದರಿಂದ ಮನುಷ್ಯ 3 ಐಹಿಕ ಗುಣಗಳನ್ನು ಮೀರಿ ದಿವ್ಯ ಸ್ಥಿತಿಯನ್ನು ಸಾಧಿಸಬೇಕು. ಇದಕ್ಕೆ ಕೃಷ್ಣ ಪ್ರಜ್ಞೆ ಎಂದು ಹೆಸರು. ಮನುಷ್ಯ ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸದಿದ್ದರೆ ಅವನ ಐಹಿಕ ಪ್ರಜ್ಞೆಯು ಅವನ ದೇಹದಿಂದ ದೇಹಕ್ಕೆ ಸಾಗುವಂತೆ ಒತ್ತಾಯ ಮಾಡುತ್ತದೆ. ಯಾಕೆಂದರೆ ಅನಾದಿ ಕಾಲದಿಂದ ಅವನಿಗೆ ಐಹಿಕ ಬಯಕೆಗಳು ಇದ್ದೇ ಇವೆ. ಆದರೆ ಅವನು ಈ ಗ್ರಹಿಕೆಯನ್ನು ಬದಲಾಯಿಸಿಕೊಳ್ಬೇಕು. ಅಧಿಕಾರಯುತ ಮೂಲಗಳಿಂದ ಕೇಳಿ ತಿಳಿದರೆ ಮಾತ್ರ ಈ ಬದಲಾವಣೆಯನ್ನು ಸಾಧಿಸಬಹುದು. ಇದಕ್ಕೆ ಅತ್ಯುತ್ತಮ ನಿದರ್ಶನ ಇಲ್ಲಿದೆ. ಅರ್ಜುನನು ಕೃಷ್ಣನಿಂದ ದೇವರ ವಿಚಾರವನ್ನ ಕೇಳ್ತಾ ಇದ್ದಾನೆ. ಜೀವಿಯು ಈ ಶ್ರವಣ ಪ್ರಕ್ರಿಯೆಗೆ ತನ್ನನ್ನು ಒಪ್ಪಿಕೊಂಡರೆ ಅಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸಬೇಕೆಂಬ ಅವನ ಬಹುಕಾಲದ ಬಯಕೆಯನ್ನ ಅವನು ಕಳೆದುಕೊಳ್ಳುತ್ತಾನೆ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 1:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ 1:30 to 2:00 ಪ್ರಸಾರವಾಗಲಿದೆ. ಮರಾಠಿ ಸಮಯ 2:00 to 2:15 ವಾರ್ತೆಗಳು. ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ. ನಿಮ್ಮ ಸೇವೆಯಲ್ಲಿ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು. ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕೀರ್ತನ್ ಎಂ ಎಸ್, ಪ್ರಾಧ್ಯಾಪಕರು, ರೋಗ ನಿಧಾನ ವಿಭಾಗ, ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಾಹಪುರ್, ಬೆಳಗಾವಿ. ರೂಮ್ ನಂಬರ್ 3 ಓಪಿಡಿನಲ್ಲಿ ಡಯಾಬಿಟೀಸ್ ಪೇಷಂಟ್ ಎಂಬುದನ್ನು ನೋಡುತ್ತಿದ್ದೀನಿ. ಇವತ್ತಿಂದು ಟಾಪಿಕ್ ಏನೆಂದರೆ ಸಕ್ಕರೆ ಕಾಯಿಲೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಅದಕ್ಕೆ ಡಯಾಬಿಟೀಸ್ ಮೆಲೈಟಸ್ ಅಂತ ಹೇಳ್ತೀವಿ. ರೂಮ್ ನಂಬರ್ 3 ಸ್ಪೆಷಾಲಿಟಿ ಓಪಿಡಿಯಲ್ಲಿ ನಾನು ಮಂಗಳವಾರ ಮತ್ತು ಶನಿವಾರ ಎರಡು ದಿನ ಸಕ್ಕರೆ ರೋಗಿಗಳನ್ನು ನೋಡ್ತಿದ್ದೀನಿ. ಎಲ್ಲರಿಗೂ ಗೊತ್ತ ಹಾಗೆ ಡಯಾಬಿಟೀಸ್ ಮೆಲೈಟಸ್ ಎಂದು ಸಕ್ಕರೆ ಕಾಯಿಲೆ ಎಂದು ಕಾಮನ್ ಆಗಿ ಡಿಸೀಸ್ ಆಗಿ ನೀವು ನೋಡಬಹುದು. ಈ ಸಮಾಜದಲ್ಲಿ ಯಾಕೆ ಈ ರೋಗ ಇಷ್ಟು ಬೆಳೆದಿದೆ, ನಿಂತು ಇಷ್ಟು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ, ಇದರ ಕಾರಣವೇನು ಎಂಬುದನ್ನು ನಾನು ಒಂದು ಸ್ವಲ್ಪ ಎರಡು ಮಾತಿನಲ್ಲಿ ಹೇಳಬೇಕಂದರೆ, ಈಗಿನ ಇರೋ ಲೈಫ್ ಸ್ಟೈಲು, ನಾವು ಏನು ನಮ್ಮ ವ್ಯವಹಾರ, ಊಟ, ನಿದ್ದೆ, ಇದು ಈ ಥರ ನಾವು ತುಂಬ ಚೇಂಜ್ ಮಾಡಿಕೊಂಡು ಅದರಲ್ಲಿ ನಮಗೆ ನೆಟ್ಟಿಗೆ ನಿದ್ದೆ ಮಾಡೋದಾಗಲಿ, ಊಟ ಮಾಡೋದಾಗಲಿ, ಮತ್ತು ಇರೋ ಸ್ಟ್ರೆಸ್ಸು, ಇದರ ಎಲ್ಲ ಕಾರಣಗಳು ಮೇನ್ ಆಗಿ ಇದು ಸಕ್ಕರೆ ಕಾಯಿಲೆಯನ್ನು ಉಂಟು ಮಾಡುತ್ತಾ ಇದೆ. ಜಗತ್ತಿನಲ್ಲಿ ಸುಮಾರು 630 ಮಿಲಿಯನ್ ಜನರು ಈ ರೋಗದಿಂದ ನರಳುತ್ತಿದ್ದಾರೆ. ಅದೇ ಭಾರತದಲ್ಲಿ ಸುಮಾರು 80 ಲಕ್ಷ ಜನ ಈ ರೋಗದಿಂದ ನರಳುತ್ತಿದ್ದಾರೆ. ಸೊ ಈ ರೋಗದಲ್ಲಿ ಲಕ್ಷಣಗಳು ಏನು ಕಂಡುಬರುತ್ತದೆ ಅಂದರೆ, ತುಂಬ ಜನರಿಗೆ ಹಸು ಜಾಸ್ತಿ ಆಗುತ್ತದೆ, ಮೂತ್ರ ವಿಸರ್ಜನೆ ತುಂಬ ಜಾಸ್ತಿ ಆಗುತ್ತದೆ, ಬೆವರು ಬಿಡುತ್ತದೆ. ಸೊ ಈ ಯಾವುದೇ ಒಂದು ಲಕ್ಷಣವನ್ನು ಕಂಡು ಬಂದರೆ ನೀವು ದಯವಿಟ್ಟು ನಮ್ಮ ಆಸ್ಪತ್ರೆ ಕೆಎಲ್ಇ ಆಯುರ್ವೇದ ಆಸ್ಪತ್ರೆ ರೂಮ್ ನಂಬರ್ 3 ಬಂದು ನಮ್ಮನ್ನು ಒಂದು ಸಾಲಿ ಭೇಟಿಯಾದರೆ ನಾವು ನಿಮಗೆ ಏನು ಪರಿಹಾರ ಕೊಡಬಹುದು ಎಂದು ನಾವು ನಿಮಗೆ ಹೇಳಿಕೊಡ್ಬೋದು. ಈ ಮಾತಿನಲ್ಲಿ ಮೇನ್ ಏನು ಸಿಂಪ್ಟಮ್ಸ್ ಬರುತ್ತದೆ ಅಂದರೆ, ಈಗ ನಾವು ಏನು ಹೇಳಿದ್ದೀವಲ್ಲ, ಇದು ಯಾಕೆ ಬರುತ್ತದೆ, ಏನು ಮಾಡೋದ್ರಿಂದ, ಕಾರಣವೇನು, ನಾನು ಮೊದಲು ಹೇಳಿದ್ದಂಗೆ ನಿಮಗೆ ಯಾವುದೋ ರೀತಿಯಿಂದ ಸ್ಟ್ರೆಸ್ಫುಲ್ ಲೈಫು, ಲೈಫ್ ಸ್ಟೈಲ್ ಚೇಂಜಸ್ಸು, ಇಲ್ಲ ಆಹಾರದ ಡಯಟ್ ಏನಾದರೂ ಹೆಚ್ಚು ಕಡಿಮೆ ಆಗೋದ್ರಿಂದ. ಈಗಿಂದ ತುಂಬ ಜನ ಕಾಮನ್ ಆಗಿ ಎಲ್ಲ ಮಾಡೋದು ಏನಪ್ಪ ಅಂದರೆ, ಹೆಚ್ಚಾಗಿ ತುಂಬ ಟೊಬ್ಯಾಕೋ ಚೀವಿಂಗು, ಸಿಗರೆಟ್ ಸ್ಮೋಕಿಂಗು, ಆಲ್ಕೋಹಾಲ್ ಇಂಟೇಕು, ಇವೆಲ್ಲ ತುಂಬ ಆಗಿದೆ. ಸೊ ಈ ರೀತಿಯಿಂದ ಇದು ಹೆಚ್ಚಾಗೋದ್ರಿಂದ ನಮ್ಮ ಶರೀರದಲ್ಲಿ ಸಕ್ಕರೆಯನ್ನು ಜಾಸ್ತಿ ಉತ್ಪನ್ನ ಮಾಡಬಹುದು, ಯಾಕಂದರೆ ಇದು ನಮ್ಮ ಲಿವರ್ ಮೇಲೆ ಪ್ರೆಷರ್ ಬೀಳುತ್ತದೆ. ಸೊ ಆದ್ದರಿಂದ ಸಕ್ಕರೆ ರಕ್ತದಂಶದಲ್ಲಿ ಜಾಸ್ತಿಯಾಗಿ ಸಕ್ಕರೆ ಕಾಯಿಲೆಯನ್ನು ಉಂಟು ಮಾಡುತ್ತದೆ. ಸೊ ಇದನ್ನು ನಾವು ತಡೆಹಿಡಿಬೇಕಾದರೆ ನಿಮಗೆ ಇವನ್ನೆಲ್ಲ ಒಂದು ಡಿಫ್ರೆಂಟ್ ಲೈಫ್ ಸ್ಟೈಲ್, ಒಂದು ಹೇಗೆ ಬದುಕಬೇಕು, ಏನು ತಿನ್ನಬೇಕು, ಯಾವಾಗ ಏನು ಮಾಡಬೇಕಂತ ನಾವು ಈ ಚಾರ್ಟನ್ನು ಹಾಕಿಕೊಟ್ಟು ನಿಮಗೆ ಒಂದು ಡಯಟ್ ಪ್ಲಾನ್ ಹಾಕಿ ಔಷಧವನ್ನು ಕೊಟ್ಟು ಈ ಶುಗರನ್ನು ಕಂಟ್ರೋಲ್ ಮಾಡಬಹುದು. ಯಾಕಂದರೆ ಇದು ಸಕ್ಕರೆ ಕಾಯಿಲೆ ಇಂಥ ರೋಗ ಇದೆ ಅಲ್ಲ, ಇದಕ್ಕೆ ಮದ್ದು ಅನ್ನೋದು ಇಲ್ಲ, ಅದಕ್ಕೆ ಇದನ್ನು ಬರೀ ನಾವು ಕಂಟ್ರೋಲ್ ಮಾಡ್ಬೋದು. ಇದು ಗ್ಲುಕೋಸ್ ಲೆವೆಲ್ ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ನಾವು ಅದನ್ನಷ್ಟೇ ಮದ್ದದಿಂದ ಕಡಿಮೆ ಮಾಡಿ ಕಂಟ್ರೋಲ್ ಮಾಡಬಹುದು. ಅದಕ್ಕೆ ಇನ್ನೂ ತನಕ ಈ ಜಗತ್ತಿನಲ್ಲಿ ನಾವು ಮೊದಲು 10 ವರ್ಷ ಹಿಂದೆ ನೋಡಿದರೆ ಭಾರತವು ಸೆಕೆಂಡ್ ಪ್ಲೇಸಲ್ಲಿ ಇತ್ತು, ಈಗ ಪ್ರೆಸೆಂಟ್ನಲ್ಲಿ ಭಾರತ ಫಸ್ಟ್ ಪ್ಲೇಸಲ್ಲಿ ಬಂದಿದೆ ಈ ಸಕ್ಕರೆ ಕಾಯಿಲೆಯಲ್ಲಿ. ಸಕ್ಕರೆ ಕಾಯಿಲೆಯ ಈ ರೋಗದಿಂದ ತುಂಬ ಜನ ನರಳುತ್ತಿದ್ದಾರೆ. ಅದು ಕಾರಣಗಳು ತುಂಬ ಇದ್ದಾವೆ. ನಾನು ಹೇಳಿದ ಪ್ರಕಾರ ಮೊದಲು ಎಷ್ಟು ಕಾರಣಗಳಿದ್ದಾವೆ ಅವನ್ನೆಲ್ಲ ಕಾರಣಗಳನ್ನು ತಡೆಗೊಳ್ಳಿಸಬೇಕು. ಇದನ್ನು ಹೇಗೆ ತಡಿಬೋದಂದರೆ, ಇದರಲ್ಲಿ ನಮ್ಮ ಆಯುರ್ವೇದದಲ್ಲಿ ತುಂಬ ಔಷಧಿಗಳು ಇದ್ದಾವೆ. ಈ ಔಷಧಿಗಳು ಅದನ್ನು ಸಕ್ಕರೆಯನ್ನು ಉತ್ಪಾದಿಸುವಂಥದ್ದನ್ನು ಕಡಿಮೆ ಮಾಡಿಸುತ್ತದೆ ರಕ್ತದಲ್ಲಿ. ಸೊ ಈ ಸಿಂಪ್ಟಮ್ಸನ್ನು ಕಡಿಮೆ ಆದ ಮೇಲೆ ನಾವು ಏನು ಮಾಡ್ತೀವಿ, ಶುಗರನ್ನು, ಡಯಾಬಿಟೀಸನ್ನು ನಿಮ್ಮ ಮೈಯಲ್ಲಿ ನಿರಂತರವಾಗಿ ಕಂಟ್ರೋಲ್ ಮಾಡಬಹುದು. ನೀವು ನಿಮ್ಮ ಲೈಫ್ ಸ್ಟೈಲ್ ಆಗಿ ಡಯಟನ್ನು ಚೇಂಜ್ ಮಾಡಲಿಲ್ಲ ಅಂದರೆ ನಿಮಗೆ ತುಂಬ ಉಂಟಾಗಬಹುದು. ಈ ಸಕ್ಕರೆ ಕಾಯಿಲೆಯಲ್ಲಿ ಹೇಳಬೇಕಂದರೆ ಇದರಲ್ಲಿ 2 ಇದ್ದಾವೆ. Type 1 diabetes ಅಂತೀವಿ, Type 2 diabetes ಅಂತೀವಿ, ಆಮೇಲೆ ಇನ್ನೊಂದು ಮೂರನೇದು ಗೆಸ್ಟೇಷನಲ್ ಡಯಾಬಿಟೀಸ್ ಅಂತಲೂ ಹೇಳ್ತೀವಿ. ಮೊದಲದಲ್ಲಿ Type 1 diabetes, ಇದು ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಅಂದರೇನು, ಇದರಲ್ಲಿ ನೀವು ಆ ರೋಗಿಯಲ್ಲಿ ಇನ್ಸುಲಿನ್ ಉತ್ಪನ್ನ ಮಾಡುವಂಥ ಪ್ಯಾನ್ಕ್ರಿಯಾಸಲ್ಲಿ ಇನ್ಸುಲಿನ್ ಉತ್ಪನ್ನ ಮಾಡುವಂಥ ಅಂಶ ಏನೂ ಉಳಿಯೋದಿಲ್ಲ. ಸೊ ಅದಕ್ಕೆ ಅದು ಕಂಪ್ಲೀಟಾಗಿ ಬಂದ್ ಮಾಡಿ ಇನ್ಸುಲಿನ್ ಉತ್ಪನ್ನ ಮಾಡೋದೇ ಇಲ್ಲ ಅದರಲ್ಲಿ. ಅದಕ್ಕಾಗಿ ನಾವು ಇನ್ಸುಲಿನನ್ನು ಪೇಷಂಟಿಗೆ ಅಡ್ಮಿನಿಸ್ಟರ್ ಮಾಡ್ತೀವಿ. ಸೊ ಇದನ್ನು ಮಾಡೋದ್ರಿಂದ ನಿಮ್ಮ ಶುಗರ್ ಲೆವೆಲ್ ಬ್ಲಡ್ನಲ್ಲಿ ಕಂಟ್ರೋಲ್ ಆಗಿ ಇರುತ್ತೆ. ಅದು Type 1 diabetes. Type 2 diabetes ಅಲ್ಲಿ ಇದು ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಅಂತ ನಾವು ಕರಿತೀವಿ.
ಇದು ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ನಲ್ಲಿ ಏನಾಗುತ್ತದೆ ಅಂದರೆ ನಿಮ್ಮ ಪ್ಯಾನ್ಕ್ರಿಯಾಸ್ ಅನ್ನು ಇನ್ಸುಲಿನ್ ಸಿಕ್ರೇಟ್ ಮಾಡುತ್ತೆ, ಆದರೆ ಅದರಲ್ಲಿ ತುಂಬಾ ಕಡಿಮೆ ಮಾಡುತ್ತೆ. ಆ ಅಂಶ ಏನು ನಿಮ್ದು ಡೈಲಿ ರೂಟೀನ್ ಅಲ್ಲಿ ಎಷ್ಟು ಊಟ ಮಾಡಿ ಅದು ಎಷ್ಟು ಶುಗರ್ ಅನ್ನು ಕನ್ವರ್ಟ್ ಮಾಡುತ್ತಲ್ಲ, ಅದನ್ನ ಕಂಪ್ಲೀಟ್ ಆಗಿ ಡೈಜೆಸ್ಟ್ ಮಾಡಕ್ ಆಗುದಿಲ್ಲ. ಅದಕ್ಕಾಗಿ ನಾವು ನಿಮಗೆ ಟ್ಯಾಬ್ಲೆಟ್ಸ್ ಅನ್ನ ಕೊಡ್ತೀವಿ. ಆ ಟ್ಯಾಬ್ಲೆಟ್ಸ್ ಪ್ಲಸ್ ನಿಮ್ಮ ಅಮೌಂಟ್ ಆಫ್ ಇನ್ಸುಲಿನ್ ಸಿಕ್ರೇಟ್ ಮಾಡಿದ್ದನ್ನು ಎರಡು ಕೂಡಿ ಆ ಸಕ್ಕರೆಯನ್ನು ನಿಮ್ಮ ರಕ್ತದಲ್ಲಿ ಕಡಿಮೆ ಮಾಡಿಸುತ್ತದೆ. ಸೊ ಇದು ಟೈಪ್ ಟೂ ಡಯಾಬಿಟೀಸ್. ಟೈಪ್ ತ್ರೀದಲ್ಲಿ ಗೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಇದು ತುಂಬಾ ಹೆಣ್ಮಕ್ಳಿಗೆ ಡೆಲಿವರಿ ಆದ್ಮೇಲೆ ಯೂಶ್ವಲಿ ಈ ರೋಗ ಹಂಟ್ಕೊಂಡು ಬಂದ್ಬಿಡುತ್ತೆ. ಸೊ ಹುಟ್ಟಿದಿಂದ ಕೂಡಲೇ ಬಂದು ಬರೋದಂತದ್ದು ಗೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಮೂರು ಅಂಶ, ಟೈಪ್ ಒನ್, ಟೈಪ್ ಟೂ ಮತ್ತು ಗೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಈಗ ತುಂಬಾ ಜನರು, ತುಂಬಾ ಫಿಸಿಷಿಯನ್ಸ್ ಅಲ್ಲೂ ಇದನ್ನ ಏನ್ ಪ್ರಿಸ್ಕ್ರೈಬ್ ಅಂದ್ರೆ ಟೈಪ್ ಟೂಕ್ಕಿಂತ ಟೈಪ್ ಒನ್ನೇ ಬೆಟರ್ ಅಂತ ಹೇಳ್ತಾರೆ. ಯಾಕಂದ್ರೆ ಡೈರೆಕ್ಟ್ ನಿಮ್ ಇನ್ಸುಲಿನ್ ಯಾರಿಗೂ ತಮ್ಮ ಲೈಫ್ ಸ್ಟೈಲ್ ಅಲ್ಲೂ ಚೇಂಜ್ ಮಾಡೋದಕ್ಕೆ, ಆಮೇಲೆ ಕಂಟ್ರೋಲ್ ಡಯಟ್ ಮಾಡೋದು, ವಾಕಿಂಗ್ ಮಾಡೋದು, ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಳ್ಳೋದು, ಆಮೇಲೆ ಸ್ಟ್ರೆಸ್, ಈಗ ಸ್ಟ್ರೆಸ್ ಅಂದ್ರೆ ತುಂಬಾ ಮೇನ್ ರೀಸನ್ ಆಗಿದೆ ಶುಗರ್ ಲೆವೆಲ್ ಇನ್ಕ್ರೀಸ್ ಮಾಡೋದಕ್ಕೆ. ಸೊ ಈ ಮೂರುವನ್ನು ಕಂಟ್ರೋಲ್ ಮಾಡಕ್ ಆಗಲ್ಲ ತುಂಬಾ ಜನಕ್ಕೆ. ಸೊ ದಟ್ ಈಸ್ ದ ರೀಸನ್ ಅದಕ್ಕೆ ಎಲ್ಲರೂ ಫಿಸಿಷಿಯನ್ಸ್ ಪ್ರಿಸ್ಕ್ರೈಬ್ ಮಾಡೋದು ಇನ್ಸುಲಿನ್ನ. ಸೊ ಇನ್ಸುಲಿನ್ ಕೊಡ್ತಾ ಇದ್ರೆ ನೀವು ಯಾವ ತರ ಲೈಫ್ ಸ್ಟೈಲ್ ಬೇಕಾದ್ರೂ ಮೇಂಟೈನ್ ಮಾಡಿ, ಏನು ಸಂಬಂಧ ಬರೋದಿಲ್ಲ, ನಿಮ್ದು ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ಅದೊಂದು ಕಾರಣವಾಗಿ ಹೇಳೋದ್ರಿಂದ ಸೊ ಇನ್ಸುಲಿನ್ ಡಿಪೆಂಡೆಂಟ್ ನಿಮ್ಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ಯಾಕಂದ್ರೆ ಮೇನ್ಲಿ ಏನಾಗುತ್ತೆ, ಮಾತ್ರೆಯನ್ನು ತಗೊಳ್ಳೋದ್ರಿಂದ ತುಂಬಾ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಕಂಟ್ರೋಲ್ ಮಾಡಲಿಕ್ಕೆ. ಅದಕ್ಕೆ ಲಾಟ್ ಆಫ್ ಫಿಸಿಷಿಯನ್ಸ್ ಏನ್ ಮಾಡ್ತಾರೆ, ಇನ್ಸುಲಿನ್ ಅನ್ನೇ ಡಿಪೆಂಡೆಂಟ್ ಮಾಡಿ ಕೊಡ್ತಾರೆ. ಸೊ ಯಾವಾಗ ಅದು ಸ್ಟಾರ್ಟ್ ಮಾಡ್ಬೋದು, ಯಾವಾಗ ಕೊಡ್ಬೋದು ಅಂತಾನು ನೀವು ನೆನ್ಪಿಟ್ಕೊಳ್ಳಿ. ಯೂಶ್ವಲಿ ಏನಾಗುತ್ತೆಪ್ಪ ಅಂದ್ರೆ, ಈಗ ನಿಮ್ಗೆ ಡಯಾಬಿಟೀಸ್ ಇದೆ, ಫಸ್ಟ್ ಯಾರಾದ್ರೆ ಪೇಷಂಟ್ ನಿಮ್ಗೆ ಅನ್ಸುತ್ತಪ್ಪ ಈಗ ತುಂಬಾ ನೀವು ಯೂರಿನ್ ಪಾಸ್ ಮಾಡ್ತಿದ್ದೀರಾ, ನಿಮ್ಗೆ ತುಂಬಾ ಬೆವರು ಬರ್ತಿದೆ, ನಿಮ್ಗೆ ಸಿಟ್ಟು ತುಂಬಾ ಜಾಸ್ತಿ ಆಗ್ತಿದೆ, ಆಮೇಲೆ ರಾತ್ರಿ ನೀವು 2-3 ಸಲ ಎದ್ದೇಳ್ತೀರಾ ಯೂರಿನ್ ಪಾಸ್ ಮಾಡಕ್ಕೆ, ಆ ಈ ಏನಾರು ಲಕ್ಷಣಗಳು ಕಂಡು ಬಂದರೆ ದಯವಿಟ್ಟು ನಮ್ಮ ಒಪಿಡಿ ನಂಬರ್ 3 KLE ಆಯುರ್ವೇದ ಹಾಸ್ಪಿಟಲ್ ಶಾಪುರ್ ಬೆಳಗಾವಿಗೆ ಬನ್ನಿ. ನಂದು ಒಪಿಡಿ ಟೈಮಿಂಗ್ಸ್ 9-5 ಇರುತ್ತೆ. ಮಂಗಳವಾರ ಮತ್ತೆ ಶನಿವಾರ ಎರಡು ಟೈಮಲ್ಲಿ ನಾನು 9-5 ನಿಮಗೆ ಭೇಟಿ ಮಾಡ್ತೀನಿ. ಸೊ ಯಾವುದೋ ಒಂದು ಪೇಷಂಟು ಹೊಸದಾಗಿ ನಿಮಗೆ ಅನಿಸಿದೆ ಅಂದರೆ ಇವನ್ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಅಂತ ಅನಿಸ್ತಾ ಇದ್ರೆ ನೀವು ದಯವಿಟ್ಟು ಬನ್ನಿ. ಇದರಲ್ಲಿ ನಾವು ಏನಪ್ಪ ಅಂದರೆ, ನಾವು ಒಂದು 2-3 ಬ್ಲಡ್ ಟೆಸ್ಟ್ ಮತ್ತು ಒಂದು ಯೂರಿನ್ ಟೆಸ್ಟ್ ಮಾಡ್ತೀವಿ. ಯಾಕೆಪ್ಪ ಅಂತಂದರೆ, ನಮ್ಮಲ್ಲಿ ಯೂರಿನಲ್ಲಿನೂ ಯೂರಿನ್ ಶುಗರ್ ಕಂಡು ಬರಬೇಕು, ಒಂದನೇ ಪಾಯಿಂಟು. ಸೆಕೆಂಡಲ್ಲಿ ಫಾಸ್ಟಿಂಗ್ ಬ್ಲಡ್ ಶುಗರ್ ಮತ್ತು HbA1c ಅಂತ ಒಂದು ಟೆಸ್ಟ್ ಮಾಡ್ತೀವಿ. HbA1c ಏನಪ್ಪ ಅಂದರೆ, ಅದು ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನಲ್ಲಿ 5.7-6.4% ಅಂತ ಇದು ರೆಫರೆನ್ಸ್ ರೇಂಜ್ ಇದೆ. ಸೊ 5.7 ಒಳಗಡೆ ಇದ್ದರೆ ನಿಮಗೆ ಸಕ್ಕರೆ ಕಾಯಿಲೆ ಬರೋದಿಲ್ಲ ಅಂತ ಅರ್ಥ. 5.7-6.4 ಅಲ್ಲಿ ಇದ್ರೆ ನೀವು ಅದು ಒಂದು ಪ್ರೀ ಡಯಾಬಿಟೀಸ್ ಕಂಡೀಷನ್ ಅಂತ ಹೇಳ್ತೀವಿ. ಅಂದ್ರೆ ಸಕ್ಕರೆ ಕಾಯಿಲೆ ಬರೋಕ್ಕಿಂತ ಮೊದಲು ಒಂದು ಪ್ರೀ ಡಯಾಬಿಟಿಕ್ ಕಂಡೀಷನ್ ಇರುತ್ತೆ. ಸೊ ಈ ಟೈಮಲ್ಲಿ ನೀವು ಯಾವ್ದೋ ರೀತಿಯಿಂದ ನಿಮ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕು, ಒಂದು ಫಿಸಿಕಲ್ ಆಕ್ಟಿವಿಟಿ ಇಟ್ಕೋಬೇಕು. ಸೊ ಇವು ಇಡೋದ್ರಿಂದ ನಿಮ್ಗೆ ಏನೂ ತೊಂದರೆ ಬರಲ್ಲ. ಸೊ ಇಲ್ಲ ನೀವು ಅದನ್ನು ಮಾಡ್ತಾ ಇಲ್ಲ ಅಂತಂದ್ರೆ 5.7-6.4 ಇದ್ದಾಗ ಅದು 6.4 ಮೇಲೆ ಹೋಗ್ಬೋದು. ಸೊ 6.4-7-7.2 ತನಕ ಹೋದ್ರೆ ಅದು ಆವರೇಜ್, ನೀವು ಆಲ್ರೆಡಿ ಡಯಾಬಿಟೀಸ್ ಅಲ್ಲಿ ಎಂಟರ್ ಆಗಿದೆಯಾ ಅಂತ ಅರ್ಥ. ಸೊ ಅಬೋ 8 ಹೋದ್ರೆ ಮತ್ತೆ ನಿಮ್ದು ಫಾಸ್ಟಿಂಗ್ ಬ್ಲಡ್ ಶುಗರ್ ನೋಡಿದಾಗ ಅದು ಜಾಸ್ತಿ ಇದ್ರೆ ನೀವು ಡಯಾಬಿಟಿಕ್ ಅಂತ ಕನ್ಫರ್ಮ್ ಮಾಡಿ ಹೇಳ್ತೀವಿ. ಸೊ ಇವು ಎರಡು ರೀಸನ್ ನಾವು ಮೇನ್ ಆಗಿ ನೋಡಬೇಕು. ಒಂದು ಯೂರಿನ್ ಶುಗರ್ ಅಲ್ಲೂ ಕಂಡು ಬರಬೇಕು, ಆಮೇಲೆ HbA1c 7 ಮೇಲೆ ದಾಟಲೇಬೇಕು. ಸೊ ಎರಡು ಇದ್ರೆ ವಿ ಕ್ಯಾನ್ ಈಸಿಲಿ ಸೀ ನಿಮ್ಗೆ ಸಕ್ಕರೆ ಕಾಯಿಲೆ ಬಂದಿದೆ ಅಂತ ಅರ್ಥ. ಸೊ ತುಂಬಾ ಜನ ಹೇಳ್ತಾರೆ ಈಗ ತುಂಬಾ ಕ್ಯಾಶುವಲ್ ಆಗಿ ತಗೋತಾರೆ ಸಕ್ಕರೆ ಕಾಯಿಲೆಯನ್ನ, ಬಹಳ ದಿನ ತೋರಿಸೋದಿಲ್ಲ, ನಡುಕ್ ಟ್ಯಾಬ್ಲೆಟ್ ಮಿಸ್ ಮಾಡೋದು, ಪರವಾಗಿಲ್ಲ ಬಟ್ 1-2 ಸಲ ನಿಮ್ದು ಏನಾಗುತ್ತೆ ಅಂತಂದ್ರೆ ಮುಂದೆ ನಿಮ್ಗೆ ಬಹಳ ತೊಂದರೆ ಆಗ್ಬಹುದು ಹಿಂಗೆ ತಪ್ಪಿಸಿದರೆ. ಯಾಕಂದ್ರೆ ಇದು ಹೆಚ್ಚಾಗಿ ತುಂಬಾ ಕಾಂಪ್ಲಿಕೇಶನ್ಸ್ ಕೊಡುತ್ತೆ. ಶುಗರ್ ಜಾಸ್ತಿ ಆದ್ರೆ ಮೇನ್ ಫಸ್ಟ್ ಪ್ರೆಷರ್ ಬೀಳೋದೇ ಕಿಡ್ನಿ ಮೇಲೆ, ಕಿಡ್ನಿ ಆದ್ಮೇಲೆ ನೆಕ್ಸ್ಟ್ ಬೀಳೋದು ಕಣ್ಣ ಮೇಲೆ. ಅದಕ್ಕೆ ಶುಗರ್ ಜಾಸ್ತಿ ಆದಾಗ ಕಣ್ ಮುಂದೆ ಕತ್ಲೆ ಕತ್ಲೆ ಆಗೋದು, ತಲೆ ತಿರುಗೋದು, ಬೆವರು ಬರೋದು, ಇವುಗಳ ತುಂಬಾ ಜಾಸ್ತಿ ಆಗುತ್ತೆ. ಇದು ಹೈಪರ್ ಗ್ಲೈಸಿಮಿಯಾ ಅಂತ ಹೇಳ್ತೀರಿ, ಶುಗರ್ ಲೆವೆಲ್ ನಾರ್ಮಲ್ಗಿಂತ ಜಾಸ್ತಿ ಹೋಗ್ಬಿಡುತ್ತೆ. ಸೊ ಅವಾಗ ಹಿಂಗಾದಾಗ ಆ ಮನುಷ್ಯನಿಗೆ ನಾವು ಬೇರೆ ಬೇರೆ ಇದನ್ನ ನೋಡಬೇಕು. ಸೊ ಕಾಂಪ್ಲಿಕೇಶನ್ಸ್ ಆಗಬಾರ್ದು. ಒಂದು ಕಿಡ್ನಿಯರ ಫೇಲ್ ಆಗ್ಬೋದು, ಇಲ್ಲಾಂದ್ರೆ ಕಣ್ಣರ ಹಾಳಾಗ್ಬೋದು, ಇಲ್ಲಾಂದ್ರೆ ಲಾಸ್ಟಿಗೆ ನಿಮ್ಮ ಹೃದಯಗರ ಅಪಘಾತ ಆಗ್ಬೋದು. ಸೊ ಅದಕ್ಕೆ ಯಾವುದೋ ತರಹ ಹೃದಯ ಆಘಾತ ಆಗ್ಬೇಕಾದ್ರೂ ಶುಗರ್ ಲೆವೆಲ್ಸ್ ಅನ್ನ ಕಂಟ್ರೋಲ್ ಮಾಡಲೇಬೇಕಾಗುತ್ತದೆ. ಸೊ ಇವನ್ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಕಿಡ್ನೀಸ್ಗೆ ನಿಮ್ಮ ಹಾರ್ಟ್ ಎರಡಕ್ಕೆ ಒತ್ತಡ ಬಿದ್ದು ನಿಮಗೆ ಬೇರೆ ಬೇರೆ ರೋಗವನ್ನು ಕಂಡಬಹುದು. ಅದಕ್ಕೆ ಇದಕ್ಕೆ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ ನಾವು ಶುಗರ್ ಡಯಾಬಿಟೀಸ್ಗೆ. ಸೊ ಇದನ್ನ ಕಂಟ್ರೋಲ್ ಮಾಡೋದ್ರಿಂದ ನಿಮ್ಮ
ಹೆಲ್ತ್ ನಿಮ್ಮ ಪರವಕ್ಕೆ ಎಲ್ಲ ಚೆನ್ನಾಗಿ ಇರುತ್ತದೆ. ಸೊ ದಯವಿಟ್ಟು ಯಾವುದೋ ರೀತಿಯಿಂದ ನಿಮಗೆ ಸಕ್ಕರೆ ಕಾಯಿಲೆ ಏನಾರ ಅನಿಸಿದರೆ, ನಿಮ್ಗೆ ಯಾವ ಥರದ್ದು ಸಿಂಪ್ಟಮ್ಸ್ ಏನಾರ ಬಂದರೆ ನೀವು ನಮ್ಮ ಹಾಸ್ಪಿಟಲಲ್ಲಿ ಯಾವಾಗಾದ್ರೂ ನಮ್ಮನ್ನ ಭೇಟಿ ಮಾಡಬಹುದು. ನೆನ್ಪಿಟ್ಕೊಳ್ಳಿ, ರೂಮ್ ನಂಬರ್ 3 ಸ್ಪೆಷಾಲಿಟಿ OPD KLE ಆಯುರ್ವೇದ ಹಾಸ್ಪಿಟಲ್. ಮಂಗಳವಾರ ಮತ್ತು ಶನಿವಾರ 9-5 ಗಂಟೆವರೆಗೂ ನಾವು ನಿಮ್ಮನ್ನ ಭೇಟಿ ಆಗುತ್ತೇವೆ. ನೀವು ಯಾವಾಗ ಬೇಕಾದಾಗ ಬಂದರೂ, ಯಾವುದೋ ತರಹ ಕಾಯಿಲೆ ಇದ್ರೂ, ಸಕ್ಕರೆ ಕಾಯಿಲೆದಿಂದ ಹೇಳುತ್ತಿದ್ದೀರಾ 10 ವರ್ಷ 15 ವರ್ಷ ಆಗಲಿ 20 ವರ್ಷ ಆಗಲಿ, ಏನು ತೊಂದರೆ ತಗೊಳಕ್ ಹೋಗ್ಬೇಡಿ. ದಯವಿಟ್ಟು ಬಂದು ನಮ್ಮನ್ನ ಭೇಟಿಯಾಗಿ ನಮ್ಮ ವರ್ದಲ್ಲಿ ಹೈ ಕ್ಲಾಸ್ ಟ್ರೀಟ್ಮೆಂಟು, ನಿಮ್ಮ ಫೆಸಿಲಿಟೀಸು, ಶುಗರ್ನ ಕಂಟ್ರೋಲ್ ಮಾಡೋದಂಥದ್ದು ಎಲ್ಲದಕ್ಕೂ ನಮ್ಮ ಕಡೆ ಮದ್ದಿದೆ. ಸೊ ದಯವಿಟ್ಟು ಬಂದು ನಮ್ಮನ್ನು ಮೀಟ್ ಆಗಿ. ಥ್ಯಾಂಕ್ ಯು.

ಇದುವರೆಗೂ ಕೇಳಿದ್ರಿ KLE ಆಯುರ್ವೇದ ಹೆಲ್ತ್ ಗೈಡ್. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು. ನಮಸ್ಕಾರ.

ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಮಧುರ ಮುಂಜಾನೆ ವಿಶೇಷ ಕಾರ್ಯಕ್ರಮ ಆನ್ ವೇಣುಧ್ವನಿ 90.4 FM. ಇದು ಕೇಳಿ ಕನಸು. ಸ್ನೇಹಿತರೆ, ನಾವಿವತ್ತು ಬಾಲ್ಯದ ಬಗ್ಗೆ, ಚೈಲ್ಡ್ಹುಡ್ ಬಗ್ಗೆ ಮಾತಾಡೋಣ, ಏನಂತೀರಾ? ಎಲ್ಲರ ಜೀವನದಲ್ಲೂ ಚೈಲ್ಡ್ಹುಡ್ ತುಂಬಾನೇ ಇಂಪಾರ್ಟೆಂಟ್ ಪಾರ್ಟ್ ಅಲ್ವಾ? ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಗಾದೆ ಮಾತನ್ನ ನೀವೆಲ್ಲರೂ ಕೇಳ್ತಾ ಇದ್ದೀರಾ ಅನ್ಕೋತೀನಿ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಒಂದು ಬೀಜ ಒಡೆದು ಮೊಳಕೆ ಬರ್ತಾ ಇದ್ರೆ ಅದನ್ನ ನೋಡಿದ ಕೂಡ್ಲೇ ಇದು ಯಾವ ತರ ಗಿಡ ಆಗತ್ತೆ, ಇದು ಹೇಗೆ ಹುಟ್ಟಬಹುದು, ಇದು ಮುಂದೆ ನಮ್ಗೆ ಯೂಸ್ ಆಗತ್ತಾ ಇಲ್ಲ ಹಾರ್ಮ್ ಆಗತ್ತಾ ಅನ್ನೋದನ್ನ ನಾವು ಮುಂಚೆನೆ ಡಿಸೈಡ್ ಮಾಡಬಹುದು. ಅದೇ ತರ ಮಕ್ಕಳು ಕೂಡ. ಸೊ ಮಕ್ಕಳನ್ನ ಚಿಕ್ಕವರಿದ್ದಾಗ ನಾವು ಯಾವ ತರ ಬೆಳೆಸ್ತೀವಿ, ಯಾವ ತರ ನಾವು ಅವ್ರನ್ನ ಫ್ರೇಮ್ ಮಾಡ್ತೀವಿ ಅನ್ನೋದು ಅವರ ಫ್ಯೂಚರ್ ಡಿಸೈಡ್ ಮಾಡತ್ತೆ. ಆದ ಕಾರಣ ಬಾಲ್ಯ ನಮ್ಮ ನಿಮ್ಮೆಲ್ಲರ ಜೀವನದ ಬಹು ಮುಖ್ಯವಾದ ಅಂಗ ಅಂತಾನೆ ಹೇಳ್ಬೋದು. ನಮ್ದೆಲ್ಲ ಚೈಲ್ಡ್ಹುಡ್ ಒಂಥರ ಡಿಫ್ರೆಂಟ್ ಆಗಿತ್ತು ಅಲ್ವಾ? ಈಗಿನ ಮಕ್ಕಳ ಚೈಲ್ಡ್ಹುಡ್ ಇನ್ನ ಒಂಥರ, ತುಂಬಾನೇ ಬೇರೆ ಅಲ್ವಾ? ಇವತ್ತು ಬಾಲ್ಯದ ಬಗ್ಗೆ, ಚೈಲ್ಡ್ಹುಡ್ ಬಗ್ಗೆ ನಾವು ಮುಂದೆ ಮಾತಾಡೋಣ. ಒಂದು ಸೂಪರ್ ಹಿಟ್ ಹಾಡು ನಿಮಗಾಗಿ ಕಾಯ್ತಾ ಇದೆ. ಮಧುರ ಮುಂಜಾನೆ ವಿಶೇಷ ಕಾರ್ಯಕ್ರಮದ ಮೊದಲ ಹಾಡನ್ನ ನೀವೆಲ್ಲರೂ ಎಂಜಾಯ್ ಮಾಡಿ. ನೀವು ಕೇಳ್ತಾ ಇದ್ದೀರಾ 90.4 FM ವೇಣುಧ್ವನಿ. ಇದು ಕೇಳಿ ಕನಸು.

ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

ಮಧುರ ಮುಂಜಾನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಮ್ಮ ಮಾತನ್ನ ಮುಂದುವರಿಸೋಣ. ಬಾಲ್ಯ ಚೈಲ್ಡ್ಹುಡ್ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ. ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ, ಮಕ್ಕಳು ಸೋಷಿಯಲ್ ಮೀಡಿಯಾಸ್ಗೆ ಫೋನ್ಸ್ಗೆ ತುಂಬಾನೇ ಅಟ್ರಾಕ್ಟ್ ಆಗ್ತಿದ್ದಾರೆ, ಅದೇ ತರ ಅಡಿಕ್ಟ್ ಆಗ್ತಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ ಅಲ್ವಾ. ಅದಕ್ಕೆ ಒಂಥರ ನಾವು ಮಕ್ಕಳನ್ನ ದೂಷಿಸಕ್ಕೂ ಆಗಲ್ಲ, ಯಾಕಂದ್ರೆ ಸಿಚುವೇಶನ್ ಆಗಿದೆ ಈ ತರ. ಸೊ ಆನ್ಲೈನ್ ಕ್ಲಾಸಸ್ ಆಗಿರೋ ಕಾರಣ ಸ್ಟಡಿ ಮೆಟೀರಿಯಲ್ ಎಲ್ಲ ಆನ್ಲೈನ್ ನಲ್ಲೇ ಇರುತ್ತೆ, ಫೋನ್ ನಲ್ಲೇ ಇರುತ್ತೆ. ಅದೇ ತರ ಅವ್ರಿಗೆ ಬೇಕಾಗಿರುವಂತ ಮೆಟೀರಿಯಲ್ಸ್ ಕೂಡ ಫೋನ್ ನಲ್ಲೇನೆ ಸಿಗತ್ತೆ ಅಲ್ವಾ. ಸೊ ಆದ್ರೆ ನಾವು ಇದ್ರ ಬಗ್ಗೆ ತುಂಬಾನೇ ಕಾಳಜಿ ವಹಿಸಬೇಕು. ಇದು ತುಂಬಾ ಪ್ರಮುಖವಾದಂತಹ ಅಂಗ, ಯಾಕಂದ್ರೆ ಈ ಸೋಷಿಯಲ್ ಮೀಡಿಯಾಸ್ ಆಗಿರ್ಲಿ ಫೋನ್ ಆಗಿರ್ಲಿ ಎಷ್ಟು ಉಪಯೋಗ ಕೊಡುತ್ತೋ ಅಷ್ಟೇ ಕೆಡುಕು ಕೂಡ ಉಂಟು ಮಾಡತ್ತೆ. ಆದ್ರಿಂದ ನಾವೇನ್ ಮಾಡ್ಬೇಕು, ಮಕ್ಕಳು ಯಾವಾಗ ಕಂಪ್ಯೂಟರ್ ಆಗ್ಲಿ ಮೊಬೈಲ್ ಆಗ್ಲಿ ಲ್ಯಾಪ್ಟಾಪ್ ಆಗಿರ್ಲಿ ಸೋಷಿಯಲ್ ಮೀಡಿಯಾಸ್ ಆಗಿರ್ಲಿ ಯೂಸ್ ಮಾಡ್ತಿರೋವಾಗ ನಾವೆಲ್ಲರೂ ತುಂಬಾ ಮುಂಜಾಗ್ರತೆ ವಹಿಸ್ಬೇಕಾಗತ್ತೆ. ಅಂದ್ರೆ ನಮ್ಮ ಮಕ್ಕಳು ಏನ್ ನೋಡ್ತಾ ಇದ್ದಾರೆ ಅನ್ನೋದನ್ನ ನಾವು ಮಾನಿಟರ್ ಮಾಡ್ಬೇಕು. ಈಗ ಇನ್ನೊಂದು ಸೂಪರ್ ಹಿಟ್ ಹಾಡು ನಿಮಗೆಲ್ಲರಿಗಾಗಿ ಕಾಯ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ನೀವು ಕೇಳ್ತಾ ಇದ್ರೆ ವೇಣುಧ್ವನಿ 90.4 FM, ಇದು ಕೇಳಿ ಕನಸು.

0: केली कॅन्सर हॉस्पिटल नेहरू नगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर, अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल।
1: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येते।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येते।
0: फोन नंबर 08312552500 आणि 247377।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸೊ ಮುಂಚೆ ಎಲ್ಲರೂ ಏನಾಗ್ತಿತ್ತು ಅಂತ ಹೇಳಿದ್ರೆ, ಒಂದು 10ನೇ ಕ್ಲಾಸು ಇಲ್ಲ 12ನೇ ಕ್ಲಾಸ್ಗೆ ಬಂದ್ಮೇಲೆ ನಾವೆಲ್ಲರೂ ಟ್ಯೂಷನ್ಗೆ ಹೋಗ್ತಾ ಇದ್ವಿ. ಆದ್ರೆ ಇವಾಗ LKG UKG ಮಕ್ಳಿಗೂ ಟ್ಯೂಷನು ಅಲ್ವಾ? ಇದಕ್ಕೆ ನಾವು ಯಾರನ್ನ, ಪೋಷಕರನ್ನ ಕಂಪ್ಲೇಂಟ್ ಮಾಡೋದಾ ಇಲ್ಲ ಮಕ್ಕಳನ್ನ ಕಂಪ್ಲೇಂಟ್ ಮಾಡೋದಾ? ಎರಡು ಅಲ್ಲ ಅಲ್ವಾ? ಸಿಚುವೇಶನ್ ಆಗಿದೆ. ಅಪ್ಪನೂ ಕೆಲ್ಸಕ್ಕೆ ಹೋಗ್ತಾರೆ, ಅಮ್ಮನೂ ಕೆಲ್ಸಕ್ಕೆ ಹೋಗ್ತಾರೆ. ಫ್ಯಾಮಿಲಿನೂ ನ್ಯೂಕ್ಲಿಯರ್ ಫ್ಯಾಮಿಲಿ, ಮನೇಲಿ ಮಕ್ಳಿಗೆ ಹೇಳ್ಕೊಡೋರು ಬೇರೆ ಯಾರು ಇರಲ್ಲ. ಹಾಗಂತ ಮಕ್ಕಳು ಮುಂದೆ ಕಲಿಬೇಕಲ್ವಾ? ಅದಕ್ಕೋಸ್ಕರ ಏನಾಗತ್ತೆ, ಚಿಕ್ಕ ಮಕ್ಕಳಲ್ಲೇನೆ ಇವಾಗ ಟ್ಯೂಷನ್ಗೆ ಹಾಕ್ತಾ ಇರ್ತೀವಿ. LKG UKG ಇಂದಾನೇನೆ ಟ್ಯೂಷನ್ಗಳು ಇವಾಗ ಶುರು ಆಗ್ತಿರತ್ತೆ. ಅದೇ ತರ ಮಕ್ಕಳು ಏನಾಗ್ತಿದ್ದಾರೆ, ನಾನು ಅವಾಗ್ಲೇ ಹೇಳಿರೋ ಪ್ರಕಾರ ಕಂಪ್ಯೂಟರ್ಗೆ, ಲ್ಯಾಪ್ಟಾಪ್ಗೆ ಎಲ್ಲ ಅಡಿಕ್ಟ್ ಆಗ್ತಾ ಇದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನೇನು ಹೇಳಬೇಕು ನಿಮ್ಗೆ ಅಂತ ಹೇಳಿದ್ರೆ, ಈ ತರ ಈ ಸೋಷಿಯಲ್ ಮೀಡಿಯಾಸ್ಗಾಗಿರ್ಲಿ, ಫೋನ್ಗಾಗಿರ್ಲಿ ಅಡಿಕ್ಟ್ ಆಗಿರೋ ಮಕ್ಕಳಿರ್ತಾರಲ್ಲ, ಅವರು ಏನು ಅಂತ ಹೇಳಿದ್ರೆ ಬಹುಬೇಗ ಮಾನಸಿಕ ಖಿನ್ನತೆಗೆ ಹೊರಟೋಗ್ತಾರೆ. ಸರಿನಾ? ಇದ್ರ ಬಗ್ಗೆ ಮತ್ತೆ ಮಾತಾಡೋಣ. ಇನ್ನೊಂದು ಸೂಪರ್ ಹಿಟ್ ಹಾಡು ನಿಮಗಾಗಿ ಕಾಯ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ನೀವು ಕೇಳ್ತಾ ಇದ್ದೀರಾ ಮಧುರ ಮುಂಜಾನೆ ವಿಶೇಷ ಕಾರ್ಯಕ್ರಮ ಆನ್ ವೇಣುಧ್ವನಿ 90.4 FM. ಇದು ಕೇಳಿ ಕನಸು.

0: KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
1: One Life, Ambika Infra Build & Co. Re Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Co. Re Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.
2: ಮಧುರ ಮುಂಜಾನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹಿಂದೆ ಬಾಲ್ಯಗಳೆಲ್ಲ ಹೇಗಿರ್ತಿತ್ತು? ಬೆಳಗ್ಗೆ ಏಳ್ತಿದ್ವಿ, ದಿನನಿತ್ಯ ಕೆಲಸಗಳನ್ನೆಲ್ಲ ಮುಗಿಸ್ಕೋತಿದ್ವಿ, ಅಮ್ಮಂಗೆ ಒಂದ್ ಸ್ವಲ್ಪ ಅಡ್ಗೆ ಮನೇಲಿ ಸಹಾಯ ಮಾಡ್ತಿದ್ವಿ, ಅಪ್ಪಂಗ್ ಒಂದ್ ಸ್ವಲ್ಪ ತೋಟದಲ್ಲಿ ಸಹಾಯ ಮಾಡ್ತಿದ್ವಿ ಅಲ್ವಾ? ಅದೇ ತರ ಆಮೇಲೆ ಶಾಲೆಗೆ ಹೋಗೋದು, ಸಂಜೆ ವಾಪಸ್ ಬರೋದು, ಮತ್ತೆ ಏನು, ಒಂದು ಅತ್ಯಮೂಲ್ಯವಾದಂತಹ ಮಧುರ ಘಳಿಗೆ ಅಲ್ವಾ? ಎಲ್ಲರೂ ಮನೆ ಬೀದಿನಲ್ಲಿ ಸೇರೋದು, ಇಲ್ಲ ಅಂತಂದ್ರೆ ಮೈದಾನದಲ್ಲಿ ಸೇರೋದು, ಎಲ್ಲರೂ ಸೇರ್ಕೊಂಡು ಏನೋ ಒಂದು ಆಟಗಳನ್ನ ಆಡೋದು. ಕಣ್ಣಾಮುಚ್ಚಾಲೆ ಆಗಿರ್ಲಿ, ಮುಟ್ಟಾಟ ಆಗಿರ್ಲಿ, ಮರಕೋತಿ ಆಗಿರ್ಲಿ, ಚಿನ್ನಿದಾಂಡ ಆಗಿರ್ಲಿ, ಗೋಲಿ ಆಗಿರ್ಲಿ, ಬುಗ್ರಿ ಆಗಿರ್ಲಿ, ಹೀಗೆ 10 ಆಟಗಳನ್ನೆಲ್ಲ ನಾವೆಲ್ಲ ಆಡ್ತಿದ್ವಿ ಅಲ್ವಾ? ಆದ್ರೆ ಇವಾಗಿನ ಮಕ್ಕಳು ಯೋಚನೆ ಮಾಡ್ಬೇಕಾದದ್ದೇ ಅಲ್ವಾ? ಹೀಗೇನೆ ನೀವೆಲ್ಲರೂ ನಿಮ್ಮ ಬಾಲ್ಯನ ಮತ್ತೊಮ್ಮೆ ರೀಕಾಲ್ ಮಾಡಿ, ಎಂಜಾಯ್ ಮಾಡಿ, ಆ ಸವಿ ನೆನಪನ್ನ ಮತ್ತೊಮ್ಮೆ ತಗೊಂಡ್ ಬನ್ನಿ. ಅಲ್ಲಿವರೆಗೂ ಒಂದು ಮಧುರ ಗೀತೆ ನಿಮಗಾಗಿ ಇನ್ ಮಧುರ ಮುಂಜಾನೆ ವಿಶೇಷ ಕಾರ್ಯಕ್ರಮ ವೇಣುಧ್ವನಿ 90.4 FM, ಇದು KLE ಕನಸು.

ಮುಂದಿನ ಪೀಳಿಗೆ ಈ ತರ ರಿಗ್ರೆಟ್ ಮಾಡಬಾರ್ದು. ಅವ್ರಿಗೇನ್ ಆಸಕ್ತಿ ಇದೆ ಅದನ್ನ ಕಲಿಯಕ್ಕೆ ನಾವೆಲ್ಲರೂ ಪ್ರೋತ್ಸಾಹಿಸಬೇಕು. ಡ್ರಾಯಿಂಗ್ ಆಗ್ಲಿ, ಬೇರೆ ಯಾವ್ದಾದ್ರು ಆರ್ಟ್ಸ್ ಆಗಿರ್ಲಿ, ಸ್ಪೋರ್ಟ್ಸ್ ಆಗಿರ್ಲಿ, ಮ್ಯೂಸಿಕ್ ಆಗಿರ್ಲಿ, ಡಾನ್ಸ್ ಆಗಿರ್ಲಿ, ಇನ್ಸ್ಟ್ರೂಮೆಂಟ್ ಆಗಿರ್ಲಿ, ಆ್ಯಂಡ್ ಇವನ್ ಸೈನ್ಸ್ ಆಗಿರ್ಲಿ, ಏನೇ ಆಗಿರ್ಲಿ, ನಾವು ಮಕ್ಕಳನ್ನ ಯಾವತ್ತೂ ಪ್ರೋತ್ಸಾಹ ಮಾಡಬೇಕು. ಅದೇ ತರ ಸೋಷಿಯಲ್ ಮೀಡಿಯಾಸು ಫೋನ್ಸು ಯೂಸ್ ಮಾಡುವಾಗ ನಾವು ಜೊತೆಗಿರ್ಬೇಕು. ಅವ್ರೇನ್ ನೋಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ನಾವು ಮಾನಿಟರ್ ಮಾಡಬೇಕು. ಅವಾಗ್ಲೇನೆ ನಮ್ಮ ಮಕ್ಕಳ ಬಾಲ್ಯವನ್ನ ನಮ್ಮ ಬಾಲ್ಯ ತರನೇ ನಾವು ಚಂದ ಮಾಡ್ಲಿಕ್ಕಾಗತ್ತೆ ಅಲ್ವಾ ಸ್ನೇಹಿತರೆ? ಇನ್ನೊಂದು ಹಾಡು ನಿಮಗಾಗಿ ಕಾಯ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ನೀವು ಕೇಳ್ತಾ ಇದ್ರೆ ವೇಣುಧ್ವನಿ 90.4 FM, ಇದು KLE ಕನಸು.

ಇವತ್ತು ಚೈಲ್ಡ್ಹುಡ್ ಬಗ್ಗೆ ತುಂಬಾನೇ ಮಾತಾಡಿದ್ವಿ ಅಲ್ವಾ? ನಮ್ ಚೈಲ್ಡ್ಹುಡ್ ಹೇಗಿತ್ತು, ಇವಾಗ ಮಕ್ಕಳ ಚೈಲ್ಡ್ಹುಡ್ ಹೇಗಿದೆ, ಹಾಗೇನೆ ಇವಾಗ ಕಾಲೇಜಿಗೆ ಹೋಗ್ತಾ ಇರೋ ಮಕ್ಕಳು ಅವ್ರ ಚೈಲ್ಡ್ಹುಡ್ ಬಗ್ಗೆ ಹೇಗಿತ್ತು, ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅಲ್ವಾ? ಅದೇ ತರ ಚೈಲ್ಡ್ಹುಡ್ ನಲ್ಲಿ ನಾವು ಏನ್ ಕಾಳಜಿ ವಹಿಸ್ಬೇಕು, ಏನೇನ್ ಮಾಡ್ಬೇಕು, ಮಕ್ಕಳ ಭವಿಷ್ಯ ಚೆನ್ನಾಗಿರಕ್ಕೆ ನಾವು ಏನೇನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ನಾವಿವತ್ತು ಮಾತಾಡಿದ್ವಿ. ಹೀಗೇನೆ ಇನ್ನ ರಿಸರ್ಚ್ ಮಾಡಿ ನಿಮ್ಮ ಮಕ್ಕಳಿಗೆ ತುಂಬಾ ಸುಮಧುರವಾದ ಚೈಲ್ಡ್ಹುಡ್ ಅನ್ನ ಕೊಡಿ, ಅದನ್ನ ಅವರು ಮುಂದೆ ಫ್ಯೂಚರ್ ಅಲ್ಲಿ ನೆನ್ಸ್ಕೋಬೇಕು. ಏನಂತೀರಾ? ಹೀಗೆ ಮಧುರ ಮುಂಜಾನೆ ಕಾರ್ಯಕ್ರಮವನ್ನ ಕೇಳ್ತಾ ಇರಿ. ಮತ್ತೆ ನಾಳೆ ಇದೇ ಸಮಯಕ್ಕೆ ನಮ್ಮ ನಿಮ್ಮ ಭೇಟಿ. ಅಲ್ಲಿವರೆಗೂ ಹೀಗೆ ಕೇಳ್ತಾ ಇರಿ 90.4 FM ವೇಣುಧ್ವನಿಯನ್ನ.

0: केली फार्मसी कॉलेज बेळगाव शैक्षणिक वर्ष 2026-27 साठी प्रवेश प्रक्रिया सुरू झाली आहे. एअरपोर्ट रोड बसवणकुडची बेळगाव येथे अत्याधुनिक सुविधांनी सुसज्ज नव्या कॅम्पस मध्ये महाविद्यालय स्थलांतरित झाले आहे. उपलब्ध अभ्यासक्रम असा आहे बी फार्म, फार्म डी, एम फार्म, पीएचडी. फार्मसी क्षेत्रात उच्च शिक्षण घेण्यासाठी सुवर्ण संधी. महाविद्यालयाची प्रमुख वैशिष्ट्ये 100+ वर्षाची शैक्षणिक परंपरा आणि अनुभव, जगभरातील 3,000+ माजी विद्यार्थ्यांचे भक्कम नेटवर्क. बेळगाव विमानतळ रस्त्यावरील सुसज्ज आणि अत्याधुनिक नवा कॅम्पस, परिणामाधारित शिक्षण पद्धती, प्रगत डिजिटल लर्निंग इकोसिस्टम, जागतिक दर्जाचे ग्रंथालय आणि माहिती केंद्र, आधुनिक प्रयोगशाळा व प्रात्यक्षिक प्रशिक्षण सुविधा, आधुनिक वसतिगृहे आणि क्रीडा सुविधा सुद्धा. NAC A+ ग्रेड आणि NIRF क्रमवारी प्राप्त प्रतिष्ठित संस्थेत गुणवत्तापूर्ण शिक्षण आणि उत्तम रोजगार संधींना प्राधान्य. अधिक माहितीसाठी संपर्क करा 08312471399 आणि 9740639702. वेबसाईट आहे www.kleparm.edu.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ರಾಷ್ಟ್ರೀಯ ಟೆಲಿ ಮಾನಸಿಕ ಆರೋಗ್ಯ ಕಾರ್ಯಕ್ರಮ. ಈ ಒಂದು ವಿಷಯದ ಕುರಿತು, ಟೆಲಿ ಮಾನಸ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿಗಳು. ಮೊದಲನೇದಾಗಿ ಡಾಕ್ಟರ್ ರಾಘವೇಂದ್ರ ಪಾಟೀಲ್, ಅಸಿಸ್ಟೆಂಟ್ ಪ್ರೊಫೆಸರ್ ಟೆಲಿ ಮಾನಸ ಪ್ರೋಗ್ರಾಮ್ ಧಾರವಾಡ ಡಿಮ್ಹ್ಯಾನ್ಸ್ ದಿಂದ ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ. ನಮಸ್ಕಾರ ಸರ್.
1: ನಮಸ್ಕಾರ.
0: ಹಾಗೆ ಅವರೊಂದಿಗೆ ಮಿಸ್ಟರ್ ನಾಮದೇವ್ ಕೊಡ್ತೆ ಅವರು, ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್, ಮೆಂಟಲ್ ಹೆಲ್ತ್ ಪ್ರೊಫೆಷನಲ್, ಟೆಲಿಮಾನಸ ಪ್ರೋಗ್ರಾಮ್ ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ. ನಮಸ್ಕಾರ ಸರ್.
1: ನಮಸ್ಕಾರ ಸರ್.
0: ಮೇಡಮ್ ಪಲ್ಲವಿ ಕಡಿವಾಡಿ, ಕೌನ್ಸಿಲರ್ ಟೆಲಿಮಾನಸ ಧಾರವಾಡ. ಮೇಡಮ್ ತಮಗೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ ಸರ್.
0: ಹಾಗೆ ಅವರೊಂದಿಗೆ ಸಂದೇಶ್ ಜೋಗಳ್ ಲೇಕರ್, ಕೌನ್ಸಿಲರ್ ಟೆಲಿಮಾನಸ್ ಡಿಮ್ಹ್ಯಾನ್ಸ್ ಧಾರವಾಡ ನಿಂದ. ಸಂದೇಶ್ ಸರ್ ತಮಗೆ ಸ್ವಾಗತ. ನಮಸ್ಕಾರ ಸರ್.
1: ಥ್ಯಾಂಕ್ ಯು.
0: ಇವತ್ತಿನ ವಿಷಯದ ಕುರಿತು ಮಾತನಾಡೋಣ, ಅಲ್ಲಿಂದ ಪ್ರಾರಂಭ ಮಾಡೋಣ. ಟೆಲಿಮಾನಸ ಎಂದರೇನು, ಅದರ ಬಗ್ಗೆ ತಿಳಿಸಿ.
1: ಟೆಲಿಮಾನಸ ಅನ್ನೋದು ಒಂದು ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಒಂದು ಸಹಾಯವಾಣಿ ಕೊಡುವ ರೀತಿ. ಸೊ ಈ ಒಂದು ಟೆಲಿಮಾನಸ್ ಎಂಬ ಈ ಕಾರ್ಯಕ್ರಮವು ಮಾನಸಿಕ ಆರೋಗ್ಯದ ಬಗ್ಗೆ ಜನರಿಗೆ ಅರಿವು ಮೂಡಿಸುವಲ್ಲಿ, ಹಾಗೂ ಯಾರು ಒಂದು ಮಾನಸಿಕ ಅಸ್ವಸ್ಥತೆಯಲ್ಲಿರುತ್ತಾರೋ ಅವರು ತುರ್ತಾಗಿ ಅವರು ಒಂದು ಕರೆಯನ್ನು ಮಾಡಿ ಮಾನಸಿಕ ಕಾಯಿಲೆಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು, ಹಾಗೂ ಅದರ ಸೇವೆಗಳು ಎಲ್ಲೆಲ್ಲಿ ಲಭ್ಯವಿರುತ್ತದೆ, ಎಲ್ಲಿ ಹೋಗಿ ಅವರು ಟ್ರೀಟ್ಮೆಂಟ್ ಅನ್ನು ಪಡೆಯಬಹುದು ಎಂಬ ಮಾಹಿತಿಯನ್ನು ಪಡೆಯಲು ಈ ಒಂದು ಟೆಲಿಮಾನಸ್ ಎಂಬ ಕಾರ್ಯಕ್ರಮವನ್ನು ಲಾಂಚ್ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮವು ಅಕ್ಟೋಬರ್ 10, 2022 ವಿಶ್ವ ಮಾನಸಿಕ ದಿನದಂದು ಈ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಲಾಗಿದೆ.
0: ಸರ್, ಕರೆ ಮಾಡುವುದು ಅಂತ ಹೇಳಿದ್ರಿ, ನಂಬರ್ ಬಗ್ಗೆ ಹೇಳಿ, ನಂಬರ್ ಏನು?
1: ಈ ಟೆಲಿಮಾನಸ್ ಅನ್ನೋ ಈ ಒಂದು ಪ್ರೋಗ್ರಾಮ್ಗೆ ಒಂದು ಉಚಿತವಾಗಿ ಕರೆ ಮಾಡಲಿಕ್ಕೆ ಈ ಕಾರ್ಯಕ್ರಮ ಈ ಒಂದು ಕರೆ ಮಾಡಲಿಕ್ಕೆ ಇದು 24x7 ಫ್ರೀ ಒಂದು ಸೌಲಭ್ಯ ಇರುತ್ತದೆ. ಸೊ ಇದಕ್ಕಾಗಿ ಯಾರು ಬೇಕಾದರೂ ಅವರು ಕಾಲ್ ಮಾಡಬಹುದು. ಈ ಟೆಲಿಮಾನಸ್ ಅಲ್ಲಿ ಕಾಲ್ ಮಾಡಬೇಕಂದ್ರೆ ಅವರು 1-44-16 ಅಥವಾ 1-800-8-9-1-4-4-16 ಈ ನಂಬರ್ಗೆ ಅವರು ಉಚಿತವಾಗಿ ಕಾಲ್ ಅನ್ನು ಮಾಡಬಹುದು.
0: ಆಮೇಲೆ ಯಾವಾಗಿಂದ ಪ್ರಾರಂಭವಾಯಿತು, ಪ್ರಾರಂಭವಾಗಲಿಕ್ಕೆ ಕಾರಣ, ಅದರ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ಅಥವಾ ಇತಿಹಾಸ.
1: ಸೊ ಈಗ ಈ ಒಂದು ಕಾರ್ಯಕ್ರಮ ಶುರು ಆಗ್ಲಿಕ್ಕೆ ಕೊರೋನಾ ಬಂದ ಸಮಯದಲ್ಲಿ ಏನಾಯ್ತಂದ್ರೆ ಸಾಕಷ್ಟು ಜನ ಆತಂಕಕ್ಕೆ ಒಳಗಾಗಿದ್ದರು, ಹಾಗೂ ತಮ್ಮ ಕೆಲಸವನ್ನು ಕಳೆದುಕೊಂಡಿದ್ದರು, ಹಾಗೂ ಹತಾಶರಾಗಿದ್ದರು. ಸೊ ಆ ಸಮಯದಲ್ಲಿ ಸಾಕಷ್ಟು ಮಂದಿ ಆತ್ಮಹತ್ಯೆಗೂ ಸಹ ತುತ್ತಾಗಿದ್ದರು, ಮತ್ತು ಅನೇಕ ರೀತಿಯಾದ ಮಾನಸಿಕ ಕಾಯಿಲೆಗಳು ಜಾಸ್ತಿಯಾಗಿದ್ದವು. ಸೊ ಆ ಸಮಯದಲ್ಲಿ ಎಲ್ಲರನ್ನು ಮಾನಸಿಕ ಟ್ರೀಟ್ಮೆಂಟ್ಗೆ ಬರೋದಕ್ಕೆ ಅವರಿಗೆ ಸಾಧ್ಯ ಆಗ್ತಿರಲಿಲ್ಲ. ಸೊ ಹಾಗಾಗಿ ಭಾರತ ಸರ್ಕಾರ ಈ ಒಂದು ಟೆಲಿಮಾನಸ್ ಅನ್ನೋ ಒಂದು ಫ್ರೀ ಒಂದು ಪ್ರೋಗ್ರಾಮ್ ಅನ್ನು ಲಾಂಚ್ ಮಾಡಿ ಇದರಲ್ಲಿ ಯಾರು ಬೇಕಾದರೂ ಮಾನಸಿಕ ಕಾಯಿಲೆಗಳ ಬಗ್ಗೆ ಅವರು ಕರೆ ಮಾಡಿ ತಮ್ಮ ಟ್ರೀಟ್ಮೆಂಟ್ ಅನ್ನೋ ಒಂದು ಪಡೆಯುವಂತ ಒಂದು ವ್ಯವಸ್ಥೆಯನ್ನು ಇದರಲ್ಲಿ ಮಾಡಲಾಗಿದೆ.
3: ಈ ಒಂದು ಟೆಲಿಮಾನಸ್ ಅನ್ನೋದು ಒಂದು ರಾಷ್ಟ್ರೀಯ ಟೆಲಿಮಾನಸಿಕ ಆರೋಗ್ಯ ಕಾರ್ಯಕ್ರಮ. ಅದ್ರ ಜೊತೆ ಕೂಡ ಈ ಒಂದು ಟೆಲಿಮಾನಸಿಕ ಕಾರ್ಯಕ್ರಮಕ್ಕೆ ಕೆಲವಷ್ಟು ಯಾರು ಮನಸ್ಸಿನಲ್ಲಿ ಇರುವಂತ ಒಂದು ಸಮಸ್ಯೆ ಇರಬಹುದು, ಇದನ್ನ ಸ್ವ ಇಚ್ಛೆಯಿಂದ ಅವರು ಆಪ್ತ ಸಮಾಲೋಚಕರು ಇರ್ತಾರೆ, ಮತ್ತು ನೇರವಾಗಿ ಮನೋವೈದ್ಯರ ಜೊತೆ ನೇರವಾಗಿ ಮಾತಾಡುವ ಒಂದು ಟೆಲಿಮಾನಸ್ ಅಂತ ಒಂದು ಕಾರ್ಯಕ್ರಮ ಸರ್. ಇದು
0: ಉತ್ತಮವಾಗಿ ಹೇಳಿದ್ರಿ. ಈಗ ಮಾನಸಿಕ ಆರೋಗ್ಯ ಅಥವಾ ಮಾನಸಿಕ ಕಾಯಿಲೆ ಬಹಳ ಟ್ರೆಂಡ್ ಆದ ಟಾಪಿಕ್. ಅದು ಕೊರೋನಾ ಮಹಾಮಾರಿ ಆದ ತಕ್ಷಣ ಅದು ಇನ್ನೂ ಜಾಸ್ತಿ ಜಾಗೃತರಾಗಿರಾದರೆ ಆ ಒಂದು ವಿಷಯದ ಪ್ರತಿ ಮಾತನಾಡೋಣ. ಅದರಿಗಿಂತ ಮುಂಚೆ ಯಾರ್ಯಾರಿಗೆ ಲಭ್ಯವಿದೆ ಈ ಟೆಲಿಮಾನಸ್, ಅದರ ಬಗ್ಗೆ?
2: ಟೆಲಿಮಾನಸ್ ಸೇವೆ ಯಾರ್ಯಾರಿಗೆ ಲಭ್ಯ ಇದೆ ಅನ್ನೋದು ನೋಡೋದಾದ್ರೆ, ವ್ಯಥೆಗೆ ಒಳಪಟ್ಟವರು ತುಂಬಾ ಸ್ಟ್ರೆಸ್ಫುಲ್ ಆಗಿರ್ತಾರೆ, ಅಂಥವ್ರು ಕಾಲ್ ಮಾಡ್ಬೋದು. ಇಲ್ಲ ಸ್ಟೂಡೆಂಟ್ಸು, ಪರೀಕ್ಷೆ ಒಂದು ಒತ್ತಡ ಇರುತ್ತೆ, ಪ್ರೆಷರ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಸೊ ಸ್ಟೂಡೆಂಟ್ಸ್ ಆಲ್ಸೋ ಅವ್ರು ಕೂಡ ಕಾಲ್ ಮಾಡ್ಬೋದು. ಹಾಗೆ ಕೌಟುಂಬಿಕ ಕಲಹದಿಂದ ನರಳ್ತಾ ಇರ್ತಾರೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ, ಅಣ್ಣತಮ್ಮರಲ್ಲಿ ಜಗಳ ಇರುತ್ತೆ, ಗಂಡ ಹೆಂಡತಿಯಲ್ಲಿ ಜಗಳ ಇರುತ್ತೆ, ಜಗಳ ಆಗ್ಬಿಟ್ಟು ಅವರು ಸ್ಟ್ರೆಸ್ಫುಲ್ ಆಗಿರ್ತಾರೆ, ಅವ್ರು ಡಿಸ್ಟ್ರೆಸ್ ಹೆಂಗ್ ತೆಗಿಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಅಂಥವ್ರು ಕೂಡ ಕಾಲ್ ಮಾಡ್ಬೋದು. ಇನ್ನೊಂದೇನಂದ್ರೆ ಆತ್ಮಹತ್ಯೆ ಆಲೋಚನೆ ಬರುತ್ತೆ, ಕಾರಣ ಹಲವಾರು ಇರ್ಬೋದು, ಆದ್ರೆ ಆತ್ಮಹತ್ಯೆ ಅನ್ನೋದು ತುಂಬಾ ಒಂದು ನಮ್ಗೆ ಇವಾಗ ಕಾಡ್ತಾ ಇರುವಂತಹ ಒಂದು ತೊಂದ್ರೆ, ಅದು ಸ್ಪೆಷಲಿ ಯುವ ಜನತೆಯಲ್ಲಿ. ಸೊ ಅಂತಹ ಆಲೋಚನೆಗಳು ಏನಾದ್ರೂ ಬರ್ತಾ ಇದ್ರೆ ಅದರಿಂದ ಹೊರಗಡೆ ಬರಬೇಕು ಅಂತ ಅನ್ಕೊಂಡಿರ್ತಾರೆ, ಆದ್ರೆ ಬರಕ್ ಆಗ್ತಿರಲ್ಲ. ಸೊ ಅಂತ ಟೈಮಲ್ಲೂ ಕೂಡ ಅವರು ಟೆಲಿಮಾನಸ್ಗೆ ಕಾಲ್ ಮಾಡಬಹುದಾಗಿದೆ. ಇವನ್ ಮಿಡ್ ನೈಟ್ ಅಲ್ಲಿ ಆ ತರ ಪ್ರಾಬ್ಲಮ್ ಆಗ್ತಾ ಇದೆ, ಕಾಲ್ ಮಾಡ್ಬೇಕಂದ್ರು ಕೂಡ ಕಾಲ್ ಮಾಡಬಹುದು, ಯಾಕಂದ್ರೆ ಇದು 24x7 ಸೇವೆ ಇರುತ್ತೆ. ಹಾಗೆ ಮಾದಕ ವಸ್ತು ವ್ಯಸನ ಸಮಸ್ಯೆ ಇರೋರು, ಇವಾಗ ಡ್ರಗ್ ಅಡಿಕ್ಟ್ ಆಗಿರ್ತಾರೆ, ಆಲ್ಕೋಹಾಲ್ ಕುಡಿತಿರ್ತಾರೆ, ಟೊಬ್ಯಾಕೋ ತಗೊಳ್ತಿರ್ತಾರೆ. ಸೊ ಇನ್ಸೈಟ್ ಇರುತ್ತೆ, ಇದೆಲ್ಲ ಏನದು ರಾಂಗ್, ಇದು ತಪ್ಪಿದು ಅಂತ ಇರುತ್ತೆ, ಆದ್ರೂ ಬಿಡಕ್ ಆಗ್ತಿರಲ್ಲ. ಸೊ ಅಂತಹ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಸೊ ಆ ಟೈಮಲ್ಲಿ ಕೂಡ ಅವ್ರು ನಮ್ಗೆ ಕಾಲ್ ಮಾಡ್ಬೋದು, ಟೆಲಿಮಾನಸ್ಗೆ ಕಾಲ್ ಮಾಡ್ಬೋದು. ಹಾಗೆ ವೈಯಕ್ತಿಕ ಸಂಬಂಧಗಳು, ಪರ್ಸನಲ್ ಏನಾದ್ರೂ ರಿಲೇಶನ್ಶಿಪ್ ಇಶ್ಯೂ ಇರುತ್ತೆ, ಸೊ ಅಂತ ಸಮಯದಲ್ಲೂ ಕೂಡ ಅವರು ಕಾಲ್ ಮಾಡಬಹುದು. ಸ್ಪೆಷಲಿ ಸ್ಟೂಡೆಂಟ್ಸ್ ಅಲ್ಲಿ ಜ್ಞಾಪಕ ಶಕ್ತಿ ಕಡಿಮೆ ಇರುತ್ತೆ, ಸೊ ಅಂತವ್ರು ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಸೊ ಟೆಲಿಮಾನಸಿಗೆ ಕಾಲ್ ಮಾಡಿದ್ರೆ ನಾವು ಒಂದಿಷ್ಟು ಟೆಕ್ನಿಕ್ಸ್ ಅನ್ನ ಕೌನ್ಸಿಲರ್ಸ್ ಇರ್ತಾರೆ, ಅವ್ರು ಹೇಳ್ಕೊಡ್ತಾರೆ. ಸೊ ಅದು ಅವ್ರಿಗೆ ಸಹಾಯ ಆಗತ್ತೆ. ಇನ್ನು ಖಿನ್ನತೆ ಮತ್ತು ಆತಂಕ ಅಂತೀವಿ ನಾವು, ಎಂಗ್ಸೈಟಿ ಇರುತ್ತೆ, ಡಿಪ್ರೆಷನ್ ಇರುತ್ತೆ. ಸೊ ಇಂಥವ್ರು ಕೂಡ ನಮಗೆ ಕಾಲ್ ಮಾಡಬಹುದು. ಇತರೆ ಯಾವುದೇ ಮಾನಸಿಕ ಆರೋಗ್ಯದ ಬಗ್ಗೆ ಸಮಸ್ಯೆ ಇರಲಿ ಅಥವಾ ಮಾನಸಿಕ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕು, ಓನ್ಲಿ ಕಾಯಿಲೆ ಅಂತ ಅಲ್ಲ, ಕಾಯಿಲೆಕ್ಕಿಂತ ನಾವು ಆರೋಗ್ಯದ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಕಾಯಿಲೆ ಬರೋಕ್ಕಿಂತ ಮುಂಚೆನೆ ಮಾನಸಿಕ ಆರೋಗ್ಯವನ್ನ ನಾವು ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದು ಗೊತ್ತಿರಲ್ಲ. ದೈಹಿಕವಾಗಿ ಏನೇ ನಮಗೆ ಜ್ವರ ನೆಗಡಿ ಬಂದ್ರೂ ಮೆಡಿಸಿನ್ ಹೋಗಿ ಮೆಡಿಸಿನ್ ತಗೊಳ್ತೀವಿ, ಆದ್ರೆ ಮಾನಸಿಕ ಸಮಸ್ಯೆ ಆಗ್ತಾ ಇದೆ, ಆರೋಗ್ಯನ ಕಾಪಾಡ್ಕೊಳ್ಬೇಕಂದ್ರೆ ಹತ್ತಿರದಲ್ಲಿ ನಮ್ಗೆ ಸಿಗದೇ ಇರಬಹುದು ಮನೋವೈದ್ಯರು. ಸೊ ಅಂತಹ ಟೈಮ್ ಅಲ್ಲಿ ಇಲ್ಲ ರಿಮೋಟ್ ಏರಿಯಾದಲ್ಲಿ ಇರ್ತಾರೆ, ಅವ್ರಿಗೆ ಹಾಸ್ಪಿಟ್ಲಿಗೆ ಹೋಗಕ್ ಆಗಲ್ಲ. ಸೊ ಚಿಕ್ಕ ಪುಟ್ಟ ಈಗೇನ್ ಬಿಡಿ ನಂಗೆ ಸ್ಟ್ರೆಸ್ ಆಗ್ತಿದೆ, ಇದಕ್ಕೆ ಹಾಸ್ಪಿಟ್ಲಿಗೆ ಹೋದ್ರೆ ಜನ ಏನಂತಾರೋ ಅನ್ನೋ ಸ್ಟಿಗ್ಮಾ ಇರುತ್ತೆ. ಸೊ ಅಂತ ಟೈಮ್ ಅಲ್ಲಿ ಈ ಸಹಾಯವಾಣಿ ತುಂಬಾ ಹೆಲ್ಪ್ಫುಲ್ ಆಗಿದೆ. 24/7 ಇದಕ್ಕೆ ಆನ್ಲೈನ್ ಅಲ್ಲಿ ಇರುತ್ತೆ, ಕೌನ್ಸಿಲರ್ಸ್ ಇರ್ತಾರೆ, ಮಾತಾಡ್ತಾರೆ. ಇಲ್ಲ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸೈಕಿಯಾಟ್ರಿಕ್ ಡಾಕ್ಟರ್ಸ್ ಇರ್ತಾರೆ, ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಇರ್ತಾರೆ, ಮಾತಾಡ್ತಾರೆ ಅವರು.
0: ಒಟ್ಟಾರೆ ಹೇಳಲಿಕ್ಕೆ ಹೋದ್ರೆ ಇದು ಒಂದು ಫ್ರೆಂಡ್ ಇನ್ ನೀಡ್, ಆದ್ರೆ ಅ ಫ್ರೆಂಡ್ ವಿಚ್ ಹೆಲ್ಪ್ಸ್ ಟೆಲಿಮಾನಸ್. ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಏನಂದ್ರೆ, ಆಚೆ ಯಾರು ಮಾತನಾಡ್ತಾರೆ, ಯಾರು ಅಟೆಂಡ್ ಆಗ್ತಾರೆ, ಅಂಡ್ 24/7 ಅಂತ ಹೇಳಿದ್ರಿ, ಬಹಳ ಬಹಳ ನೆಗೆಟಿವ್ ಆದ ಥಾಟ್ಸ್ ಮಿಡ್ ನೈಟ್ ನಲ್ಲಿ ಬರುತ್ತೆ, ಮಿಡ್ ನೈಟ್ ನಲ್ಲಿ ಜನ ಕರೆ ಮಾಡ್ತಾರೆ.
1: ಸೊ ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಟೆಲಿಮಾನಸ್ ಅನ್ನೋದಕ್ಕೆ ಯಾರು ಬೇಕಾದ್ರೂ ಕಾಲ್ ಮಾಡಬಹುದು. ಸೊ ನಾವು ಹೇಳಿದಂಗೆ 24/7 ಇರೋ ಕಾರಣಕ್ಕೆ ಮಾನಸಿಕ ವ್ಯಥೆಗೆ ಒಳಗಾಗುವಂತವ್ರು ಅಥವಾ ಮಾನಸಿಕವಾಗಿ ಒಂದು ಸ್ಟ್ರೆಸ್ ಒಳಗಾಗುವಂತವ್ರು ಯಾವಾಗ ಬೇಕಾದ್ರೂ ಈ ಒಂದು ಪ್ರಾಬ್ಲಮ್ಗೆ ಬರಬಹುದು. ಸೊ ಈಗ ಡೇ ಟೈಮ್ ಅಲ್ಲಿ ಆದ್ರೆ ಅವರೆಲ್ಲ ಹತ್ರದಲ್ಲಿರುವಂತಹ ಹಾಸ್ಪಿಟಲ್ಗೆ ಅಥವಾ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬಹುದು. ಬಟ್ ಈಗ ನೈಟ್ ಅಲ್ಲಿ ಅವ್ರು ಎಲ್ಲಿ ಹೋಗ್ಬೇಕು, ಯಾರ ಹತ್ರ ಹೋಗಿ ಭೇಟಿ ಆಗ್ಬೇಕು ಅನ್ನೋದು ಮಾಹಿತಿ ಇರೋದಿಲ್ಲ. ಆಗ್ಲೇ ಹೇಳಿದ ಹಾಗೆ ಮಾನಸಿಕ ಕಾಯಿಲೆಗಳ ಬಗ್ಗೆ ಸಾಕಷ್ಟು ಜನಗೆ ಒಂದು ತಪ್ಪು ಕಲ್ಪನೆಗಳಿರ್ತವೆ, ಎಲ್ಲಿ ಹೋಗ್ಬೇಕು ಅಥವಾ ಇದರ ಜನ ನನ್ನ ಇದ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ ಅಂತ ಒಂದು ಭಾವನೆ ಇರುತ್ತೆ. ಸೊ ಹಾಗಾಗಿ ಏನ್ ಮಾಡ್ತಾರೆ ಜನ ಇದ್ರ ಬಗ್ಗೆ ಇದು ಮಾಡೋದಿಲ್ಲ. ಸೊ ಯಾವಾಗ ಅವ್ರಿಗೆ ಈ ರೀತಿಯಾದ ಒಂದು ನೆಗೆಟಿವ್ ಥಾಟ್ಸ್ ಗಳು ಬರ್ತವೆ, ಸ್ಟ್ರೆಸ್ ಜಾಸ್ತಿ ಆಗಿರುತ್ತೆ, ಸೊ ಅವ್ರು ನೈಟ್ ಆದ್ರೂ ಸರಿ ಅವರು ಈ ಒಂದು ನಂಬರ್ಗೆ ಒಂದು ಕಾಲ್ ಅನ್ನ ಮಾಡಬಹುದು. ಸೊ ಅವರು ಇಮಿಡಿಯೇಟ್ ಆಗಿ ಈ 144/16 ಈ ನಂಬರ್ಗೆ ಅವರು ಕಾಲ್ ಅನ್ನ ಮಾಡಿದಾಗ, ಇದು ಒಂದು IVRS ಬೇಸ್ಡ್ ಸಿಸ್ಟಮ್ ಇರುತ್ತೆ. ಸೊ ಈ IVRS ಬೇಸ್ಡ್ ಸಿಸ್ಟಮ್ ಇಂದ ಬಂದು ಯಾವ ರಾಜ್ಯದಿಂದ ಕಾಲ್ ಮಾಡ್ತಿರ್ತಾರೋ ಅದೇ ರಾಜ್ಯದಲ್ಲಿ ಆ ಒಂದು ಸೆಂಟರ್ಗೆ ಕಾಲ್ ಹೋಗುತ್ತೆ, ಮತ್ತು ಅವರದೇ ಆದ ಒಂದು ಭಾಷೆಯಲ್ಲಿ ಕೌನ್ಸಿಲರ್ ಗಳು ಈ ಒಂದು ಕಾಲ್ ಅನ್ನ ಅಟೆಂಡ್ ಮಾಡ್ತಾರೆ ಇನಿಷಿಯಲ್ ಆಗಿ. ಸೊ ಕೌನ್ಸಿಲರ್ ಈ ಕಾಲ್ ಅನ್ನ ಅಟೆಂಡ್ ಮಾಡಿದಾಗ ಅವರ ಪ್ರಾಥಮಿಕ ಒಂದು ಮಾಹಿತಿಗಳು, ಅವರ ಹೆಸರಾಗ್ಬಹುದು, ವಯಸ್ಸಾಗ್ಬಹುದು, ಎಲ್ಲಿಂದ ಫೋನ್ ಮಾಡ್ತಿದ್ದಾರೆ, ಹಾಗೂ ಅವರಿಗೆ ಏನು ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇನಿಷಿಯಲ್ ಮಾಹಿತಿಯನ್ನು ತಗೊಂಡು ಅವರು ಅವರಿಗೆ ಬೇಕಾದಂತ ಒಂದು ಕೌನ್ಸಿಲಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅವರು ಒಂದು ಡಿಸ್ಟ್ರೆಸ್ ಇಂದ ಹೊರಗಡೆ ಬರಲಿಕ್ಕೆ ಅವರು ತಮ್ಮದೇ ಆದ ಒಂದು ಭಾಷೆಯಲ್ಲಿ ಅವರಿಗೆ ಒಂದು ಮಾಹಿತಿಯನ್ನ ಕೊಡ್ತಾ ಇರ್ತಾರೆ. ಸೊ ಅವರ ಮಟ್ಟದಲ್ಲಿ ಆ ಒಂದು ಪ್ರಾಬ್ಲಮ್, ಆ ಒಂದು ಸ್ಟ್ರೆಸ್ಫುಲ್ ಸಿಚುವೇಶನ್ ಆಗ್ಬಹುದು, ಆ ಒಂದು ನೆಗೆಟಿವ್ ಥಾಟ್ಸ್ ಗಳಾಗ್ಬಹುದು, ಸಾಲ್ವ್ ಆಯ್ತು ಓಕೆ ಇಲ್ಲ ಅನ್ನೋದ್ರೆ ಅವ್ರು ಏನ್ ಮಾಡಬಹುದು ಅಂದ್ರೆ ಈ ಕಾಲ್ ಅನ್ನ ಎಸ್ಕಲೇಟ್ ಮಾಡ್ತಾರೆ. ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಆಗ್ಬಹುದು ಅಥವಾ ಸೈಕಾಟ್ರಿಸ್ಟ್ ಗೆ ಅವರು ಈ ಕಾಲ್ ಅನ್ನ ಒಂದು ಎಸ್ಕಲೇಟ್ ಮಾಡ್ತಾರೆ. ಸೊ ಆಗ ಅವರು ಮನೋವೈದ್ಯರ ಒಂದು ಸಲಹೆಯನ್ನು ಸಹ ಪಡೆದುಕೊಂಡು ಈ ಒಂದು ತೊಂದರೆಯಿಂದ ಅವರು ಹೊರಗಡೆ ಬರೋದಕ್ಕೆ ಸಾಧ್ಯವಾಗುತ್ತೆ.
0: ಬಹಳ ವಿವರವಾಗಿ ತಿಳಿಸಿದ್ರಿ ಡಾಕ್ಟರ್ ಸರ್. ಈಗ ಬಹಳ ಮುಖ್ಯವಾಗಿ ಮೇಡಮ್ ಅವತ್ತು ಹೇಳಿದ್ರು, ಸಮಸ್ಯೆಗಳು, ಮಾನಸಿಕ ಸಮಸ್ಯೆ ಏನಾದರೂ ಇದ್ರೆ ಹಂಚ್ಕೊಳ್ಳಿಕ್ಕೆ ಸ್ವಲ್ಪ ಸಂಕೋಚ ಪಡ್ತಾರೆ.
3: ಓಕೆ,
0: ಯಾರಿಗಿಲ್ಲ ತೊಂದರೆ? ತೊಂದರೆ, ಸಮಸ್ಯೆ, ನೋವು ಎಲ್ಲರಿಗೂ ಇದೆ, ನಮಗೂ ಇದೆ, ನಿಮಗೂ ಇದೆ. ಬಟ್ ಅದನ್ನ ಡೀಲ್ ಹೇಗೆ ಮಾಡಬೇಕು ಅದು ಬಹಳ ಮುಖ್ಯ. ಯಾರಿಗೆ ಡೀಲ್ ಮಾಡ್ಲಿಕ್ಕೆ ಆಗುದಿಲ್ಲ ಆ ಒಂದು ಲೆವೆಲ್ಗೆ ಹೋಗ್ಬಿಡ್ತಾರೆ ಅಂಡ್ ಆತ್ಮಹತ್ಯೆ ಅನ್ನೋ ಒಂದು ಸ್ಟೇಜ್ಗೆ ಬರ್ತಾರೆ. ಅಂತವ್ರನ್ನ ಎನ್ಕೌಂಟರ್ ಮಾಡಿದ್ರೆ ಕ್ಯಾನ್ ಯು ಗಿವ್ ಅ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್?
1: ಸೊ ಈಗ ನಾವು ನೋಡಿದ ಹಾಗೆ ಈಗ ಟೆಲಿಮಾನಸ್ಗೆ ಒಂದು ಕಾಲ್ ಮಾಡಿರುವಂತ ಒಂದು ಎಕ್ಸಾಂಪಲ್ ನಾನು ಕೊಡ್ತೇವೆ. ಓಕೆ, ಸೊ ಏನಾಗಿತ್ತಂದ್ರೆ ಒಂದು ಹಾಸ್ಟೆಲ್ ಅಲ್ಲಿ ಓದುವಂತ 12th ಸ್ಟ್ಯಾಂಡರ್ಡ್ ಅಥವಾ PUC ಸೆಕೆಂಡ್ PUC ಹುಡುಗ, ಅವನಿಗೆ ತನ್ನ ಕ್ಲಾಸ್ ಅಲ್ಲಿ ತನ್ನ ಸ್ನೇಹಿತರೊಂದಿಗೆ ಜಗಳವಾಗಿತ್ತು, ಹಾಗೂ ಅವರ ಸ್ನೇಹಿತರು ಇವನಿಗಿಂತ ಚೆನ್ನಾಗಿ ಓದ್ತಾ ಇದ್ರು, ಜಾಸ್ತಿ ಮಾರ್ಕ್ಸ್ ಬಂದಿತ್ತು. ಸೊ ಅವತ್ತು ರಿಸಲ್ಟ್ ಬಂದ ದಿನ ಅವತ್ತು ಸಾಯಂಕಾಲ ಅವನಿಗೆ, ಸೊ ಅವನಿಗೆ ಅವನು ಫೇಲ್ ಆಗಿದ್ದ, ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದ. ಸೊ ಫೇಲ್ ಆದಂತ ಆ ವಿದ್ಯಾರ್ಥಿ ಏನ್ ಮಾಡ್ದ ಅಂದ್ರೆ ಸಾಕಷ್ಟು ನೆಗೆಟಿವ್ ವಿಚಾರಗಳನ್ನ ತಗೊಂಡು ಅಳೋದಕ್ಕೆ ಸ್ಟಾರ್ಟ್ ಮಾಡಿ ಇಡೀ ದಿವಸ ಯಾರ ಜೊತೆನೂ ಮಾತಾಡ್ದಂಗೆ ತನ್ನ ತಾನೇ ಒಂದು ರೂಮ್ ಅಲ್ಲಿ ಕೂಡ ಹಾಕೊಂಡು ಯಾರ ಜೊತೆನೂ ಮಾತಾಡ್ದಂಗೆ ಇರ್ತಿದ್ದ. ಸೊ ಇದ್ದ. ಸೊ ಅವಾಗ ಏನಾಗಿತ್ತಂದ್ರೆ ಅವತ್ತು ರಾತ್ರಿ ಅವನಿಗೆ ಈ ರೀತಿ ನಾನು ಇರಬಾರದು, ನಾನು ನನ್ನ ಸ್ನೇಹಿತರಕ್ಕಿಂತ ನನ್ನ ಕಡಿಮೆ ಮಾರ್ಕ್ಸ್ ಬಂದಿದೆ, ಸೊ ಅವರನ್ನ ನಾನು ಫೇಸ್ ಮಾಡೋದಕ್ಕೆ ಆಗೋದಿಲ್ಲ, ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ, ನಾನು ಯಾರಿಗೂ ಮುಖ ತೋರ್ಸಂಗೆ ಇರೋದಿಲ್ಲ, ಈಗ ನಾನು ನನ್ನ ತಂದೆ ತಾಯಿ ನನ್ನ ನಂಬಿದ್ರು, ಸೊ ನಾನು ಅವ್ರಿಗೆ ಅವ್ರ ನಂಬಿಕೆಯ ವಿರುದ್ಧ ಫೇಲ್ ಆಗ್ಬಿಟ್ಟಿದ್ದೀನಿ, ಸೊ ನಾನು ಇರೋದಕ್ಕಿಂತ ಸಾಯೋದೇ ವಾಸಿ ಅನ್ನೋ ಒಂದು ಥಾಟ್ಸ್ ಗೆ ಒಳಗಾಗಿ ಅವರು ಬೇಜಾರು ಮಾಡ್ಕೊಂಡು ಅಳ್ತಾ ಇದ್ರು. ಸೊ ಇದನ್ನ ನೋಡಿದಂತ ಅವನ ರೂಮ್ಮೇಟ್ ಇದನ್ನ ಐಡೆಂಟಿಫೈ ಮಾಡಿಬಿಟ್ಟು, ಸೊ ಅವಾಗ ಅವ್ರ ಏನ್ ಮಾಡಿದ್ರು ಅಂದ್ರೆ ಈ ಒಂದು ಟೆಲಿಮಾನಸ್ಗೆ ಒಂದು ಕಾಲ್ ಅನ್ನ ಮಾಡಿದ್ರು, 144/16 ಕಾಲ್ ಮಾಡಿದ್ರು. ಸೊ ಆಗ ಹುಡುಗನ ಹತ್ರ ನಾವು ಮಾತಾಡಿದಾಗ ಅವನಿಗೆ ಈ ರೀತಿಯಾಗಿ ಇಲ್ಲ ನಾನು ಫ್ಯಾನ್ಗೆ ನೇಣ ಹಾಕೊಂಡು ನಾನು ಸಾಯಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದ ಹುಡುಗ. ಸೊ ಆಗ ನಮಗೆ ಈ ಮಾಹಿತಿ ಸಿಕ್ಕಾಗ ನಾವು ಅವನಿಗೆ ಫಸ್ಟ್ ಇನಿಷಿಯಲ್ ಆಗಿ ಕೌನ್ಸಿಲಿಂಗ್ ಮಾಡಿದ್ವಿ. ಸೊ ಈ ರೀತಿ ಮಾಡ್ಕೊಳ್ಳೋದು ತಪ್ಪು, ಇದು ಇದರಿಂದ ಹೊರಗಡೆ ಬರೋದು ಹೇಗೆ, ಈ ಒಂದು ಸುಸೈಡಲ್ ಥಾಟ್ಸ್ ಇಂದ ಹೊರಗಡೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಅವನಿಗೆ ಇನಿಷಿಯಲ್ ಆಗಿ ಮಾಹಿತಿಯನ್ನು ಕೊಟ್ವಿ. ಹಾಗೂ ನಮ್ಮ ಟೀಮ್ ಆ ಹಾಸ್ಟೆಲ್ ಆ ಧಾರವಾಡದಲ್ಲೇ ಇದ್ದ ಕಾರಣಕ್ಕೆ ನಾವು ಅಲ್ಲೇ ಲೋಕಲ್ ಅಲ್ಲಿ ವಿಸಿಟ್ ಮಾಡಿ ಅವ್ರು ಆ ಹುಡುಗನಿಗೆ ಒಬ್ಬ ಶಾಂತಿಯನ್ನು ಕೊಟ್ಟು ಅವನಿಗೆ ಈ ಪ್ರಾಬ್ಲಮ್ ಇಂದ ಹೊರಗಡೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಅವ್ನ ಮಾಹಿತಿಯನ್ನು ಕೊಟ್ಟು ಅವನಿಗೆ ಬೇಕಾದ ಚಿಕಿತ್ಸೆಯನ್ನು ಸಹ ಅಲ್ಲಿ ನಾವು ಅವನಿಗೆ ಸ್ಟಾರ್ಟ್ ಮಾಡಿದೀವಿ. ಸೊ ಇದರಿಂದ ನಾವು ಒಂದು ಜೀವವನ್ನು ಉಳಿಸೋದಕ್ಕೆ ಸಾಧ್ಯವಾಯಿತು. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಟೆಲಿಮನಸ್ ಯಾವುದೇ ಸಮಯದಲ್ಲಿ ಜೀವ ಉಳಿಸುವಂತ ಕೆಲಸವನ್ನು ಸಹ ಮಾಡ್ತಾ ಇರುತ್ತೆ. ಸೊ ಮಾನಸಿಕ ಕಾಯಿಲೆಗಳು ಅಥವಾ ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ 24/7 ವರ್ಕ್ ಮಾಡ್ತಾ ಇದೆ.
0: ಜೀವ ಉಳಿಸಿದ್ರೆ ಒಂದು ಬೇಸಿಕಲಿ ಅವ್ರ ಫ್ರೆಂಡ್ಸ್ ಕರೆ ಮಾಡಿದ್ರು ಬಹಳ ಉತ್ತಮವಾದ ವಿಷಯ. ಅಂತ ಸಂದರ್ಭದಲ್ಲಿ ರೆಸ್ಪಾನ್ಸ್ ಅದ್ಭುತ ಇದೆ. ಇನ್ನೂ ಸ್ವಲ್ಪ ತಿಳಿಸಿ ಎಷ್ಟು ಕರೆ ಬರುತ್ತೆ, ರೆಸ್ಪಾನ್ಸ್ ಹೇಗಿದೆ, ಜನರು ಯಾವ ರೀತಿ ಇದ್ರ ಬಗ್ಗೆ ಜಾಗೃತರಾಗಿದ್ದಾರೆ?
1: ಓಕೆ, ಈ ಒಂದು ಟೆಲಿಮನಸ್ ಪ್ರೋಗ್ರಾಮ್ 2022 October 10 ಸ್ಟಾರ್ಟ್ ಆಗಿರೋದು. ಸೊ ಅಲ್ಲಿಂದ ಇಲ್ಲಿವರೆಗೂ ಇದು ರಾಷ್ಟ್ರ ವ್ಯಾಪ್ತಿ, ಸೊ ಇಡೀ ರಾಷ್ಟ್ರದಲ್ಲಿ ಈ ಒಂದು ಪ್ರೋಗ್ರಾಂ ನಡೀತಾ ಇರೋದು. ಸೊ ಈ ಒಂದು ಪ್ರೋಗ್ರಾಮ್ ಅನ್ನ 53 ಟೆಲಿಮನಸ್ ಸೆಲ್ಸ್ ಇದರಲ್ಲಿ ಕಾರ್ಯವೈಖರಿಯನ್ನು ನಡೀತಾ ಇದೆ. ಸೊ ಇಲ್ಲಿವರೆಗೂ ಇಡೀ ದೇಶದಲ್ಲಿ ಹೇಳೋದಾದ್ರೆ ನಾವು 24 lakh ಹೆಚ್ಚು ಜನ ಈ ನಂಬರ್ಗೆ ಒಂದು ಫೋನ್ ಮಾಡಿ ತಮಗೆ ಒಂದು ಹೆಲ್ಪ್ ನ ಒಂದು ಪಡೆದಿದ್ದಾರೆ. ನಾವು ಇಲ್ಲಿ ನಮ್ಮ ಧಾರವಾಡದ ಡಿಮಾಂಡ್ಸ್ ಸೆಲ್ ಬಗ್ಗೆ ನಾವು ಮಾತಾಡೋದಾದ್ರೆ ಇಲ್ಲಿ 65,000 ಜನ ಇಲ್ಲಿವರೆಗೂ ಫೋನ್ ಮಾಡಿದ್ದಾರೆ. ಅದರಲ್ಲಿ ಮೇನ್ ಆಗಿ 18-40 ಹೆಚ್ಚಿನ ಜನ ಅದರಲ್ಲಿ ಫೋನ್ ಮಾಡಿದ್ದಾರೆ. ಸೊ ಇದರನ್ನ ಫೋನ್ ಮಾಡಿ ಅವರಿಗೆ ಹೆಲ್ಪ್ ಅನ್ನ ತಗೊಂಡಿದ್ದಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ಅವರು ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ತಗೊಂಡಿದ್ದಾರೆ. ಅವರು ಮಾನಸಿಕ ಆರೋಗ್ಯ ಸರಿ ಇಲ್ಲದಿದ್ದಾಗ ಮಾನಸಿಕ ಕಾಯಿಲೆ ಕಂಡು ಬಂದಾಗ ಎಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡೆಯಬೇಕು ಎಂಬ ಮಾಹಿತಿಯನ್ನು ಸಹ ಪಡೆದಿರುತ್ತಾರೆ. ಸೊ ಯಾವ ಡಾಕ್ಟರ್ ಭೇಟಿ ಆಗಬೇಕು, ಯಾವ್ಯಾವ ಸೆಂಟರ್ಗೆ ಹೋಗಬೇಕು ಅನ್ನೋದ್ರ ಸಹ ಮಾಹಿತಿಯನ್ನು ಅವರು ಪಡೆದಿರುತ್ತಾರೆ. ಸೊ ಇದರಿಂದ ಸಾಕಷ್ಟು ಜನಗೆ ಈ ರೀತಿ ಅವರಿಗೆ ಹೆಲ್ಪ್ ಆಗ್ತಾ ಇದೆ. ಹಾಗೂ ಸಾಕಷ್ಟು ಜನ ಡಿಸ್ಟ್ರೆಸ್ ಕಾಲ್ ಅಂತ ಹೇಳ್ತೀವಿ, ಸೊ ಈ ರೀತಿ ಸ್ಟ್ರೆಸ್ ಅಲ್ಲಿ ಇರಬೇಕಾದ್ರೆ ಅಥವಾ ಸುಸೈಡಲ್ ಥಾಟ್ಸ್ ಬರಬೇಕಾದ್ರೆ ಇದರಿಂದ ಅವರು ಹೊರಗಡೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಹೆಲ್ಪ್ ಅನ್ನ ತಗೊಂಡಿರ್ತಾರೆ. ಮತ್ತು ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ಎಕ್ಸಾಮ್ ಪರೀಕ್ಷೆಯ ಸಮಯದಲ್ಲಿ ಆಗುವಂತ ಆಂಗ್ಸೈಟಿ, ನೆನಪಿನ ಶಕ್ತಿ ಕಡಿಮೆ ಆಗುವಂತ ಒಂದು ಪ್ರಾಬ್ಲಮ್ ಏನಿರುತ್ತೆ ಅದರ ಬಗ್ಗೆನೂ ಸಹ ಸಾಕಷ್ಟು ವಿದ್ಯಾರ್ಥಿಗಳು ಕರೆ ಮಾಡಿ ಅದನ್ನ ಹೇಗೆ ಸರಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಸಹ ಅವರು ಮಾಹಿತಿಯನ್ನ ಪಡೆದಿರುತ್ತಾರೆ.
0: ಡಾಕ್ಟರ್ ಸರ್, ಅಂತ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಕಷ್ಟ ಹಂಚಿಕೊಳ್ಳಿಕ್ಕೆ ಅವರ ಭಾಷೆ ಒಂದು ಉತ್ತಮ ಮಾರ್ಗ. ಯಾವೆಲ್ಲ ಭಾಷೆಯಲ್ಲಿ ಸೇವೆಗಳು ಲಭ್ಯ ಇದೆ
2: ಇವಾಗ? ಆಕ್ಚುಲಿ ನಮ್ಮ ಭಾರತದಲ್ಲಿ 20 ಹೆಚ್ಚು ಭಾಷೆಯಲ್ಲಿ ಸೇವೆ ಲಭ್ಯ ಇದೆ. ಇವಾಗ ನೀವು ಕರ್ನಾಟಕದಿಂದ ಕಾಲ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಕರ್ನಾಟಕಕ್ಕೆ ಕನೆಕ್ಟ್ ಆಗುತ್ತೆ. ಆದ್ರೆ ನೀವು ಬೇರೆ ಭಾಷೆ ಮಾತಾಡ್ತೀನಿ, ನಾನು ಇವಾಗ ಫಾರ್ ಎಕ್ಸಾಂಪಲ್ ಮರಾಠಿ ಮಾತಾಡ್ತೀನಿ, ಇಲ್ಲ ಅಂದ್ರೆ ಉತ್ತರ ಭಾರತದ ಯಾವ್ದಾದ್ರು ಭಾಷೆ ಮಾತಾಡ್ತೀನಿ ಅಂದ್ರೆ ನಮ್ಮಲ್ಲೇ ಒಳಗಡೆ ಟ್ರಾನ್ಸ್ಫರ್ ಮಾಡುವಂತಹ ಒಂದು ಪ್ರೋಟೋಕಾಲ್ ಕೂಡ ಇದೆ ನಮ್ಮಲ್ಲಿ. ಇವಾಗ ನೀವು ಅದೇ ಸರ್ ಹೇಳ್ದಂಗೆ IVR ಮೂಲಕ ಕಾಲ್ ಕನೆಕ್ಟ್ ಆಗುತ್ತೆ, ಅಲ್ಲೇನೆ ಭಾಷೆ ಕೇಳುತ್ತೆ ನಿಮ್ಗೆ. ಕನ್ನಡಕ್ಕಾಗಿ 1 ಒತ್ತಿ, ಇಂಗ್ಲಿಷ್ಗಾಗಿ 2 ಒತ್ತಿ, ಹಿಂದಿಗಾಗಿ 3 ಒತ್ತಿ ಅಂತ ಈಗ IVR ಅಲ್ಲೇ ಕೇಳುತ್ತೆ. ಸೊ ಯಾವ ನೀವು ಭಾಷೆಯಲ್ಲಿ ಕಂಫರ್ಟಬಲ್ ಆಗಿದ್ದೀರಾ, ಸೊ ಅದಕ್ಕೆ ನೀವು ಅದನ್ನ ನಂಬರ್ ಅನ್ನ ಟೈಪ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆ ಲ್ಯಾಂಗ್ವೇಜ್ ಗೆ ಕನೆಕ್ಟ್ ಆಗುತ್ತೆ. ಇವಾಗ ಕರ್ನಾಟಕದಲ್ಲಿ ಇದ್ದೀರಾ, ಸೊ ಕರ್ನಾಟಕ ಸೆಲ್ಗೆ ಕನೆಕ್ಟ್ ಆಗೋದ್ರಿಂದ ಸೊ ನೀವು ಕನ್ನಡದಲ್ಲಿ ಮಾತಾಡ್ಬಿಟ್ಟು ಕನ್ನಡದಲ್ಲಿನೇ ನೀವು ಫಾರ್ ಎಕ್ಸಾಂಪಲ್ ಟೈಪ್ ಮಾಡಿಬಿಟ್ಟು ನೀವು ಕೌನ್ಸಿಲ್ ಜೊತೆ ಮಾತಾಡ್ಬೇಕಾದ್ರೆ ಇಲ್ಲ ನಾನು ಕರ್ನಾಟಕದಲ್ಲಿ ಇದ್ದೀನಿ ಆದ್ರೆ ನನಗೆ ಬೇರೆ ಭಾಷೆ ಬೇಕು ನನಗೆ ಮಾತಾಡಕ್ಕೆ ಅಂತ ಅಂದ್ರೂ ಕೂಡ ತೊಂದರೆ ಇಲ್ಲ. ನಾವೇ ಒಳಗಿಂದಾನೆ ಯಾವ ಭಾಷೆ ಬೇಕಲ್ಲ ಒಂದು ಭಾಷೆ ಒಂದು ಕೌನ್ಸಿಲರ್ಗೆ ನಾವೇ ಕಾಲ್ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಭಾಷೆಯ ತೊಂದರೆ ಏನು ಆಗೋದಿಲ್ಲ. 20 ಹೆಚ್ಚಿಗೆ ಇರುವಂತಹ ಭಾಷೆಯಲ್ಲಿ ನಮ್ಮ ಕೌನ್ಸಿಲರ್ಸ್ ಟ್ರೈನ್ಡ್ ಕೌನ್ಸಿಲರ್ಸ್ ಕೌನ್ಸಿಲಿಂಗ್ ಮಾಡ್ತಾರೆ.
0: ಇತ್ತೀಚಿನ ದಿನಗಳಲ್ಲಿ ಸಮಸ್ಯೆಯನ್ನ ಹಂಚಿಕೊಳ್ಳೋದು ಬಹಳ ಅಂದ್ರೆ ಅವರು ಒಂದ್ ಸ್ವಲ್ಪ ಹಿಂಜರಿತಾರೆ, ಸಂಕೋಚ ಪಡ್ತಾರೆ. ಓಕೆ, ಅಂತ ಸಂದರ್ಭದಲ್ಲಿ ಕಾಲ್ ಕನೆಕ್ಟ್ ಮಾಡುವಾಗ ಕಟ್ ಮಾಡಿದ್ರು ಲಾಸ್ಟ್ ಅಲ್ಲಿ, ಬೇಡಪ್ಪ ಇದನ್ಯಾಕೆ ಹಂಚ್ಕೊಳ್ಳೋದು, ಕಾಲ್ ವಾಪಸ್ ಮಾಡ್ತೀರಾ ಏನು?
3: ಸರ್, ಇದರಲ್ಲಿ IVR ಸಿಸ್ಟಮ್ ಅಲ್ಲಿ ಯಾವ ರೀತಿ ಇದೆ ಅಂದ್ರೆ, ಅಥವಾ ಆಪ್ತ ಸಮಾಲೋಚಕರ ಆಯ್ತು ಅಥವಾ ಮನೋವೈದ್ಯರು ಅಥವಾ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಮಾತನಾಡುವಾಗ ಅವ್ರಿಗೆ ಏನಾದರೂ ಇಲ್ಲ ನಾನು ಮಾತಾಡೋದು ಬೇಡ ಅಂತ ಏನಾದ್ರೂ ಕಟ್ ಮಾಡಿದ್ರೆ, ನಮ್ದಲ್ಲಿ ಆ ನಮ್ಮ ಒಂದು ಡೆಸ್ಕ್ಟಾಪ್ ಅಲ್ಲಿ ಒಂದು ಆಪ್ಷನ್ಸ್ ಇದೆ, ಕಾಲ್ ಬ್ಯಾಕ್ ಅಂತ ಕೂಡ ಒಂದು ಆಪ್ಷನ್ಸ್ ಇದೆ. ಮತ್ತೆ ಏನಾದ್ರೂ ಮಿಸ್ಡ್ ಕಾಲ್ ಕೂಡ ಬಂದ್ಬಿಡುತ್ತೆ ಸರ್, ನಾವೇನೋ ಮಾಡುವಾಗ ಮಿಸ್ಡ್ ಕಾಲ್ ಕೂಡ ಬರುತ್ತೆ. ಅವಾಗ ಕೂಡ ನಾವೇನ್ ಮಾಡ್ತೀವಿ, ನಮ್ಮ ಕಾಲ್ ಮುಗಿದ ತಕ್ಷಣ ಮಿಸ್ಡ್ ಕಾಲ್ ಆಯ್ತು ಕಾಲ್ ಬ್ಯಾಕ್ ಕೂಡ ಮಾಡುವಂತ ಒಂದು ಸಿಚುವೇಶನ್ ನಮ್ಮ ಇದರಲ್ಲಿ ಇದೆ ಸರ್, ನಮ್ಮ ಒಂದು ಡೆಸ್ಕ್ಟಾಪ್ ಅಲ್ಲಿ ಇದೆ ಸರ್.
0: ಬಹಳ ಮುಖ್ಯವಾಗಿ ಈಗ ಇದು ಯಾಕೆ ಹೇಳ್ತಾ ಇದ್ದೇನೆ ಆಚೆ, ಈಗ ಕಷ್ಟ ಹಂಚ್ಕೋತಾ ಇದ್ದಾರೆ, ಕಾಲ್ ಮಾಡಿದ್ರು ಮಿಸ್ಡ್ ಆಯ್ತು, ನೀವು ವಾಪಸ್ ಕಾಲ್ ಮಾಡಿದ್ರಿ, ಅವರ ಸಮಸ್ಯೆಗೆ ಪರಿಹಾರ ಮಾಡಿದೀರಾ, ಎಷ್ಟು ಅಂತ ಕೇಸಸ್ ಬಂದಿದೆ ಪ್ಲೀಸ್ ಒಂದು.
1: ಸೊ ಈಗ ಏನಾಗುತ್ತೆ ಅಂದ್ರೆ ಕಾಲರ್ ಫೋನ್ ಮಾಡಿದಾಗ ಅವರು ತಮ್ಮ ಪ್ರಾಬ್ಲಮ್ ಅನ್ನ ಹೇಳ್ತಾನೆ, ಅವರು ಬೇಜಾರುಗೊಳಗಾಗಿ ಅಳ್ತಾ ಅವರೇ ಫೋನ್ ಅನ್ನ ಕಟ್ ಮಾಡ್ಬಿಡ್ತಾರೆ. ಸೊ ಈ ರೀತಿ ಕಾಲ್ಗಳನ್ನ ನಾವು ಸಾಕಷ್ಟು ನೋಡಿದೀವಿ. ಸೊ ಆ ರೀತಿ ಆದಾಗ ಅವರು ಸಮಾಧಾನ ಮಾಡ್ಕೊಳ್ಳೋಕೆ ಟೈಮ್ ಕೊಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಕಾಲ್ ಬ್ಯಾಕ್ ಆಪ್ಷನ್ ಅನ್ನ ಹೇಳಿರ್ತೀವಿ ಅವ್ರಿಗೆ. ಸೊ ಅವ್ರಿಗೂ ಕೇಳಿರ್ತೀವಿ ನಾವು, ನಿಮ್ಗೆ ಅವರ ಕನ್ಸೆಂಟ್ ಅನ್ನ ಪಡಿತೀವಿ. ಸೊ ನಾವು ನೀವು ಆರಾಮಾಗಿದ್ದಾಗ ನೀವು ಸಮಾಧಾನವಾಗಿ ಇದ್ದೀರಿ ಅಂತ ಇದ್ ಮಾಡ್ಕೊಂಡಾಗ ನಾವು ವಾಪಸ್ ನಿಮ್ಗೆ ಕಾಲ್ ಮಾಡ್ಬೋದಾ, ನಿಮ್ಮ ಪರಿಸ್ಥಿತಿಯನ್ನು ತಿಳ್ಕೋಬಹುದಾ, ನಿಮ್ಗಿನ್ನೂ ಹೆಚ್ಚಿನ ಸಹಾಯವನ್ನು ನಾವು ಮುಂದೆ ಮಾಡಬಹುದಾ ಅಂತ ಒಂದು ಕನ್ಸೆಂಟ್ ನ ತಗೊಂಡು ಅವ್ರಿಗೆ ಕಾಲ್ ಬ್ಯಾಕ್ ಮಾಡುವಂತ ಆಪ್ಷನ್ ಇರುತ್ತೆ. ಸೊ ಅದನ್ನ ಕಾಲ್ ಬ್ಯಾಕ್ ಮಾಡಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಸೊ ಅದರಿಂದ ಹೊರಗಡೆ ಬರುವಂತ ಮಾರ್ಗಗಳ ಏನು ಅಂತ ಅಂದ್ಬಿಟ್ಟು ಅವ್ರಿಗೆ ನಾವು ಒಂದು ಕೌನ್ಸಿಲಿಂಗ್ ಅನ್ನ ಮಾಡ್ತೀವಿ ಮತ್ತು ಅದರಿಂದ ಹೊರಗಡೆ ಬರೋದಕ್ಕೆ ಮಾಹಿತಿಯನ್ನು ಅವ್ರಿಗೆ ಕೊಡ್ತೀವಿ. ಸೊ ಯಾರಾದ್ರೂ ಈಗ ಮಿಸ್ ಕಾಲ್ ಕೊಟ್ಟರು ಅವ್ರಿಗೆ ಭಯ ಇರುತ್ತೆ, ಏನ್ ಯಾರು ಫೋನ್ ಮಾಡ್ತಾರೋ ಅಥವಾ ಯಾರು ಎತ್ತಾರೋ ಅನ್ನೋ ಮಾಹಿತಿ ಇರೋದಿಲ್ಲ ಅವ್ರಿಗೆ. ಸೊ ಅವ್ರಿಗೆ ನಾವೇನ್ ತಿಳ್ಸಕ್ ಹೇಳ್ತೀವಿ ಅಂದ್ರೆ ಬಂದು ನಿಮ್ಮ ಫೋನ್ ನಂಬರ್ ಸಹ ನಮಗೆ ಬರೋದಿಲ್ಲ, ನಂಬರ್ ಸಹ ನಮಗೆ ಗೊತ್ತಾಗೋದಿಲ್ಲ. ಅಲ್ಲಿ ನಮಗೆ ಮಾಸ್ಕ್ಡ್ ಆಗಿರುತ್ತೆ ಆ ನಂಬರ್, ಫೋನ್ ನಂಬರ್ ಮಾಸ್ಕ್ಡ್ ಆಗಿರುತ್ತೆ ಅಥವಾ ಟ್ರಾನ್ಸ್ಕ್ರಿಪ್ಟ್ ಆಗಿರುತ್ತೆ ನಂಬರ್. ಸೊ ಯಾರು ಫೋನ್ ಮಾಡಿದ್ದಾರೆ ಅಂತ ಸಹ ನಮಗೂ ಸಹ ಯಾರಿಗೂ ಸಹ ಗೊತ್ತಾಗೋದಿಲ್ಲ. ಸೊ ಈ ಒಂದು ಕಾನ್ಫಿಡೆನ್ಶಿಯಾಲಿಟಿನ ನಾವು ಈ ಒಂದು ಟೆಲಿಮನಸ್ ಪ್ರೋಗ್ರಾಮ್ ಅಲ್ಲಿ ಮೇಂಟೈನ್ ಮಾಡ್ತಾ ಇದೀವಿ.
0: ಅದ್ ಮಾತ್ರ ನಿಜ, ನೀವು ಅವತ್ತು ಸಂದರ್ಭ ಎಕ್ಸ್ಪೀರಿಯನ್ಸ್ ಶೇರ್ ಮಾಡುವಾಗ ಹೆಸರು ತಗೊಳ್ಳಿಲ್ಲ. ಅಲ್ಲೇ ಮುಖ್ಯವಾದ ಪ್ರಶ್ನೆ, ಯಾರಾದ್ರೂ ಕರೆ ಮಾಡಿದ್ರೆ ಅವರ ಪ್ರೈವಸಿ ಎಷ್ಟು ಪ್ರೊಟೆಕ್ಟೆಡ್ ಇರುತ್ತೆ ಅದರ ಬಗ್ಗೆ ತಿಳಿಸಿ.
2: ಓಕೆ ಸರ್, ಅದು ಹೇಗಿರುತ್ತೆ ಅಂದ್ರೆ ಕಾಲ್ ಫಸ್ಟ್ ಆಫ್ ಆಲ್ ರೆಕಾರ್ಡ್ ಆಗಲ್ಲ, ಅಂಡ್ ಇದು ಕಾನ್ಫಿಡೆನ್ಶಿಯಾಲಿಟಿ ಮೇಂಟೈನ್ ಮಾಡ್ತೀವಿ ನಾವು. ಯಾರಾದ್ರೂ ಕಾಲ್ ಮಾಡಿದ್ರು ಅಂದ್ರೆ ಸೋಷಿಯಲ್ ಡೆಮೋಗ್ರಫಿ ತಗೊಳ್ಬೇಕಾದ್ರೆ ನಾವು ಕೇಳ್ತೀವಿ ನಿಮ್ ಹೆಸರನ್ನ ಕೇಳಬಹುದಾ ಅಂತ. ಅವರು ಕೊಡೋಕೆ ರೆಡಿ ಇದ್ರೆ ನಾವು ತಗೊಳ್ತೀವಿ, ಇಲ್ಲ ಹೆಸರನ್ನ ನಾವು ಫೋರ್ಸ್ ಮಾಡಿ ಕೇಳಲ್ಲ ಸರ್. ಬಿಕಾಸ್ ನಮ್ದು ಮೇನ್ ಮೋಟೋ ಇರೋದು ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಅವ್ರ ಡಿಸ್ಟ್ರೆಸ್ ನಿಂದ ಹೊರಗೆ ಬರಬೇಕು ಅನ್ನೋದು ಮಾತ್ರ ನಮ್ಮ ಒಂದು ಮೋಟೋ ಆಗಿರೋದ್ರಿಂದ ಅವರು ಹೆಸರು ಹೇಳಕ್ ಇಷ್ಟಪಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಹೇಳ್ತೀವಿ. ಯಾವ ಜಿಲ್ಲೆಯಿಂದ ಕರೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಾಕು, ಯಾಕಂದ್ರೆ ಇದು ಆತ್ಮಹತ್ಯೆ ಅಂತ ಕೇಸ್ ಅಂತ ಬಂದಾಗ ನಮ್ಗೆ ಜಿಲ್ಲೆ ಮುಖ್ಯ ಆಗುತ್ತೆ. ಸೊ ಅಂತ ಟೈಮ್ ಅಲ್ಲಿ ನಾವು ಕೇಳ್ತೀವಿ, ಇಲ್ಲ ಅಂತಂದ್ರೆ ಅವ್ರ ಹೆಸರು ಹೇಳಿಲ್ಲ ಅಂದ್ರೆ ತೊಂದರೆ ಇಲ್ಲ, ಕಾನ್ಫಿಡೆನ್ಶಿಯಲ್ ಆಗಿರುತ್ತೆ. ಆ ಕೇಸ್ ನ ನಾವು ಬೇರೆದವ್ರ ಜೊತೆ ಶೇರ್ ಮಾಡೋದಾಗ್ಲಿ ಬೇರೆದವ್ರ ಜೊತೆ ಹೇಳೋದಾಗ್ಲಿ ಮಾಡಲ್ಲ ಸರ್.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ವಿಷಯ ರಾಷ್ಟ್ರೀಯ ಟೆಲಿ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಅತಿಥಿಗಳು ಡಾಕ್ಟರ್ ರಾಘವೇಂದ್ರ ಪಾಟೀಲ್ ಅವರು, ಮಿಸ್ಟರ್ ನಾಮದೇವ್ ಕೋಡತೆಯವರು, ಮ್ಯಾಡಮ್ ಪಲ್ಲವಿ ಕಡೆವಾಡಿಯವರು, ಹಾಗೆ ಸಂದೇಶ್ ಜೋಗಳೇಕರ್ ಅವರು. ಇದು ಬಹಳ ಸೂಕ್ಷ್ಮವಾದ ಒಂದು ವಿಷಯ. ಯಾವತ್ತು ದುಃಖ ಸಮಸ್ಯೆ ಹಂಚಿಕೊಳ್ಳುವಾಗ ಡಿಜಿಟಲ್ ಯುಗದಲ್ಲಿ ನಾವಿದ್ದೇವೆ, ಕಾಲ್ ಅಂತ ಆಯ್ತು, ಈಗ ವಿಡಿಯೋ ಕಾಲ್ ಫೆಸಿಲಿಟಿ ಇದೆಯಾ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಸೊ ಈಗ ಟೆಲಿಮಾನಸ್ ಅನ್ನೋದು ಬಂದು ಈಗ ಶುರುವಾದಾಗ ಇದು ಒಂದು ಆಡಿಯೋ ಬೇಸ್ಡ್ ಕಾಲ್ ಆಗಿತ್ತು. ಓಕೆ, ಆಡಿಯೋ ಬೇಸ್ಡ್ ಕಾಲ್ ಆಗಿತ್ತು. ಬಟ್ ಹೋಗ್ತಾ ಏನಾಯ್ತು ಅಂದ್ರೆ, ಬಂದು ಜನರಿಗೆ ವಿಡಿಯೋ ಕನ್ಸಲ್ಟೇಷನ್ ಸಹ ಬೇಕು ಅನ್ನೋ ಒಂದು ಮಾಹಿತಿಯನ್ನ ನಾವು ಕಂಡುಕೊಂಡಿರ್ತೀವಿ. ಸೊ ಹಂಗಾಗಿ ಏನಾಗಿದೆ ಅಂದ್ರೆ, ಬಂದು ಯಾರು ಆಡಿಯೋ ಕಾಲ್ ಮಾಡ್ಬೇಕೋ ಅವರು ಆಡಿಯೋ ಕಾಲ್ ಅನ್ನ ಮಾಡಬಹುದು. ಸೊ ಯಾರ ಹತ್ರ ಈಗ ಸ್ಮಾರ್ಟ್ ಫೋನ್ ಇರೋದಿಲ್ವೋ ಅವರು ಸಹ ಜಸ್ಟ್ ಈ ನಂಬರ್ಗೆ ಡೈಲ್ ಮಾಡಿದ್ರೆ ಸಾಕು, 1446 ಕಾಲ್ ಮಾಡಿದ್ರೆ ಅವರಿಗೆ ಆಡಿಯೋ ಕಾಲ್ ಬರೋಂತ ಸಾಧ್ಯತೆಗಳಿರುತ್ತೆ. ಬಟ್ ಈಗಿನ ಡಿಜಿಟಲ್ ಯುಗದಲ್ಲಿ ಎಲ್ಲರ ಹತ್ರನು ಸ್ಮಾರ್ಟ್ ಫೋನ್ ಇರೋದ್ರಿಂದ ಈಗ ಅವರು ವಿಡಿಯೋ ಕಾಲ್ ಮಾಡ್ಬೇಕಂದ್ರೂ ಸಹ ವಿಡಿಯೋ ಕನ್ಸಲ್ಟೇಷನ್ ಸಹ ಈ ಒಂದು ಟೆಲಿಮಾನಸ್ ಅಲ್ಲಿ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ಇದರ ವ್ಯವಸ್ಥೆನೂ ಅವರೇನು ಸ್ಮಾರ್ಟ್ ಆಗಿರಬೇಕು ಅಥವಾ ಟೆಕ್ನಿಕಲಿ ಸೌಂಡ್ ಆಗಿರಬೇಕು ಅನ್ನೋದಿಲ್ಲ. ಅವರು ನಮಗೆ ವಿಡಿಯೋ ಕಾಲ್ ಬೇಕು ಅನ್ನೋ ಮಾಹಿತಿಯನ್ನು ನಮಗೆ ಕೊಟ್ಟರು ಅಂದ್ರೆ, ನಾವೇ ಇಲ್ಲಿ IVRS ಬೇಸ್ಡ್ ವಿಡಿಯೋ ಕಾಲ್ ಅನ್ನ ಮಾಡಿ ಅವ್ರಿಗೊಂದು ಲಿಂಕ್ ಅನ್ನ ಶೇರ್ ಮಾಡ್ತೀವಿ. ಆ ಲಿಂಕ್ ಅನ್ನ ಅವ್ರು ಓಪನ್ ಮಾಡಿ ಅವರ ಫೋನ್ ಅಲ್ಲೇನೆ ಅವರು ವಿಡಿಯೋ ಕಾಲ್ ಅನ್ನ ಅವರು ಸ್ಟಾರ್ಟ್ ಮಾಡಿಕೊಂಡು ಅವರ ಪ್ರಾಬ್ಲಮ್ ಗಳನ್ನ ಶೇರ್ ಮಾಡ್ಕೋಬಹುದು. ಮತ್ತು ಮನೋವೈದ್ಯರು, ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಅಥವಾ ಮನೋವೈದ್ಯರನ್ನ ಅವರು ಕನ್ಸಲ್ಟ್ ಮಾಡಿ ತಮ್ಮ ಪ್ರಾಬ್ಲಮ್ ಅನ್ನ ಶೇರ್ ಮಾಡ್ಕೋಬಹುದು. ಹಾಗೂ ಇದನ್ನ ಆನ್ಲೈನ್ ಪ್ರಿಸ್ಕ್ರಿಪ್ಷನ್, ಈ ಸಂಜೀವಿನಿ ಮೂಲಕ ನಾವು ಆನ್ಲೈನ್ ಪ್ರಿಸ್ಕ್ರಿಪ್ಷನ್ ಗುಳಿಗೆಯನ್ನು ಸಹ ನಾವು ಆ ಪೇಷಂಟ್ ಗೆ ಬೇಕಾದ್ರೆ ನಾವು ಇಮಿಡಿಯೇಟ್ ಆಗಿ ಕೊಡಬಹುದು.
1: ವಿಡಿಯೋ ಕನ್ಸಲ್ಟೇಷನ್ ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ಎಷ್ಟು ಜನ ಅದರದ್ದು ಲಾಭ ಪಡ್ಕೋತಾರೆ? ಬಿಕಾಸ್ ಆಡಿಯೋಗಿಂತ ವಿಡಿಯೋ ಉತ್ತಮ ಅಲ್ವಾ? ಎನಿ ಒನ್ ಎಕ್ಸ್ಪೀರಿಯನ್ಸ್ ಅದರ ಬಗ್ಗೆ ಏನು?
2: ಓಕೆ, ಈಗ ಏನಾಗುತ್ತೆ ಅಂದ್ರೆ, ಬಂದು ಈಗ ನಮ್ಮಲ್ಲಿ ಬರೋದು ಆಡಿಯೋ ಬೇಸ್ಡ್ ಕಾಲ್ ಗಳನ್ನೇ ಬಹಳ ಜಾಸ್ತಿ ಇಲ್ಲಿವರೆಗೂ 90% ಆಡಿಯೋ ಬೇಸ್ಡ್ ಬರುತ್ತೆ. ಯಾಕಂದ್ರೆ ಬಂದು ಇನ್ನೂ ಜನಕ್ಕೆ ನಾನು ವಿಡಿಯೋ ಬೇಸ್ಡ್, ನನ್ನ ಮುಖ ಗೊತ್ತಾಗೋದ್ ಬೇಡ, ನಾನು ಯಾರು ಅಂತ ಜನಕ್ಕೆ ಗೊತ್ತಾಗೋದ್ ಬೇಡ, ಇದು ಒಂದು ಗುಪ್ತವಾಗಿರ್ಲಿ ಅನ್ನೋ ಒಂದು ಇನ್ನೂ ಒಂದು ಆ ಒಂದು ಸ್ಥಿತಿ ಸಾಕಷ್ಟು ಜನರಲ್ಲಿ ಇದೆ. ಸೊ ಆದ್ರೂ ವಿಡಿಯೋ ಬೇಸ್ಡ್ ಕೇಳಿದವ್ರಿಗೆ ನಾವ್ ಏನಿರುತ್ತೆ, ಇಮಿಡಿಯೇಟ್ ಆಗಿ ಅವ್ರಿಗೆ ಕನ್ವರ್ಟ್ ಮಾಡ್ತೀವಿ, ಕಾಲ್ ಅನ್ನ ಕನ್ವರ್ಟ್ ಮಾಡಿಕೊಟ್ಟು ಅವ್ರಿಗೆ ವಿಡಿಯೋ ಕನ್ಸಲ್ಟೇಷನ್ ತಗೊಂಡು ಅವ್ರ ಹೆಲ್ಪ್ ಅನ್ನ ತಗೊಳ್ಳೋದಕ್ಕೆ ನಾವು ಅವ್ರಿಗೆ ಹೆಲ್ಪ್ ಅನ್ನ ಮಾಡಬಹುದು.
1: ಈಗ ಟೆಲಿಮಾನಸನ ಬಗ್ಗೆ ಬಹಳ ವಿವರವಾಗಿ ಮಾತನಾಡಿದ್ವಿ. ಮಾನಸಿಕ ಕಾಯಿಲೆ ಅಂತ ಬಂತಂದ್ರೆ ಬಹಳ ಒಂದು ವಿಶಾಲವಾದ ಟಾಪಿಕ್. ಮಾನಸಿಕ ಕಾಯಿಲೆ ಇದೆ ಅನ್ನೋದು ಹೇಗೆ ಗುರುತಿಸಬಹುದು? ಏನಾದರೂ ಲಕ್ಷಣ ಇದೆ ಅದ್ರ ಬಗ್ಗೆ?
3: ಎಸ್, ಮಾನಸಿಕ ಕಾಯಿಲೆಯ ಲಕ್ಷಣಗಳು ಹೇಳಬೇಕಿತ್ತಂದ್ರೆ ಸಾಕಷ್ಟು ಲಕ್ಷಣಗಳನ್ನು ನೋಡಬಹುದು. ಮಕ್ಕಳಲ್ಲಿ ಒಂದು ರೀತಿ ಲಕ್ಷಣಗಳನ್ನು ನೋಡಬಹುದು, ದೊಡ್ಡವರಲ್ಲಿ ಕೂಡ ಒಂದು ರೀತಿ ಲಕ್ಷಣಗಳನ್ನು ನೋಡಬಹುದು. ಇನ್ನು ಸಣ್ಣ ಮಕ್ಕಳಲ್ಲಾದ್ರೆ ಕೆಲವೊಂದಿಷ್ಟು ಮಕ್ಕಳಲ್ಲಿ ಮಾತಾಡದೇ ಇರುವಂತದ್ದಾಗ್ಲಿ, ಇಲ್ಲ ಅವರು ಎಕ್ಸಾಮಲ್ಲಿ ಎಕ್ಸಾಮ್ ಬಂದಾಗ ಫಿಯರ್ ಇದು ಮಾಡ್ಕೊಳ್ಳೋದಾಗ್ಲಿ, ಇಲ್ಲ ಕೆಲವೊಂದ್ಸಲ ಆ ಫಿಯರ್ ಜಾಸ್ತಿ ಆದಾಗ ಅವ್ರಿಗೆ ವಾಮಿಟಿಂಗು, ಡೈಜೆಷನ್ ಇಶ್ಯೂಸ್ ಆಗೋದಾಗ್ಲಿ, ಇಲ್ಲ ಎಷ್ಟೋ ಸಲ ಅನ್ವಾಂಟೆಡ್ ಥಾಟ್ಸ್, ಎಕ್ಸಾಮಲ್ಲಿ ಫೇಲಿಯರ್ ಆದರೆ ಅವ್ರ ಥಾಟ್ಸ್ ಕೂಡ ನೆಗೆಟಿವ್ ಆಗ್ತಾ ಹೋಗುತ್ತೆ. ಈ ರೀತಿ ಥಾಟ್ಸ್ಗಳಾಗಿರ್ಬೋದು, ಅದೇ ರೀತಿ ದೊಡ್ಡವರಲ್ಲಿ ಕೂಡ ನಿದ್ರಾ ಸಮಸ್ಯೆ ಆಗಿರ್ಬೋದು, ಇಲ್ಲ ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರುತ್ತೆ, ಏನು ದಾಂಪತ್ಯದಲ್ಲಾಗಿರ್ಬೋದು, ಇಲ್ಲ ಏನು ಆತ್ಮಹತ್ಯೆಯ ಲಕ್ಷಣಗಳಾಗಿರ್ಬೋದು, ಇಲ್ಲ ಮಾದಕ ವ್ಯಸನದ ಸಮಸ್ಯೆಗಳಾಗಿರ್ಬೋದು. ಈ ರೀತಿ ಸಮಸ್ಯೆಗಳಾದಾಗೂ ಕೂಡ ಸಾಕಷ್ಟು ರೀತಿಯ ಸಿಂಪ್ಟಮ್ಸ್ ಅನ್ನ ನಾವು ನೋಡಬಹುದು.
1: ಸೊ ಬಹಳ ಮುಖ್ಯವಾಗಿ ಅವರು ಹೇಳಿದ್ರು ಮಕ್ಕಳಲ್ಲಿ ಅಂತ. ಈಗ ಮಕ್ಕಳು ಹೇಗೆ ಇದರ ಬಗ್ಗೆ ಒಂದು ಟೆಲಿಮಾನಸ ಅವರಿಗೆ ಡೈಲ್ ಮಾಡ್ತಾರ? ಬಿಕಾಸ್ ಈಗ ಅಡಿಕ್ಷನ್ ಅನ್ನೋದು ವಯಸ್ಸು ನೋಡಿ ಬರ್ತಾ ಇಲ್ಲ, ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ನಾವು ನೋಡ್ತಾ ಇದ್ದೇವೆ, ಒಳಗಾಗಿದ್ದಾರೆ ಅವರು, ಅದರಿಂದ ಹೊರಗೆ ಬರಬೇಕು ಅಂತ ಅವ್ರು ಯಾರಿಗೂ ಹೇಳ್ಕೊಳ್ಳೋದಿಲ್ಲ. ಚಿಕ್ಕ ಮಕ್ಕಳು ಇದನ್ನ ಬಳಸಬಹುದು, ಇದುವರೆಗೂ ಯಾರಾದ್ರೂ ಮಾಡಿದಾರ?
2: ಸೊ ಈಗ ಟೆಲಿಮನಸ್ ಪ್ರೋಗ್ರಾಮ್ ಅನ್ನ ನಾವು ಯೂಶಲಿ ನಾವು ಟಾರ್ಗೆಟ್ ಮಾಡೋದು ಬಂದು ಅಡೋಲೆಸೆಂಟ್ ಏಜ್ ಗ್ರೂಪ್, ಈ ಹೈಸ್ಕೂಲ್ ಮತ್ತು ಕಾಲೇಜು ಅಲ್ಲಿಂದ ಮೇಲಿನ ಜನರಿಗೆ ಇದ್ ಮಾಡ್ತೀವಿ. ಸೊ ಅಡೋಲೆಸೆಂಟ್ ಏಜ್ ಗ್ರೂಪ್, ಈಗ ನಮ್ಗೆ ಗೊತ್ತೀಗ ಸಣ್ಣ ಸಣ್ಣ ಹುಡುಗರು ಸಹ ಏನ್ ಮಾಡ್ತಾ ಅಂದ್ರೆ ಅವ್ರ ಮೊಬೈಲ್ ಅನ್ನ ಎಲ್ಲ ಚೆನ್ನಾಗಿನ ಯೂಸ್ ಮಾಡೋದೆಲ್ಲಾನು ಮಾಡ್ತಾ ಇದಾರೆ. ಸೊ ಈ ಹೈಸ್ಕೂಲ್ ಮಕ್ಕಳಲ್ಲಿ ಏನ್ ಸರಿ ಏನು ತಪ್ಪು ಅನ್ನೋದನ್ನ ಒಂದು ಕರೆ ಅರ್ಥ ಮಾಡ್ಕೊಳ್ಳೋ ಒಂದು ಮನೋಸ್ಥಿತಿ ಅವ್ರಿಗೆ ಬಂದಿರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇದನ್ನ ನಾವು ಹೈಸ್ಕೂಲ್ ಪ್ರೋಗ್ರಾಮ್ ಇಂದ ನಾವು ಇದನ್ನ ಇದು ಟೆಲಿಮನಸ್ ಅನ್ನ ಒಂದು ಟಾರ್ಗೆಟ್ ಮಾಡ್ತಾ ಇದೀವಿ. ಸೊ ಸಾಕಷ್ಟು ಜನ ನಮಗೆ ಸ್ಕೂಲ್ ಹುಡುಗರು, 8ನೇ ಕ್ಲಾಸ್ ಆಗ್ಬೋದು, 9ನೇ ಕ್ಲಾಸ್ ಆಗ್ಬೋದು, ಅದು SSLC ಹುಡುಗರು ಸಹ ನಮಗೆ ಈ ಒಂದು ಟೆಲಿಮನಸ್ಗೆ ಸಾಕಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ. ಮಾಡಿಬಿಟ್ಟು ಈಗ ಎಕ್ಸಾಮ್ ಟೈಮಲ್ಲಿ ನಾವು ನೆನಪಿನ ಶಕ್ತಿ ವೃದ್ಧಿ ಮಾಡ್ಕೊಳ್ಳೋದು ಹೇಗೆ, ನನ್ನ ಎಕ್ಸಾಮ್ ಫೇಸ್ ಮಾಡೋದು ಹೇಗೆ, ನನಗೆ ಸಾಕಷ್ಟು ಎಕ್ಸಾಮ್ ಹತ್ರ ಬಂದಂಗೆ ನನಗೆ ಸಾಕಷ್ಟು ಭಯ ಆಗುತ್ತೆ, ಎಕ್ಸಾಮ್ ಹೋಗೋದೇ ಬೇಡ, ಮನೇಲೇ ಇದ್ಬಿಡಬೇಕು ಅನ್ನೋ ತರ ಈ ಒಂದು ಸ್ಥಿತಿ ಬಂದಿರುತ್ತೆ. ಸೊ ಇದರಿಂದ ನಾನು ಫೇಸ್ ಮಾಡೋದು ಹೇಗೆ, ಇದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದಕ್ಕೆ ಸಾಕಷ್ಟು ಜನ ಮಕ್ಕಳು ನಮಗೆ ಫೋನ್ ಮಾಡಿ ಇದರ ಒಂದು ಮಾಹಿತಿಯನ್ನು ತಗೊಂಡಿರ್ತಾರೆ. ಸೊ ಈ ಒಂದು ಆಂಗ್ಸೈಟಿ ಎಕ್ಸಾಮ್ ರಿಲೇಟೆಡ್ ಸ್ಟ್ರೆಸ್ ಆಗ್ಬೋದು ಆಂಗ್ಸೈಟಿ ಆಗ್ಬೋದು ಇದನ್ನ ಫೇಸ್ ಮಾಡೋದು ಹೇಗೆ, ಇದರಿಂದ ಹೊರಗಡೆ ಬರೋದು ಹೇಗೆ ಅಂತ ನಾವು ಅವ್ರಿಗೆ ಕೌನ್ಸಿಲಿಂಗ್ ಮುಖಾಂತರ ಅವ್ರಿಗೆ ಹೇಳ್ಕೊಟ್ಟು ಸಾಕಷ್ಟು ಮಕ್ಕಳು ಇದರ ಉಪಯೋಗವನ್ನು ಪಡೆದುಕೊಂಡು ತಮ್ಮ ಎಕ್ಸಾಮ್ಸ್ ಅನ್ನ ಇಲ್ಲವರೆಗೂ ಕ್ಲಿಯರ್ ಮಾಡ್ಕೊಂಡಿದ್ದಾರೆ.
3: ಇದರಲ್ಲಿ ಇನ್ನು ಕೆಲವೊಂದಿಷ್ಟು ಹೇಳಬೇಕಿದ್ರೆ ಮಕ್ಕಳಿಗೆ ಸಾಕಷ್ಟು ಹಲವಾರು ರೀತಿಯ ಮಾನಸಿಕ ಕಾಯಿಲೆಗಳನ್ನು ನೋಡಬಹುದಾಗಿದೆ. ಅದರಲ್ಲಿ ಕೆಲವೊಂದಿಷ್ಟು ಹೇಳಬೇಕಂದ್ರೆ ಆಟಿಸಮ್ ಆಗಲಿ, ADHD ಆಗಲಿ, ಲರ್ನಿಂಗ್ ಡಿಸಾರ್ಡರ್ ಆಗಲಿ, ಇಲ್ಲ ಡೆವಲಪ್ಮೆಂಟಲ್ ಡಿಸಾರ್ಡರ್, ಇನ್ನೂ ಸಾಕಷ್ಟು ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಎಲ್ಲ ಬರುತ್ತೆ. ಸೊ ಅವುಗಳನ್ನು ಕೂಡ ಮಕ್ಕಳು ಕಾಲ್ ಮಾಡದೇ ಇದ್ರು ಕೂಡ ಪೇರೆಂಟ್ಸ್ ಅವರ ಮಾಹಿತಿಯನ್ನ ಈ ರೀತಿ ನಮಗೆ ಸಮಸ್ಯೆ ಇದೆ, ಈ ರೀತಿ ಮಕ್ಕಳಿದ್ದಾರೆ, ಸೊ ಈ ರೀತಿ ಸಿಂಪ್ಟಮ್ಸ್ ಎಲ್ಲ ಇದೆ, ಸೊ ಈ ಸಮಸ್ಯೆಗೆ ನಾವು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಸೊ ಈ ರೀತಿ ಕೂಡ ಮಾಹಿತಿಯನ್ನು ಅವರು ಕಲೆಕ್ಟ್ ಮಾಡ್ಕೋಬಹುದು. ಸೊ ಈಗ ಸ್ಕೂಲಲ್ಲಿ ಎಲ್ಲ ನೋಡೋ ಹಾಗಿದ್ರೆ ಲರ್ನಿಂಗ್ ಡಿಸಾರ್ಡರ್ ಅಂತ ಒಂದು ಕಾಯಿಲೆಗಳನ್ನೆಲ್ಲ ಬಹಳ ಅತಿಯಾಗಿ ಅಂಡರ್ ಎಸ್ಟಿಮೇಟ್ ಮಾಡಿದ್ದಾರೆ. ಸೊ ಆ ರೀತಿ ಒಂದು ಡಿಸಾರ್ಡರ್ ಇದೆ ಅನ್ನೋ ಕೂಡ ಕಾನ್ಸೆಪ್ಟ್ ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇವಾಗ. ಸೊ ಹಾಗಾಗಿ ಅಂಥ ಒಂದು ಸಮಸ್ಯೆ ಇದ್ದಾಗ ಕೂಡ ಅವರು ಪೇರೆಂಟ್ಸ್ ಏನಾದರೂ ನಮಗೆ ಕಾಲ್ ಮಾಡಿ ಕೇಳಿದರೆ, ಸೊ ನಾವು ಅವರಿಗೆ ಯಾವ ರೀತಿ ಸ್ಟಡೀಸ್ ಹ್ಯಾಬಿಟ್ಸನ್ನು ಇಂಪ್ರೂವ್ ಮಾಡ್ಕೋಬಹುದು, ಇಲ್ಲ ಯಾವ ರೀತಿ ಸ್ಟಡಿ ಮೆಥಡ್ಸನ್ನು ಯೂಸ್ ಮಾಡಬೇಕು, ಇಲ್ಲ ಮೆಮೊರಿ ಇಶ್ಯೂಸ್ ಇತ್ತಂದರೆ ಆ ಮೆಮೊರಿಯನ್ನು ಹೇಗೆ ಡೆವಲಪ್ ಮಾಡ್ಕೋಬೇಕು, ಇಲ್ಲ ಹ್ಯಾಂಡ್ ರೈಟಿಂಗ್ ಇಶ್ಯೂಸ್ ಬರುತ್ತೆ, ಇಲ್ಲ ಓದೋದ್ರಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಇಶ್ಯೂ ಬರುತ್ತೆ, ಇಲ್ಲ ಇನ್ನೂ ಕೆಲವೊಂದಷ್ಟು ಟಿಪ್ಸನ್ನು ನಾವು ಅವರ ಅಕಾಡೆಮಿಕ್ ಸ್ಟ್ರೆಸ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆಲ್ಲ ನಾವು ಹೇಳ್ಕೊಡ್ಬೋದು. ಅದೇ ರೀತಿ ADHD ಅಂತ ಕಾಯಿಲೆನಲ್ಲೆಲ್ಲ ನಾವು ಅವರ ಸಮಸ್ಯೆಗಳಿರುತ್ತೆ, ಒಂದಷ್ಟು ಬಿಹೇವಿಯರಲ್ ಅಬ್ನಾರ್ಮಿಲಿಟೀಸ್ ಇರುತ್ತೆ. ಸೊ ಆ ಅಬ್ನಾರ್ಮಿಲಿಟೀಸನ್ನು ಐಡೆಂಟಿಫೈ ಮಾಡಿಬಿಟ್ಟು ಅವರೇನಾದರೂ ನಮ್ಗೆ ಹೇಳಿದರೆ ಈ ರೀತಿ ಎಲ್ಲ ಇಶ್ಯೂಸ್ ಆಗ್ತಾ ಇದೆ, ಸೊ ಅದನ್ನು ನಾವು ಅಡ್ರೆಸ್ ಮಾಡ್ಬೋದು. ಸೊ ಆ ಇಶ್ಯೂಸಿಂದ ಆ ಮಗುನ ಹೇಗೆ ಕರ್ಕೊಬರ್ಬೋದು, ಸೊ ಮಕ್ಕಳಿಗೆ ಇದು ಗೊತ್ತಾಗ್ತಿರೋದಿಲ್ಲ ಎಷ್ಟೋ ಸಲ. ಸೊ ಹಾಗಾಗಿ ಪೇರೆಂಟ್ಸ್ ಏನಾದರೂ ನಮಗೆ ಒಂದು ಸಮಸ್ಯೆಯನ್ನು ಹೀಗೆ ಶೇರ್ ಮಾಡಿಕೊಂಡ್ರೆ ನಾವು ಅವ್ರಿಗೆ ಹೇಳ್ಬೋದು, ಇದರಿಂದ ಅವ್ರ ಮಕ್ಕಳಿಗೆ ಪ್ರಾಬ್ಲಮಿಗೂ ಸೊಲ್ಯೂಷನ್ ಸಿಗುತ್ತೆ, ಮತ್ತು ಪೇರೆಂಟ್ಸ್ ಕೂಡ ಆ ಒಂದು ಏನು ಅವರಿಗೆ ಸಂಕಷ್ಟ, ಆ ಒಂದು ಟೆನ್ಷನ್ ಇರುತ್ತೆ, ಆ ಮಕ್ಕಳಿಗೆ ಹ್ಯಾಂಡಲ್ ಮಾಡೋದು, ನನ್ನ ಮಗನ ಭವಿಷ್ಯ ಏನಾಗುತ್ತೆ, ಮಗಳ ಭವಿಷ್ಯ ಏನಾಗುತ್ತೆ, ಈ ರೀತಿ ಒಂದು ಟೆನ್ಷನ್ ಏನಿರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ.
1: ನಾನು ಯಾಕೆ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸಸ್ ಕೇಳ್ತಾ ಇದ್ದೇನೆ ಅಂದರೆ ನಿಮ್ಮ ಕಡೆಯಿಂದ ಬಹಳಷ್ಟು ಇದೆ ನಿಮ್ಮ ಕಡೆ, ಏಕೆಂದರೆ ಆಚೆ ಕೇಳುಗರಲ್ಲಿ ಅದೊಂದು ಮೋಟಿವೇಶನ್ ಸಿಗುತ್ತೆ, ನಾವು ಭಾಗವಹಿಸಬಹುದು, ನಾವು ಹಂಚ್ಕೋಬಹುದು, ಸಮಸ್ಯೆಗೆ ಪರಿಹಾರ ಇದೆ, ಈ ಒಂದು ಮಾನಸಿಕ ಆರೋಗ್ಯ ಅಥವಾ ಮಾನಸಿಕ ಕಾಯಿಲೆ ಅಥವಾ ಏನೇ ಅವರದ್ದು ಸಮಸ್ಯೆ. ಮಕ್ಕಳ ಬಗ್ಗೆ ಮಾತನಾಡಿದ್ವಿ, ಯುವಕರ ಬಗ್ಗೆ ನಿಮ್ಮ ಒಂದು ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ರಿ, ಆ ಅಡಿಕ್ಷನ್ ಬಗ್ಗೆ ಒಂದು ಮಾತನಾಡಿದ್ರಿ. ಈಗ ಕೆಲವೊಬ್ಬರು ಹಿರಿಯರು ತಮ್ಮ ಜೀವನದಲ್ಲಿ ಅವರಿಗೆ ಲೋನ್ಲಿನೆಸ್ ಫೇಸ್ ಮಾಡ್ತಾ ಇದ್ದಾರೆ, ಏಕೆಂದರೆ ಎಲ್ಲರೂ ತಲೆ ಬಗ್ಗಿಸಿ ಮೊಬೈಲ್ನಲ್ಲಿ ವ್ಯಸ್ತರಾಗಿದ್ದಾರೆ, ಆ ಹಿರಿಯರು ಮನೆಯಲ್ಲಿ ದೇ ಆರ್ ಕಾನ್ವರ್ಡ್. ಅವರು ಕರೆ ಮಾಡಿದ್ದಾರೆ, ಏನಾದರೂ ಅವ್ರ ಬಗ್ಗೆ ಏನಾದರೂ ಒಂದು ಚಿಕ್ಕದಾದಂಥ ಎಕ್ಸ್ಪೀರಿಯೆನ್ಸ್ ಇದ್ದರೆ ಹಂಚ್ಕೋಬೋದು.
2: ಸೊ ಈಗ ನಾವು ವಯಸ್ಸಾದವರಲ್ಲಿ ನಾವೇನು ಮಾಡ್ತೀವಿ, ನೀವು ಹೇಳಿದಾಗೆ ಎಲ್ಲರೂ ಮೊಬೈಲಲ್ಲಿ ಬ್ಯುಸಿ ಆಗಿರೋ ಕಾರಣಕ್ಕೆ ಅವರು ಒಬ್ಬಂಟಿತನ ಜಾಸ್ತಿ ಆಗ್ತಾ ಇದೆ. ಸೊ ಸಾಕಷ್ಟು ಜನ ಏನಾಗ್ತಾರೆ ಅಂದರೆ ಈಗ ತಮ್ಮ ಓದು ಮುಗಿತಾ ಇದ್ದಂಗೆ ಸಿಟಿ ಕಡೆಗೆ ಹೋಗ್ಬಿಡೋದಕ್ಕೆ ಅವರೆಲ್ಲ ಅದು ಮಾಡ್ತಾರೆ. ಸೊ ಹಂಗಾಗಿ ಪೇರೆಂಟ್ಸ್ ಏಜ್ ಆದವರೆಲ್ಲ ಒಬ್ಬಂಟಿತನವನ್ನು ಫೇಸ್ ಮಾಡ್ತಿರ್ತಾರೆ. ಸೊ ಇಂಥ ವಯಸ್ಸಾದವರು ಸಹ ನಮಗೆ ಸಾಕಷ್ಟು ಜನ ಫೋನ್ ಮಾಡಿದ್ದಾರೆ. ಸೊ ಆ ವಯಸ್ಸಾದವರಲ್ಲಿ ನಮಗೆ ಏನಂದ್ರೆ ಬಂದು ಡಿಮೆನ್ಷಿಯಾ ಅಥವಾ ಮರೆವಿನ ಕಾಯಿಲೆಯನ್ನು ನಾವು ಕಾಮನ್ ಆಗಿ ಕಾಣ್ತಾ ಇರ್ತೀವಿ. ಸೊ ಆ ಒಂದು ಪ್ರಾಬ್ಲಮ್ ಆಗ್ಬೋದು ಅಥವಾ ಅವ್ರಿಗೆ ಪಾರ್ಕಿನ್ಸನ್ಸ್ ಡಿಸಾರ್ಡರ್ ಅಂತಾನು ಹೇಳ್ತೀವಿ. ಸೊ ಕೈಕಾಲ್ ಶೇಕ್ ಆಗ್ತಾ ಇರೋದು, ನಡಿಬೇಕಾದ್ರೆ ಸರಿಯಾಗಿ ನಡಿಯಕ್ ಆಗದೇ ಇರೋದು, ಜೋಡಿ ಹೋದಂಗ ಆಗೋದು, ಸೊ ನೆನಪಿನ ಶಕ್ತಿ ಕಡಿಮೆ ಆಗೋದು, ಸೊ ಈ ರೀತಿಯಾದ ಪ್ರಾಬ್ಲಮ್ಗಳು ಸಹ ಸಾಕಷ್ಟು ಇರ್ತವೆ. ಸೊ ಅಂತ ಪೇಷಂಟ್ಸ್ನು ಸಹ ನಮಗೆ ವಯಸ್ಸಾದವರು ಸಹ ನಮಗೆ ಸಾಕಷ್ಟು ಜನ ಫೋನ್ ಮಾಡಿದ್ದಾರೆ, ಅವರು ಫೋನ್ ಮಾಡಿದ್ದಾರೆ ಹಾಗೂ ಅವರ ಮನೆಯವರು ನಮಗೆ ಅವರ ಬಿಹೇವಿಯರ್ ಅಲ್ಲಿ ಚೇಂಜಸ್ ಆಗ್ತಾ ಇದೆ, ಅವರು ಸಿಕ್ಕಾಪಟ್ಟೆ ಒಬ್ಬರೇ ಬಡಬಡಿಸೋದಾಗ್ಬೋದು, ಅವರ ಮಾತಾಡೋದಾಗ್ಬೋದು ಅಥವಾ ನೆನಪಿನ ಶಕ್ತಿ ಕಡಿಮೆ ಆಗಿ ಅಲ್ಲಿ ಇಲ್ಲಿ ಕಳೆದೋಗೋದು, ಈ ರೀತಿಯಾದ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅವರನ್ನ ಹಿಡಿಯೋದು ಮಾಡೋದು ನಮಗೆ ಕಷ್ಟ ಆಗ್ತಾ ಇದೆ ಅಂತ ಅವರ ಮಕ್ಕಳು ಅಥವಾ ಅವ್ರ ಮೊಮ್ಮಕ್ಕಳು ನಮಗೆ ಫೋನ್ ಮಾಡಿದ್ದಾರೆ. ಸೊ ಈ ಒಂದು ಡಿಸ್ಟ್ರೆಸ್ ಅನ್ನು ನಾವು ಹೇಗೆ ಹೊರಗಡೆ ಬರಬೇಕು, ಇದನ್ನು ಹೇಗೆ ಇದು ಮಾಡ್ಕೋಬೇಕು ಅಥವಾ ಇವರಿಗೆ ಒಂದು ಟ್ರೀಟ್ಮೆಂಟ್ ಅನ್ನು ನಾವು ಎಲ್ಲಿ ಕೊಡಬೇಕು, ಯಾರ ಹತ್ರ ಕರ್ಕೊಂಡೋಗಿ ತೋರಿಸಬೇಕು ಅನ್ನೋ ಮಾಹಿತಿಯನ್ನ ಕೇಳಲಿಕ್ಕೂ ಸಹ ಸಾಕಷ್ಟು ಜನ ಇದ್ರ ಬಗ್ಗೆ ಫೋನ್ ಮಾಡಿದ್ದಾರೆ. ಸೊ ಅವರಿಗೂ ಸಹ ನಾವು ಮಾಹಿತಿಯನ್ನ ಕೊಟ್ಟಿದೀವಿ, ವಯಸ್ಸಾದ ಕಾಲದಲ್ಲಿ ಅವರು ಏನ್ ಮಾಡಬೇಕು, ಅವರ ನೆನಪಿನ ಶಕ್ತಿಯನ್ನ ಹೇಗೆ ವೃದ್ಧಿಸ್ಕೊಳ್ಬೇಕು, ನಾರ್ಮಲ್ ಆಗಿ ಹೇಗೆ ಇಟ್ಕೋಬೇಕು, ಅಥವಾ ಈ ಒಂದು ಪ್ರಾಬ್ಲಮ್ ಡಿಮೆನ್ಷಿಯಾ ಪ್ರಾಬ್ಲಮ್ ಬಂದಾಗ ಅಥವಾ ಪಾರ್ಕಿನ್ಸನ್ ಪ್ರಾಬ್ಲಮ್ ಬಂದಾಗ, ಆಲ್ಜಿಮರ್ಸ್ ಪ್ರಾಬ್ಲಮ್ ಬಂದಾಗ ಈ ಒಂದು ಪ್ರಾಬ್ಲಮ್ ಇಂದ ಹೊರಗಡೆ ಬರೋದು ಹೇಗೆ, ನೆನಪಿನ ಶಕ್ತಿಯನ್ನ ಸರಿ ಮಾಡ್ಕೊಳ್ಳೋದು ಹೇಗೆ, ಇದಕ್ಕೆ ಚಿಕಿತ್ಸೆಗಳು ಯಾವ್ಯಾವ ರೀತಿಯಲ್ಲಿದೆ, ಇದ್ರ ಬಗ್ಗೆ ನಾವು ಟೆಲಿಮಾನಸಲ್ಲಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ, ಅವರು ಬಂದು ಇದರ ಹೆಲ್ಪ್ ಅನ್ನ ತಗೊಂಡು ಟ್ರೀಟ್ಮೆಂಟ್ ಅನ್ನ ತಗೊಂಡಿದ್ದಾರೆ.
1: ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತಿದ್ದೇವೆ, ಒಂದಲ್ಲ ನೂರಾರು ಸಮಸ್ಯೆಗಳು ಇದ್ದೇ ಇರ್ತವೆ, ಆದರೆ ಬಹಳ ಬಹಳ ಮುಖ್ಯವಾಗಿ ಟ್ರೆಂಡಿಂಗ್ ಸಮಸ್ಯೆಗಳ ಬಗ್ಗೆನೇ ಇವತ್ತು ನಾನು ಕೇಳಿದೆ, ಏಕೆಂದರೆ ಅದರಿಂದ ಕೇಳುಗರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಈಗ ಮುಖ್ಯವಾಗಿ ರಿಲೇಷನ್ಶಿಪ್ ಸಂಬಂಧಗಳಲ್ಲಿ ಬಹಳಷ್ಟು ಸಮಸ್ಯೆಗಳಾಗಿ ಡೈವೋರ್ಸ್ ಮಟ್ಟ ಹೋಗ್ತಾರೆ, ಅಂತದೇನಾದ್ರೂ ಸಮಸ್ಯೆಗಳ ಬಗ್ಗೆನೂ ಡಿಸ್ಕಸ್ ಮಾಡ್ತಾರೆ ಈ ಒಂದು ಟೆಲಿಮಾನಸ್ ಮುಖಾಂತರ ಅದ್ರ ಬಗ್ಗೆ ಸ್ವಲ್ಪ ರಿಲೇಷನ್ಶಿಪ್ ಇಶ್ಯೂಸ್?
2: ಎಸ್, ಡೆಫಿನೆಟ್ಲಿ. ಸೊ ಟೆಲಿಮಾನಸ್ಗೆ ನಮಗೆ ಸಾಕಷ್ಟು ಈ ಒಂದು ಕೌಟುಂಬಿಕ ಕಲಹಗಳು ಇರುವಂತಹ ಒಂದು ಕಾಲ್ಗಳು ಸಾಕಷ್ಟು ಬರ್ತವೆ. ಸೊ ಈಗ ನೀವು ಪಾಯಿಂಟ್ ಮಾಡಿದಾಗೆ ಗಂಡ ಹೆಂಡತಿ ಮಧ್ಯೆ ಜಗಳ ಇರಬಹುದು ಅಥವಾ ರಿಲೇಷನ್ಶಿಪ್ ಈಗ ಕಾಲೇಜ್ಗೆ ಹೋಗುವಂತಹ ಹುಡುಗರಲ್ಲಿ ಬಹಳ ಕಾಮನ್ ಆಗಿ ಕಾಣ್ತಾ ಇರ್ತೀವಿ. ಸೊ ಫ್ರೀಕ್ವೆಂಟ್ ಆಗಿ ಅವ್ರ ರಿಲೇಷನ್ಶಿಪ್ ಅಲ್ಲಿ ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ. ಸೊ ಈ ಹುಡುಗಿ ನನ್ನ ಕೈ ಕೊಟ್ಲು ಅಥವಾ ಆ ಹುಡುಗ ನನ್ನ ಕೈ ಕೊಟ್ಟ ಅಂತ ಬೇಜಾರು ಮಾಡ್ಕೊಳ್ಳೋದು, ಅಳ್ತಾ ಇರೋದು, ಅಥವಾ ಸಾಕಷ್ಟು ಜನ ತಮ್ಮ ಜೀವನೇ ಬೇಡ ಅಂತ ಲೈಫ್ ಲೈಫ್ ಅನ್ನ ಎಂಡ್ ಮಾಡ್ಕೊಳ್ಳೋದಕ್ಕೆ ಸೂಸೈಡಲ್ ಥಾಟ್ಸ್ ಗಳು ಸಹ ಹೋಗ್ತಾ ಇರ್ತಾರೆ. ಸೊ ಆ ಒಂದು ರಿಲೇಶನ್ಶಿಪ್ ಪ್ರಾಬ್ಲಮ್ ಗಳನ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಅಥವಾ ಆ ಒಂದು ಪ್ರಾಬ್ಲಮ್ ಇಂದ ಹೊರಗಡೆ ಬರೋದು ಹೇಗೆ ಅನ್ನೋದಕ್ಕೂ ಸಹ ನಮ್ಗೆ ಕಾಲ್ ಗಳನ್ನ ಮಾಡ್ತಾ ಇರ್ತಾರೆ. ಹಾಗೂ ಗಂಡ ಹೆಂಡತಿಯರಲ್ಲಿ ರಿಲೇಶನ್ಶಿಪ್ ಪ್ರಾಬ್ಲಮ್ ಆದಾಗ ಸೊ ಅದು ಆ ಒಂದು ಸಮಸ್ಯೆಗೂ ಸಹ ನಮ್ಗೆ ಬರ್ತಾರೆ. ಸೊ ನಾವು ಕೌನ್ಸಿಲಿಂಗ್ ಮುಖಾಂತರ ಅವ್ರಿಗೆ ಟೆಲಿಮನಸಲ್ಲಿ ಕಪಲ್ ಥೆರಪಿ ಅಂತ ಮಾಡ್ತೀವಿ. ಸೊ ಇಬ್ಬರಿಗೂ ಸಹ ನಾವು ಅವ್ರಿಗೆ ಥೆರಪಿಯನ್ನ ಕೊಡ್ತೀವಿ. ನಾವು ಅವ್ರ ಪ್ರಾಬ್ಲಮ್ ಗಳನ್ನ ಫೇಸ್ ಮಾಡೋದು ಹೇಗೆ, ಅದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದಕ್ಕೆ ಅವ್ರಿಗೆ ಹೇಳ್ಕೊಡ್ತೀವಿ. ಮತ್ತು ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದು ಹೇಗೆ, ಸದೃಢವಾದ ಒಂದು ಸಪೋರ್ಟ್ ಅನ್ನ ಬೆಳೆಸ್ಕೊಂಡು ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆನೂ ಸಹ ಅವ್ರಿಗೆ ಮಾಹಿತಿಯನ್ನ ಕೊಡ್ತೀವಿ. ಸೊ ಇದರಿಂದ ಅವರು ಸಾಕಷ್ಟು ತಮ್ಮ ಪ್ರಾಬ್ಲಮ್ ಗಳಿಂದ ಹೊರಗಡೆ ಬರೋದಕ್ಕೂ ಹೆಲ್ಪ್ ಆಗುತ್ತೆ. ಸಾಕಷ್ಟು ಡೈವರ್ಸ್ ಮಟ್ಟ ಹೋಗಿರೋಂತ ಒಂದು ಕೇಸ್ಗಳು ಸಹ ನಾವು ನಮಗೆ ಕಾಲ್ ಮಾಡಿ ನಮ್ಮನ್ನ ಹೆಲ್ಪ್ ತಗೊಂಡು ಫ್ಯಾಮಿಲಿಯಲ್ ಸಪೋರ್ಟ್ ಅನ್ನ ತಗೊಂಡು ಅವರು ಈಗ ಆರಾಮಾಗಿನೂ ಇದ್ದಾರೆ.
1: ಅದ್ಭುತ ಸರ್. ಕಪಲ್ ಥೆರಪಿ ಅಂತ ಹೇಳಿದ್ರೆ ಅದು ಬಹಳ ಮುಖ್ಯ. ಏಕೆಂದ್ರೆ ನೋಡಿ, ನಾವು ಇಲ್ಲಿ ಮಾತನಾಡ್ತಿದ್ದೇವೆ, ಆಚೆ ಎಷ್ಟೋ ಜನರಲ್ಲಿ ಅದೊಂದು ಸಮಸ್ಯೆ ಇದ್ದೇ ಇರುತ್ತೆ. ಮತ್ತೆ ಅವೆಲ್ಲ ಥೆರಪೀಸ್ ಗಳು ಒಂದು ಸಂಕ್ಷಿಪ್ತವಾಗಿ ಸಮರೈಸ್ಡ್ ವರ್ಷನ್ ಹೇಳ್ಬೋದಾ?
2: ಓಕೆ,
1: ಥ್ರೂ ಟೆಲಿಮಾನಸ್.
2: ಎಸ್. ಸೊ ಈಗ ನಾವು ಟೆಲಿಮಾನಸ್ ಅಲ್ಲಿ ನಾ ಹೇಳ್ದಂಗೆ ಇದು ಒಂದು ಮುಖ್ಯವಾಗಿ ಇದು ಒಂದು ಕೌನ್ಸಿಲಿಂಗ್ ಒಂದು ಕೌನ್ಸಿಲಿಂಗ್ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಕೌನ್ಸಿಲಿಂಗ್ ಮುಖಾಂತರ ನಾವು ಸಾಕಷ್ಟು ಥೆರಪಿಗಳನ್ನ ಅವ್ರಿಗೆ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನಾವು ಹೇಳೋದಾದ್ರೆ ಡಿಪ್ರೆಷನ್ ಅಥವಾ ಖಿನ್ನತೆಯಲ್ಲಿ, ಓಕೆ. ಸೊ ಇದರಲ್ಲಿ ಏನಾಗುತ್ತೆ, ಸಾಕಷ್ಟು ಜನ ಬೇಜಾರಿಗೊಳಗಾಗಿರ್ತಾರೆ. ಈ ಬೇಜಾರಿಂದ ಹೊರಗಡೆ ಬರೋದು ಹೇಗೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ನಾವು ಅವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ಬಂದು ಅವ್ರಿಗೆ ನಾವು ಒಂದು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ ಹೇಳ್ತೀವಿ, ಓಕೆ. ಅವ್ರಿಗೆ ಸಪೋರ್ಟಿವ್ ಥೆರಪಿ ಅಂತ ಹೇಳಿ ಕೊಡ್ತೀವಿ. ಸೈಕೋ ಥೆರಪಿ ಅಂತ ಒಂದು ಸೆಷನ್ಸ್ ಗಳನ್ನ ಅವ್ರಿಗೆ ಮಾಡ್ತೀವಿ. ಸೊ ಇದರಿಂದ ಅವ್ರಿಗೆ ಏನಾಗುತ್ತೆ ಅಂದ್ರೆ ಬಂದು ಅವರ ಪ್ರಾಬ್ಲಮ್ ಗಳನ್ನ ಐಡೆಂಟಿಫೈ ಮಾಡೋದು ಹೇಗೆ. ಈಗ ಡಿಪ್ರೆಷನ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಅವರು ಯೋಚನೆ ಮಾಡುವಂತ ರೀತಿ ಬೇರೆ ಆಗಿರುತ್ತೆ. ಬಹಳ ಲೋ ಮೂಡ್ ಅಲ್ಲಿ ಇರ್ತಾರ ಅವರು. ಸೊ ಅವ್ರಿಗೆ ಯಾವುದೇ ರೀತಿಯಾದ ಅಪ್ಲಿಫ್ಟ್ಮೆಂಟ್ ಆಗಲಿ ಲೈಟ್ ಆಗಿ ಕಾಣೋದಿಲ್ಲ ಅವ್ರಿಗೆ. ಸೊ ಅವ್ರಿಗೆ ನಾವು ಈ ಒಂದು ಪ್ರಾಬ್ಲಮ್ ನ ಐಡೆಂಟಿಫೈ ಮಾಡೋದು ಹೇಗೆ, ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಗಳನ್ನ ಅವ್ರಿಗೆ ಹೇಳ್ಕೊಡ್ತೀವಿ. ಸೊ ಇದರಿಂದ ಅವರು ಇದನ್ನ ಕಲ್ತ್ಕೊಂಡು ಅವ್ರ ಪ್ರಾಬ್ಲಮ್ಸ್ ನ ಐಡೆಂಟಿಫೈ ಮಾಡಿ ಅದನ್ನ ಫೇಸ್ ಮಾಡೋದು ಹೇಗೆ, ಅದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದನ್ನ ಸಹ ಅವ್ರಿಗೆ ಹೇಳ್ಕೊಡ್ತೀವಿ. ಸೊ ಅದೇ ರೀತಿ ನಾವು ಆಂಗ್ಸೈಟಿ ಡಿಸಾರ್ಡರ್ಸ್, ಈಗ ಫೋಬಿಯಾ ಆಗ್ಬೋದು ಅಥವಾ ಪ್ಯಾನಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಬಹಳಷ್ಟು ಆತಂಕಕ್ಕೆ ಒಳಗಾಗೋದು ಈ ರೀತಿ ಎಲ್ಲ ಆಗಿರ್ತವೆ. ಸೊ ಇಂಥ ಕೇಸಸ್ ಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ಎಕ್ಸ್ಪೋಷರ್ ಅಂಡ್ ರೆಸ್ಪಾನ್ಸ್ ಪ್ರಿವೆನ್ಷನ್ ಥೆರಪಿ ಅಂತಾನು ಸಹ ಮಾಡ್ಕೊಡ್ತೀವಿ ಅವ್ರಿಗೆ. ಅದೇ ರೀತಿ ಸಾಕಷ್ಟು ಜನ ಬುದ್ಧಿಮಾಂದ್ಯ ಮಕ್ಕಳು ಅಥವಾ ಆಟಿಸಮ್ ಅಲ್ಲಿ ಅಥವಾ ADHD ಮಕ್ಕಳಲ್ಲೂ ಸಹ ನಾವು ಏನ್ ಮಾಡ್ತೀವಿ ಅಂದ್ರೆ ಆಕ್ಯುಪೇಷನಲ್ ಥೆರಪಿ ಅಥವಾ ವೊಕೇಶನಲ್ ಥೆರಪೀಸ್ ಅಂತಾನು ಸಹ ನಾವು ಮಾಡ್ತೀವಿ. ಸೊ ಇದನ್ನ ಕೌನ್ಸಿಲಿಂಗ್ ಮುಖಾಂತರ ಹೇಗೆ ಮಾಡಬಹುದು, ಅವ್ರ ಮನೆಯಲ್ಲಿ ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಅವ್ರಿಗೆ ಹೇಳ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಆಂಗ್ಸೈಟಿ ಅಲ್ಲಿ ಅವ್ರಿಗೆ ಡೀಪ್ ಬ್ರೀತಿಂಗ್ ಟೆಕ್ನಿಕ್ಸ್ ಗಳು ಅಂತ ನಾವು ಹೇಳ್ಕೊಡ್ತೀವಿ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ. ಸೊ ಅದ್ರ ಡೀಪ್ ಬ್ರೀತಿಂಗ್ ಮಾಡಿ ಅವರು ಒಂದು ಆತಂಕದ ಸಮಸ್ಯೆಯಿಂದ ಅವರು ಹೊರಗಡೆ ಬರೋದು ಹೇಗೆ, ಹಾಗೂ ಅವರ ನೆನಪಿನ ಶಕ್ತಿ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ರೀಓರಿಯಂಟೇಷನ್ ಥೆರಪಿ ಅಂತ ಹೇಳ್ತೀವಿ. ಮತ್ತೆ ಅವರಿಗೆ ಅಟೆನ್ಷನ್ ಇಂಪ್ರೂವ್ಮೆಂಟ್ ಮಾಡುವಂತ ಒಂದು ಆಕ್ಟಿವಿಟೀಸ್ ಗಳೆಲ್ಲ ಆಗ್ಬೋದು. ಸೊ ಗ್ರೇನ್ ಸಾರ್ಟಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಸೊ ಇಂಥ ಟೆಕ್ನಿಕ್ಸ್ ಗಳನ್ನೆಲ್ಲ ನಾವು ಕೌನ್ಸಿಲಿಂಗ್ ಮುಖಾಂತರ ಅವ್ರಿಗೆ ಹೇಳ್ಕೊಡ್ತೀವಿ.
1: ಸರ್, ಡಿಜಿಟಲ್ ಯುಗದಲ್ಲಿ ನಾವಿದ್ದೇವೆ, ದುಃಖವನ್ನ ಹಂಚ್ಕೊಳ್ಳೋದು ಬಹಳ ಬಹಳ ಟ್ರೆಂಡ್. ಅಂದ್ರೆ ಏನಾದ್ರೂ ದುಃಖ ಇದೆ ಅದರ ಬಗ್ಗೆ ಒಂದು ರಿಲೇಟೆಡ್ ಸ್ಟೇಟಸ್ ಅನ್ನ ಹಾಕೋತಾರೆ ವಿನಃ ಇನ್ನೊಬ್ಬರೊಂದಿಗೆ ಮಾತನಾಡುವುದಿಲ್ಲ. ಮಾತನಾಡುವುದು ಅಂತ ಹೇಳಿದಾಗ ಎಷ್ಟು ಮುಖ್ಯ ಕಮ್ಯುನಿಕೇಶನ್ ಒಂದು ಮಾನಸಿಕ ಆರೋಗ್ಯಕ್ಕೆ, ಹಂಚ್ಕೊಳ್ಳೋದು ದುಃಖವನ್ನ ಇನ್ನೊಬ್ಬರೊಂದಿಗೆ ಮಾತನಾಡೋದು. ಅದು ಈಗ ಬಹಳ ಕಮ್ಮಿ ಆಗಿದೆ. ಚಾಟ್ ನಲ್ಲಿ ನಾವು ಇಮೋಜಿಸ್ ಕಳಿಸ್ತೇವೆ, ಅದು ನಿಜ ಜೀವನದಲ್ಲಿ ನಗುದಿಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
4: ನೀವು ಹೇಳ್ದಾಗೆ ಸರ್, ಇವಾಗ ಎಷ್ಟೋ ಸಮಸ್ಯೆಗಳು ಮಾತನಾಡೋದ್ರಿಂದಾನೆ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಯಾಕಂದ್ರೆ ಎಷ್ಟೋ ಜನರಿಗೆ ಇವಾಗ ಹೇಳ್ಕೊಳಕಾಗಲ್ಲ ಮನೆಯಲ್ಲಿ. ಇವಾಗ ಮಕ್ಕಳಾದ್ರೆ ಮನೆಯಲ್ಲಿ ತಂದೆ ತಾಯಿ ಹತ್ರ ಹೇಳ್ಕೋಬೇಕಂದ್ರೆ ಅಯ್ಯೋ ತಂದೆ ತಾಯಿ ಏನ್ ಅನ್ಕೊಂತಾರ ಏನು ಅಂತಾರೆ, ಇಲ್ಲ ಪಿಯರ್ ಗ್ರೂಪ್ ಫ್ರೆಂಡ್ಸ್ ಜೊತೆ ಹೇಳ್ಕೊಬೇಕು ಅಂತಂದ್ರೆ ಎಲ್ಲಿ ನನ್ ಜಡ್ಜ್ ಮಾಡ್ಬಿಡ್ತಾರೇನು ಅನ್ನೋದೊಂದಿರುತ್ತೆ. ಇಲ್ಲ ಟೀಚರ್ಸ್ ಹೇಳ್ತೀವಿ ಅಂದ್ರೆ ಟೀಚರ್ಸ್ ಅಷ್ಟು ಒಂದು ಬಾಂಧವ್ಯ ಸರಿ ಇರಲ್ಲ ಸಮಟೈಮ್. ಸೊ ಅಂತ ಸಮಯದಲ್ಲಿ ಇಂಡಿವಿಜುವಲ್ಗೆ ಒಂದು ವ್ಯಕ್ತಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸೊ ಅಂತ ಟೈಮಲ್ಲಿ ಅಂದ್ರೆ ಎಷ್ಟೋ ಸಮಸ್ಯೆಗಳಿದೆ ಅಲ್ಲ, ನಾನು ಹೇಳ್ದಾಗೆ ಮಾತನಾಡಿದ್ರೇನೆ ಸಮಸ್ಯೆ ಬಗೆಹರಿಯುವಂತದ್ದು ಇರುತ್ತೆ. ಸೊ ಇವಾಗ ನಾವ್ ಏನ್ ಅಂತೀವಿ, ಇದು ಆತಂಕ ಇರುತ್ತೆ, ಎದಕ್ಕೋಸ್ಕರ ಆತಂಕ ಆಗ್ತಾ ಇದೆ ಅನ್ನೋದನ್ನ ಇನ್ನೊಬ್ಬರ ಜೊತೆ ಹೇಳ್ಕೊಂಡ್ರೆ, ಬಟ್ ಅಲ್ಲಿ ಹೇಳ್ಕೊಳ್ಬೇಕಾದ್ರೆ ಟ್ರಸ್ಟ್ ಇಶ್ಯೂ ಇರುತ್ತೆ. ಸೊ ಅಂತ ಟೈಮಲ್ಲಿ ಅವ್ರು ತಲೆಮಾನಸ್ಸಿಗೆ ಕಾಲ್ ಮಾಡಿದ್ರೆ ನಮ್ಮ ಕೌನ್ಸಿಲರ್ಸು ಅವರು ಮಾತಾಡೋದ್ರಲ್ಲಿ ಸ್ಟಾಪ್ ಮಾಡಲ್ಲ, ಅಂದ್ರೆ ನಡು ನಡು ಇಂಟರಪ್ಟ್ ಮಾಡೋದು ಆ ತರ ಮಾಡಲ್ಲ. ಅವ್ರ ಮನಸ್ಸು ಬಿಚ್ಚಿ ಮಾತಾಡ್ಬಹುದು. ರ್ಯಾಪೋ ಬಿಲ್ಡ್ ಹೆಂಗಾಗತ್ತೆ ಅಂದ್ರೆ ಮೊದಲು ಟ್ರಸ್ಟ್ ಬಿಲ್ಡ್ ಆಗ್ಬೇಕು. ಸೊ ಅದು ನಮ್ ಕೌನ್ಸಿಲರ್ ಇಂದ ಆಗತ್ತೆ. ಸೊ ಅವರು ಮನ ಬಿಚ್ಚಿ ಮಾತಾಡ್ಬಹುದು, ಯಾಕಂದ್ರೆ ನಮ್ದು ಫಸ್ಟ್ ಇರೋದು ಕಾನ್ಫಿಡೆನ್ಶಿಯಾಲಿಟಿ, ಯಾರಿಗೂ ಕೂಡ ಅದು ಲೀಕ್ ಆಗಲ್ಲ ಅವ್ರು ಹೇಳಿರೋ ವಿಷಯ. ಹಾಗೇನೆ ಅವರು ಮಾತಾಡ್ತಾ ಇದ್ರೆ ಅಳ್ತಾರೆ ಸರ್ ಒಬ್ಬೊಬ್ರು. ಇದನ್ನು ಸ್ಪೆಷಲಿ ನಾವೆಲ್ಲರೂ ತಿಳ್ಕೊಬೇಕಾಗಿರೋದು, ಯಾರಾದ್ರೂ ಅಳ್ತಾ ಇದ್ರೆ ಸ್ಟಾಪ್ ಮಾಡಬಾರ್ದು. ಅಳ್ತಾ ಇದ್ರೆ ಅಳ್ಬೇಡಿ ಅಂತ ಹೇಳ್ಬಾರ್ದು. ನಾವು ಅವ್ರಿಗೆ ವೆಂಟಿಲೇಟ್ ಮಾಡಕ್ಕೆ ಟೈಮ್ ಕೊಡ್ಬೇಕು. ಸೊ ಅವಾಗ ಅವ್ರು ಯಾವಾಗ ಸಮಾಧಾನ ಆಗ್ತಾರೆ ತನ್ನಷ್ಟಕ್ಕೆ ತಾನೆ, ಅವಾಗ್ಲೇನೆ ಅವ್ರ ಮನಸ್ಸಲ್ಲಿ ಇರುವಂತಹ ಭಾವನೆಗಳು ಹೊರಗೆ ಬರಕ್ ಸಾಧ್ಯ. ಸೊ ಅಂತಹ ಒಂದು ಟೈಮ್ ಅಲ್ಲಿ ಅವರು ಯಾವುದೇ ರೀತಿಯಾದಂತಹ ಭಯ ಇಟ್ಕೊಳ್ಳದೇ ಒಂದು ಟ್ರಸ್ಟ್ ಇಟ್ಕೊಂಡು ಕಾನ್ಫಿಡೆನ್ಶಿಯಾಲಿಟಿ ಇರೋದ್ರಿಂದ ಅವರು ಟೆಲಿಮಾನಸಿಗ್ ಕಾಲ್ ಮಾಡಿದ್ರೆ ತಮ್ಮ ಮನಸ್ಸಲ್ಲಿರೋ ಯಾವುದೇ ರೀತಿಯಾದಂತಹ ಬೇಜಾರಾದಂತಹ ವಿಷಯಗಳಿರಲಿ, ಅವ್ರಿಗೆ ಆತಂಕ ಹುಟ್ಟಿಸ್ತಿರುವಂತಹ ವಿಷಯಗಳಿರಲಿ, ಇಲ್ಲ ನಾನು ಡಿಪ್ರೆಷನ್ ಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತೇ ಇರುತ್ತೆ, ಯಾವ ಕಾರಣಕ್ಕೆ ಹೋಗ್ತಾ ಇದೀಯ ಅನ್ನೋದು ಗೊತ್ತಿರುತ್ತೆ, ಬಟ್ ಅದರಿಂದ ಹೆಂಗ್ ಹೊರಗೆ ಹೋಗ್ಬೇಕು ಅಂತ ಗೊತ್ತಾಗಲ್ಲ, ಯಾಕಂದ್ರೆ ಅವ್ರು ಯಾರ ಜೊತೆನೂ ಶೇರ್ ಮಾಡ್ತಿರಲ್ಲ. ಸೊ ಅಂತ ಟೈಮಲ್ಲಿ ಅವರು ಟೆಲಿಮಾನಸಿ ಕಾಲ್ ಮಾಡಿದ್ರೆ ಅವರು ಮಾತನಾಡೋದ್ರಿಂದ ಎಷ್ಟೋ ಜನಕ್ಕೆ ಸಮಸ್ಯೆಗಳು ಬಗ್ಗೆ ಹರಿದಿವೆ.
5: ಸರ್, ಇನ್ನೊಂದ ತರ ಮೇಡಮ್ ಅವರು ಹೇಳಿದ ಹಾಗೆ ಇದೊಂದು ಮನಸ್ಸಿನ ಮಾತು ಅಂತ ಹೇಳ್ಬೋದು ಸರ್. ಇನ್ನೊಂದಂದ್ರೆ ಇವಾಗ ನೋಡ್ರಿ ಎಲ್ಲರಿಗೂ ಸಮಸ್ಯೆ ಇದ್ದೇ ಇರುತ್ತೆ, ಆ ಮನಸ್ಸಿನ ಮಾತನ್ನ ಬೇರೆಯವ್ರ ಮುಂದೆ ಹಂಚಿಕೊಂಡಿದ್ರೆ ಮನಸ್ಸನ್ನ ಹಗರಾಗುತ್ತೆ ಅಂತ ಒಂದು ಮಾತು. ಅದಕ್ಕೆ ಇದೊಂದು ಟೆಲಿಮನಸ್ ಅನ್ನೋದು ಒಂದು ಟೆಲಿಮನಸ್ ಅಂತ ಒಂದು ಇದನ್ನಿದೆ ಸರ್ ಇದಕ್ಕೆ ಹೆಸರು. ಇನ್ನೊಂದಂದ್ರೆ ಟೆಲಿ ಮನಸ್ ಅದೆಲ್ಲ ಇಂಗ್ಲಿಷ್ ಅಲ್ಲಿ ಟೆಲಿ ಮನಸ್ ಅಂತ ಇದೆ, ಕನ್ನಡದಲ್ಲಿ ಟೆಲಿ ಮನಸ್ ಸರ್. ಇವಾಗ ಮನಸ್ಸಿನ ಮಾತನ್ನ ಬೇರೆಯವ್ರ ಮುಂದೆ ಹಂಚಿಕೊಂಡಿದ್ರೆ ನಮ್ಮ ಮನಸ್ಸಿನಲ್ಲಿರುವಂತ ಒಂದು ಸಮಸ್ಯೆಯನ್ನ ಪರಿಹಾರವನ್ನು ಆಗ್ಬಹುದು ಅಂತ ಒಂದು ಈ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಒಂದು ರಾಷ್ಟ್ರೀಯ ಟೆಲಿಮಾನಸವನ್ನು ಕಾರ್ಯಕ್ರಮ ನಡೆಸ್ತಾ ಇದ್ವಿ ಸರ್.
1: ಉತ್ತಮವಾಗಿ ರಿಲೇಟ್ ಮಾಡಿದ್ರೆ ಅದು ಬಹಳ ಮುಖ್ಯವಾಗಿ ಇದ್ರ ಬಗ್ಗೆ ಒಂದು ಫುಲ್ ಕ್ಲಿಯರಿಟಿನೇ ಕೊಟ್ರಿ. ಇಂಗ್ಲಿಷ್ ನಲ್ಲಿ ಮಾನಸ್ ಅಂತ ಹೇಳ್ತೇವೆ, ಮನಸ್ ಕನ್ನಡದಲ್ಲಿ ಫುಲ್ ಕ್ಲಿಯರಿಟಿ ಸಿಕ್ತು. ಮೇಡಮ್ ಅವ್ರು ಅವಾಗ ನೀವು ಹೇಳಿದ್ರೆ ಒಬ್ಬರು ದುಃಖ ಹಂಚ್ಕೋತಾ ಇದ್ದಾರೆ ಅಂದ್ರೆ ಕೇಳುದು ಮುಖ್ಯ, ನಾನು ಹೇಳಿದೆ ಮಾತನಾಡೋದು ಎಷ್ಟು ಮುಖ್ಯ, ಕೇಳುದು ಎಷ್ಟು ಮುಖ್ಯ ಅದ್ರ ಬಗ್ಗೆ ನೀವು ಹೇಳಿದ್ರಿ. ಇನ್ನೊಂದು ಸ್ವಲ್ಪ ಯಾರಾದ್ರೂ ತಮ್ಮ ದುಃಖವನ್ನ ಹಂಚ್ಕೊಳ್ಳುವಾಗ ಅವ್ರ ಬಗ್ಗೆ ಕೇಳಬೇಕು, ಅಳುದ್ ನಿಲ್ಸು ಅಂತ ಹೇಳೋದ್ಕಿಂತ ಈಗೆಲ್ಲ ಇನ್ನೊಂದು ನಡೆದಿದೆ. ಒಬ್ರು ಇನ್ನೊಬ್ರ ಕಡೆ ದುಃಖವನ್ನ ಹಂಚ್ಕೊಂಡ್ರೆ ಅವ್ರು ತಮ್ದೇ ನಂದು ಇಷ್ಟು ದುಃಖ ಐತಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ಕೇಳುದು ಎಷ್ಟು ಮುಖ್ಯ.
4: ಅದೇ ಸರ್, ನಾನು ಹೇಳ್ದಾಗಿನೇ ಈಗ ಯಾರಾದ್ರೂ ಸಮಸ್ಯೆ ಹೇಳ್ತಾ ಇದ್ರೆ ಮೊದ್ಲು ನಾವು ಆಪ್ತ ಸಮಾಲೋಚನೆಯಲ್ಲಿ ಕಲಿಯೋದೇ ಅದು ಆಕ್ಟಿವ್ ಲಿಸ್ನಿಂಗ್ ಇರಬೇಕು ಮೊದ್ಲು. ಸೊ ಯಾರಾದ್ರೂ ಮಾತಾಡ್ತಾ ಇದ್ದಾರೆ ವಿಥೌಟ್ ಇಂಟರಪ್ಟ್, ಅವ್ರಿಗೆ ಇಂಟರಪ್ಟ್ ಮಾಡಲ್ದೆ ಕೇಳಿದ್ರೇನೆ ಅವ್ರಿಗೆ ಎಷ್ಟೋ ಸಮಾಧಾನ ಆಗತ್ತೆ. ಇವಾಗ ನೀವೇ ಮೆನ್ಷನ್ ಮಾಡಿದಾಗೆ ಯಾರಾದ್ರೂ ಮಾತಾಡ್ತಾ ಇದ್ರೆ ಹಾ ನನಗೆ ಗೊತ್ತು ಅಂತ ಮೊದ್ಲೇ ಹೇಳ್ಬಿಟ್ರೆ ಅವ್ರು ಏನ್ ಮನಸ್ಸಲ್ಲಿ ಹೇಳ್ಬೇಕು ಅನ್ಕೊಂಡಿರ್ತಾರೆ ಅದು ಅಲ್ಲಿಗೆ ಮುಟ್ಟುಗೊಳಿಸ್ದಂಗ ಆಗ್ಬಿಡುತ್ತೆ. ಸೊ ಆಕ್ಟಿವ್ ಲಿಸ್ನಿಂಗ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅಂಡ್ ಸರ್ ಮೆನ್ಷನ್ ಮಾಡ್ದಂಗೆ ಟೆಲಿ ಮನಸ್ಸು ಅಂತೀವಿ, ಬಟ್ ಮಾನಸ ಏನಿದೆ ಟೆಲಿ ಮಾನಸ್ MAS ಅಂತ ಅದಕ್ಕೆ ಒಂದು ಲಾಂಗ್ ಫಾರ್ಮ್ ಇದೆ ಸರ್. ಓಕೆ, ಟೆಲಿ ಮೆಂಟಲ್ ಹೆಲ್ತ್ ಅಸಿಸ್ಟೆನ್ಸ್ ಅಂಡ್ ನೆಟ್ವರ್ಕಿಂಗ್ ಅಕ್ರಾಸ್ ದ ಸ್ಟೇಟ್ಸ್ ಅಂತ. ಓಕೆ, ಸೊ ಅದನ್ನ ನಾವು ಕನ್ನಡದಲ್ಲಿ ಟೆಲಿ ಮನಸ್ಸು ಅಂತ ನಾವು ತಗೊಳ್ಬಹುದು, ಬಟ್ ಅದಕ್ಕೆ ಆದಂತ ಒಂದು ಅರ್ಥ ಕೂಡ ಇದೆ. ಸೊ ಅದನ್ನ ಟೆಲಿಮಾನಸ್ ಅಂತ ಸ್ಟಾರ್ಟ್ ಮಾಡಿರೋದು. ಹಾಗೆ ನೀವು ಹೇಳಿದಾಗೆ ಆಕ್ಟಿವ್ ಲಿಸ್ನಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
1: ಕಾರ್ಯಕ್ರಮ ಇದು ಇವತ್ತಿನ ವಿಷಯ ಬಹಳ ವಿಶಾಲವಾದ ವಿಷಯ. ಅಂತ ಸಂದರ್ಭದಲ್ಲಿ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಕೊನೆಯದಾಗಿ ಕೇಳುಗರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಕ್ಲೋಸಿಂಗ್?
2: ಸೊ ಈಗ ಟೆಲಿಮನಸ್ ಅನ್ನೋ ಪ್ರೋಗ್ರಾಮ್ ಸೊ ಗೌರ್ಮೆಂಟ್ ಅಲ್ಲಿ ಲಾಂಚ್ ಆಗಿ ಆಲ್ರೆಡಿ 3 ಇಯರ್ಸ್ ಆಗಿದೆ. ಸೊ ಇದರ ಹೆಲ್ಪ್ ನ ಈಗ ನಾವು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದಿಲ್ಲ ಜನಕ್ಕೆ, ಆದ್ರೂ ನಮಗೆ ಆಲ್ರೆಡಿ 24 ಲಕ್ಷ ಜನ ಕಾಲ್ ಮಾಡಿದ್ದಾರೆ ಟೆಲಿಮನಸ್ ಅಲ್ಲಿ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇನ್ನು ಜನರಲ್ಲಿ ಮೂಡಿಸಬೇಕು. ಸೊ ಇನ್ನು ಹೆಚ್ಚಿನ ಜನ ಈ ಒಂದು ಟೆಲಿಮನಸ್ ನ ಹೆಲ್ಪ್ ಅನ್ನ ಪಡಿಬೇಕು. ಸೊ ಈಗ ನಾವು ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಮಾತಾಡ್ತಾ ಹೇಳೋದಾದ್ರೆ ಇಡೀ ಸಮಾಜದಲ್ಲಿ 1-2% ಜನಕ್ಕೆ ತೀವ್ರಕರವಾದ ಮಾನಸಿಕ ಕಾಯಿಲೆ ಇದೆ ಅಂತ ಹೇಳ್ತೀವಿ. ಸೊ ಆ ಲೆಕ್ಕದಲ್ಲಿ ನೋಡೋದಾದ್ರೆ ಬರೀ 1% ಅಂತ ಲೆಕ್ಕ ಹಿಡಿದ್ರು ನಾವು 1,45,00,000 ಜನಕ್ಕೆ ತೀವ್ರಕರವಾದ ಮಾನಸಿಕ ಕಾಯಿಲೆಗಳ ಇದೆ. ಬಟ್ ನಮ್ಮ ಹತ್ರ ಟ್ರೀಟ್ಮೆಂಟ್ ಬರ್ತಾ ಇರೋರು ಬಹಳಷ್ಟು ಕಮ್ಮಿ. ಸೊ ಇನ್ನು ಇದ್ರ ಬಗ್ಗೆ ಮಾಹಿತಿ ಸುಮಾರು ಜನಗೆ ಇಲ್ಲ. ಸೊ ಇದರ ಹೆಲ್ಪ್ ಅನ್ನ ಪಡಿಬೇಕು. ಮಾನಸಿಕವಾಗಿ ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಟೆಲಿಮನಸ್ ಫ್ರೀ ಹೆಲ್ಪ್ ಲೈನ್ ಏನಿದೆ ಇದರಿಂದ ಹೆಲ್ಪ್ ಅನ್ನ ಪಡಿಬೇಕು. ಎಲ್ಲರೂ ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಪಡಿಬೇಕು. ಇದರ ಉದ್ದೇಶ ಎಲ್ರಿಗೂ ಮಾನಸಿಕ ಆರೋಗ್ಯ ಮುಟ್ಟಬೇಕು. ಸೊ ಈಗ ಈ ಒಂದು ಟೆಲಿಮನಸ್ ಅನ್ನೋದು ಇದು ಒಂದು Cell 2 ಅಥವಾ ಡಿಮಾಂಡ್ಸ್ ಅಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದೀವಿ ಟೆಲಿಮನಸ್ ಪ್ರೋಗ್ರಾಮ್ ನ. ಸೊ ಇನ್ನೊಂದು ಸೆಂಟರ್ ಬಂದು ಡಿಮಾಂಡ್ಸ್ ಧಾರವಾಡ. ಓಕೆ, ಸೊ ಡಿಮಾಂಡ್ಸ್ ಧಾರವಾಡ ಬಗ್ಗೆ ನಾವು ಹೇಳೋದಾದ್ರೆ ಇದು ಒಂದು ಹಳೆಯ ಒಂದು ಮಾನಸಿಕ ಆಸ್ಪತ್ರೆ ಇದು. ಓಕೆ, ಇದು ಬ್ರಿಟಿಷರ ಕಾಲದಲ್ಲೇ ಸ್ಟಾರ್ಟ್ ಆಗಿದೆ. 1845 ಅಲ್ಲಿ ಸ್ಟಾರ್ಟ್ ಆದಂತ ಹಾಸ್ಪಿಟಲ್ ಇದು. ಸೊ ನಮ್ಮ ರಾಷ್ಟ್ರದಲ್ಲೇನೆ ಬಹಳ ಹಳೆಯ ಒಂದು ಆಸ್ಪತ್ರೆ ಅಂತಾನು ಹೇಳ್ಬೋದು. ಸೊ ಅಲ್ಲಿಂದ ಇಲ್ಲಿವರೆಗೂ ಮಾನಸಿಕ ರೋಗಿಗಳಿಗೆ ಇಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಮುಂಚಿನ ಕಾಲದಲ್ಲಿ ಏನಾಗ್ತಿದ್ರೆ ಇದನ್ನ ಅಸೈಲಂ ಅಥವಾ ಪೇಷಂಟ್ ಗಳನ್ನ ಬಂದು ಅಲ್ಲೇ ಕೂಡ ಹಾಕಿ ಹೋಗುವಂತ ಒಂದು ವ್ಯವಸ್ಥೆ ಆಗಿತ್ತು. ಬಟ್ ಈಗಿನ ಕಾಲದಲ್ಲಿ ಏನಾಗಿದ್ರೆ ಪೇಷಂಟ್ ನ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡಿಸಿ ಅವರು OPD ಬೇಸಿಸ್ ಟ್ರೀಟ್ಮೆಂಟ್ ಅನ್ನ ತಗೊಂಡು ಅವರು ಪೇಷಂಟ್ ಅನ್ನ ಆರಾಮ್ ಮಾಡ್ಕೊಂಡು ಮನೆಗೆ ಹೋಗುವಂತ ವ್ಯವಸ್ಥೆ ಆಗಿದೆ. ಸೊ ಈ ಒಂದು ಡಿಮಾಂಡ್ಸ್ ಆಸ್ಪತ್ರೆಯಲ್ಲಿ ನಾನಾ ರೀತಿಯಾದ ಒಂದು ನರ ರೋಗದ ತೊಂದರೆ ಆಗ್ಬೋದು, ಮಾನಸಿಕ ತೊಂದರೆ ಆಗ್ಬೋದು, ಅಥವಾ ಸೈಕಲಾಜಿಕಲ್ ತೊಂದರೆಗಳಾಗ್ಬೋದು, ಅಥವಾ ಮಕ್ಕಳಲ್ಲಿ ಕಾಣುವ ತೊಂದರೆಗಳಾಗ್ಬೋದು, ಈ ಎಲ್ಲಾ ಸಮಸ್ಯೆಗಳಿಗೂ ಸಹ ನಮ್ಮಲ್ಲಿ ಡಿಮಾಂಡ್ಸ್ ಅಲ್ಲಿ ಇದೊಂದು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದೀವಿ. ಸೊ ಎಲ್ಲರೂ ಬಂದು ಅದ್ರದ ಏನಾದ್ರೂ ಸಮಸ್ಯೆ ಕಂಡು ಬಂದಲ್ಲಿ ಅವರು ಬಂದು ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕು. ಇದು ಒಂದು ಫ್ರೀ ಸರ್ವಿಸ್ ಆಗಿರುತ್ತೆ. ಡಿಮಾಂಡ್ಸ್ ಅನ್ನೋದು ಒಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್. ಸೊ ಇದು ಒಂದು ಫ್ರೀ ಫ್ರೀ ಸರ್ವಿಸ್ ಆಗಿರುತ್ತೆ. ಅವರ ಕನ್ಸಲ್ಟೇಷನ್ ಆಗ್ಬೋದು ಅಥವಾ ಗುಳಿಗೆ ಆಗ್ಬೋದು ಅಥವಾ ಥೆರಪಿಗಳಾಗ್ಬೋದು, ಎಲ್ಲಾನು ಫ್ರೀ ಆಗಿ ಆಗುತ್ತೆ. ಸೊ ಜನರ ಇದರ ಒಂದು ಉಚಿತ ಸೇವೆಯನ್ನು ಪಡಿಬೇಕು ಅಂತ ನಾವು ಎಲ್ಲರಲ್ಲಿ ಕೇಳ್ಕೊಳ್ತಿದ್ದೀವಿ.
1: ಕೊನೆಯದಾಗಿ ಏನ್ ಹೇಳಿ
5: ಸರ್, ಇದು ಟೆಲಿಮನಸ್ ಅನ್ನೋದು ಕೆಲವಿಷ್ಟು ನೋಡಿ, ಯಾರಿಗೆ ಕಾಯಿಲೆ, ಯಾರಿಗೆ ಮಾನಸಿಕ ಆರೋಗ್ಯದ ಸಮಸ್ಯೆ ಇದೆ ಅವರಷ್ಟೇ ಕಾಲ್ ಮಾಡೋದಲ್ಲ. ನಮ್ಮ ಮನೆಯಲ್ಲಿ ಉದಾಹರಣೆಗಾಗಿ ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ಮಾನಸಿಕ ಕಾಯಿಲೆ ಇತ್ತಂದ್ರೆ ಮನೆಯವರನ್ನು ಕೂಡ ಕೇಳ್ಕೋಬಹುದು, ಸರ್ ಈ ರೀತಿ ಸಮಸ್ಯೆ ಆಗ್ತಿದೆ, ನಾವು ಏನ್ ಮಾಡ್ಬೇಕು, ಯಾರ ಹತ್ರ ಪರಿಹಾರ ತಗೋಬೇಕು, ಅಥವಾ ಮನೋವೈದ್ಯರನ್ನ ಯಾವ ರೀತಿ ಭೇಟಿ ಆಗ್ಬೇಕು, ಅಥವಾ ಈ ನೋಡಿ ನಾವು ಇರೋದು ಧಾರವಾಡದಲ್ಲಿ, ಆಮೇಲೆ ಅವರ ನೇರೆಸ್ಟ್ ಉದಾಹರಣೆಗೆ ಬೆಳಗಾವಿಯಿಂದ ಕಾಲ್ ಬಂದಿದೆ ಅಂದ್ರೆ ಅಲ್ಲಿ DMHP ಪ್ರೋಗ್ರಾಮ್ ಇದೆ ಸರ್, ನೇರವಾಗಿ ನಾವು ಅವ್ರಿಗೆ ಕನೆಕ್ಟ್ ಮಾಡಿ ಅಲ್ಲಿ ಒಂದು ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ನಡೀತಾ ಇದೆ, ಅಲ್ಲಿ ಕೂಡ ನೀವು ಈ ಒಂದು ನಿಮ್ಗೆ ಏನ್ ಸಮಸ್ಯೆ ಆಗ್ತಿದೆ ಅಲ್ಲ ಆ ಸೇವೆಯನ್ನು ಕೂಡ ಅಲ್ಲಿನೂ ಕೂಡ ಪಡೆಯಬಹುದು ಅಂತ ನಾವು ಒಂದು ಮೆಸೇಜ್ ಅನ್ನು ಕೊಡಬಹುದು ಸರ್.
4: ಸರ್ ಮೆನ್ಷನ್ ಮಾಡ್ದಂಗೆ ಇವಾಗ ಟೆಲಿಮಾನಸಿಕ್ ಕಾಲ್ ಮಾಡ್ತಾರೆ, ಆದ್ರೆ ನಾವು ವೈಯಕ್ತಿಕವಾಗಿ ಹೋಗಿ ನೇರವಾಗಿ ಹೋಗಿ ಡಾಕ್ಟರ್ಸ್ ಮೀಟ್ ಆಗ್ಬೇಕು ಅಂತಂದಾಗ ಎಲ್ಲಿ ಮನೋವೈದ್ಯರು ಅವೈಲೇಬಲ್ ಇರ್ತಾರೆ ಅಂತ ಗೊತ್ತಾಗಲ್ಲ ಎಷ್ಟೋ ಜನಕ್ಕೆ. ಸೊ ಅಂತ ಸಮಯದಲ್ಲಿ ಟೆಲಿಮಾನಸಿಕ್ ಕಾಲ್ ಮಾಡಿದ್ರೆ ಬೇಸಿಕ್ ಪ್ರೈಮರಿ ಕೌನ್ಸಿಲಿಂಗ್ ಅನ್ನ ತಗೊಂಡ್ಬಿಟ್ಟು ಇನ್ನು ಹೆಚ್ಚಿನ ಮಾಹಿತಿ ಬೇಕು ನನಗೆ, ನಾನು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಡಾಕ್ಟರ್ಗೆ ಮೀಟ್ ಆಗ್ತೀನಿ ಅಂತ ಅವ್ರು ಏನಾದ್ರೂ ಅಂದ್ರೆ ಅವರ ನಿಯರೆಸ್ಟ್ ಯಾವ ಹಾಸ್ಪಿಟಲ್ ಅಲ್ಲಿ ಯಾವ ದಿನ ಮನೋವೈದ್ಯರು ಅವೈಲೇಬಲ್ ಇರ್ತಾರೆ ಅನ್ನೋದನ್ನ ನಾವು ಟೆಲಿಮಾನಸ್ ನಲ್ಲಿ ಹೇಳಿದ್ರೆ ಅವರು ನೇರವಾಗಿ ಹೋಗ್ಬಿಟ್ಟು ಡಾಕ್ಟರ್ ಜೊತೆ ಮಾತಾಡ್ತಾರೆ. ಹಾಗೆ ಇದ್ರ ಮೇನ್ ಒಂದು ಉದ್ದೇಶ ಏನಂದ್ರೆ ಸಮಾನವಾದಂತಹ ಮಾನಸಿಕ ಆರೋಗ್ಯ ಎಲ್ಲರ ಹಕ್ಕಾಗಿದೆ. ಸೊ ಅದಕ್ಕಾಗಿನೇ ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಹೋಗಕ್ಕಾಗಿಲ್ಲ ಅಂದ್ರೆ ಟೆಲಿಮಾನಸ್ಗೆ ಕಾಲ್ ಮಾಡಿಬಿಟ್ಟು ಒಂದು ಪ್ರಾಥಮಿಕವಾದಂತಹ ಒಂದು ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಳ್ಬಹುದಾಗಿದೆ.
3: ಎಸ್, ಇವಾಗಲೇ ಸರ್ ಹೇಳಿದಾಗೆ ಟೆಲಿಮಾನಸ್ ಅನ್ನೋದು ಬರೀ ಮೆಂಟಲ್ ಇಲ್ನೆಸ್ ಇರೋರೇ ಅಂತ ಕಾಲ್ ಮಾಡಬೇಕಾಗಿರೋದು ಏನು ಅವಶ್ಯಕತೆ ಇಲ್ಲ, ಇದು ಮೆಂಟಲ್ ವೆಲ್ನೆಸ್ ಅನ್ನ ಡೆವಲಪ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಮಾಡುವಂತದ್ದು. ಮೆಂಟಲ್ ವೆಲ್ನೆಸ್ ಅಂದ್ರೆ ಏನಾಗುತ್ತೆ, ಕಮ್ಯುನಿಕೇಶನ್ ಸ್ಕಿಲ್ಸ್ ಆಗಿರ್ಬೋದು, ಇಲ್ಲ ಸ್ಟ್ರೆಸ್ ಹೇಗೆ ಹ್ಯಾಂಡಲ್ ಮಾಡಬೇಕು, ಇಲ್ಲ ಏನಾದರೂ ಒಂದು ಕಷ್ಟದ ಸಮಸ್ಯೆ ಸಮಯದಲ್ಲಿ ಯಾವ ರೀತಿ ಕ್ರಿಟಿಕಲ್ ಥಿಂಕಿಂಗ್ ಮಾಡಬೇಕು, ಕ್ರಿಟಿಕಲ್ ಥಿಂಕಿಂಗ್ ಯಾವ ರೀತಿ ತಗೋಬೇಕು, ಇಲ್ಲ ಡಿಸಿಷನ್ ಮೇಕಿಂಗ್ ಯಾವ ರೀತಿ ಇರಬೇಕು, ಇಲ್ಲ ಇನ್ನೊಬ್ಬರ ಜೊತೆಗೆ ನಾವು ಯಾವ ರೀತಿ ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡ್ಕೋಬೇಕು, ಇವುಗಳು ಕೂಡ ಏನು WHO ರೆಕಮೆಂಡ್ ಮಾಡುತ್ತೆ ಈ ರೀತಿ ಸ್ಕಿಲ್ಗಳನ್ನು, ಲೈಫ್ ಸ್ಕಿಲ್ಸ್ ಅಂತಾರೆ, ಈ ಸ್ಕಿಲ್ಗಳನ್ನು ಕೂಡ ತಿಳ್ಕೊಳ್ಳೋಕೆ ಟೆಲಿಮಾನ್ಸ್ಗೆ ಕಾಲ್ ಮಾಡಬಹುದು. ಇದರಿಂದ ಬರೀ ಇಲ್ನೆಸ್ ಅಷ್ಟಲ್ಲ, ಅವರ ವೆಲ್ನೆಸ್ ಕೂಡ ಡೆವಲಪ್ ಮಾಡ್ಬೋದು.
1: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯ ರಾಷ್ಟ್ರೀಯ ಟೆಲಿಮಾನಸಿಕ ಆರೋಗ್ಯ ಕಾರ್ಯಕ್ರಮ ಕುರಿತು ವಿವರವಾದ ಮಾಹಿತಿ ಕೊಟ್ಟರು. ಕಾರ್ಯಕ್ರಮದ ಅತಿಥಿಗಳಾದ ಡಾಕ್ಟರ್ ರಾಘವೇಂದ್ರ ಪಾಟೀಲ್ ಅವರು, ಮಿಸ್ಟರ್ ನಾಮದೇವ್ ಕೋಡ್ತೆ ಅವರು, ಮ್ಯಾಡಮ್ ಪಲ್ಲವಿ ಕಡಿವಾಡಿ ಅವರು, ಸಂದೇಶ್ ಜೋಗಳೇಕರ್ ಅವರು. ಟೆಲಿಮಾನಸ ಈ ಸಂಖ್ಯೆ ಆಗಿ 14416 ಸಂಖ್ಯೆ ಮತ್ತೊಮ್ಮೆ 144416 ಅಥವಾ 1800-8914416 ಸಂಖ್ಯೆ ಮತ್ತೊಮ್ಮೆ 1800-8914416 ಈ ನಂಬರ್ಗೆ ಟೋಲ್ ಫ್ರೀ ಕರೆ ಮಾಡಬಹುದು. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದು ನೀವೆಲ್ಲರೂ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ, ನಮಸ್ಕಾರ.
5: ಧನ್ಯವಾದಗಳು ಸರ್.
1: ಸ್ನೇಹಿತರೆ, ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಮಸ್ಕಾರ.
6: कैंसर हॉस्पिटल नेहरू नगर बेळगाव.
7: कैंसर कोणत्याही प्रकारचा असो अत्याधुनिक उपचार एकाच छताखाली भेटते.
6: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर, अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल.
7: केलीज डॉक्टर प्रभाकर कोरे हॉस्पिटल आणि MRCच्या पाठीमागे नेहरू नगर बेळगाव येथे.
6: तुमच्या आरोग्यासाठी नवीन आशेचा किरण केली कॅन्सर हॉस्पिटल.
7: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
6: रोबोटिक सर्जरी, पीडियाट्रिक ऑन्कोलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सरवरती उपचार.
7: आमचा पत्ता केलीज डॉक्टर प्रभाकर कोरे हॉस्पिटल आणि MRCच्या पाठीमागे केली कॅन्सर हॉस्पिटल नेहरू नगर बेळगाव येथे.
6: फोन नंबर 0831-255-2500 आणि 247-3777.
7: मोबाईल नंबर 6360-712-326 किंवा टोल फ्री नंबर 1099.
6: आजच भेट द्या केली कॅन्सर हॉस्पिटल बेळगाव येथे.

0: ನಮಸ್ಕಾರ, ಇದು ವೇಣುಧ್ವನಿ 90.4 ಎಫ್ಎಂ KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರವಿದು. ಇದೀಗ ಪ್ರಸಾರವಾಗಲಿದೆ KLE ಕೃಷಿ ಮಿತ್ರ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲೆ ಚನ್ನಮ್ಮನ ಕಿತ್ತೂರು ತಾಲೂಕಿನ ಪರಸನಹಟ್ಟಿ ಗ್ರಾಮದ ಪ್ರಗತಿಪರ ರೈತರು ಹಾಗೂ ರಾಜ್ಯ ಕೃಷಿಕ ಸಮಾಜದ ಅಧ್ಯಕ್ಷರಾದ ಶ್ರೀ ಲಿಂಗರಾಜ್ ಪಾಟೀಲ್ ಅವರು ತಮ್ಮ ಕೃಷಿ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲಿದ್ದಾರೆ.
1: ಸರ್ ನಮಸ್ಕಾರ, ನಿಮ್ಮ ಹೆಸರು?
2: ಲಿಂಗರಾಜ್ ಪಾಟೀಲ್. ಈ ತೋಟ 40 ಎಕರೆ ಮಾವಿನ ತೋಟ ಇದ್ರೆ, ಉಳಿದದ್ದೊಂದು 20 ಎಕರೆ. ಮೊದಲೇ ನಾನು ರಾಜ್ ಕೃಷಿಕ ಸಮಾಜ ಅಧ್ಯಕ್ಷರ್ರಿ. ನಾನು ರತ್ನಗಿರಿ, ಸಾವಂತವಾಡಿ, ಮಹಾರಾಷ್ಟ್ರದವ್ರದ್ದೆಲ್ಲ ನೋಡಿಕೊಂಡಿದ್ದೆ. ಈ ಸಸಿಗಳನ್ನೂ ರತ್ನಗಿರಿಯಿಂದ ಸ್ಪೆಷಲ್ ವೆರೈಟಿ ಅಲ್ಫಾನ್ಸು ತಂದಿದ್ದೀವಿ. ಅಲ್ಫಾನ್ಸು ಗೌರ್ಮೆಂಟ್ ಫಾರ್ಮ್ದಿಂದಲೇ ಈ ಸಸಿಗಳನ್ನೆಲ್ಲ ತಂದೆ. ಸುಮಾರು 15-20 ವರ್ಷದ ಗಿಡಗಳದ್ದು. 2-3 ಸಲ ಹಚ್ಚಿದ್ದೀವಿ. ಒಮ್ಮೆ 1-10 ಎಕರೆ, ಮತ್ತೊಮ್ಮೆ 1-15 ಎಕರೆ, ಮತ್ತೊಮ್ಮೆ ಹಿಂಗೆ 3 ಸಲ ಗಿಡಗಳು ಹಚ್ಚಿದ್ದೀವಿ. ಇದು ಮೊದಲು ಚೆನ್ನಾಗಿ ಬಂದವ್ರಿ ಎಲ್ಲ ಕಾಯಿ. ಇತ್ತಿತ್ತಲಾಗಿ ಕೆಲವು ವರ್ಷದಿಂದ ಈ ಕರೋನಾ ಬಂದಿದ್ದಕ್ಕೆ ನಾವು ತೋಟದ ಕಡೆ ನಿರ್ಲಕ್ಷ್ಯ ಮಾಡಿದ್ದೀವಿ. ಈಗ 2-3 ವರ್ಷ ಕಾಯೇ ಬಂದಿಲ್ಲ. ಈ ವರ್ಷಂತೂ ಮಂಜು ಬಿದ್ದೆಲ್ಲ ಹೂ ಉದುರಿ ಭಾಳ ನುಕ್ಸಾನದೊಳಗಾಗೈತಿ. ಮತ್ತು ಈಗ ಈ ವರ್ಷ ಎಲ್ಲ ಸ್ವಚ್ಛ ಮಾಡತ್ತೀವಿ ರೀ. ಸ್ವಚ್ಛ ಮಾಡಿ ಗೊಬ್ಬರ ಹಾಕಿ ಅದಕ್ಕೆ ಪ್ರೂನಿಂಗೂ ಮಾಡಬೇಕಂತ ವಿಚಾರಲೇ ಈ ಡಿಪಾರ್ಟ್ಮೆಂಟ್ದವ್ರಿಗೆ ಹೇಳಿದ್ದೀನಿ. ಅವರಿಗೆ ಅದಕ್ಕೆ ಇಲ್ಲಿ ನಿಮ್ಮ ತೋಟದಾಗ ಮಾಡ್ತೀವಿ ಅಂದರು. ಆ ರೀತಿಯಿಂದ ನಾವು ಇವತ್ತು ಪ್ರೋಗ್ರಾಮ್ ಮಾಡಿಸಿದ್ದೀವಿ. ಮತ್ತು ನಮ್ಮ ಸುತ್ತ ಕಡೆ ಎಲ್ಲ ರೈತರಿಗೆ ಇವತ್ತು ತಿಳುವಳಿಕೆ ಮಾಡಲಿ ನಮ್ಮ ಜಿಲ್ಲಾದ್ದು ಅಂತೇಳಿ ಪ್ರಮುಖ ಎಲ್ಲ ತಾಲೂಕಿಂದ ರೈತರ ಮಾವು ಬೆಳೆಗಾರನ್ನ ಕರೆಸಿದ್ದೀವಿ.
1: ಸರ್, ಹಾಗೆ ಈ ಮಾವಿನಲ್ಲಿ ಮಿಶ್ರ ಬೆಳೆಯಾಗಿ ಯಾವ ಯಾವ ಬೆಳೆಗಳನ್ನು ಬೆಳೀತಾ ಇದ್ದೀರಾ?
2: ಮಾವಿನ ಹಿಂಬಾಲಿ ಇದು ಹೆಚ್ಚಿನ ಫಾಯ್ದೆ ಆಗಿದ್ದಕ್ಕೆ ಪೇರು ಒಂದು 3,000 ಗಿಡ ಪೇರು ಹಚ್ಚಿದ್ದೀನಿ ಮಾವಿನ ತೋಟದಾಗ. ಮತ್ತೊಂದು 500 ಅವಕಾಡೋ ಹಚ್ಚಿದ್ದೀವಿ. ಅವಕಾಡೋ ಹಚ್ಚಿದ್ದೀವಿ. ಈಗ ಪೇರು ಫಲ ಬಿಡತ್ತವ್ರಿ. ಪೇರು ಈಗ ಸುಮಾರು ಒಂದು 15-20 ಸಾವಿರ ರೂಪಾಯಿ ಐತಿ. 1.5 ವರ್ಷ ಆತ ಹೆಚ್ಚೆ 20-25 ಸಾವಿರ ಆತಿ. ಈಗಂತೂ ಎಲ್ಲ ಹೂವು ಮಿಡಿ ಸಾಕಷ್ಟು ಐತಿ. ಇನ್ನು ಮುಂದಿನ ತಿಂಗಳು 9ನೇಗ ಪೂರ್ತಿ ಫಲ ಬರ್ತೈತಿ ರೀ ಪೇರದ್ದು.
1: ಈ ಮಾವಿನ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ತಾರೆ?
2: ಮಾವಿನ ಮಾರ್ಕೆಟಿಂಗನ್ನು ಭಾಳ ದೊಡ್ಡ ಸರ್ಕಾರದವರು ಸರಿಯಾಗಿ ಮಾರ್ಕೆಟ್ ಮಾಡಿಲ್ಲ. ಭಾಳ ಸಲ ನಾವು ಒತ್ತಾಯ ಮಾಡಿದ್ವಿ. ಇಲ್ಲಿ ಭಗವಾನ್ ಮಂದಿ ಅಂತ ಬರ್ತಾರೆ, ತೋಟಗಳನ್ನ ಖರೀದಿ ಹಿಡ್ಕೊಂಡು ಅವರು ಲಾಬಿನ ಐತೆ. ಒಬ್ಬ ಈ ನಮ್ಮ ತೋಟ ಪ್ರತಿ ವರ್ಷ 4.5-5.80 ಲಕ್ಷ ಹಿಂಗೆ ಒಂದು ಇದನ್ನು ಒಬ್ಬ ಬೇಡಿದ ಮತ್ತೊಬ್ಬ ಬರೋದಿಲ್ಲ. ಅವ್ರ ಲಾಬಿ ಪ್ರಕಾರ ಅವ್ರಿಗೆ ಕೊಡಬೇಕು ನಾವು, ಇಲ್ಲದ್ರೆ ನಾವು ಮಾಡಬೇಕು. ನಾವು ಮಾರಾಟ ಮಾಡೋಕೆ ಅಷ್ಟು ಏನಾಗಿದೆ, ನಮ್ಮ ಹಣ್ಣುಗಳು ಲಾಸ್ಟಿಗೆ ಬರ್ತಾವೆ. May 15 ಮುಂದೆ May 20-25-30 ಮಳೆಗಾಲಕ್ಕೆ ಬಂದಾಗ ರೇಟ್ ಕಮ್ಮಿ ಇರ್ತೈತೆ ರೀ. ಅದಕ್ಕೆ ನಾನು ಕೇಳಿದೆ ಈಗ ಅವ್ರಿಗೆ ಕರೆಕ್ಟೇ. ಮಹಾರಾಷ್ಟ್ರದವರು ಜನವರಿಯಿಂದ ಅವರು ಕಾಯಿ ಶುರು ಆಗ್ತಾವೆ. ಜನವರಿ ಫೆಬ್ರವರಿ ಹವಾಮಾನ ಐತಿ, ಆದರೂ ಅಲ್ಲಿ ರೈತರು ಕರೆಕ್ಟೇಲ್ ಅಂತೇಳಿ ಒಂದು ಕೆಮಿಕಲ್ ಔಷಧ ಹಾಕೋದ್ರಿಂದ ಅರ್ಲಿ ಹೂ ಸೆಪ್ಟೆಂಬರ್ನಿಂದ ಚಾಲು ಮಾಡ್ತಾರೆ ಅವ್ರು ಹೂಗಳು. ಆ ರೀತಿ ಆದರೆ ಅರ್ಲಿ ಬಂದರೆ 1,000 ರೂಪಾಯಿ ಡಿಸನ್ನು ಐತಿ. ನಮ್ಮ ಎಲ್ಲ 200 ರೂಪಾಯಿ 100 ರೂಪಾಯಿಗೆ ಹೋಗ್ತವೆ. ಇಲ್ಲದ್ರೆ ಈ ಲಾಬಿ ಇದ್ದಂಥವ್ರಿಗೆ ಎಲ್ಲ ನಾವು ಭಗವಾನರಿಗೇನೆ ಕೊಡಬೇಕಾಗ್ತದೆ. ಮತ್ತು ನಮ್ಮದು ಕೃಷಿ ಹಿಂಬಲಿ ಅಂದರೆ ಈ ಹೊಲದೊಳಗೆ ಕಬ್ಬು ಐತಿ ರೀ. ಕಬ್ಬು, ಅವಕಾಡು, ಪೇರು, ಮತ್ತು ನಮ್ಮ ಹಲಸಿನ ಗಿಡಗಳದಾವು, ಮತ್ತು ಮಾವಿನ ತೋಟ ಐತಿ. ಅಲ್ಲಿ ನಮ್ಮ ಕೇಕೆ ಹಾಲಿಗೆ ಮರಡಿಯೊಳಗೆ ಬಾಳೆ ಬೆಳಿತೀವಿ. ಏಲಕ್ಕಿ ಬಾಳೆ ಅಲ್ಲಿ ಒಂದು 6 ಎಕರೆ ಬಾಳೆ ಐತಿ. ಎಲ್ಲ ನೀರಾವರಿ ಅದು ಪ್ರಾಫಿಟ್ ಇದ್ದೈತಿ ಬಾಳೆದು. ಇದಕ್ಕಿಂತ ಇದಕ್ಕೆ ಮಾವಿನ ಗಿಡಕ್ಕೆ ರೋಗಗಳು ಭಾಳ ಬರತ್ತಾವ ರೀ. ಮತ್ತು ಸರಿ ಆಗೋತಿ ಎಲ್ಲ ಸ್ವಚ್ಛ ಮಾಡಬೇಕಂದ್ರೆ 1 ಎಕರೆಗೆ ಕನಿಷ್ಠ 15,000 ರೂಪಾಯಿ ಸ್ವಚ್ಛ ಮಾಡೋಕೆ ಬರ್ತೈತಿ. ಗೊಬ್ಬರ ಗಿಬ್ಬರ ಹಿಡಿದ್ರೆ 20-30 ಸಾವಿರ ರೂಪಾಯಿ ಬರ್ತೈತಿ 1 ಎಕರೆಗೆ. ನಮಗೆ 30, ನಮ್ಮ ಹಣ್ಣಾಗ್ತಾವು 40 ಐತಿ. ಅದಕ್ಕೆ ಆಗತ್ತೈತಿ. ಆದ್ದರಿಂದ ನಾವು ಇದನ್ನು ಪ್ರೂನಿಂಗ್ ಮಾಡಿ ಹೊಸ ಟೆಕ್ನಿಕ್ ಏನಾದರೂ ಮಾಡಿದರೆ ಪ್ರಾಫಿಟ್ ಆಗ್ತೈತಿ. ಇಲ್ಲದ್ರೆ ಮಾವು ಬೆಳೆಗಾರರಿಗೆ ಇನ್ಸೂರೆನ್ಸ್. ಈ ವರ್ಷ ಎಲ್ಲ ಮಂಜು ಬಿದ್ದು ಎಲ್ಲ ಹೂ ಉದುರಿ ಹೋದವು ರೀ. ಈ ಹಣ ಅವರು ಹಿಡ್ಕೊಂಡು ಎಲ್ಲ ಈ ಬೆಲ್ಟ್ ಎಲ್ಲ. ಅದಕ್ಕೆ ನಾವು ಏನೇ ಮಾಡಿ ಸರ್ಕಾರದವ್ರ ಇನ್ಸೂರೆನ್ಸು ಎಲ್ಲಿ ರಾಜಕೀಯ ಒತ್ತಡ ಐತಿ, ಎಲ್ಲಿ ಪ್ರೆಷರ್ ಐತಿ, ಅಲ್ಲಿ ವಿಮಾ ಹಣ ಬಿಡುಗಡೆ ಮಾಡ್ತಾರೆ. ನಮ್ಮಲ್ಲಿ ಇಲ್ಲಿ ಶಾಸಕರು ಮಾಡೋದಿಲ್ಲ, ನಮ್ಮ ರಾಜಕಾರಣದವರು ಮಾಡೋದಿಲ್ಲ. ಮಾವಿನ ತೋಟ ಖಾನಾಪುರ ತಾಲೂಕು, ಬೈಲಮೂರು ತಾಲೂಕು, ಬೆಳಗಾವ್ ಮೂರು ತಾಲೂಕದಾಗ ಹೆಚ್ಚಿಗೆ ಐತಿ. ಇಲ್ಲಿ ಶಾಸಕರು, ಸರ್ಕಾರದವರು, ಮಂತ್ರಿಗಳು ಒತ್ತಾಯ ಮಾಡಬೇಕು. ಇಲ್ಲಿ ತನಕ ನಾವು ತುಂಬಿದ್ದೆಲ್ಲರದ್ದು ದುಡ್ಡು ಹೋಗಿದಾವು. ಈ ವರ್ಷ ಹೇಳಿದ್ದೀವಿ, ನೀವು ವಿಮಾ ತುಂಬೇಕಾದ್ರೆ ಅದರದ್ದು ಹಾನಿ ತುಂಬಿಕೊಡ್ಬೇಕು. ಇಲ್ಲದಿದ್ರೆ ಇದಕ್ಕೆ ಒಂದು ಹೆಕ್ಟರ್ಗೆ 7-8 ಸಾವಿರ ರೂಪಾಯಿ ತುಂಬಿ ನುಕ್ಸಾನ ಆಗುತ್ತೆ ರೈತರ. ಅವರು ಹೇಳ್ತಾರೆ ನಾವು ಹವಾಮಾನದ ಮೇಲೆ ತಗೋತೀವಿ, ಮಳೆ ಮೇಲೆ ತಗೋತೀವಿ, ರೋಗ ಮೇಲೆ ತಗೋತೀವಿ. ಇವು ಸ್ಯಾಟಲೈಟ್ ಮೇಲೆ ತಗೋತೀವಿ. ಇದು ಏನಾಗಿದೆ ರೀ, ಕಣ್ಣು ವಿಮಾ ಪಾಲಿಸಿ ಮಾವಿನ ಗಿಡಗಳಿಗೆ ಸುದ್ದಿ ಇಲ್ಲ, ಸರಿ ಇಲ್ಲ. ಇದಕ್ಕೆ ಯಾಕಂದರೆ ಈ ಊರಾಗ ಒಳ್ಳೆ ಕಾಯಿ ಬಂದರೆ ಮುಂದಿನ ಊರಾಗ ಕಾಯಿ ಬರೋದಿಲ್ಲ. ನನ್ನ ತೋಟದಾಗ ಬಂದರೆ ಪಕ್ಕದ ತೋಟದಾಗ ಇದಿಲ್ಲ. ಹಿಂಗೆ ಬೇರೆ ಬೇರೆ ಇದೈತಿ ರೀ. ನಿಸರ್ಗದ ಪ್ರಕಾರ ಈ ಮಂಜು ಬಿತ್ತು ಎಲ್ಲರೂ ತೋಟಗಳು ಹೋಗ್ತಾವೆ, ಹೂವು ಉದುರ್ತಾವೆ, ಮಿಡಿ ಉದುರ್ತಾವೆ, ಎಲ್ಲ ಹಾಳಾಗಿ ಹೋಗ್ತವೆ. ಮುಂದೆ ಅಡಮಾಳಿ ಬರ್ತಾವ್ರಿ, ಗುಡುಗ ಸಿಡ್ಲು ಮಳೆ ದೊಡ್ಡ ಬರ್ತಾವೆ, ಆವಾಗ ಬಿರುಗಾಳಿಗೆ ಕಾಯಿ ಉದುರುತ್ತೆ. ಇದು ರೈತಗೆ ಮಾವಿನ ಜೀವದ ಮೇಲೆ ಇದೆ. ಇದೇನು ಪಕ್ಕ ಯಾವುದೂ ರೈತ ಸಂತೋಷ ಇಲ್ಲ, ಒಂದು ಮಾರ್ಕೆಟ್ದಾಗೂ ಇಲ್ಲ, ಒಂದು ನಿಸರ್ಗದಿಂದನೂ ಇದಕ್ಕೆ ಭಾಳ ತ್ರಾಸ ಅದಾವ್ರಿ. ಈಗ ಎಷ್ಟೋ ರೈತರು ನನಗೆ ಗೊತ್ತಿದ್ದ ಪ್ರಕಾರ ತೆಗೆತಾರೆ. ನಾವು ಇದನ್ನ ಆಲ್ಟರ್ನೇಟಿವ್ ಏನೇ ಇದ್ರೊಳಗೆ ಪೀಕ್ ಕೊಡಿ ಯಾಕೆ ಮಾಡತ್ತೀವಿ ಅಂದರೆ, ಇದು ಬರದಿಲ್ಲ ಅಂದರೆ ಇವನು ಗಿಡ ಕೆತ್ತು ತೆಗೆದು ಅವನ್ನಾರ ಬೆಳಿಬೇಕು. ಈಗ ಅದಕ್ಕೆ ಅವಕಾಡು ಒಂದು 6-7 ಎಕರೆ ಹೆಚ್ಚಿದ್ದೀವಿ ರೀ, ಪೇರು ಒಂದು 5-6 ಎಕರೆ ಹೆಚ್ಚಿದ್ದೀವಿ. ಇನ್ನೂ ಉಳಿದದ್ದು ಇಂಥವನ್ನು ಆಲ್ಟರ್ನೇಟಿವ್ ನಡುವೆ ಹಚ್ಚಿ ಪ್ರೂನಿಂಗ್ ಮಾಡಿ ಗಿಡಗಳು ನಾವು ಸಾಲಿನ ಸಾಲ ಅಂತರ ಜಾಸ್ತಿ ಇಟ್ಟಿದ್ದೀವಿ. ಅದಕ್ಕೆ ನಡೀತೈತಿ, ಯಾವ್ದು ಬರ್ತೈತಿ ನೋಡೋದು ರೀ.
1: ರೈತರು ಮಿಶ್ರ ಬೆಳೆ ಮಾಡಬೇಕು.
2: ಮಿಶ್ರ ಬೆಳೆ
1: ಸಾವಯವ
2: ನಮ್ದೆಲ್ಲ ಸಾವಯವನ ಮಾಡ್ತೀರಿ. ಇದನ್ನ ಇದಕ್ಕೆ ನಾವೇನು ಸಗಣಿ ಗೊಬ್ಬರ ಔಷಧ ಅಂತೂ ಹೊಡೆಯೋದೇ ಇಲ್ಲ, ಸಾವಯವನ ಮಾಡ್ತೀವಿ. ಆದರೂ ಈ ನಿಸರ್ಗದ ಮುಂದೆ ಯಾವುದೂ ನಡೆಯೋವಲ್ತು. ಒಂದು ದೊಡ್ಡ ಮಳೆಯಾರಾಗ್ತೈತಿ, ಇಲ್ಲ ಮಂಜಾರ ಬೀಳ್ತೈತಿ, ಕಾಯಿಗಳು ಬೀಳ್ತಾವು. ಇದ್ರ ಕಡಿಕ್ ಲಾಸ್ಟಿಕ್ ಮಾರ್ಕೆಟಿಂಗು.

0: ಮತ್ತು ಇವರು ಹೇಳ್ತಾರೆ ಸರ್ಕಾರದವ್ರು ಬೆಳೀರಿ ಮಾವು ಬೆಳೀರಿ, ಈಗೇನು ಮಾವು ಎಷ್ಟೋ ರೈತರು ತೆಗಿತಾರೆ ಹಳ್ಳಿ ಕಡೆ, ಅದು ತೆಗಿತಾರೆ ನಮ್ಮ ಕಡೆ ಬರ್ತಾರೆ ರೈತರೆಲ್ಲ.
1: ಈಗ ಈಗಿನ ಯುವಜನತೆ ಈ ಕೃಷಿ ಬರಕ್ಕೆ ಹಿಂದೇಟ್ ಹಾಕ್ತಾರೆ.
0: ಹೌದೌದು, ಕೃಷಿಯಿಂದ ನೋಡ್ರಿ ಈ ಕಷ್ಟ ಜೀವನದೊಂದು ಅತಿ ಕಷ್ಟ ಇದು. ನಮ್ಮ ರಾಡ್ಯಾಗ ತಂಡ್ಯಾಗ ಮಳೆಯಾಗ ನೀರು ಉಣಿಸ್ಬೇಕು, ಇವು ಸ್ವಲ್ಪ ತಪ್ಪಿದೀವಿ ಅಂದ್ರೆ ಹುಳ ಆಗ್ತಾವೆ. ಈ ವರ್ಷ ಯಾವೊಂದು ತೋಟ ನಮ್ಮ ಒಂದು ನಮ್ಮ ಮನೆಗೆ ಒಂದು ಹಣ್ಣು ಓದಿಲ್ಲ ನೋಡ್ರಿ, ಇಲ್ಲಿಂದ ಎಲ್ಲ ಹುಳ ಅದು ಉಳಿದದ್ದು ಕಾಯಿ. ಅವ್ರಿಗೆ ಹವಾಮಾನ ಹಂಗೆ ಬಂತು, ಎಲ್ಲರ ತೋಟ ಒಂದೇ ಅಲ್ಲ. ಅದಕ್ಕೆ ಇದು ಲಾಸ್ ಮಾಡಿಕೊಂಡು ಇದ್ರಾಗ ಒಂದು ವರ್ಷ ದುಡ್ದು ಏನು ಮಾಡೋದೈತಿ? ನಾವೇನೇ ಬೇರೆ ಉದ್ಯೋಗ ಮಾಡಿಕೊಂಡ್ರೆ ನಾವು 100,000 ಗಳಿಸ್ತೇವೆ, ಇಲ್ಲ 10,00,000 ಗಳಿಸ್ತೇವೆ ಅಂತ ಯುವಕರು ಈ ನಮ್ಮ ಬೇರೆ ಉದ್ಯೋಗ ಬಿಸ್ನೆಸ್ದಾಗ ಇದನ್ನು ಮಾಡ್ತಾರೆ. ಮತ್ತು ಇನ್ನು ಮುಂದೆ ಈ ಕೃಷಿ ಏನೈತಿ, ಇದು ಸ್ಥಿರ ಇರೋದಿಲ್ಲ. ಈಗಾಗಲೇ 50% ದೇಶದೊಳಗೇ ಇರ್ತೀನಿ ನಾನು, ಕಮ್ಮಿ ಹಾಕೊಂತ ಬಂದಿದ್ರಿ. ಯಾರು ಮೆಕನೈಸ್ ಮಾಡಿಕೊಂಡು ದೊಡ್ಡ ಫರ್ಟೈಲ್ ಜಮೀನುಗಳಿದಾವೆ, ಹರಿಯಾಣ ಪಂಜಾಬ್ UP ಮಧ್ಯಪ್ರದೇಶ ಇವು ಅದಾವೆ ಅಂತಲ್ಲಿ. ಮತ್ತು ಈಸಿ ಕ್ರಾಪ, 3 ತಿಂಗಳದಾಗ ಗೋಧಿ ಬರ್ತೈತಿ, 3 ತಿಂಗಳದಾಗ ಬಾಸುಮತಿ ಬರ್ತೈತಿ, ಅವಕ್ಕೆ ಎಕ್ಸ್ಪೋರ್ಟ್ ಎಲ್ಲ ರೇಟ್ ಅದಾವೆ. ಮತ್ತು ಇಲ್ಲಿ ಅಂಥದ್ದು ಯಾವುದು ಎಕ್ಸ್ಪೋರ್ಟದ್ದು ಇಲ್ಲ. ಇಂಡಸ್ಟ್ರಿ ತೆಗೀರಿ ಮಾವಿಂದು ಪಲ್ಪ್ ಮಾಡೋಕ್ಕೆ, ಕಾಯಿ ಇದ್ದಾಗ ಕೊಟ್ಟರೆ ನಮಗೆ ಸೇಫ್ ಇರ್ತೀವಿ. ಹಣ್ಣಾಗಕ್ಕೆ ಬಂದು ಎಲ್ಲ ನನ ತೂತು ಮಾಡಿ ಹುಳ ಮಾಡ್ತು. ಇವ್ರ ಅಧಿಕಾರಿಗಳು ಹೇಳ್ತಾರೆ ಎಲ್ಲ, ಆದಷ್ಟು ನಮ್ಮ ರೈತರಿಗೆ ತಿಳುವಳಿಕೆ ಹೇಳೋದು ಮಾಡ್ಬೇಕಂತ ಹೇಳಿ ಇದನ್ನು ಮಾಡಿದ್ದೀವಿ. ಆದರೆ ಮಿಶ್ರ ಬೆಳೆ ಮಾವಿನದ್ರಾಗ ಮಾಡಿದರೆ ರೈತ ಬದುಕ್ತಾನೆ, ಒಂದು ಕ್ರಾಪ್ ಇದ್ದರೆ ಒಂದು ಕ್ರಾಪ್ ಬರ್ತೈತೆ.
1: ಈ ಮಣ್ಣಿನ ಫಲವತ್ತತೆ ಏನು ಹೆಚ್ಚಿಗೆ ಮಾಡ್ಕೊಬೇಕಂದ್ರೆ
0: ನಮ್ಮ ಸನಬ್ ಬಿತ್ತಬೇಕ್ರಿ. ನಿಸರ್ಗದ ರೈತಿಗೆ DAP ಆಗಲಿ ಪೊಟ್ಯಾಶ್ ಆಗಲಿ 1700 ರೂಪಾಯಿ 2000 ರೂಪಾಯಿ ರೇಟ್ ಆಗಿದ್ದವ್ರಿ. ಇದರಿಂದ ಏನಾಗೈತಿ, ರೈತಿಗೆ ಕೊಳ್ಳೋ ತಾಕತ್ತು ಉಳಿದಿಲ್ಲ. ಇದೆಲ್ಲ ಸುಳ್ಳು ಮಾತು. ಈಗ ಇವರು ಫರ್ಟಿಲೈಸರ್ ಸಿಗೋದಿಲ್ಲ ಸುದ್ದಿ ಮಾಡ್ತಾರೆ, ಎಲ್ಲ ಬೇಕಾದಷ್ಟು ಫರ್ಟಿಲೈಸರ್ ಐತಿ. ಆದರೆ ರೈತ ಕೊಂಡ ಕಾಸ್ಟ್ ಆಫ್ ಕಲ್ಟಿವೇಷನ್ ಏನೈತಿ ಅವ್ನು ಪೂರೋ ಸ್ವಲ್ತು. ಯಾಕಂದರೆ ಡಿಸೇಲು 100 ರೂಪಾಯಿ, 1 ಎಕರೆ ಹೊಡಿಬೇಕಾದ್ರೆ 4 ತಾಸು ಬೇಕು, 1 ತಾಸಿಗೆ 700ರಿಂದ 800 ತೊಗೋತಾರೆ, 3,500 ರೂಪಾಯಿ ಒಂದು ಬರೀ ನೆಗಲ ಹೊಡಿಯಕ್ಕೆ. ಮುಂದೆ ಅದನ್ನೆಲ್ಲ ಸರಿ ಮಾಡ್ಬೇಕಾದ್ರೆ ಅದಕ್ಕೆ 4,000 8,000 ಇಲ್ಲೇ ಹೋತಿ ಎಕರೆಗೆ. ಆಮೇಲೆ ನೀವು ಬೀಜು ಗೊಬ್ಬರ ಇವೆಲ್ಲ ಕೆಮಿಕಲ್ಸು ತುಟ್ಟಿ ಅದಕ್ಕೆ ಅವನು ರೈತ ಸರಿಯಾಗಿ ಬಂತು ಬದುಕಾತಾನೆ, ಇಲ್ಲ ನುಕ್ಸಾನ್ದಾಗ ಸಾಲಗಾರಾಗತ್ತಾನೆ. ರೈತರು ಅಗ್ರಿಕಲ್ಚರಕ್ಕೆ ಯುವಕ ಮುಖ ಬರುವಲ್ರು ಇವ್ರು ಸರ್. ಯಾರ ಕೆಲವೊಂದೆಲ್ಲ ಯೂಟ್ಯೂಬ್ದಾಗ ಅದು ನೋಡ್ಕೊಂಡು ಇದನ್ನು ಮಾಡ್ತಾರೆ, ಅದಾರೆ ಮಹಾರಾಷ್ಟ್ರದೊಳಗೆ ಒಳ್ಳೆ ರೈತರು, ಆಂಧ್ರದಾಗ ಇದಾರೆ, ನಮ್ಮ ಕರ್ನಾಟಕದಾಗ ಇದೆ. ಕಷ್ಟಪಟ್ಟು ಮನ್ಯಾಗ 4-5 ಜನ ಇರಬೇಕು. ಇವತ್ತು ನಮ್ಮ ಲೇಬರ್ 33 ಜನ ಇದ್ದಾರೆ, ಒಬ್ರಿಗೆ 300 ರೂಪಾಯಿ. ಈಗ ಹಚ್ಚಿ ಸ್ವಚ್ಛ ಮಾಡೋಕ್ಕೈತಿ 10 ದಿನ ಆಯ್ತು. JCB ನಮ್ಮದೇ ಇರೋದ್ರಿಂದ ಸ್ವಂತ ಏನಿಲ್ಲ, ಇಲ್ಲದ JCB ಬೇಕಂದ್ರೆ 10,000 ರೂಪಾಯಿ ದಿವಸಕ್ಕೆ, ಈ ಲೇಬರ್ಗೆ 10,000. ಸಾದಾ ರೈತರಿಗೆ ಆಗೋದಿಲ್ಲ. ನಮ್ಮ ಏನು ಮತ್ತು ಬೇರೆ ಉದ್ಯೋಗಗಳಿದಾವೆ, ದುಡ್ಡು ಬರ್ತೈತಿ, ನಡೀತೈತಿ. ಯಾವ ರೈತನೂ ಅಷ್ಟೇ ತನ್ನ ಜೀವಂತ ಇರಾಕ ರೈತ, ಉಳಿದದ್ದೇನಿಲ್ಲ. ಅಗ್ರಿಕಲ್ಚರ್ನೇ ಫೇಲ್ಯೂರ್ ಐತಿ. ಸರ್ಕಾರದವರು ಎಲ್ಲ ಹೇಳಿದರು 2022 ಡಬಲ್ ಮಾಡ್ತೀವಿ. ಕಬ್ಬಿನ ರೇಟು 2700 ಹಂಗೆ ಹೋಗ್ತಾರೆ ಇಲ್ಲಿ ಬಂದು ಏಜೆಂಟ್ರು, ಫ್ಯಾಕ್ಟ್ರಿಯವ್ರಿಗೆ ಕಳಿಸ್ತಾರೆ, ಇದ್ರ ಲಗುಟ್ ತೊಗೋದಿಲ್ಲ. ಇದು 2700 ಇದ್ದೀಗ 10 ವರ್ಷ ಆತಿರ್ತಿ, ಇದೇ ರೇಟ್ ಇದೆ. ಈಗ ನಮ್ಗೆ ಅವ್ರ ಪ್ರಕಾರ 2022 ಮುಗೀತು, 4,000 5,000 ರೂಪಾಯಿ ಕಬ್ಬಿಗೆ ಸಿಗಬೇಕು, ಭತ್ತಕ್ಕೆ 4,000 ರೂಪಾಯಿ ಸಿಗಬೇಕು, ಜೋಳಕ್ಕೆ 4,000 ಸಿಗಬೇಕು, ಗೋಧಿಗೆ 4,000 ಸಿಗಬೇಕು, ಇವು ಯಾವೂ ಸಿಗ್ತಾ ಇಲ್ಲ. ಒಂದು ಹಂಗೆ ರಾಜಕೀಯದೊಂದು ಸ್ಟಂಟ್ ಮೇಲೆ ನಡೆದೈತಿ. ಆದರೆ ರೈತಿಗೆ ಒಕ್ಕಲ್ತನ ಬಿಟ್ಟು ಬದುಕಕ್ಕೆ ಬೇರೆ ದಾರಿ ಇಲ್ಲ, ಅದಕ್ಕೆ ಅವನು ಒಕ್ಕಲ್ತನ ಮಾಡ್ತಾನೆ. ಅವನ ಜಮೀನು ಇರ್ತೈತಿ. ಈಗ ತಾವು ನೋಡ್ಬೋದು ಕಾರವಾರ ಉಡುಪಿ ಮಂಗಳೂರು ಅಲ್ಲಿ ರೈತರು, ಅವ್ರ ಮಕ್ಕಳೆಲ್ಲ ಫಾರಿನ್ದಾಗ ಸೆಟಲ್ ಆಗಿಬಿಟ್ಟಿದ್ದಾರೆ. ಈಗ ಅವರೆಲ್ಲ ವಯಸ್ಸು 70, 80, 60 ಮೇಲೆ ಇದ್ದಾರೆ. ಅವ್ರು ಬೇರೆದವ್ರು ತೋಟ ಕೊಟ್ಬಿಡ್ತಾರೆ, ಅವ್ರಿಗೆ ಏನೂ ಲಾಭ ಇಲ್ಲ. ನಾವು ರಾಜ್ಯ ಕೃಷಿ ಸಮಾಜ ಅಧ್ಯಕ್ಷರು, ರಾಷ್ಟ್ರದ ಉಪಾಧ್ಯಕ್ಷ ಇದ್ದೀನಿ, ಎಲ್ಲ ಕಡೆ ಅಡ್ಡಾಡ್ತಿರ್ತೀವಿ, ಜನ ಬರ್ತಾರೆ, ಹಿಂಗೆ ತ್ರಾಸ ಆಗತ್ತೈತೆ ರೀ. ಮತ್ತು ಬೇರೆದವರು ಬಂದು ಖರೀದಿ ಮಾಡುತ್ತಾರೆ, ಕೇರಳ ಮಂದಿ ಅಥವಾ ಬಂದು ತೋಟಗಳು ಖರೀದಿ ಮಾಡುತ್ತಾರೆ. ಸುಮ್ಮನೆ ಹೇಳ್ತಾರೆ ಎಲ್ಲರೂ ಅಗ್ರಿಕಲ್ಚರ್ ಅಂತ, ಏನು ಯಾವುದೂ ಇದನ್ನು ಮಾಡಿಲ್ಲ. ಒಂದು ಟ್ರ್ಯಾಕ್ಟರ್ ತೊಗೋಬೇಕಾದ್ರೆ ಎಲ್ಲ ಸಾಮಾನು ಇಂಪ್ಲೀಟ್ 10 ಲಕ್ಷ ರೂಪಾಯಿ ಆಗ್ತೈತಿ, ಅದ್ರ ಬಡ್ಡಿ ಏನಾಗ್ತೈತಿ, ಎಲ್ಲಿ ತುಂಬ್ತಾನೆ ಎಲ್ಲ.

0: ಸಾಲ್ಗಾರ್ ಸಾಲ್ಗಾರನ್ನ ಸಾಲ್ದಾಗ ಹುಟ್ಟಾತಾನು ಸಾಲ್ದಾಗ ಸಾಯ್ತಾನೆ. ಅವನ ಮಕ್ಕಳು ನೋಡತ್ತಾರೆ, ಅವ್ರಿಗೆಲ್ಲ ಎಫೆಕ್ಟ್ ಆಗಿ ಯಾರೂ ಕೃಷಿ ಕಡೆ ಬರುತ್ತಿಲ್ಲ. ಸುಮ್ಮನೆ ಒಂದು ನೌಕರಿ ಹತ್ತವರು ಅಂಥವ್ರು ಇಂಥವ್ರು ಮಾಡೋನು ಉದ್ಯೋಗ ಬೇರೆ ಇದಕ್ಕೆ ತಂದಿದ್ದು. ಆದರೆ ಆ್ಯಕ್ಚುಲಿ ನಮ್ಮ ಯುವಕರಿಗೆ ಕೆಲವು ಯುವಕರು ಮಾಡ್ತಾರೆ, ಕಟ್ಪಟ್ಟಿದ್ದವರು ಹೊಸದಿಂಥದ್ದು ಏನು ದ್ರಾಕ್ಷಿ ಹಣ್ಣದ್ದು ಕಮರ್ಷಿಯಲ್ ಕ್ರಾಪ್ ಬೇರೆ ಏಲಕ್ಕಿ ಬಾಳಿದು ವೆಜಿಟೇಬಲ್ಸು ಸೀಸನ್ ಪ್ರಕಾರ ವೆಜಿಟೇಬಲ್ಸ್ ಒಮ್ಮೆ ನೀವು ನೋಡಿದಿರಿ ಟೊಮೆಟೊ 1 ರೂಪಾಯಿ ಕೆ ಜಿ ಆಗ್ತದೆ, ಒಮ್ಮೆ 100 ರೂಪಾಯಿದಾಗ ದೊಡ್ಡ ದುಂಬಡಿ ಮಾಡ್ತಾರೆ. ಎಂದೋ ಯಾವಾಗ 4-5 ವರ್ಷಕ್ಕೊಮ್ಮೆ ಏನೋ ಮಳೆಯಿಂದನೋ ಭಾಳ ಹಾಗೆ ಯಾವಾಗ ಏರ್ತದೆ ಅದು ಒಂದು 15 ರೂಪಾಯಿ ಉಳ್ಳೆಗಡ್ಡಿದು. ಅದೇ ಥರ ಗೌರ್ಮೆಂಟು ಫಿಕ್ಸ್ ಪ್ರೈಸ್ ಮಾಡಬೇಕು, ಮಿನಿಮಮ್ ಪ್ರೈಸ್ ಇವತ್ತು ಘೋಷಣೆ ಮಾಡಬೇಕು. ಇವರು ಮಿನಿಮಮ್ ಪ್ರೈಸು ಮೊನ್ನೆ ಕಬ್ಬಿಗೆ 20 ರೂಪಾಯಿ ಹೆಚ್ಚು ಮಾಡ್ತಾರೆ ಕಂಟ್ರಿ, ಎಲ್ಲ ದೊಡ್ಡ ತಪ್ಪು. ಹೇಳೋದೊಂದು ಮಾಡೋದೊಂದು, ಮಿನಿಮಮ್ ಕಬ್ಬಿನ ದರ 5,000 ರೂಪಾಯಿ ಮಾಡಬೇಕು, ಭತ್ತದ ಬೆಲೆ 4,000 ಮಾಡಬೇಕು, ಗೋಧಿದು ಜೋಳದ 4,000 ಮಾಡಬೇಕು. ಅಂದಾಗ ರೈತಿಗೆ ಏನಾದರೂ ದುಡಿದುದಕ್ಕೆ ಪ್ರತಿಫಲ ಸಿಗ್ತೈತಿ ಇಲ್ಲದಿದ್ರೆ ಹಿಂಗೆ ರೈತ ಸಾಲದಾಗ ಹೋಗ್ತಾನು. ಇದನ್ನು ತಡ್ಕೊಳಕ್ಕೆ ಆಗದಕ್ಕೆ ರೈತರು ಶಕ್ತಿ ಇಲ್ಲಂಥವ್ರು ಆತ್ಮಹತ್ಯೆಗೆ ಹೋಗ್ತಾರೆ. ಇದು ಆಗಬಾರ್ದಂದ್ರೆ ಸರ್ಕಾರದವರು ನಮಗೆ ಉಚಿತ ಏನೂ ಬೇಡ, ಒಳ್ಳೆ ಬೆಲೆ ಸಿಕ್ಕರೆ ಸಾಕು, ತನ್ನಕ್ಕೆ ತಾ ಬದುಕ್ತಾನೆ ಅವನು. ಅದಕ್ಕೆ ಮಾರುಕಟ್ಟೆ ಬಲಪಡಿಸ್ಬೇಕು, ಇದೇ ಒಂದೇ ಮುಖ್ಯ.
1: ಈ ರೈತರು ಸ್ವಲ್ಪ ಏನಾದ್ರು ಟೆಕ್ನಾಲಜಿ ಯೂಸ್,
0: ಟೆಕ್ನಾಲಜಿ ತಗಡ ಮಾಧ್ಯಮ ನಿಮ್ಮ ರೇಡಿಯೋ ಮುಖಾಂತರ ಮಾಧ್ಯಮದಿಂದ ಬರತಾವು, ಡಿಪಾರ್ಟ್ಮೆಂಟ್ಗಳು ಹೇಳ್ತಾರೆ, ಯೂಟ್ಯೂಬ್ದಾಗ ನೋಡ್ತೀವಿ ಸಾಕಷ್ಟು ಪರದೇಶದ್ದು ನೋಡಿ ನಮ್ಮ ಯುವಕರು ಮಾಡತ್ತಾರು. ಅದಕ್ಕೆ ಭಾಳ ಬಳ ಮೇಲೆ ಎನ್ಸೋಷ್ಟು ಜನ ಹಂಗೆ ಮಾಸ ಇಲ್ಲ. ನೀವು ಬೇಕಾದ ಒಂದು ಇಂಟರ್ವ್ಯೂ ಪ್ರತಿನಿಧಿಗಳೇನಿದ್ರಿ ವಾರ್ತಾದವರು ಮಾಧ್ಯಮದವರು ಹಳ್ಳಿಯಾಗ ಒಮ್ಮೆ ಚೆಕ್ ಮಾಡ್ರಿ, ಯುವಕರು ಏನು ಮಾಡ್ತಾರೆ, ಎಲ್ಲರೂ ಗುಂತು ಹಾಟಿ ಹೊಡ್ತಾರೆ, ರಾಜಕೀಯ ಚರ್ಚಾ. ದುಡಿಬೇಕು, ಹೊಲದೊಳಗೆ ಗಿಡಗಳು ಹಚ್ಚಬೇಕು, ಏನಾದರೂ ಹೊಸ ಉದ್ಯೋಗ ಮಾಡಬೇಕು ಅನ್ನೋದು ಇಲ್ಲ. ಮಾಡೋರು ಮಾಡತಾರೆ, ಉಳಿದದ್ದು ಹೆಚ್ಚಿನ ಪ್ರಮಾಣ ಎಲ್ಲ ರೈತನ ಮಗ ರೈತಾಗಿ ಉಳಿಯತಾನೆ. ಯಾಕಂದರೆ ಹಳ್ಳಿಯೊಳಗೆ ಉಚ್ಚ ಶಿಕ್ಷಣ ಸಿಗೋತು, ಯಾರು IAS ಆಗ್ತಿಲ್ಲ, ಇಂಜಿನಿಯರ್ ಇಲ್ಲ, MBBS ಇಲ್ಲ, ಸ್ವಲ್ಪ ಪ್ರಮಾಣ ಎಲ್ಲೋ ಬುದ್ಧಿವಂತರ ಮಕ್ಕಳು ಶ್ರೀಮಂತರ ಮಕ್ಕಳು. ಮತ್ತು ಕಾಸ್ಟ್ ಆಫ್ ಎಜುಕೇಷನು ಭಾಳ ದೊಡ್ಡದಾಗೈತಿ, ಅಫೋರ್ಡೆಬಲ್ ಇಲ್ಲ ಬಡವರಿಗೆ. ಇವೆಲ್ಲ ಅನೇಕ ಕಾರಣದಿಂದ ಇದು ರೂರಲ್ ಪರಿಸ್ಥಿತಿ ಕಠಿಣ.
1: ಕೊನೆಯಲ್ಲಿ ನಮ್ಮ ರೈತರಿಗೆ ಯಾವ ಒಂದು ಸಂದೇಶ ಹೇಳಬೇಕು?
0: ರೈತರು ಈಗ 60 ವಯಸ್ಸು ಆಗಿದ್ದು ರೈತರಿಗೆ ದುಡಿಬೇಕನ್ನೋ ಶಕ್ತಿ ಹೊಡೆದಿಲ್ಲ ಪಾಪ. ಅವರಿಗೆ 5,000 ರೂಪಾಯಿ ಪೆನ್ಷನ್ ಕೊಡ್ಬೇಕು ಸರ್ಕಾರದವರು. ರೈತರು ಯಾರು ಮಾಡಿದಾರೋ 60-65 ವರ್ಷ ಆಗೈತಿ, ಇಲ್ಲ ಎಕರೆಕ್ಕಿಂತಿಷ್ಟು ಅವ್ನಿಗೆ ಸಬ್ಸಿಡಿ ಕೊಡಬೇಕು, ಅವನು ಬದುಕಬೇಕು. ಇಷ್ಟು ವರ್ಷ ಎಲ್ಲ ದುಡ್ಡು ದೇಶಕ್ಕೆ ಅನ್ನ ಹಾಕಿದಾನೆ ರೈತ, ಅವನ ಋಣ ಸರ್ಕಾರದವ್ರು ತೀರಿಸ್ಬೇಕು. ಇಲ್ಲದ್ರಿ ದೇಶಕ್ಕೆ ಒಂದೇ ಬರಗಾಲ ಬಂದರೆ ಜನಕ್ಕೆ ಪಾಠ ಕಲಿಸ್ತಾರೆ ರೈತರು, ಅಂಥ ಕಾಲ ಬರ್ತೈತಿ. ಮತ್ತು ನಮ್ಮ ಯುವಕರನ್ನು ಹೊಸ ಟೆಕ್ನಾಲಜಿ ತೊಗೊಂಡು ಮಾಡೋಕ್ಕೆ ಕಲಿಬೇಕು. ಎಲ್ಲ ಹೊಸ ಟೆಕ್ನಾಲಜಿ ಭಾಳ ದೊಡ್ಡದು ಬಂದವು. ನಮ್ಮ ಮಕ್ಕಳು ಬರೋದಿಲ್ಲ ಹೊಲಕ್ಕೆ, ಅವ್ರು ತಮ್ಮ ಉದ್ಯೋಗದ ಇದಕ್ಕಿಂತ ನಾವು ಒಂದು ತಿಂಗಳಾಗಿ ನಿಮ್ಮದಷ್ಟು ಗಳಿಸ್ತೀವಿ ಅಂತಾರೆ, ಇಲ್ಲಿ ಹಾಕ್ಬಿಡ್ದು ಅಂತಾರೆ. ಅದಕ್ಕೆ ಈ ಯಾರು ಇಂಟ್ರೆಸ್ಟ್ ಐತಿ, ಛಲ ಬೇಕು ನಾವು ಮಾಡಿಸ್ತೀವಿ ಅನ್ನೋದು. ಮತ್ತು ಎಲ್ಲಕ್ಕಿಂತ ಮುಖ್ಯ ಬಂಡವಾಳ ಬೇಕು. ನಮ್ಮ ಬ್ಯಾಂಕ್ಗಳು ಫ್ರೀ ಇಂಟ್ರೆಸ್ಟ್, ಇವ್ರಿಗೆ ಲಾಂಗ್ ಟರ್ಮ್ ಕೊಡಬೇಕು. ಹೆಂಗೆ ಪ್ರದೇಶದೊಳಗೆ ಅಮೇರಿಕಾದಾಗ ಅದಾವು, ನೀವೊಂದು 1 ಕೋಟಿ ರೂಪಾಯಿ ಸಾಲ ಕೊಟ್ಟರೆ ಅವರು ಒಂದು 30 ವರ್ಷದ ಇನ್ಸ್ಟಾಲ್ಮೆಂಟ್ ಮಾಡ್ತಾರೆ ವಿತೌಟ್ ಇಂಟ್ರೆಸ್ಟ್ ರೈತಿಗೆ. ಆವಾಗ ಬೆಳೀತಾರೆ ಅವರು, ಎಲ್ಲ ಮಷಿನರಿ ತಗೋತಾರೆ. ಇನ್ನು ಕಾಲ ಎಲ್ಲ ಮಷಿನರಿದು, ಎಲ್ಲ ಮೆಕನೈಸ್ ಆಗಬೇಕು. ಮಷಿನ್ಗಳನ್ನು ಸರ್ಕಾರದವರು ಮಾಡತ್ತಾರೆ, ಖರೆ ಇನ್ನೂ ಭಾಳ ದೊಡ್ಡ ಪ್ರಮಾಣ ಆಗಬೇಕು. ರೈತರಿಗೆ 30 ವರ್ಷದ ಕಂತ ಮೇಲೆ ಮಷಿನರಿಗಳು ಸಪ್ಲೈ ಮಾಡಬೇಕು, ಇಲ್ಲ ಫ್ರೀ ಕೊಡಬೇಕು. ಇಂಥ 10 ಎಕರೆ ಮ್ಯಾಗೆ ನಾವು ಫ್ರೀ ಪಾ ಡೀಸೆಲ್ ಫ್ರೀ ಫ್ರೀ ಅಂದರೆ ಸಬ್ಸಿಡಿ ಕೊಡ್ರಿ ಅವ್ರಿಗೆ.
1: ಇಷ್ಟೆಲ್ಲ ಮಾಹಿತಿ ನೀಡಿದ ರೈತರಿಗೆ ಧನ್ಯವಾದ.
0: ಥ್ಯಾಂಕ್ ಯು.

ಇದುವರೆಗೂ ಕೇಳಿದ್ರೆ KLE ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲೆ ಚನ್ನಮ್ಮನ ಕಿತ್ತೂರು ತಾಲೂಕಿನ ಪರಸನಹಟ್ಟಿ ಗ್ರಾಮದ ಪ್ರಗತಿಪರ ರೈತರು ಹಾಗೂ ರಾಜ್ಯ ಕೃಷಿಕ ಸಮಾಜದ ಅಧ್ಯಕ್ಷರಾದ ಶ್ರೀ ಲಿಂಗರಾಜ್ ಪಾಟೀಲ್ ಅವರು ತಮ್ಮ ಕೃಷಿ ಚಟುವಟಿಕೆಗಳ ಬಗ್ಗೆ ನಮ್ಮೊಂದಿಗೆ ಮಾಹಿತಿ ನೀಡಿದರು. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

ಕಂದರೆ ಸುಂಟರ ಕಂದರೆ

ಹೆಚ್ಚುವೆನು ಹೆಚ್ಚುವೆನು ಬಿಡದೆಲೆ ಅಯ್ಯಯ್ಯೋ ಅಮ್ಮಮ್ಮ ಎನ್ನುವಂತೆ ಮಾಡುವ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ತಾನು ಹಿಂದೆ ಎಂದು ಸಿಂಧು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮ ಜನುಮದನು ನೆನಪಲ್ಲಿ ಉಳಿಯುವ ಬಿಸಿ ಬಿಸಿ

శుభోదయ ప్రియ స్నేహితులే, నమస్కార్ నమస్కార్ నమస్కార. కేళ్తా ఇద్దరా వేణుతుని 89.5 FM KLE కనసు ಬೆಳಗಾವಿಯ ಮಟ್ಟಮಲ್ಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರೆ. ಇದು ಶುಭ ಮಂಗಳವಾರದ ಸ್ಪೆಷಲ್ ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಉತ್ತಮ ಗೀತೆಗಳನ್ನು ತಾವು ಎಲ್ಲರೂ ಕೇಳ್ತೀರಾ. ಒಂದು ಹಳೆ ಒಂದು ಹೊಸ ಫ್ಯಾಷನ್ನಲ್ಲಿ, ಅಂದರೆ ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ, ಒಂದು ಹಳೆ ಒಂದು ಹೊಸ ಗೀತೆ. ಈಗ ಬಿಸಿ ಬಿಸಿ ಗಜಾಯ ಐ ಗೀತೆಯನ್ನು ಕೇಳಿ ಎಂಜಾಯ್ ಮಾಡಿದ್ರಲ್ಲ ಸ್ನೇಹಿತರೆ. ಬರ್ತಾ ಇದೆ ಮುಂದಿನ ಗೀತೆ, ಏಕಲವ್ಯ ಚಿತ್ರದ್ದು ರೆಡಿ ಆಗಿದೆ. ಇದನ್ನು ಕೇಳಿ ಎಂಜಾಯ್ ಮಾಡಿ. ಉತ್ತಮ ಮಳೆ ಬರ್ತಾ ಇದೆ, ಆ್ಯಂಡ್ ಯಸ್, ಪ್ಯಾಂಟ್ ಎಲ್ಲ ಒದ್ದೆ ಆಗಿತ್ತಿನಂತ. ಆತ್ಮೀಯ ಸ್ನೇಹಿತರೆ, ಈ ಮಳೆಯಲ್ಲಿ ತಾವು ತಮ್ಮ ಕಾಳಜಿ, ಎಸ್ ಮಕ್ಕಳೇ, ರಜೆ ಸಿಕ್ಕೈತಿ ಅಂತ ಆಟ ಆಡಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ತಮ್ಮ ಆರೋಗ್ಯದ ಕಾಳಜಿ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಮೊದಲನೇ ಗೀತೆ ಆಯಿತು ಪ್ರಸಾರ, ಬಿಸಿ ಬಿಸಿ ಕಜ್ಜಾಯ. ಈಗ ಮುಂದಿನ ಹಾಡು ಒಂದು ಊರಲ್ಲಿ ಕೇಳಿ ಮಜಾ ಮಾಡಿ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM ಇದು KLE ಕನಸು. ಉತ್ತಮ ಗೀತೆಗಳು ಹಳೆ ಹೊಸ ಕಾಂಬಿನೇಷನ್ ಫ್ಯಾಷನ್ ನಲ್ಲಿ ಬರ್ತಾ ಇದೆ. ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಗೀತೆ ಥಟಪಟ ಹನಿಗಳು. ಎಸ್ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಈ ಗೀತೆ.

ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಗಳ ಸ್ಪೆಷಲ್ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಆತ್ಮೀಯ ಸ್ನೇಹಿತರೆ. ಈ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆ ಥಟ್ಟ ಪಟ್ಟ ಹನಿಗಳು ಕಾಳಿಂಗ ಅನ್ನೋ ಚಿತ್ರದ ಗೀತೆ ಕೇಳಿದ್ರಲ್ಲ, ಮಾತನಾಡುತ್ತಿದ್ದೇನೆ ಇಲ್ಲೇ ಹೊರಗಡೆ ಜೋರಾದ ಮಳೆ. ಎಷ್ಟೇ ರೇನ್ಕೋಟನ್ನು ಧರಿಸಿ ದ್ವಿಚಕ್ರ ವಾಹನವನ್ನು ಚಲಾಯಿಸಿ ಒದ್ದೆ ಆಗುದೇ. ಎಸ್, ಅಂಥ ಸಂದರ್ಭದಲ್ಲಿ ಆತ್ಮೀಯ ಸ್ನೇಹಿತರೆ, ದ್ವಿಚಕ್ರ ವಾಹನವನ್ನು ಚಲಾಯಿಸೋ ಎಲ್ಲ ನನ್ನ ಸ್ನೇಹಿತರಿಗೆ ಒಂದೇ ಒಂದು ಮತ್ತೊಂದು ರಿಕ್ವೆಸ್ಟು, ಧರಿಸಿ ಉತ್ತಮ ಜಾಕೆಟ್ಟು ರೇನ್ಕೋಟನ್ನು ಧರಿಸಿ ಹೋಗಿ ಸರ್ಕಸ್ ಮಾಡೋಕ್ಕೆ ಹೋಗಬೇಡ್ರಿ. ಒಂದು ಕೈಯಲ್ಲಿ ಛತ್ರಿ, ಇನ್ನೊಂದು ಕೈಯಲ್ಲಿ ಬೈಕು. ಆಲ್ರೆಡಿ ಜೋರಾದ ಮಳೆ, ಜೋರಾದ ಗಾಳಿ ಇದೆ. ಆಹಾ, ಇನ್ನೂ ಜೋರಾಗ್ತಾ ಇದೆ ಮಳೆ. ಎಲ್ಲರಿಗೂ ಮತ್ತೊಮ್ಮೆ ರಿಕ್ವೆಸ್ಟು, ಬಕೆಟ್ಟು ಕೊಡ ಹೊರಗಡೆ ಇಡಿ, ನೀರನ್ನು ಸಂಗ್ರಹಿಸಿ ಉತ್ತಮವಾಗಿ ಬಳಸಿ. ಅದರೊಂದಿಗೆ ಆತ್ಮೀಯ ಸ್ನೇಹಿತರೆ, ಮಳೆ ಸ್ಟಾರ್ಟ್ ಆಗೈತಂತ ನೀರು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಜಸ್ಟ್ ವಿಚಾರ ಮಾಡಿ, ಒಂದು ಎರಡು ವಾರ ಹಿಂದೆ ಹೆಂಗಿತ್ತು ಪರಿಸ್ಥಿತಿ ನನ್ನ ಪ್ರೀತಿಯ ಕುಂದಾನಗರಿ ಬೆಳಗಾವಿದ್ದು? ಹೆಂಗಿತ್ರಿ? ನೀರಿನ ಸಮಸ್ಯೆ ಇತ್ತು, ದೇವ್ರ ಕಡೆ ಬೇಡ್ಕೊಳತ್ತಿದ್ನಿ ನಾನು. ನೆನಪೈತಲ್ರಿ, ಈಗ ಜೋರಾಗಿ ಮಳೆ ಬರ್ತಾ ಇದೆ ಅಂತ ಫುಲ್ ಹಾಳು ಮಾಡೋಕೆ ಹೋಗ್ಬೇಡ್ರಿ. ಇದು ಒಂದೇ ರಿಕ್ವೆಸ್ಟ್ ಆತ್ಮೀಯ ಸ್ನೇಹಿತರೆ. ಬರ್ತಾ ಇದೆ ಉತ್ತಮ ಗೀತೆ, ವೆಚೆಸ್ ಗಾಳಿಪಟ ಟು ಚಿತ್ರದೋ ನೀನು ಬಗೆಯರೆಯದ ಹಾಡು. ಎಲ್ಲರೂ ಕೇಳಿ ಎಂಜಾಯ್ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ.

0: ದಿಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ. ಆತ್ಮೀಯ ಸ್ನೇಹಿತರೆ, ನಾನು ಈಗ ತಾನೇ ಹೇಳಿದ್ನಲ್ಲ, ಜೋರು ಮಳೆ ಬರ್ತಾ ಇದೆ ಅಂತ. ವಾ, ನನಗೆ ವಾಟ್ಸಪ್ ಮೆಸೇಜ್ ಮುಖಾಂತರ ಗುಡ್ ಮಾರ್ನಿಂಗ್ ಮಂಜುನಾಥ್ ಅವರೇ. ಅಬ್ಬಾ, ಭಾಳ ಜೋರಾದ ಮಳೆ, ಜೋರು ಥಂಡಿ. ಎಸ್, ಈ ಒಂದು ಚಳಿ ಪ್ಲಸ್ ಮಳೆ, ಇಂಥ ಒಂದು ಸಂದರ್ಭದಲ್ಲಿ ಆತ್ಮೀಯ ಸ್ನೇಹಿತರೆ, ತಾವು ಉತ್ತಮ ಗೀತೆಗಳನ್ನು ಕೇಳಿ. ನನ್ನ ಈ ಒಂದು ಸ್ಪೆಷಲ್ ಲಿಸ್ಟನ್ನು ಸಂಗ್ರಹಿಸಿಟ್ಟಿದ್ದೇನೆ ಕನ್ನಡ ಚಿತ್ರರಂಗದ್ದು. ಈಗ ಒಂದು ಹೊಸ ಗೀತೆ, ರಾರಾ ರಕ್ಕಮ್ಮ, ವಿಕ್ರಾಂತ್ ಋಣ ಅನ್ನೋ ಒಂದು ಚಿತ್ರದ ಹಾಡು. ಸ್ನೇಹಿತರೆ, ಇದು ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮಸ್ ಮಸ್ ಗೀತೆಗಳು ಲೈಂಡ್ ಅಪ್ ಇವೆ. ವಾಟ್ಸಪ್ ಮೆಸೇಜ್ ಮುಖಾಂತರ ಪೂಜಾ ಅವರು ತಿಳಿಸ್ತಾ ಇದ್ದಾರೆ, ಮಂಜುನಾಥ್ ಅವರೇ ಒಳ್ಳೆ ಗೀತೆ ತಂದಿದ್ದೀರಾ, ಆ್ಯಪ್ನ ಮುಖಾಂತರ ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ದೇವೆ. ನಾವು ಮನೆಯಲ್ಲಿ ನಾಷ್ಟ ತಿಂಡಿ ಮಾಡ್ತಾ ಇದ್ದೇವೆ, ಪೋವೆ ಬನ್ನಿ, ನಿಮಗೂ ಭಾಳ ಇಷ್ಟ ಅಂತ ಕೇಳಿದೆ. ಎಸ್, ನನಗೂ ಭಾಳ ಇಷ್ಟ, ಪೂರ್ತಿ ಒದ್ದೆ ಆಗೈತಿ ನನ್ನ ಮೈ ಕೂಡ. ಏನು ಮಾಡೋದು ಆತ್ಮೀಯ ಸ್ನೇಹಿತರೆ, ಎಷ್ಟೋ ಪ್ಯಾಂಟು ಜಾಕೆಟು ಹಾಕೊಳ್ಳಿ, ಜೋರು ಮಳೆ ಬಂದೇ ಬರುತ್ತೆ, ನಿಮಗೆ ಆ ಒದ್ದೆ ಮಾಡಿ ಮಾಡುತ್ತೆ. ಸೊ ಆತ್ಮೀಯರೇ, ನಾಳೆ ತಪ್ಪದೆ ತಾವೆಲ್ಲರೂ ಭಾಗವಹಿಸಬೇಕು. KLE ಹೆಲ್ತ್ ಗೈಡ್ ಅದರ ಕುರಿತು ಒಂದು ಜಾಹೀರಾತು.
1: KLE ಹೆಲ್ತ್ ಗೈಡ್ ನೀರ ಫೋನ್ ಇನ್ ಕಾರ್ಯಕ್ರಮ. ವಿಷಯ, ಡೆಂಗು ವಿರೋಧಿ ಮಾಸಾಚರಣೆ 2026 ಕುರಿತು. ಭಾಗವಹಿಸುವವರು ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿಗಳ ಕಚೇರಿ, ಲಸಿಕೆ ಸಂಸ್ಥೆ ಆವರಣ, ತಿಲಕ್ವಾಡಿ ಬೆಳಗಾವಿಯ ಡಾಕ್ಟರ್ ಜಗದೀಶ್ ಜಿಂಗಿ ಅವರು. ಬುಧವಾರ ದಿನಾಂಕ 8 ಜುಲೈ 2026 ಸಮಯ ಬೆಳಗ್ಗೆ 10 ರಿಂದ 11 ಗಂಟೆವರೆಗೆ. ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆ 9019904904. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ.
2: ಕೇಳಿ ವೇಣುಧ್ವನಿ 90.4 FM ಬೆಳಗಾವಿ, ಜಿಲ್ಲಾ ಪರಿಷತ್ ಬೆಳಗಾವ್ ತಥಾ ಜಿಲ್ಲಾ ಆರೋಗ್ಯ ವ ಕುಟುಂಬ ಕಲ್ಯಾಣ ವಿಭಾಗ ಬೆಳಗಾವ್ ಯಾಂಚಾ ಸಂಯುಕ್ತ ವಿದ್ಯಮಾನೆ ಫೋನ್ ಇನ್ ಲೈವ್ ಕಾರ್ಯಕ್ರಮ. ವಿಷಯ ಆಹೆ ಡೆಂಗ್ಯೂ ವಿರೋಧಿ ಮಾಸಿಕ ಜನಜಾಗೃತಿ ಅಭಿಯಾನ 2026. ಆಪಲ್ಯಾಲ ಮಾರ್ಗದರ್ಶನ ಕರ್ತೀರ ಡಾಕ್ಟರ್ ಜಗದೀಶ್ ಚಿಂಗಿ, ಜೆ ಜಿಲ್ಲಾ ಕೀಟಕಜನ್ಯ ರೋಗ ನಿಯಂತ್ರಣ ಅಧಿಕಾರಿ ಆಹೆತ್. ಯತ್ಯಾ ಬುಧವಾರಿ ಮಂಜೆಸ 8 ಜುಲೈ 2026 ರೋಜಿ ಸಕಾಳಿ 10 ಅಥವಾ 11 ಯಾ ದರಮ್ಯಾನ್ ಆಪಲೆ ಪ್ರಶ್ನೆ ವಿಚಾರಣೆಸಟಿ ಸಂಪರ್ಕ ಕರ 9019904904 ಯಾ ನಂಬರ್ ವರ್ತಿ. ಹೀ ಆಹೆ ಕೇಳಿ ವೇಣುಧ್ವನಿ 90.4 FM ಚಿ ಪ್ರಸ್ತುತಿ.
1: KLE ಹೆಲ್ತ್ ಗೈಡ್ ನೀರ ಫೋನ್ ಇನ್ ಕಾರ್ಯಕ್ರಮ. ವಿಷಯ, ಡೆಂಗು ವಿರೋಧಿ ಮಾಸಾಚರಣೆ 2026 ಕುರಿತು. ಭಾಗವಹಿಸುವವರು ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿಗಳ ಕಚೇರಿ, ಲಸಿಕೆ ಸಂಸ್ಥೆ ಆವರಣ, ತಿಲಕ್ವಾಡಿ ಬೆಳಗಾವಿಯ ಡಾಕ್ಟರ್ ಜಗದೀಶ್ ಜಿಂಗಿ ಅವರು. ಬುಧವಾರ ದಿನಾಂಕ 8 ಜುಲೈ 2026 ಸಮಯ ಬೆಳಗ್ಗೆ 10 ರಿಂದ 11 ಗಂಟೆವರೆಗೆ. ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆ 9019904904. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ.

0: ಈ ಮಳೆಗಾಲದಲ್ಲಿ ನಿಮ್ಮ ಮಕ್ಕಳು ಪದೇ ಪದೇ ಕೆಮ್ಮು, ಶೀತ ಅಥವಾ ಜ್ವರದಿಂದ ಬಳಲುತ್ತಿದ್ದಾರೆಯೇ? KLE ಆಯುರ್ವೇದ ಆಸ್ಪತ್ರೆಯ ವಿಶೇಷ ರೋಗ ನಿರೋಧಕ ಕಾರ್ಯಕ್ರಮವಾದ ಮಾನ್ಸೂನ್ ಕವಚದ ಮೂಲಕ ಅವರನ್ನು ರಕ್ಷಿಸಿ. 1 ರಿಂದ 18 ವರ್ಷದೊಳಗಿನ ಮಕ್ಕಳಿಗಾಗಿ ರೂಪಿಸಲಾದ ಇದು ಅವರ ರೋಗ ನಿರೋಧಕ ಶಕ್ತಿಯನ್ನು ನೈಸರ್ಗಿಕವಾಗಿ ಹೆಚ್ಚಿಸುತ್ತದೆ. ಪ್ರತಿ ಮಗುವಿಗೂ ವೈಯಕ್ತಿಕ ತಪಾಸಣೆ ಮತ್ತು ಅವರ ಪ್ರಕೃತಿಗೆ ಅನುಗುಣವಾಗಿ ಚಿಕಿತ್ಸೆಗಳನ್ನು ನೀಡುತ್ತೇವೆ. ಹವಾಮಾನ ಬದಲಾವಣೆಯ ಸಮಯದಲ್ಲಿ ಮಕ್ಕಳ ಕರುಳು ಮತ್ತು ಉಸಿರಾಟದ ಆರೋಗ್ಯವನ್ನು ಇದು ಪರಿಣಾಮಕಾರಿಯಾಗಿ ಕಾಪಾಡುತ್ತದೆ. ಈ ಕಾರ್ಯಕ್ರಮವು July 1 ರಿಂದ July 31, 2026 ನಡೆಯಲಿದೆ. ನಿಮ್ಮ ಮಗುವಿನ ಆರೋಗ್ಯದ ರಕ್ಷಣೆಗಾಗಿ ಸಂಪರ್ಕಿಸಿ KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. OPD ನಂಬರ್ 10 ಮತ್ತು 11, ಮೊಬೈಲ್ ಸಂಖ್ಯೆ 7978644281. ಉತ್ತಮ ಆರೋಗ್ಯ ಮತ್ತು ಆಯುರ್ವೇದದ ಆರೈಕೆಯೊಂದಿಗೆ ಈ ಮಾನ್ಸೂನ್ ಅನ್ನು ಸ್ವಾಗತಿಸೋಣ.
1: ಕೇಳಿವೇಣುಧ್ವನಿ 90.4 FM ಬೆಳಗಾವಿ, ಜಿಲ್ಲಾ ಪರಿಷತ್ ಬೆಳಗಾವ್ ತಥಾ ಜಿಲ್ಲಾ ಆರೋಗ್ಯ ವ ಕುಟುಂಬ ಕಲ್ಯಾಣ ವಿಭಾಗ ಬೆಳಗಾವ್ ಯಾಂಚಾ ಸಂಯುಕ್ತ ವಿದ್ಯಮಾನೆ ಫೋನ್ ಇನ್ ಲೈವ್ ಕಾರ್ಯಕ್ರಮ. ವಿಷಯ ಆಹೆ ಡೆಂಗ್ಯೂ ವಿರೋಧಿ ಮಾಸಿಕ ಜನಜಾಗೃತಿ ಅಭಿಯಾನ 2026. ಆಪಲ್ಯಾಲ ಮಾರ್ಗದರ್ಶನ ಕರ್ತೀರ್ ಡಾಕ್ಟರ್ ಜಗದೀಶ್ ಚಿಂಗಿ, ಜೆ ಜಿಲ್ಲಾ ಕೀಟಕಜನ್ಯ ರೋಗ ನಿಯಂತ್ರಣ ಅಧಿಕಾರಿ ಆಹೆತ್. ಯತ್ಯಾ ಬುಧವಾರಿ ಮಂಜೆಸ್ 8 ಜುಲೈ 2026 ರೋಜಿ ಸಕಾಳಿ 10 ಮತ್ತು 11 ಯಾ ದರಮ್ಯಾನ್ ಆಪಲೆ ಪ್ರಶ್ನೆ ವಿಚಾರಣೆಸಾಟಿ ಸಂಪರ್ಕ ಕರಾ 9019049904 ಯಾ ನಂಬರ್ ವರ್ತಿ. ಹೀ ಆಹೆ ಕೇಳಿ ವೇಣುಧ್ವನಿ 90.4 FM ची प्रस्तुति.
2: मरुभूमि ನಡುವಲ್ಲಿ
3: ಕಾರ್ಯಕ್ರಮದ ಮುಂದಿನ ಹೊಸ ಗೀತ ರೆಡಿಯಾಗಿದೆ. Love 360 ಚಿತ್ರದ ಜಗವೇ ನೀನು ಗೆಳತಿ SS ರಾಮ್ ಅವರ ಧ್ವನಿಯಲ್ಲಿ ಉತ್ತಮ ಮಳೆಯೊಂದಿಗೆ ನನಗೆ ಮೆಸೇಜು. ಆ ಮೆಸೇಜ್ನಲ್ಲಿ ಬಿಸಿ ಬಿಸಿ ಚಪಾತಿ ಮಾಡ್ತಾ ಇದ್ದೇನೆ ಮಂಜುನಾಥ, ತಿನ್ನಲಿಕ್ಕೆ ಬಾ ಅಂತ ಪ್ರೀತಿಯಿಂದ ಶುಭ ಅವರು ಮೆಸೇಜನ್ನು ಮಾಡಿದ್ದಾರೆ. ಇಂಥ ಒಂದು ಮಳೆಯಲ್ಲಿ ಚಳಿಯಲ್ಲಿ ಬಿಸಿ ಚಪಾತಿ, ಬಿಸಿ ಆಹಾರ ತಿನ್ನೋ ಗಮ್ಮತ್ತೇ ಬೇರೆ. ಆತ್ಮೀಯರೇ, ನಿಮಗೆ ಒಂದು ಬಿಸಿ ಆಹಾರ ತಿನ್ನೋ ಆ ಒಂದು ಅದೃಷ್ಟ ಇದೆ ಅಂದರೆ ಧನ್ಯವಾದ ದೇವರಿಗೆ, ಧನ್ಯವಾದ ಆ ರೈತರಿಗೆ. ತಿಳಿಸಿ ಆ ಒಂದು ಆಹಾರ ಸೇವಿಸಿ, ಆರಾಮನ್ಸುತ್ತೆ. ಏಕೆಂದರೆ ಸ್ನೇಹಿತರೆ, ಎಷ್ಟೋ ಜನರಿಗೆ ಆಹಾರನೇ ಇರೋದಿಲ್ಲ. ನಾನು ಹೇಳ್ತಿರ್ತೇನಲ್ಲ ಕಾರ್ಯಕ್ರಮದ ಕೊನೆಯಲ್ಲಿ, ನೀವು ಬದುಕೋ ಬದುಕು ಇನ್ನೆಷ್ಟೋ ಜನರಿಗೆ ಕನಸು. ಸೊ ಆಲ್ವೇಸ್ ಬಿ ಥ್ಯಾಂಕ್ಫುಲ್, ಶೋ ಗ್ರಾಟಿಟ್ಯೂಡ್ ಟು ಎವ್ರಿಥಿಂಗ್. ಧನ್ಯವಾದ ತಿಳಿಸಿ ತಾವು ಸೇವಿಸೋ ಆಹಾರಕ್ಕೆ. ನನಗೆ ಗೊತ್ತು ತಮ್ಮ ಆಸೆ ಆಕಾಂಕ್ಷೆಗಳು ಬಹಳಷ್ಟಿದೆ, ಆದರೆ ಧರಿಸಲಿಕ್ಕೆ ಬಟ್ಟೆ, ಹೊಟ್ಟೆಯಲ್ಲಿ ಊಟ, ಒಳ್ಳೆ ನಿದ್ರೆ ಮಾಡಲಿಕ್ಕೆ ಒಂದು ಜಾಗ ಇಷ್ಟಿದೆ ಅಲ್ಲ. ತುತ್ತನ್ನು ತಿನ್ನೋಗೆ, ಒಗಸ್ ನೀರು ಕುಡಿಯೋಕೆ, ಹಾಂ ನೀರಿನ ಬಗ್ಗೆ ಹೇಳಿಲ್ಲ, ನೀರು ಐತಲ್ರಿ. ಹಾಂ ಸೊ ಸ್ನೇಹಿತರೆ, ಈ 4 ವಿಷಯಗಳು ತಮ್ಮ ಕಡೆ ಇದೆಯಲ್ಲ, ಇವು ಭಾಳ ಜನರಿಗೆ ಕನಸು. ಮರಿಲಿಕ್ಕೆ ಹೋಗಬೇಡಿ, ಧನ್ಯವಾದ ತಿಳಿಸಿ. ವಾಟ್ಸಪ್ ಮೆಸೇಜ್ ಮತ್ತೇನಂತ ನೋಡೋಣ. ಚಪಾತಿ ದಪಾಟಿ ಅಂದರೆ ಏನು ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಅದು ಚಪಾತಿ, ನೀವು ತಪ್ಪಿ ದ ಪಾಟಿ ಅಂತ ಬರೆದ್ರಿ ಅಂತ ತಿಕ್ಕೊಂಡೆ ಶೋಭಾ ಅವರೇ. ವಾಟ್ ಈಸ್ ದಪಾಟಿ? ದಪಾಟಿ ಅಂದರೆ ಏನ್ರಿಪ್ಪ, ಒಂದು ನಿಮಿಷ ಗೂಗಲ್ ಮಾಡಿ. ವಾಟ್ ಈಸ್ ದಪಾಟಿ? ದ ಪಾಟಿ ಈಸ್ ಆಲ್ಸೋ ನೋನ್ ಆ್ಯಸ್ ದಪಾಟೆ, ಇಸ್ ದ ಟ್ರೆಡಿಷನಲ್ ನಾರ್ತ್ ಕರ್ನಾಟಕ ಮಹಾರಾಷ್ಟ್ರ. ಓ ಇದಾ, ಹಾಂ ಹಾಂ ಹಾಂ, ಈಗ ನೋಡಿದ ಕೂಡಲೇ ಗೊತ್ತಾಯ್ತು. ದ ಪಾಟಿ, ವೆರಿ ನೈಸ್. ಬಹಳ ಪೌಷ್ಟಿಕವಾದ ಒಂದು ಆಹಾರ ಮಾಡ್ತಾ ಇದ್ದೀರಿ ನಮ್ಮ ಶೋಭಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದಲ್ಲಿ ಮುಂದಿನ ಹಾಡನ್ನು ಕೇಳೋಣ, ಎಂಜಾಯ್ ಮಾಡೋಣ. ವಾಟ್ಸಪ್ ಮೆಸೇಜ್ ಮತ್ತಾರು ಮಾಡ್ಯಾರ, ಸರ್ ನಾವು ಮನೆಯಾಗ ಗರಂ ಪೋಹೆ ಮಾಡ್ಯವ ನೋಡ್ರಿ, ಬರ್ರಿ. ಯಾಕ್ರಿ ಸ್ನೇಹಿತರೆ, ಎಲ್ಲರೂ ನನ್ನ ಹೊಟ್ಟಿ ಮೇಲೆ ಲಾಟಿ ಚಾರ್ಜ್ ಮಾಡ್ ಪೈಲನ ಒದ್ದೆ ಆಗೈತ್ರಿ ಮೈ. ಹಾಡನ್ನು ಕೇಳಿ ಎಂಜಾಯ್ ಮಾಡಿ.

ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು ಮಕ್ಕಳ ಸನಿಯ ಈ ಒಂದು ಚಿತ್ರದ ಗೀತೆ ರೆಡಿ ಆಗಿದೆ. ನಿಮ್ಮೊಂದಿಗೆ ನಾವು ಹಳೆಯ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ ಹಾಡನ್ನ ಕೇಳಿ ಮಜಾ ಮಾಡಿ.

0: ಹೋದ ಮೇಲೆ ನೋಡಪ್ಪ ತಲೆ ಲೆಕ್ಕ ಹಾಕಪ್ಪ. ಹೋದ ಮೇಲೆ ನೋಡಪ್ಪ,
1: ಹೋಗೋದಿಲ್ಲಿ ಹೇಳಪ್ಪ,
0: ಹೋದ ಮೇಲೆ ನೋಡಪ್ಪ.

0: सुनावणी 90.4 FM बेळगावी, जिल्हा परिषद बेळगाव तथा जिल्हा आरोग्य व कुटुंब कल्याण विभाग बेळगाव यांच्या संयुक्त विद्यमाने फोन इन लाईव्ह कार्यक्रम. विषय आहे डेंग्यू विरोधी मासिक जनजागृती अभियान 2026. आपल्याला मार्गदर्शन करतील डॉक्टर जगदीश चिंगी, जे जिल्हा कीटकजन्य रोग नियंत्रण अधिकारी आहेत. येत्या बुधवारी म्हणजेच 8 जुलै 2026 रोजी सकाळी 10 ते 11 या दरम्यान आपले प्रश्न विचारण्यासाठी संपर्क करा 9019904904 या नंबर वरती. ही आहे केली वेणुधोनी 90.4 FM ची प्रस्तुती.
1: ಆತ್ಮೀಯ ರೇ, ನಾಳೆ ತಪ್ಪದೆ ಭಾಗವಹಿಸಿ KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ. ಅದರ ಕುರಿತು ಒಂದು ಜಾಹೀರಾತು. KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ ವಿಷಯ ಡೆಂಗು ವಿರೋಧಿ ಮಾಸಾಚರಣೆ 2026 ಕುರಿತು. ಭಾಗವಹಿಸುವವರು ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿಗಳ ಕಚೇರಿ, ಲಸಿಕೆ ಸಂಸ್ಥೆ ಆವರಣ, ತಿಲಕ್ವಾಡಿ ಬೆಳಗಾವಿಯ ಡಾಕ್ಟರ್ ಜಗದೀಶ್ ಚಿಂಗಿ ಅವರು. ಬುಧವಾರ ದಿನಾಂಕ 8 ಜುಲೈ 2026 ಸಮಯ ಬೆಳಗ್ಗೆ 10 ರಿಂದ 11 ಗಂಟೆವರೆಗೆ. ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆ 9019904904. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ. ಆತ್ಮೀಯ ಸ್ನೇಹಿತರೆ, ನಾಳೆ ಇರೋ KLE ಹೆಲ್ತ್ ಗೈಡ್ ಡೆಂಗು ಮಾಸಾಚರಣೆ. ಸೊ ಸ್ನೇಹಿತರೆ, ಡೆಂಗು ಸಂಬಂಧಿತ ಯಪ್ಪ, ಈ ಮಳೆ ಬಂದರೆ ಡೆಂಗು ಸಮಸ್ಯೆ ಬಹಳ ಆಗುತ್ತೆ. ಹೋದ ವರ್ಷ ಏನು ಹಚ್ಚಿ ಹೋದ ವರ್ಷ ನನಗೂ ಆಗಿತ್ತು, ನನಗಂತರೂ ಬಹಳ ಸಮಸ್ಯೆ ಆಗಿತ್ತು. ಅಂಥ ಸಂದರ್ಭದಲ್ಲಿ ಈ ವೈದ್ಯರೊಂದಿಗೆ ಮಾತನಾಡೋ ಒಂದು ಉತ್ತಮ ಅವಕಾಶ ನಿಮಗೆ KLE ಹೆಲ್ತ್ ಗೈಡ್ ತೊಗೊಂಡು ಬರ್ತಾ ಇದೆ. ಸೊ ತಪ್ಪದೆ ಭಾಗವಹಿಸಿ. ಆ ಗ್ಯಾಪ್ನಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಇನ್ನೊಂದು ಹಳೆ ಗೀತೆ, ತಾಯಿ ಕನಸು ಅನ್ನೋ ಚಿತ್ರದ ಪಿ ಸುಶೀಲಮ್ಮ ಹಾಗೂ SPB ಅವರ ಧ್ವನಿಯಲ್ಲಿ ಇದು ತಾಯಿಯ ಕನಸು. ಕೇಳಿ ಮಜಾ ಮಾಡಿ.

0: ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಗಳ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ನಾಳೆ ಇರೋ KLE ಹೆಲ್ತ್ ಗೈಡ್ ಈ ಕಾರ್ಯಕ್ರಮದಲ್ಲಿ ತಪ್ಪದೆ ಭಾಗವಹಿಸಿ ಆತ್ಮೀಯ ಸ್ನೇಹಿತರೆ. ಅದಕ್ಕೆ ಕುರಿತು ಒಂದು ಜಾಹೀರಾತು.
1: ಕೇಳಿ ವೇಣುಧ್ವನಿ 90.4 FM ಬೆಳಗಾವಿ, ಜಿಲ್ಲಾ ಪರಿಷತ್ ಬೆಳಗಾವ್ ತಥಾ ಜಿಲ್ಲಾ ಆರೋಗ್ಯ ವ ಕುಟುಂಬ ಕಲ್ಯಾಣ ವಿಭಾಗ ಬೆಳಗಾವ್ ಯಾಂಚಾ ಸಂಯುಕ್ತ ವಿದ್ಯಮಾನೆ ಫೋನ್ ಇನ್ ಲೈವ್ ಕಾರ್ಯಕ್ರಮ. ವಿಷಯ ಆಹೆ ಡೆಂಗ್ಯೂ ವಿರೋಧಿ ಮಾಸಿಕ ಜನಜಾಗೃತಿ ಅಭಿಯಾನ 2026. आपल्याला मार्गदर्शन करतील डॉक्टर जगदीश चिंगी, जे जिल्हा कीटकजन्य रोग नियंत्रण अधिकारी आहेत. येत्या बुधवारी म्हणजेच 8 जुलै 2026 रोजी सकाळी 10 ते 11 या दरम्यान आपले प्रश्न विचारण्यासाठी संपर्क करा 9019904904 या नंबरवरती. ही आहे केली वेणुध्वनी 90.4 FM ची प्रस्तुती.

ಮಕ್ಕಳೇ ಗೀತೆ ರೆಡಿಯಾಗಿದೆ. ಆತ್ಮೀಯ ಸ್ನೇಹಿತರೆ ಬನ್ನಿ ಕೇಳೋಣ. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಹಳೆ ಹೊಸ ಕಾಂಬಿನೇಷನ್ ಸೌತೆಕಾಯಿ ದಪಾಟಿ ಮಾಡಿ ಫೋಟೋನ ಕಳಿಸಿಬಿಟ್ಟಿದ್ದಾರೆ ನಮ್ಮ ಪ್ರೀತಿಯ ಶೋಭಾ ಡಬ್ಲಿ ಅವರು. ಧನ್ಯವಾದ. ಹಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಒಟ್ಟಿ ಜೋರು ಹಸಿವತ್ತು ಮುಂಜಾನೆ ನಾಷ್ಟ ಮಾಡಿ ಬಂದೇನೆ. ಆದ್ರೂ ಹಸಿವು ಇಂಥ ಒಂದು ವಾತಾವರಣದಲ್ಲಿ ಉತ್ತಮವಾದ ಆಹಾರ ಸೇವಿಸೋ ಗಮ್ಮತ್ತೇ ಬೇರೆ, ಹೌದಲ್ವಾ? ಸೊ ಆತ್ಮೀಯ ಸ್ನೇಹಿತರೆ, ಪ್ರವೀಣ್ ಅವರು ಮೆಸೇಜನ್ನು ಮಾಡಿದ್ದಾರೆ. ಸರ್, ನಾವು ಬದುಕೋ ಬದುಕೋ ಆ ಡೈಲಾಗ್ ನಿಜವಾಗ್ಲೂ ನಮ್ಮ ಜೀವನಕ್ಕೂ ಅಳವಡಿಸ್ಕೋಬೇಕು. ಆಸೆಗೆ ಕೊನೆ ಇಲ್ಲ, ಆಸೆ ಬಂದಾಗ ನಮ್ಮ ಕಡೆ ಏನಿದೆ ಅದನ್ನು ನಾವು ಮರಿಬಾರ್ದು. ಎಸ್ ಪ್ರಸಾದ್ ಅವರೇ, ಅದಕ್ಕೆ ನಾನು ಹೇಳ್ತಿರ್ತೇನೆ, ನೀವು ಬದುಕೋ ಬದುಕೋ ಇನ್ನೊಬ್ಬರಿಗೆ ಕನಸು, ಅದಕ್ಕೆ ಏನು ನಿಮ್ಮ ಕಡೆ ಇದೆ ಅದಕ್ಕೆ ಧನ್ಯವಾದ ತಿಳಿಸಿ. ಕಾರ್ಯಕ್ರಮದ ಮುಂದಿನ ಗೀತೆ ಓಂ ಮಾವನ ಮಗಳೇ ಇದೇ ನೋಟ ಅನ್ನೋ ಒಂದು ಹಾಡು ಪಿ ಸುಶೀಲಾ ಹಾಗೂ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ರೆಡಿಯಾಗಿದೆ. ಇದು ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಗಳನ್ನು ರೆಡಿ ಮಾಡಿಟ್ಟಿರ್ತೇನೆ ನಾನು, ಕೇಳ್ತಾ ಎಂಜಾಯ್ ಮಾಡೋದು ನೀವು. ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇನು ಧ್ವನಿ 90.4 FM KLE ಕನಸು.

0: ಕನ್ನಡ ಚಿತ್ರರಂಗದ ಹಳೆ ಹೊಸ ಗೀತೆಗಳ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ. ಆತ್ಮೀಯ ಸ್ನೇಹಿತರ ವಾಟ್ಸಪ್ ಮೆಸೇಜ್ ಏನ್ ಹೇಳುತ್ತೆ ನೋಡೋಣ. ರಾಜಶ್ರೀ ಅವರು ಜೈ ಶ್ರೀರಾಮ್ ಜೈ ಜಿನೇಂದ್ರ ಅಂತ ಹೇಳಿದ್ರೆ ಎಸ್ ಜೈ ಜೈ ಶ್ರೀರಾಮ್ ಜೈ ಜೈ ಜಿನೇಂದ್ರ. ಆತ್ಮೀಯ ಸ್ನೇಹಿತರ, ನಮ್ಮ ಸುದ್ದಿಯಲ್ಲಿ ನೀವು ನೋಡಿರ್ತೀರ ಏನಾಗ್ತಾ ಇದೆ ಅಂತ. ಅಂಥ ಸಂದರ್ಭದಲ್ಲಿ ನಾನು ಏನು ಹೇಳ್ತೇನೆ, ನಿಮ್ಮ ದೇಹವನ್ನೇ ದೇವಾಲಯ ಮಾಡಿಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಗೊತ್ತಾಗಿರ್ಬೋದು ನಾನು ಏನು ವಿಷಯ ಹೇಳ್ತಾ ಇದ್ದೇನೆ ಅಂತ. ಮೋಸ, ಎಲ್ಲ ಕಡೆ ಮೋಸ. ಈ ಕಲಿಯುಗದಲ್ಲಿ ಒಂದೇ ಒಂದು ಸಾಧನೆ, ನಾಮ ಜಪ, ಇನ್ನೊಬ್ಬರಲ್ಲಿ ದೇವರು ನೋಡೋದು, ಈ ದೇಹ ದೇವಾಲಯ ಮಾಡ್ಕೊಳ್ಳೋದು ಇಷ್ಟೇ. ನಾ ಮತ್ತೆ ಹೇಳ್ತಾ ಇದ್ದೇನೆ ಆತ್ಮೀಯ ಸ್ನೇಹಿತರೆ, ಈ ಕಲಿಯುಗದಲ್ಲಿ ಮತ್ತಿನ್ನೇನೂ ಇಲ್ಲ, ಓನ್ಲಿ ನಾಮ ಜಪ, ಓನ್ಲಿ ಇನ್ನೊಬ್ಬರಲ್ಲಿ ದೇವರನ್ನು ನೋಡುವುದು, ನಿಮ್ಮ ದೇಹ ದೇವಾಲಯ ಮಾಡಿಕೊಳ್ಳುವುದು. ಸೊ ಸ್ನೇಹಿತರೆ, ನಮ್ಮ ರಾಜಶ್ರೀ ಅವರು ಜೈ ಶ್ರೀರಾಮ್ ಜೈ ಜೈ ಜಿನೇಂದ್ರ ಅಂತ ಹೇಳಿದ್ದಾರೆ. ಸೊ ನಡೀರಿ, ಅವರಿಗೆ ಒಳ್ಳೆಯದಾಗಲಿ. ಲಕ್ಷ್ಮಿಯವರು ಮೆಸೇಜನ್ನು ಮಾಡಿದರೆ, ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ತೊಗೊಂಡು ಬಂದಿದ್ದೀರಾ ಮಂಜುನಾಥ್ ಸರ್, ನಿಜವಾಗ್ಲೂ ಹಳೆ ಗೀತೆಗಳು ಸೂಪರ್ ಆಗಿದೆ ಆ್ಯಂಡ್ ಹೊಸ ಗೀತೆನೂ ಅಷ್ಟೇ ಖುಷಿ ಕೊಡುತ್ತೆ. ಲಕ್ಷ್ಮಿಯವರೇ, ತಮ್ಮ ಸಮಯ ಕೊಟ್ಟು ಕೇಳ್ತಿರಲ್ಲ ಅದಕ್ಕೆ ಧನ್ಯವಾದ. ನಾಳೆ ಇರೋ KLE ಹೆಲ್ತ್ ಗೈಡ್ನಲ್ಲಿ ತಪ್ಪದೇ ತಾವೆಲ್ಲರೂ ಭಾಗವಹಿಸಬೇಕು ಆತ್ಮೀಯ ಸ್ನೇಹಿತರೆ. ಅದಕ್ಕೆ ನಾಳೆ ಇರೋ ಹೆಲ್ತ್ ಗೈಡ್ ಕಾರ್ಯಕ್ರಮದ ಜಾಹೀರಾತು.
1: KLE ಹೆಲ್ತ್ ಗೈಡ್ ನೀರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಡೆಂಗು ವಿರೋಧಿ ಮಾಸಾಚರಣೆ 2026 ಕುರಿತು. ಭಾಗವಹಿಸುವವರು ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿಗಳ ಕಚೇರಿ, ಲಸಿಕೆ ಸಂಸ್ಥೆ ಆವರಣ, ತಿಲಕ್ವಾಡಿ ಬೆಳಗಾವಿಯ ಡಾಕ್ಟರ್ ಜಗದೀಶ್ ಜಿಂಗಿ ಅವರು. ಬುಧವಾರ ದಿನಾಂಕ 8 July 2026 ಸಮಯ ಬೆಳಗ್ಗೆ 10-11 ಗಂಟೆವರೆಗೆ. ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆ 9019904904. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ.

0: ಚರಡಿ ಹಿಡಿದ್ರೆ ಒಬ್ಬನು ನಿಲ್ಲಲ್ಲ, ಇಂಥ ಧೈರ್ಯ ಇಲ್ಲದೆ ರಜನ ಇಟ್ಕೊಂಡು ಇವನೇ.
1: ಹಳೆ ಹೊಸ ಕಾಂಬಿನೇಷನ್ ನ ಮುಂದಿನ ಹೊಸ ಗೀತೆ ರೆಡಿಯಾಗಿದೆ. KGF ಚಾಪ್ಟರ್ 2 ಚಿತ್ರದ್ದು ತುಫಾನ್. ಆತ್ಮೀಯ ಸ್ನೇಹಿತರೆ, ಒಳ್ಳೊಳ್ಳೆ ಗೀತೆಗಳು ಸಂದೇವರ ಕೃಪೆಯಿಂದ ಮಳೆ ಆಗ್ತಾ ಇದೆ. ಆ್ಯಂಡ್ ಉತ್ತಮ ನೀ ಮಳೆ ಆಗ್ತಾ ಇದೆ. ಆ್ಯಂಡ್ ನಿನಗೂ ಒಳ್ಳೆಯದಾಗಲಿ, ಮುಂಜಾನೆಯಿಂದ ಕರೆಂಟ್ ಇಲ್ಲ. ಎಸ್, ಇಂಥ ಒಂದು ಮಳೆ ಜೋರಾಗಿ ಗಾಳಿ ಇದ್ದಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ. ಆದರೆ ಎಸ್, ನಮ್ಮ ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮವನ್ನು ತಾವೆಲ್ಲರೂ ಪ್ರೀತಿಯಿಂದ ಕೇಳ್ತಾ ಇದ್ರ, ಆ್ಯಪ್ನ ಮುಖಾಂತರನೂ ಕೇಳ್ತಾ ಇದ್ರ. ಸ್ವಚ್ಛವಾಗಿ ಬರಾಗದ ದೇವ್ರ ಕೃಪೆ ನಮ್ಮ ಆ್ಯಪ್ ಮೇಲೆ ಸದಾ ಇರಲಿ. ಹಾಡನ್ನು ಕೇಳಿ ಎಂಜಾಯ್ ಮಾಡಿ.
2: ಹೌದು ಸರ್, ನೀವು ಹೇಳಿದಂಗೆ ನಮ್ಗೆ ಧೈರ್ಯ ಇರಲಿಲ್ಲ, ಶಕ್ತಿ ಇರಲಿಲ್ಲ, ನಂಬಿಕೆ ಇರಲಿಲ್ಲ. ಸಾವು ನಮ್ಮ ಮೇಲೆ ಕುಳಿದಾಗ್ತಾ ಇತ್ತು.
3: ಆದ್ರೆ ಒಬ್ಬ ಅಜ್ಜ ನಿಂತ ಅಂತ ಅವನ್ನ ಮಾರಿ ಮುಂದೆ ಕಟ್ಟಿಸುತ್ತಲ್ಲ.
2: ಆವತ್ತು ತುಂಬಾ ವರ್ಷಗಳಾದ್ಮೇಲೆ ಸಾವಿಗೆ ನಾ ಕುಳಿದಾಡಿದ್ವಿ.
3: ಅವನ್ ಕತ್ತಿ ಬೀಸಿದ ಸಿಕ್ಕೆ
2: ಒಂದ್ ಗಾಳಿ ಉಕ್ಕು ಸರ್. ಆ ಗಾಳಿ ನರ ಚೆಲ್ಲಿರೋ ಪ್ರತಿಯೊಬ್ಬನಿಗೂ ಉಸಿರ್ ಕೊಟ್ಬಿಡ್ತು. ನಿಮ್ಗೊಂದು ಸಲಹೆ ಕೊಡ್ತೀನಿ, ನೀವು ಮಾತ್ರ ಅವನ್ಗ

0: Paşa.
1: KLE ಹೆಲ್ಗಾ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ 10-11 ಗಂಟೆಗೆ ಇದೆ. ಅದರ ಬಗ್ಗೆ ಒಂದು ಜಾಹೀರಾತು, ತಪ್ಪದೇ ತಾವೆಲ್ಲರೂ ಭಾಗವಹಿಸಿ.
2: KLE ಹೆಲ್ಗಾ ನೇರ ಫೋನ್ ಇನ್ ಕಾರ್ಯಕ್ರಮ ವಿಷಯ ಡೆಂಗು ವಿರೋಧಿ ಮಾಸಾಚರಣೆ 2026 ಕುರಿತು ಭಾಗವಹಿಸುವವರು ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿಗಳ ಕಚೇರಿ, ಲಸಿಕೆ ಸಂಸ್ಥೆ ಆವರಣ, ತಿಲಕ್ವಾಡಿ ಬೆಳಗಾವಿಯ ಡಾಕ್ಟರ್ ಜಗದೀಶ್ ಜಿಂಗಿ ಅವರು. ಬುಧವಾರ ದಿನಾಂಕ 8 ಜುಲೈ 2026 ಸಮಯ ಬೆಳಗ್ಗೆ 10-11 ಗಂಟೆವರೆಗೆ. ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆ 9019904904. ಇದು KLE ವೇಣುಗೋನಿ 90.4 FM ಪ್ರಸ್ತುತಿ.

ಕನ್ನಡ ಚಿತ್ರರಂಗದ ಒಂದು ಹಳಿ ಒಂದು ಹೊಸ ಗೀತೆಗಳ ಸ್ಪೆಷಲ್ ಕಾರ್ಯಕ್ರಮ ಆಗಿತ್ತು ಇವತ್ತಿನ ದಿನದ್ದು. ದಿಸ್ ಇಸ್ ಮುಂದಿಗೆ ನಾವು ಹಳಿ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಒಂದು ಕೊನೆ ಗೀತೆಯೊಂದಿಗೆ. ಆತ್ಮೀಯ ಸ್ನೇಹಿತರೆ, ದಿಸ್ ಇಸ್ ಚಾರ್ಲಿ 777 ಚಿತ್ರದ್ದು. ಅದಾದ ತಕ್ಷಣ ಸಿಂಗಾರಿ ಇರುದು, ಅದಾದ ತಕ್ಷಣ ಸುಲ್ತಾನ ಅನ್ನೋ ಒಂದು ಗೀತೆ. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಕೇಳಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ. ನಾಳೆ ಇರೋ KLE ಹೆಲ್ತ್ ಗೈಡ್ ಕಾರ್ಯಕ್ರಮದಲ್ಲಿ ತಪ್ಪದೇ ತಾವು ಭಾಗವಹಿಸಿ ಅಂತ ಹೇಳ್ತಾ ಹಾಡನ್ನು ಕೇಳಿ ಮಜಾ ಮಾಡಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು, ಸಂಸ್ಕೃತಿ ಸಂಭ್ರಮ. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾಕ್ಟರ್ ಶ್ರೀನಿವಾಸ್ ವೀರ್ಕಡಿಯವರು ಭಾರತೀಯ ಮೌಲ್ಯಗಳು ಮತ್ತು ಏಕಾತ್ಮ ಮಾನವೀಯತೆಯ ವಿಷಯದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ.
1: ಪ್ರಬುದ್ಧ ಭಾರತದ ಎಲ್ಲ ಪ್ರಬುದ್ಧ ಭಾರತೀಯ ಬಂಧುಗಳಿಗೆ ನನ್ನ ನಮಸ್ಕಾರ. ಈ ದಿವಸದ ಏಕಾತ್ಮ ಮಾನವತಾವಾದದ ಹಿನ್ನೆಲೆಯಲ್ಲಿ ಶಿಕ್ಷಣದ ಕುರಿತಾದ ಚಿಂತನೆಯನ್ನು ಈ ಚಿತ್ರದಲ್ಲಿ ನಾವು ಮಾಡ್ತಾ ಇದ್ದೇವೆ. ಭಾರತೀಯ ಪ್ರಜ್ಞೆ ಅದು ಎಂಥದ್ದು ಅಂತಂದರೆ, ಅದು ಸ್ಮೃತಿ ಮತ್ತು ಅನುಭವಗಳ ಮಿಶ್ರಣ. ಸ್ಮೃತಿ ಅಂತಂದರೆ ನಮ್ಮ ಕನ್ನಡದ ಹೆಸರು ನೆನಪು ಅಂತ ನಾವು ಹೇಳ್ಕೊಳ್ತೇವೆ. ಸ್ಮೃತಿ, ನೆನಪು ಕಳೆದುಕೊಂಡ ಮನುಷ್ಯ ಅವನು ಯಾವ ಪ್ರಯೋಜನಕ್ಕೂ ಬರಲಾರ, ಅಥವಾ ನೆನಪಿನಲ್ಲೇ ಬದುಕುವ ಮನುಷ್ಯನು ಯಾವ ಪ್ರಯೋಜನಕ್ಕೂ ಬರಲಾರ. ಹಾಗಾಗಿ ನೆನಪು ಬೇಕು, ಅನುಭವ ಇರಬೇಕು. ನೆನಪು ಅನುಭವದೊಂದಿಗೆ ಸೇರಿದರೆ, ನನ್ನ ಅನುಭೂತಿಯ ಜೊತೆಗೆ ನೆನಪು ಸೇರಿದರೆ, ಅಥವಾ ನೆನಪಿನ ಹದವಾದ ಮಿಶ್ರಣ ನನ್ನ ಅನುಭವದ ಜೊತೆಗಾದರೆ, ನನ್ನ ಅನುಭವವೂ ಚೆನ್ನಾಗಿರ್ತದೆ ಮತ್ತು ನನ್ನ ನೆನಪು ಕೂಡ ಒಂದು ಅರ್ಥವನ್ನು ಬಿಡುತ್ತದೆ. ದೇರ್ಫೋರ್ ದ ಐಡಿಯಾ ಆಫ್ ಇಂಡಿಯನ್ ಪ್ರಜ್ಞಾ ಈಸ್ ಇಟ್ ಕಮ್ಸ್ ಫ್ರಮ್ ದ ಸ್ಮೃತೀಸ್. ನಾವು ಸ್ಮೃತಿ ಅಂತ ಕರೆಯೋದು ನಮ್ಮ ಶಾಸ್ತ್ರಗಳನ್ನು. ನಮ್ಮ ಪ್ರಾಚೀನ ಭಾರತದ ಶಾಸ್ತ್ರಗಳನ್ನು ಸ್ಮೃತಿ ಅನ್ನೋ ಹೆಸರಲ್ಲಿ ಕರಿತೀವಿ ನಾವು. ಸ್ಮೃತಿ, ಶ್ರುತಿ, ಸ್ಮೃತಿ ಅಂತ ನೀವು ಕೇಳಿರ್ಬೋದು. ಶ್ರುತಿ ಅಂತಂದರೆ ಅದು ಅನಾದಿ ಕಾಲದ ಪ್ರಾಕೃತಿಕ ಪ್ರಿನ್ಸಿಪಲ್ಸ್ ಅಂತ ಏನು ಹೇಳ್ತೇವೆ, ತತ್ವಗಳು, ಅದನ್ನು ಹೇಳತಕ್ಕಂಥದ್ದು ಶ್ರುತಿ. ಅದು ಅಪೌರುಷೇಯ, ಯಾವ ವ್ಯಕ್ತಿಯೂ ಅದರ ಹಿಂದೆ ಇಲ್ಲ, ಅದು ಪ್ರಕೃತಿಯದ್ದಷ್ಟೇ, ಅದು ನಿತ್ಯ ನೂತನವಾದದ್ದು. ಅದರ ಹಿನ್ನೆಲೆ ಒಳಗೆ ಮೂಡಿ

0: ಬಂದಿರತಕ್ಕಂಥ ಸನಾತನವನ್ನು ಪ್ರತಿಪಾದಿಸುವ ಎಲ್ಲ ಅಂಶಗಳು ಕೂಡ ಸ್ಮೃತಿ ಆಗ್ತದೆ. ಅಂದರೆ ನಾವು ವಿ ಡೋಂಟ್ ಇನ್ವೆಂಟ್ ದ ವೀಲ್ ಅಗೇನ್, ನಾವು ಸ್ಮೃತಿಯನ್ನು ಆಧರಿಸಿ ನನ್ನ ಅನುಭವವನ್ನು ಸೇರಿಸ್ಕೊಂಡು ಹೋಗ್ತೇವೆ. ಇದಕ್ಕೆ ನಾವು ಪರಂಪರೆ ಅಂತ ಕರಿತೇವೆ. ನಮ್ಮ ಭಾರತೀಯ ಪ್ರಜ್ಞೆ ಪರಂಪರಾಶ್ರಿತವಾದ ಪ್ರಜ್ಞೆ. ನನ್ನ ಸಂಗೀತ ಇರ್ಬೋದು, ನನ್ನ ಇತಿಹಾಸ ಇರ್ಬೋದು, ಅಥವಾ ನನ್ನ ಎಲ್ಲ ಬಗೆಯ ಚಿಂತನೆಗಳಿರ್ಬೋದು, ಅದೆಲ್ಲವೂ ಕೂಡ ಪರಂಪರೆಯ ಜೊತೆಗೆ ಸೇರಿಕೊಂಡಿದೆ. ಈ ಕಲ್ಚರ್ ಅನ್ನೋ ಮಾತನ್ನು ಹೇಳ್ತೀವಲ್ಲ ನಾವು, ಕಲ್ಚರ್ ಅನ್ನೋ ಶಬ್ದ ಇವತ್ತು ಬೇರೆ ಬೇರೆ, ಇಟ್ ಹ್ಯಾಸ್ ಇಟ್ಸ್ ಓನ್ ಕನ್ನೋಟೇಷನ್. ವಿ ನೀಡ್ ಟು ಗಿವ್ ಎ ಮೀನಿಂಗ್ ಟು ಇಟ್. ಕಲ್ಚರ್ಗೆ ನಾವು ಮೀನಿಂಗ್ ಕೊಡಬೇಕಾಗಿದೆ. ಇವತ್ತು ಕಲ್ಚರ್ ಮೀನಿಂಗ್ ಲೆಸ್ ಆಗಿ ಹೋಗಿದೆ. ಇವತ್ತು ಕಲ್ಚರ್ ಬಗ್ಗೆ ಅಥವಾ ಇನ್ನೊಂದು ಶಬ್ದ ಇದೆ, ಕಲ್ಟ್ ಅನ್ನೋ ಶಬ್ದ ಇದೆ, ಅದರ ಅರ್ಧ ಭಾಗ ತುಂಡು ಮಾಡಿದ್ದ ಶಬ್ದ. ಆ ಕಲ್ಟ್ಗೊಂದು ಇನ್ನೊಂದು ಅರ್ಥ ಇದೆ, ಕಲ್ಚರ್ಗೆ ಇನ್ನೊಂದು ಅರ್ಥ ಬಂದಿದೆ. ಹಾಗೆ ಕಲ್ಚರ್ಗೂ ಮೀನಿಂಗ್ ಕೊಡಬೇಕಾದ ಪ್ರಸಂಗ ಬಂದಾಗ ನಾವು ಭಾರತೀಯ ಪರಂಪರೆಯನ್ನು, ಸಂಸ್ಕೃತಿಯನ್ನು ಹೇಗೆ ಅರ್ಥೈಸಿಕೊಳ್ಬೇಕು ಅಂತ ನಮ್ಮ ಸ್ಮೃತಿಯ ಹಿನ್ನೆಲೆ ಒಳಗಡೆ. ಇವತ್ತು ಎಲ್ಲ ನಮ್ಮ ಅನರ್ಥಗಳಿಗೆ ಮುಖ್ಯ ಕಾರಣವಾದದ್ದು, ನಮ್ಮ ಅಸ್ಮಿತೆಯನ್ನು ಕಳೆದುಕೊಳ್ಳೋಕ್ಕೆ ಕಾರಣವಾಗಿರ್ತಕ್ಕಂಥದ್ದು ವಿಸ್ಮೃತಿ. ಯಾಕೆಂದರೆ ನಾವು ಸ್ಮೃತಿ ಕಳ್ಕೊಂಡಿದ್ದೇವೆ, ವಿ ಡೋಂಟ್ ಹ್ಯಾವ್ ಎನಿ ಕನೆಕ್ಟ್. ಯಾಕೆಂದರೆ ನಮ್ಮ ಶಿಕ್ಷಣದ ವ್ಯವಸ್ಥೆಯ ಒಳಗಡೆ, ಈ ಎಜುಕೇಷನ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ ನಾವು, ಈ ಸಿಸ್ಟಮ್ ನಮ್ಮನ್ನು ಒಂದು ರೀತಿಯಾಗಿ ಕೆಲವು ಅಂಶಗಳನ್ನು ನಮ್ಮ ದೂರ ಇಟ್ಟಿದೆ. ಅದು ನಮ್ಮ ಸ್ಮೃತಿಯಿಂದ ನಮ್ಮನ್ನು ದೂರ ಮಾಡಿದೆ. ನಾವು ವಿಸ್ಮೃತಿಗೊಳಗಾಗಿದ್ದೇವೆ. ಈ ವಿಸ್ಮೃತಿಗೆ ಒಳಗಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಇಟ್ಟುಕೊಂಡ್ರೆ ಪ್ರಾಯಶಃ ನಾವು ನಮ್ಮ ಭಾರತೀಯ ಅಸ್ಮಿತೆಯನ್ನು ಕಳೆದುಕೊಳ್ತೇವೆ ಅನ್ನೋ ಎಚ್ಚರ ನಮಗೆ ಬಂದಿದೆ ಇವತ್ತು. ಹೀಗಾಗಿ ಈ ಯುಗವನ್ನು ನಾವು, ಈ ಶಿಕ್ಷಣ ಯುಗವನ್ನು ನಾನು ಭಾರತೀಯ ಪ್ರತ್ಯಯ ಯುಗ ಅಂತ ಕರಿತೇನೆ ನಾನು ಇದನ್ನು. ಅಂದರೆ ಭಾರತೀಯ ಪ್ರತ್ಯಯ ಅನ್ನೋದು ಜಾಗೃತವಾಗಿರ್ತಕ್ಕಂಥ ಯುಗದಲ್ಲಿ ನಾವಿದ್ದೇವೆ. ವಿ ಆರ್ ಸೋ ಫಾರ್ಚುನೇಟ್, ಮೋಸ್ಟ್ ಪ್ರಾಬ್ಲಿ ದ ಯಂಗ್ ಫ್ರಟರ್ನಿಟಿ ಈಸ್ ಸೋ ಫಾರ್ಚುನೇಟ್, ದೇ ಆರ್ ಲಿವಿಂಗ್ ಇನ್ ಎನ್ ಏಜ್ ವೇರ್ ದಿಸ್ ಕನ್ಫ್ಲೂಯೆನ್ಸ್ ಈಸ್ ಹ್ಯಾಪನಿಂಗ್. ದಿಸ್ ನ್ಯೂ ಏಜ್ ಈಸ್ ಅಂಡರ್ ಡೆವಲಪ್ಮೆಂಟ್. ನಮ್ಮ ಕಣ್ಣೆದುರಿಗೆ ಒಂದು ಹೊಸ ವಿಕಾಸದ ಮಾರ್ಗದಲ್ಲಿ ನಾವಿದ್ದೇವೆ. ಆದ್ದರಿಂದ ಇದನ್ನು ಕೇವಲ ಭಾರತೀಯ ಶಿಕ್ಷಾ ನೀತಿ, ಅದನ್ನು ಸ್ವೀಕರಿಸುವ ಬಗ್ಗೆ, ಅದರಲ್ಲಿರುವ ಸ್ಟ್ರಕ್ಚರಲ್ ಚೇಂಜಸ್ ಬಗ್ಗೆ, ಕಂಟೆಂಟ್ ಚೇಂಜ್ ಬಗ್ಗೆ ಮಾತನಾಡಿದರೆ ಪ್ರಾಯಶಃ ನಾವು ಮೂರ್ಖರಾಗ್ತೇವೆ. ಇಟ್ ಈಸ್ ನಾಟ್ ಟು ಚೇಂಜ್ ದ ಕಂಟೆಂಟ್. ಕಂಟೆಂಟ್ ರಿಪ್ಲೇಸ್ಮೆಂಟ್ ಅನ್ನೋದು ನಮ್ಮ ಗೋಲ್ ಅಲ್ಲ. ಮುಖ್ಯವಾಗಿ ಕಂಟೆಂಟ್ಗೆ ಬೆಲೆ ಬರತಕ್ಕಂಥದ್ದು ಕಾಂಟೆಕ್ಸ್ಟ್ನಲ್ಲಿ. ಸೊ ಕಾಂಟೆಕ್ಸ್ಟ್ನಲ್ಲಿ ಕಂಟೆಂಟಿಗೆ ಬೆಲೆ ಇದೆ. ನೀವು ಎಷ್ಟೇ ಕಂಟೆಂಟ್ ಅಂತಂದರೂ ಕೂಡ ಕಾಂಟೆಕ್ಸ್ಟೇ ಇಲ್ಲ ಅಂತಂದ್ರೆ ಅದು ವ್ಯರ್ಥ ಅದು. ಹೀಗಾಗಿ ಭಾರತೀಯ ಪ್ರಾಚೀನ ವಿದ್ಯೆಗಳ, ಅಥವಾ ನಾನು ಅದನ್ನು ಸ್ಮೃತಿ ಅನ್ನೋ ಹೆಸರು ನಾನು ನಿಮ್ಮ ಎದುರಿಗೆ ಇಟ್ಟಿದ್ದೇನೆ, ಸ್ಮೃತಿ ಮತ್ತು ಅನುಭವ. ನಾವು ಅನುಭವವನ್ನು ಕಳೆದುಕೊಂಡು ಕೇವಲ ಸ್ಮೃತಿಯ ಬಗ್ಗೆ ಮಾತನಾಡಿದ್ದೀವಿ. ಐ ಕೆ ಎಸ್ ಕುರಿತಾಗಿ ಮಾತನಾಡುವ ಪ್ರಸಂಗದಲ್ಲೆಲ್ಲ ಜನಗಳು ಹೇಳ್ತಾರೆ, ವಿ ಶುಡ್ ಬ್ರಿಂಗ್ ಆಲ್ ಅವರ್ ಏನ್ಷಿಯಂಟ್ ಇಂಡಿಯನ್ ನಾಲೆಜ್ ಆ್ಯಂಡ್ ವಿಸ್ಡಮ್ ಇನ್ ದ ಕರೆಂಟ್ ಎಜುಕೇಷನ್ ಸಿಸ್ಟಮ್, ನಾವು ವಿಲ್ ಬ್ರಿಂಗ್ ಅನದರ್ ವಿಲ್ ಆ್ಯಡ್ ಅನದರ್ ಯೂನಿಟ್, ಒಂದು ಯೂನಿಟನ್ನು ಸೇರಿಸ್ಬೋಣ ಎಲ್ಲ ಬಂದುಬಿಡ್ತದೆ ಅಂತ. ನೆವರ್ ಇಟ್ ಹ್ಯಾಪನ್ಸ್. ಅದು ಎಣ್ಣೆ ಮತ್ತು ನೀರಿನ ಹಾಗೆ ಸೇರ್ಕೊಂಡ್ಬಿಡುತ್ತೆ ಅಷ್ಟೆ. ಅದು ಎಣ್ಣೆ ಆದರೂ ತೆಗಿಬೇಕು, ನೀರಾದರೂ ತೆಗಿಬೇಕು, ಎರಡು ಒಟ್ಟಿಗೆ ಹೋಗೋದೇ ಇಲ್ಲ. ಆದ್ದರಿಂದ ಇವತ್ತಿನ ಎಜುಕೇಷನ್ ಸಿಸ್ಟಮ್ ಬಗ್ಗೆ ನಾವು ಯೋಚನೆ ಮಾಡ್ತಕ್ಕಂಥ, ಕುಳಿತುಕೊಂಡಿರ್ತಕ್ಕಂಥ ಇಷ್ಟೆಲ್ಲ ಹಿರಿಯರ ನಡುವೆ ನಾನು ಹೇಳೋದಿಷ್ಟೇ, ಸ್ಮೃತಿಯನ್ನು ಕಳೆದುಕೊಂಡು ನಾವು ಏನು ಅಪರಾಧ ಮಾಡಿದ್ದೇವೆ ಅಂತ ತಿಳಿದುಕೊಂಡಿದ್ದೇವೆ ಇವತ್ತು. ಇದಕ್ಕೆ ಕಾರಣ ಮೂಲಭೂತವಾದ ಎಜುಕೇಷನ್ ಸಿಸ್ಟಮ್. ಸಿಸ್ಟಮ್ ಏನು ಮಾಡುತ್ತೆ ಅಂತಂದರೆ, ಇಟ್ ಅವಾಯ್ಡ್ ಸೋ ಮೆನಿ ಅದರ್ ಥಿಂಗ್ಸ್, ಅದು ಕಂಟ್ರೋಲ್ ಮಾಡ್ತಾ ಇರ್ತದೆ. ಸಿಸ್ಟಮ್ನ ಶಬ್ದ ಇವತ್ತು ಕಂಪ್ಯೂಟರ್ ಸೈನ್ಸ್ನ ಎಲ್ಲರಿಗೂ ಗೊತ್ತಿದೆ. ಸಿಸ್ಟಮ್ ಏನು ಮಾಡುತ್ತೆ ಅಂತ ಕಂಟ್ರೋಲ್ ಮಾಡುತ್ತೆ. ಸಿಸ್ಟಮ್ ಇರೋದೇ ಕಂಟ್ರೋಲ್ ಮಾಡಲಿಕ್ಕೆ, ಅದರಲ್ಲಿ ಫ್ರೀಡಮ್ ಇಲ್ಲ. ನಮ್ಮ ಪರಂಪರೆ ಆ ಫ್ರೀಡಮನ್ನು ಕೊಡುತ್ತೆ. ನಮ್ಮ ಎಜುಕೇಷನ್ ಸಿಸ್ಟಮ್ನೊಳಗಿರಬಾರ್ದು, ಇದೊಂದು ಪರಂಪರೆ ಒಳಗಿರಬೇಕು. ನನ್ನ ಶಿಕ್ಷಣ ಪರಂಪರೆ ಇದೆ ನನಗೊಂದು, ಈ ಪರಂಪರೆಯನ್ನು ನಾನು ಮುಂದುವರೆಸಿದರೆ ಅದರಲ್ಲಿ ನನಗೆ ಸ್ವಾತಂತ್ರ್ಯವೂ ಇದೆ ಮತ್ತು ಅದರಲ್ಲಿ ನನ್ನ ಸ್ಮೃತಿಯ ಬಲವೂ ಇದೆ. ಅದನ್ನೇ ಇದನ್ನು ಪರಂಪರೆ ಅಂತ ಕರೀತಾರೆ. ಇದು ಮತ್ತೆ ಮತ್ತೆ ಮುಂದುವರಿತಾನೆ ಇರ್ತದೆ. ಇದು ಯಾವುದೂ ಇಲ್ಲಿ ಹಳೆಯದಲ್ಲ, ಯಾವುದೂ ಹೊಸದಲ್ಲ. ಇದು ಹಳೆಯದು ಏನ್ಷಿಯಂಟ್ ಇಂಡಿಯನ್ ನಾಲೆಜ್ ಸಿಸ್ಟಮ್ ಅನ್ನೋ ಶಬ್ದವನ್ನೇ ತೆಗೆದುಹಾಕಬೇಕು. ಇಂಡಿಯನ್ ನಾಲೆಜ್ ಅಷ್ಟೇ ಇದು. ಇದು ಭಾರತೀಯ ಪ್ರಜ್ಞೆಗೆ ಮೂಲಭೂತವಾದ ಸ್ಮೃತಿ ನನ್ನ ಜೊತೆಗಿದೆ, ಅದು ನನ್ನ ಜೊತೆಗಿರಬೇಕು. ಅದು ಹಳೆಯದೋ ಹೊಸದೋ ಪ್ರಶ್ನೆ ಇಲ್ಲವೇ ಇಲ್ಲ. ನಾಲೆಜ್ಗೆ ಹಳೆತನವೂ ಇಲ್ಲ, ಹೊಸತನವೂ ಇಲ್ಲ. ನಾಲೆಜ್ ಇಸ್ ನಾಲೆಜ್. ಆದರೆ ನಾವು ಎಂಥ ಒಂದು ಹಿಪ್ನೋಟಿಸಮ್ ಒಳಗಾಗಿದ್ದೇವೆ ಅಂತಂದರೆ ಅದರಿಂದ ಹೊರಗೆ ಬರಲಿಕ್ಕೆ ಆಗದೇನೆ ಕೆಲವು, ನೋಡಿ, ಸಿಂಪಲ್ ವಿಷಯಗಳು. ನನಗೆ ಕೊರೋನಾ ಕಾಲದಲ್ಲಿ ನನಗೆ ಬರ್ತಾ ಇತ್ತು, ಕೈ ತೊಳ್ಕೊಂಡು ಸೋಪ್ ಹಾಕ್ಕೊಂಡು ಕೈ ತೊಳ್ಕೊಂಡ್ರೆ, ಸೋಪ್ ಹಾಕ್ಕೊಂಡು ಅಥವಾ ಕೈ ತೊಳ್ಕೊಂಡ್ಬಿಟ್ರೆ ನನ್ನ ಕೈಯೆಲ್ಲ ಇದು ಅದು ಬ್ಯಾಕ್ಟೀರಿಯಾಗೆಲ್ಲ ಸತ್ತೋಗುತ್ತೆ ಅಂತ ನಾನು ನೋಡಿದ್ದೀನ ಯಾರಾದರೂ. ಇಟ್ಸ್ ಜಸ್ಟ್ ಇಟ್ಸ್ ಎ ಬಿಲೀಫ್. ಯಾಕೆಂದರೆ ನನಗೆ ಯಾರೋ ಹೇಳಿದ್ದಾರೆ, ನಾನು ಮಾಡ್ತಾ ಇದ್ದೇನೆ ಅಷ್ಟೆ. ನೋಡಿ, ಭಾರತವನ್ನು, ಭಾರತದ ಪರಂಪರೆಯನ್ನು ಪ್ರಶ್ನೆ ಮಾಡುವುದೇ ವೈಜ್ಞಾನಿಕ ಮನೋಧರ್ಮ ಅನ್ನುವ ಹೊಸ ಯುಗದಲ್ಲಿ ನಾವು ಹುಟ್ಟಿದ್ವಿ ನಾವೆಲ್ಲ. ಅಂದರೆ ಭಾರತವನ್ನು ಕ್ವಶನ್ ಮಾಡಬೇಕು. ಭಾರತವನ್ನು ನಿರಾಕರಿಸಬೇಕು ಅನ್ನುವ ಹಿನ್ನೆಲೆ ಒಳಗೆ ವೈಜ್ಞಾನಿಕ ಮನೋಧರ್ಮವನ್ನು ಬೆಳೆಸಿಕೊಂಡ ಎಲ್ಲವನ್ನ ಪ್ರಶ್ನಿಸುವ ತಪ್ಪಲ್ಲ. ಭಾರತ ಯಾವಾಗಲೂ ಪ್ರಶ್ನೆಯಲ್ಲಿ ಹುಟ್ಟಿದ್ದು. ಭಾರತದ ಎಲ್ಲ ನಮ್ಮ ಪ್ರಾಚೀನ ಪರಂಪರೆಯ ಎಲ್ಲ ಗ್ರಂಥಗಳನ್ನು ನೋಡಿದರೆ ಈ ಪ್ರಶ್ನೆಗಳ ಆರಂಭ ಆಗುತ್ತೆ. ಮೊನ್ನೆ ವಿ ಹ್ಯಾವ್ ರಿಲೀಸ್ಡ್ ಒನ್ ವರ್ಕ್ ಮಹಾಸಲೀಲಂ ಅಂತ, ಅದನ್ನು ಬರೆದವರು ಅದರ ಟ್ರಾನ್ಸ್ಲೇಷನ್ ಮಾಡಿದ್ದು ಪ್ರೊಫೆಸರ್ ಆರ್ ಎನ್ ಅಯ್ಯಂಗಾರ್. ಈಸ್ ಅ ಪ್ರೊಫೆಸರ್ ಆಫ್ ಫಿಸಿಕ್ಸ್ ಇನ್ ಇಂಡಿಯನ್ ಆಫ್ ಸೈನ್ಸ್. ಅದನ್ನು ರಿಲೀಸ್ ಮಾಡಿದವರು ಡಾಕ್ಟರ್ ಸೋಮನಾಥ್, ಇಸ್ರೋ ಅಧ್ಯಕ್ಷರು. ನಾನು ಆ ಸಭೆಯಲ್ಲಿದ್ದೆ. ದ ಹೋಲ್ ಬುಕ್ ಈಸ್ ಫುಲ್ ಆಫ್ ಕ್ವಶನ್ಸ್. 3800 BC ಈ ಪರ್ವತಗಳು ಹೇಗಾದವು, ಈ ನದಿಗಳು ಹೇಗೆ ಬಂದಿವೆ, ಈ ಮೋಡಗಳು ಎಲ್ಲಿಂದ ನೀರು ತರ್ತಾ ಇವೆ ಅನ್ನೋ ಕ್ವಶನ್ ಇಂದ ಆರಂಭ ಆಗಿ ಈ ಭೂಗೋಲದ ಪರಿಮಾಣ ಏನಂತ ಕ್ವಶನ್ ಮಾಡ್ಕೊಳ್ತಾರೆ. ಈ ಭೂಮಿಯ ಹಿಂದೆ ಯಾವುದಿದೆ, ಸೂರ್ಯಲ್ಲಿದ್ದಾನೆ, ಚಂದ್ರಲ್ಲಿದ್ದಾನೆ, ಇವ್ರು ಹೇಗೆ ತಿರುಗ್ತಾ ಇದ್ದಾರೆ ಅಂದರೆ, ಯಾವಾಗ ಪಾಶ್ಚಾತ್ಯ ಜಗತ್ತು ಇನ್ನು ತಮ್ಮನ್ನು ಕುರಿತಾಗಲ್ಲ ಏನು ಯೋಚನೆ ಮಾಡ್ತಾ ಇದ್ರು, ಅಂತಹ ಕಾಲದಲ್ಲಿ ನಮ್ಮ ಭಾರತ ಅಂದರೆ ಭೂಮಿಯ ಹೊರಗಡೆ ಇರುವ ವಸ್ತುಗಳ ಕುರಿತಾಗಿ ಯೋಚನೆ ಮಾಡ್ತಾ ಇತ್ತು. ಇದು ಕ್ವಶನ್ ಫಾರ್ಮ್ ಅಂದರೆ ಪ್ರಶ್ನೆ ಹೇಗಿರಬೇಕು ಅನ್ನೋದು ನಾವು ಕಲ್ತ್ಕೋಬೇಕಾಗಿದೆ. ಕೇವಲ ಒಂದು ಪರಂಪರೆಯನ್ನು ಇವ್ರು ಮಾಡಿ ಸರಿಯಲ್ಲ ಅನ್ನೋದಲ್ಲಿ ಪ್ರಶ್ನೆ ಮಾಡತಕ್ಕಂಥದ್ದು ಒಂದು ವೈಜ್ಞಾನಿಕ ಮನೋಧರ್ಮ. ಯಾಕೆಂದರೆ ನಮ್ಮ ಮನೋಧರ್ಮ ಏನಾಗಿದೆ ಅಂದರೆ, ಪಾಶ್ಚಾತ್ಯದ ಮೂಲದಿಂದ ಬಂದ ಎಲ್ಲವೂ ಕೂಡ ಅದು ಯೂನಿವರ್ಸಲ್ ಪ್ರಿನ್ಸಿಪಲ್ ಅನ್ನುವ ಒಂದು ಭ್ರಮೆ ಒಳಗೆ ಹಾಕ್ಕೊಂಡಿದ್ವಿ ನಾವು. ಇದು ಯೂನಿವರ್ಸಲ್ ಅಂತ, ಅದು ಯಾಕೆ ಯೂನಿವರ್ಸಲ್ ಅಂತ ಯಾರು ಕ್ವಶನ್ ಮಾಡಲ್ಲ. ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಆರ್ ಯೂನಿವರ್ಸಲ್, ಅದು ವೆಸ್ಟಲ್ಲಿರಲಿ ಈಸ್ಟಲ್ಲಿರಲಿ ಎಲ್ಲ ಕಡೆ ಇದ್ದು ಒಂದೇ. ಯಾಕಂದರೆ ಪ್ರಕೃತಿಯ ನಿಯಮಾವಳಿ ಅದನ್ನು ಯಾರೂ ಬದಲಾವಣೆ ಮಾಡಲಿಕ್ಕಾಗಲ್ಲ. ಅದು ಈಸ್ಟಲ್ಲೂ ಅದೇ, ವೆಸ್ಟಲ್ಲೂ ಅದೇ. ಯಾಕಂದರೆ ಅದಕ್ಕೆ ಈಸ್ಟ್ ವೆಸ್ಟ್ ಇರೋದೇ ಇಲ್ಲ. ಹಾಗಾಗಿ ಜ್ಞಾನಕ್ಕೆ ಒಂದು ಈಸ್ಟ್ ವೆಸ್ಟ್ ಅನ್ನೋದಿಲ್ಲ. ಹಾಗಾಗಿ ಎಲ್ಲ ಜ್ಞಾನವೂ ವೆಸ್ಟರ್ನಲ್ಲಿ ಇರುತ್ತಾ ಅನ್ನೋ ಪ್ರಶ್ನೆಗೆ ಬಂದರೆ, ಇದು ಎಲ್ಲ ಜ್ಞಾನದ ಬೆಳಕೆಲ್ಲ ವೆಸ್ಟಿಂದ ಬರುತ್ತೆ ಅನ್ನೋ ಧರ್ಮವನ್ನು ಅನ್ನುವ ಕತ್ತಲೆ ಒಳಗೆ ನಾವು ಕೂತ್ಕೊಂಡಿದ್ವಿ. ಅದರಿಂದ ಹೊರಬರುವ ಒಂದು ಅವಕಾಶ ಇವತ್ತಿನ ಶಿಕ್ಷಾ ನೀತಿಯಲ್ಲಿ ಆಗಿದೆ. ಈ ಹಿನ್ನೆಲೆ ಒಳಗಡೆ ನಾವು ಏಕಾತ್ಮ ಮಾನವತಾವಾದದ 4 ಲೆಕ್ಚರ್ಗಳು ಪ್ರಾಯಶಃ ಅದರ ಕುರಿತಾಗಿ ಹಿಂದೆ ಮಾತು ಬಂದಿರಬೇಕು. ಆದರೂ ಜಸ್ಟ್ ಐ ವಾಂಟ್ ಟು ಶೇರ್ ವಿತ್ ಯು ದ 4 ಲೆಕ್ಚರ್ಸ್ ವಿಚ್ ವರ್ ಡೆಲಿವರ್ಡ್ ಬೈ ಈ 4 ದೀನದಯಾಳ್ ಉಪಾಧ್ಯಾಯರು ಮಾಡಿರ್ತಕ್ಕಂಥ ಲೆಕ್ಚರ್ಗಳು. ಮೊದಲನೇದು ಕ್ರಿಟಿಕ್ ಆಫ್ ದ ವೆಸ್ಟ್. ನನ್ನೊಳಗೆ ಅದು ಯಾವ್ದು ಪಾಶ್ಚಾತ್ಯರನ್ನು ಪ್ರಶ್ನಿಸುವ ಪದ್ಧತಿ ಅಲ್ಲ, ಅದು ನನ್ನೊಳಗಿರುವ ಪಾಶ್ಚಾತ್ಯರನ್ನು ಪ್ರಶ್ನಿಸುವ ಪದ್ಧತಿ. ಇಟ್ಸ್ ವೆರಿ ಕ್ರೂಷಿಯಲ್. ಇದು ನಾವು ಪಾಶ್ಚಾತ್ಯ ವಿಮರ್ಶೆ ಅಂದರೆ ಪಾಶ್ಚಾತ್ಯ ವಿಮರ್ಶೆ ಮಾಡ್ತೀವಿ, ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ಟುಡೇ ವಿ ಆರ್ ಲಿವಿಂಗ್ ಇನ್ ಎ ವರ್ಲ್ಡ್ ಆಫ್ ಡೈಕಾಟಮಿ. ಇವತ್ತು ಕೂಡ ಪ್ರಾಯಶಃ ಇವತ್ತೇನು ಯಾರು ನಡೀತಾ ಇದೆ, ಇದು ಮೆಕ್ಯಾಲೆ ಡಿಸೈನ್ ಒಂದು ಭಾಗ ಅಷ್ಟೇ. ಅಂದರೆ ಇದೊಂದು ಪ್ರೋಗ್ರಾಮ್ ಬರೆದಿದ್ದಾರೆ, ಆ ಪ್ರೋಗ್ರಾಮ್ ಒಳಗೆ ನಾನು ಒಂದು ಪಾತ್ರ, ನೀವು ಒಂದು ಪಾತ್ರ, ಇವೆಲ್ಲ ಗೇಮ್ ನಡೀತಾ ಇದೆ ಇನ್ನು. ಅಂದರೆ ಈ ಗೇಮ್ನಿಂದ ಹೊರಗೆ ಬಂದಿಲ್ಲ ನಾವಿನ್ನು. ಅಕಸ್ಮಾತ್ ಭಾರತದೊಳಗೆ ಇಂಥ ಶಿಕ್ಷಾ ನೀತಿ ಬಂದಿದ್ದು ಕೂಡ ಈ ಶಿಕ್ಷಾ ನೀತಿ ಕುರಿತಾದ ಚರ್ಚೆಯೂ ಕೂಡ ಅದು ಅದರದೇ ಒಂದು ಪಾರ್ಟ್ ಅಷ್ಟೇ. ತುಂಬ ಗಂಭೀರವಾದ ಯೋಚನೆ ಮಾಡಬೇಕು ನಾವು ಇದನ್ನು. ಇಟ್ಸ್ ಆಲ್ ಗೇಮ್. ಅಂದರೆ ಇದ್ರ ಹೊರಗೆ ಹೋಗಿ ವಿಚಾರ ಮಾಡುವಷ್ಟು ಶಕ್ತಿ ನಾವಿನ್ನೂ ಪಡ್ಕೊಂಡಿಲ್ಲ, ಇದ್ರ ಒಳಗೆ ಇದ್ದೇವೆ ನಾವು. ವಿ ಆರ್ ಲಿವಿಂಗ್ ಇನ್ ಎ ಡೈಕಾಟಮಿ. ಹೇಗೆ ಅಂದರೆ, ನಮ್ಮ ನಿಮ್ಮೆಲ್ಲರ ಎಲ್ಲರ ಅನುಭವ ಇದು, ಭಾರತದೊಳಗೆ ಎರಡು ಜಗತ್ತಿದೆ, ಒಂದು ಇಂಡಿಯಾ ಇದೆ, ಒಂದು ಭಾರತ ಇದೆ. ಮನೆ ಒಳಗೆ ಬಂದರೆ ಭಾರತ ಇರ್ತದೆ, ಮನೆ ಒಳಗಿಂದ ಹೊರಗೆ ಹೋದ ತಕ್ಷಣ ಇಂಡಿಯಾ ಸೃಷ್ಟಿ ಆಗುತ್ತೆ ಅಲ್ವಾ, ನಮ್ಮ ಅನುಭವಗಳೇ ಹಾಗಲ್ವಾ. ಇಂಡಿಯಾದ್ರೆ ಹೊರಟೋಗ್ತೀವಿ ನಾವು, ಅಂದರೆ ಎಷ್ಟು ಬೇಗ ವರ್ಡ್ ಸ್ವಿಚ್ ಮಾಡ್ತೀವಿ ಅಂದರೆ, ನಾವು ಒಂದು ಕಡೆ ಈಗ ನಮ್ಮಲ್ಲಿ ದೇವಸ್ಥಾನದ ಹೊರಗೆ ಹೋದ ತಕ್ಷಣ ಭಾರತೀಯನ ಆಗಿಬಿಡ್ತೇವೆ, ಹಿಂದೂ ಆಗಿಬಿಡ್ತೇವೆ, ದೇವಸ್ಥಾನ ಹೊರಗೆ ಹೋದ ತಕ್ಷಣ ಸೆಕ್ಯುಲರ್ ಆಗಿಬಿಡ್ತೇವೆ ನಾವು. ಸುಲಭವಾಗಿ ಸ್ವಿಚ್ ಓವರ್ ಮಾಡ್ತಕ್ಕಂಥ ಸಾಮರ್ಥ್ಯ, ಇಷ್ಟು ಬೇಗ ಸ್ವಿಚ್ ಓವರ್ ಮಾಡೋಂಥ ಸಾಮರ್ಥ್ಯ ಯಾರಿಗೂ ಇಲ್ಲ, ಇದು ಇಂಡಿಯನ್ಸಿಗೆ ಮಾತ್ರ ಇರ್ತದೆ. ಇದು ನಮ್ಮ ದ್ವಂದ್ವದ ಜಗತ್ತನ್ನು ನಾವು ಸೃಷ್ಟಿ ಮಾಡ್ಕೊಂಡಿದ್ದೇವೆ. ದೇವಸ್ಥಾನ ಒಳಗೆ ಹೋದ ತಕ್ಷಣ ಹಿಂದೂ, ಹೊರಗೆ ಬಂದ ತಕ್ಷಣ ಅವನು ಸೆಕ್ಯುಲರ್ ಆಗ್ತಾನೆ. ಇದು ಹೇಗೆ ಸಾಧ್ಯ? ಇಂಥ ಜಗತ್ತಿನಲ್ಲಿ ಬದುಕುವವನಿಗೆ ಏನು ಮಿಸ್ಸಿಂಗ್ ಪಾಯಿಂಟ್ ಅನ್ನೋದನ್ನು ಈ ಕ್ರಿಟಿಕ್ ಆಫ್ ವೆಸ್ಟ್ನಲ್ಲಿ ದೀನದಯಾಳ್ ಉಪಾಧ್ಯಾಯರು ನಮ್ಮ ಎದುರುಗಿಡ್ತಾರೆ. ಅಂದರೆ ಪ್ರಿನ್ಸಿಪಲ್ ಅಂದರೆ ಮೂಲಭೂತವಾದ ಒಂದು ವೈಜ್ಞಾನಿಕ ಚಿಂತನೆ, ಅದು ವೈಜ್ಞಾನಿಕ ಮನೋಧರ್ಮ ತಪ್ಪಲ್ಲ, ಆದರೆ ವೈಜ್ಞಾನಿಕ ಮನೋಧರ್ಮದ ಹಿನ್ನೆಲೆ ಒಳಗಡೆ ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳೋದು ತಪ್ಪು. ಈಗ ಮಾಡಬೇಕಾದಿಷ್ಟೇ ಈ ಪ್ರಶ್ನೆಯನ್ನು ಜಿಜ್ಞಾಸೆಯಾಗಿ ಪರಿವರ್ತಿಸಿಕೊಳ್ಳೋದು. ವಿ ನೀಡ್ ಟು ನೋ ಹೌ ಟು ಎನ್ಕ್ವೈರ್, ಹೌ ಟು ಮೇಕ್ ದ ಎನ್ಕ್ವೈರಿ, ನಾಟ್ ದ ಕ್ವಶನಿಂಗ್. ಈ ಎರಡು ಕ್ವಶನ್ ಅನ್ನೋದನ್ನು, ಎನ್ಕ್ವೈರಿ ಅನ್ನೋದು, ನಾನು ಎರಡು ಬೇರೆ ಬೇರೆ ಅರ್ಥದಲ್ಲಿ ಬಳಸ್ತಾ ಇದ್ದೇನೆ. ಪ್ರಶ್ನಿಸುವುದಲ್ಲ, ಪ್ರಶ್ನೆಯಲ್ಲಿ ಹಿನ್ನೆಲೆ ಒಳಗೆ ನಿರಾಕರಣೆ ಇರ್ತದೆ. ಯು ಆರ್ ರಿಜೆಕ್ಟಿಂಗ್ ದ ಅದರ್ ಪರ್ಸನ್. ಇದು ಪ್ರಶ್ನೆ ಮಾಡಿದ್ರೆ ನಾನು ಪ್ರಶ್ನಿಸ್ತೇನೆ ಅಂದರೆ ನಾನು ನಿರಾಕರಣೆ ಮಾಡ್ತೇನೆ ಅಂತ ಅರ್ಥ. ಐ ಡೋಂಟ್ ಕೇರ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಅಕ್ಸೆಪ್ಟ್ ಯುವರ್ ವ್ಯೂ ಅಂತ ಅರ್ಥ ಅದಕ್ಕೆ. ಇಫ್ ಐ ಆಮ್ ಮೇಕಿಂಗ್ ಎನ್ ಎನ್ಕ್ವೈರಿ ಮೀನ್ಸ್ ಐ ವಾಂಟ್ ಟು ನೋ. ಇವತ್ತು ನನ್ನ ಶಿಕ್ಷಾ ನೀತಿಯಲ್ಲಿ, ನನ್ನ ಶಿಕ್ಷಾ ಧರ್ಮದಲ್ಲಿ ಮಾಡಬೇಕಾದೇನು ಅಂದರೆ, ಪ್ರಶ್ನಿಸುವುದಲ್ಲ, ಜಿಜ್ಞಾಸಿಸುವುದು. ಈ ಪ್ಯಾರಡೈಮ್ ಶಿಫ್ಟ್ ಆಗೋ ತನಕ ನಾವು ವಾಸ್ತವಿಕವಾಗಿ ಭಾರತೀಯ ಶಿಕ್ಷಾ ಪರಂಪರೆಯನ್ನು ಇಲ್ಲಿ ತರಲಿಕ್ಕಾಗಲ್ಲ. ಅದರಿಂದ ಪ್ರಶ್ನೆಯಿಂದ ಜಿಜ್ಞಾಸೆಯ ದಿಕ್ಕಿನ ಕಡೆಗೆ ಹೋಗತಕ್ಕಂಥ ಈ ಯೋಚನಾ ಲಹರಿ ಇದೆಯಲ್ಲ, ಇದು ಏಕಾತ್ಮತಾ ಮನೋವಾದದ ಮೊದಲನೇ ಹೆಜ್ಜೆ. ಇದು ಶಿಕ್ಷಾ ನೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಬಂದಿದೆ. ಭಾರತೀಯ ಪರಂಪರೆಯನ್ನು ಕುರಿತಾದ ಒಂದು ಜಿಜ್ಞಾಸೆಯನ್ನು ಹುಟ್ಟಿಸಬೇಕಾದ ಕರ್ತವ್ಯ ನಮ್ಮ ಶಿಕ್ಷಕರದ್ದಿದೆ. ಇದು ಶಿಕ್ಷಾ ನೀತಿಯ ಮೊದಲನೇ ಸೂತ್ರ ಇದು. ಹಾಗೆಯೇ ಇವತ್ತು ನೋಡಿ, ನಮ್ಮ ಸೋಷಲ್ ಬೇಕಾದಷ್ಟು ನಮ್ಮ ಹ್ಯೂಮನ್ ಸೈನ್ಸಸ್ಗಳಲ್ಲಿ ನಮ್ಮ ಭಾಷೆ ಕುರಿತಾಗಿರ್ಬೋದು, ನಮ್ಮ ಸಮಾಜ ಧರ್ಮಗಳ ಕುರಿತಾಗಿರ್ಬೋದು, ನಮ್ಮ ಮನೋಧರ್ಮದ ಕುರಿತಾಗಿರ್ಬೋದು, ಭಾರತೀಯ ಆಧಾರಿತ ಚಿಂತನೆಗಳು ಇದು ಇರ್ರೆಲೆವೆಂಟ್ ಅನ್ನುವ ಒಂದು ಮನೋಧರ್ಮ ಬೆಳೆಸ್ಕೊಂಡಿದ್ದೇವೆ. ಅಷ್ಟೇ ಅಲ್ಲ, ವೆಸ್ಟ್ನಲ್ಲಿ ಕಂಡುಹಿಡಿದ ಎಲ್ಲ ಸೋಷಲ್ ಸೈನ್ಸಿನ ಪ್ರಿನ್ಸಿಪಲ್ಗಳು ಯೂನಿವರ್ಸಲ್ ಅಂತಲೂ ಭ್ರಮೆಯಲ್ಲಿದ್ದೇವೆ ನಾವು. ಈ ಭ್ರಮೆಯಿಂದ ಹೊರಬರುವವರೆಗೆ ಅಲ್ಲಿಯವರೆಗೆ ನಾವು ಈ ಪಾಶ್ಚಾತ್ಯ ಮನೋಧರ್ಮವನ್ನು ಕ್ವಶನ್ ಮಾಡತಕ್ಕಂಥದ್ದನ್ನು ಕಲಿಬೇಕು. ಇದು ಮೊದಲನೇ ಸೂತ್ರ. ಎರಡನೇ ಸೂತ್ರ, ಇದರಲ್ಲಿ ಒಂದು ಬಹಳ ಗೂಢವಾದ ತತ್ವ ಇದೆ. ಭಾರತೀಯ ನಾವು ವೆಸ್ಟರ್ನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಒಪ್ಪಿಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ಯಾಕಂದರೆ ವೆಸ್ಟ್ ಅಲ್ವೇ ಅಲ್ಲ, ಅದು ವೆಸ್ಟು ಇಷ್ಟಕ್ಕೆ ಅದಕ್ಕೆ ಮೀನಿಂಗೇ ಇಲ್ಲ ಅದರಲ್ಲಿ. ಆದರೆ ಅದರ ಜೊತೆಗೆ ನಮಗೆ ಸೇರಿಕೊಂಡು ನೋಡಿ, ಈಗ ನಾವೊಂದು ನೀರಿನ ಒಳ್ಳೆ ಶುದ್ಧವಾದ ನೀರಿನ ಬಾಟಲ್, ಪಾಪ ಇವತ್ತು ಒಳ್ಳೆ ಚೆನ್ನಾಗಿದೆ, ಇವತ್ತು ತಾಮ್ರದ ತಟ್ಟೆ ಇದರಲ್ಲಿ ನೀರಿಟ್ಟಿದ್ದಾರೆ ಇಲ್ಲಿ, ನಮಗೆ ಎಂಥ ಡೌಟ್ ಬರುತ್ತೆ ಅಂದರೆ ನಮಗೆ ಈ ನೀರು ಕುಡಿಯಲ್ಲ ಜನಗಳು, ಯಾಕೆ ಈ ನೀರು ಎಲ್ಲಿ ಬಂದಿದೆ ಅಂತ ಗೊತ್ತಿಲ್ಲ ಅಂತ. ಅದು ಪ್ಯಾಕ್ ಆಗಿದ್ದ ನೀರು ಕುಡಿತಾರೆ, ಅದ್ರ ಮೇಲೆ ಬಾಟ್ಲ್ ಹಾಕಿಬಿಟ್ರೆ, ಬೂಚ್ ಹಾಕಿ ಗಟ್ಟಿ ಮಾಡಿಬಿಟ್ರೆ ಅದನ್ನು ನಾವು ಅದು ನೀರು ಕುಡಿತೇನೋ, ಯಾಕೆಂದರೆ ನಮ್ಮಲ್ಲಿ ಅದು ಟ್ರಸ್ಟ್ ಡೆವಲಪ್ ಆಗಿದೆ ನಮಗೆ. ಅದು ಎಲ್ಲಿಂದ ಬಂದದ್ದು ಕ್ವಶನ್ ಮಾಡಲ್ಲ ನೋಡಿ, ಇದು ಸೈಂಟಿಫಿಕ್ ಮನೋಧರ್ಮ ನಮ್ಮದು, ಅದು ಎಲ್ಲಿಂದ ಬಂದದ್ದು ಕ್ವಶನ್ ಮಾಡಲ್ಲ. ಆದರೆ ತಾಮ್ರದ್ದನ್ನು ಕ್ವಶನ್ ಮಾಡ್ತೀವಿ ನಾವು. ಅಂದರೆ ನಮ್ಮ ಟ್ರಸ್ಟಿನ ಮೂಲ ಎಲ್ಲಿ ಹೊರಟೋಗಿದೆ ಅಂತಂದರೆ, ಇದರ ಹಿನ್ನೆಲೆ ಒಳಗಡೆ ನಾವು ಮಾಡಬೇಕಾದ್ದೇನು ಅಂತಂದರೆ, ನಾವು ಪ್ಯಾಕೇಜ್ ನಮ್ಮ ಜೊತೆಗೆ ಅದು ಪ್ಲಾಸ್ಟಿಕ್ಕು ಬರ್ತಾ ಇದೆ ಅಂತ ನೋಡ್ತಾ ಇಲ್ಲ ನಾವು. ಅಂದರೆ ನೀರಿನ ಜೊತೆಗೆ ಶುದ್ಧ ನೀರು ಅಂತ ಅಂದ್ಕೊಳ್ತೀವಲ್ಲ, ಅದರ ಜೊತೆಗೆ ನಮ್ಮ ಏನೋ ಒಂದು ಬೇರೆ ಅಂತ. ಹಾಗೆ ಪಾಶ್ಚಾತ್ಯ ಶಿಕ್ಷಣದ ಎಲ್ಲ ಅಂಗಗಳ ಜೊತೆಗೆ ಕೆಲವು ಕಸಗಳು ಬರ್ತಾ ಇವೆ. ಅದು ಯಾವುದು ಅಂದರೆ ಒಂದು ಜೀವನ ದೃಷ್ಟಿ, ಜೀವನ ಮನೋಧರ್ಮಗಳು, ಜೀವನವನ್ನು ಹೇಗೆ ನೋಡಬೇಕು ಅನ್ನೋ ಮನೋಧರ್ಮವನ್ನು ಕೂಡ ನಾವು ಪಾಶ್ಚಾತ್ಯದಿಂದ ಎಲ್ಲರೂ ಪಡಿತಾ ಇದ್ದೇವೆ. ಇದು ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕಾದ್ದು. ಇದನ್ನು ಏಕಾತ್ಮತಾ ಮಾನವತಾವಾದದ ಮೊದಲನೇ ಸೂತ್ರವಾಗಿ ಈ ಚರ್ಚೆಯನ್ನು ಮಾಡಿದ್ದಾರೆ. ಬಹಳ ಚೆನ್ನಾಗಿವೆ ಈ ಲೇಖನಗಳು, ಬಹಳ ಚೆನ್ನಾಗಿವೆ, ಈ ಎಲ್ಲರೂ ಓದಬೇಕು ಇದನ್ನು. ಅಂದರೆ ಭಾರತೀಯ ಜೀವನ ದೃಷ್ಟಿಯ ಆ ಮೌಲ್ಯಗಳನ್ನು ಮತ್ತೆ ಅನುಸಂಧಾನ ಮಾಡಿಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಅಂತ ಮೊದಲನೇದು. ಇದರಲ್ಲಿ ಮಾಡಬೇಕಾದಿಷ್ಟೇ, ಭಾರತೀಯ ಜೀವನ ಮೌಲ್ಯಗಳು ಇದು ಭಾರತೀಯರಿಗೆ ಮಾತ್ರ ಅಲ್ಲ, ಯಾಕೆಂದರೆ ಭಾರತೀಯೇತರರಿಗೂ ಒಟ್ಟು ವಿಶ್ವದ ಕಲ್ಯಾಣಕ್ಕಾಗಿ ಮಾಡಿಕೊಂಡಿರ್ತಕ್ಕಂಥ ಜೀವನ ಮೌಲ್ಯಗಳಿವು. ಇದನ್ನು ಮೌಲ್ಯ ಅನ್ನೋ ಶಬ್ದದಿಂದ ಕರಿಬೇಕನ್ನೋ ಪ್ರಶ್ನೆ ಬರ್ತದೆ, ಯಾಕೆಂದರೆ ಮೌಲ್ಯ ಅನ್ನೋ ಶಬ್ದಕ್ಕೆ ಪ್ರೈಸ್ ಅಂತಲೂ ಅರ್ಥ ಇದೆ, ವ್ಯಾಲ್ಯೂ ಅನ್ನೋ ಪ್ರೈಸ್ ಅಂತಲೂ ಅರ್ಥ ಇದೆ. ಇದನ್ನು ಪ್ರೈಸಲ್ಲಿ ನಾವು ಕಟ್ತಾ ಇದ್ದೀವಿ, ಇದು ಪ್ರೈಸಲ್ಲಿ ಕಟ್ಟುವಂಥದ್ದಲ್ಲ. ಇದು ಪ್ರಾಯಶಃ ವಿಶ್ವ ಕಲ್ಯಾಣ ದೃಷ್ಟಿಯಿಂದ ಹೊರಟಿರತಕ್ಕಂಥ ಈ ಜೀವನ ದೃಷ್ಟಿಯನ್ನು, ಇದನ್ನು ವರ್ಲ್ಡ್ ವ್ಯೂ ಅಂತೇನು ಕರಿತೀವಿ ನಾವು, ಭಾರತೀಯ ಜೀವನ ದೃಷ್ಟಿ, ಇದನ್ನು ನಾವು ಮತ್ತೆ ನಮ್ಮ ಶಿಕ್ಷಣದೊಳಗೆ ತಂದಾಗ ಮಾತ್ರ ನಾವು ಮತ್ತೆ ನಾವು ವಾಸ್ತವವಾದ ಶಿಕ್ಷಣವನ್ನು ಪಡಿಬೋದು. ಎರಡನೇದು ಬಾಡಿ ಮೈಂಡ್ ಇಂಟಲೆಕ್ಚುಲ್ ಅಂಡ್ ಸೆಲ್ಫ್ ಅಂತ ಒಂದು ಶೀರ್ಷಿಕೆಯಲ್ಲಿ ಒಂದಿಷ್ಟು ಮಾತುಗಳನ್ನು ಹೇಳಿದ್ದಾರೆ. ನಾನು ಈ ಮೂಲವನ್ನು ಯಾಕೆ ತರ್ತಾ ಇದ್ದೀನಿ, ಮುಂದೆ ನನ್ನ ಚರ್ಚೆಯ ಎರಡು ಮೂರು ವಿಷಯಗಳಿಂದ ನಾವು ಬೇಸ್ ಆಗಿದ್ದು ನೋಡ್ತಾ ಇದ್ದೀನಿ ನಾನು. ನೋಡಿ, ಒಬ್ಬ ಹಾಸ್ಪಿಟಲ್ಗೆ ಹೋದರೆ, ಆರ್ಥೋಪೆಡಿಕ್ ಹಾಸ್ಪಿಟಲ್ಗೆ ಹೋದರೆ ಅವನ ಎದುರುಗಡೆ ಬಂದಿರತಕ್ಕಂಥ ವ್ಯಕ್ತಿ ಅಲ್ಲ ಅವರಿಗೆ, ಕೈ ಮುರಿದ ಅಂದರೆ ಮುರಿದ ಕೈ ಬಂದಿದೆ, ಆ ಡಾಕ್ಟರ್ಗೆ ಏನು ಕಾಣುತ್ತೆ, ಅದು ಮುರಿದ ಕೈ ಕಾಣುತ್ತೆ ಅಷ್ಟೇ, ಯಾಕಂದರೆ ಬಂದಿರೋ ವ್ಯಕ್ತಿ ಮುರಿದ ಕೈ ಅಷ್ಟೇ. ಅದಕ್ಕೆ ಆ ಮುರಿದ ಕೈನ ಹೇಗೆ ಟ್ರೀಟ್ ಮಾಡಬೇಕು ಅಂತ ಅಷ್ಟೇ ಗೊತ್ತು ಅವ್ರಿಗೆ. ಐ ಸ್ಪೆಷಲಿಸ್ಟ್ ಹತ್ತು ಹೋದರೆ ಕಣ್ಣು ಬಂದಿದೆ ಅಷ್ಟೇ, ಕಿವಿ ಕಳ್ಕೊಂಡು ಕಿವಿ ಬಂದಿದೆ ಅಷ್ಟೇ. ಆದರೆ ನಮ್ಮ ಪ್ರಾಚೀನ ಭಾರತದ ವೈದ್ಯನ ಮನೆಗೆ ಒಬ್ಬ ವ್ಯಕ್ತಿ ಬಂದರೆ, ಅವನು ರೋಗಿ ಅಲ್ಲ ಬಂದವನು, ಆ ಇಡೀ ಪರಿವಾರ, ಅವನ ಸಮಾಜ, ಅವನ ಹಳ್ಳಿನೇ ಬಂದುಬಿಟ್ಟಿದೆ ಅಂತ. ಅಂದರೆ ನಾವು ಹೇಗೆ ಯೋಚನೆ ಮಾಡ್ತೀವಿ ಅಂದರೆ, ಇವನು ವ್ಯಕ್ತಿ ಬಂದವನು ಒಬ್ಬ ವ್ಯಕ್ತಿ ಅಲ್ಲ, ಅವನಪ್ಪ ಅವನ ಅಜ್ಜ ಅವ್ರ ಮುತ್ತಜ್ಜ ಎಲ್ಲ ಬಂದುಬಿಟ್ಟಿದ್ದಾರೆ, ಅಂದರೆ ಇಡೀ ಪರಂಪರೆನೇ ಬಂದುಬಿಟ್ಟಿದೆ ನನಗೆ. ನಾನು ಹಾಗೆ ನೋಡಬೇಕು ಅದನ್ನು, ಅಂದರೆ ವ್ಯಕ್ತಿಯನ್ನು ನೋಡುವ, ವ್ಯಕ್ತಿಯ ಇಡೀ ಕುಟುಂಬವನ್ನು ನೋಡುವ ಈ ಅಖಂಡ ದೃಷ್ಟಿ ನಮ್ಮ ಪ್ರಾಚೀನ ಭಾರತೀಯ ದೃಷ್ಟಿ ಇದು. ಇದು ಸಿಂಪಲ್ ನಾನು ಉದಾಹರಣೆಗಳಲ್ಲಿ ಹೇಳಿದೆ. ಹೀಗೆ ಪ್ರತಿಯೊಂದು ಕಡೆ ನಾವು ಇಡೀ ಭಾರತದ ಯಾವುದೇ ಕ್ಷೇತ್ರ ಆಯ್ದುಕೊಂಡ್ರೂ ಕೂಡ ಈ ಅಖಂಡ ದೃಷ್ಟಿ ಇದೆ. ನಮ್ಮ ಶಾಸ್ತ್ರಗಳಲ್ಲಿ ವಿಚಾರ ಮಾಡಿದ್ದು ಮನೋರೋಗ, ನಮ್ಮಲ್ಲಿ ಯಾರೋ ಕೇಳಿದ್ರು ಮನಃಶಾಸ್ತ್ರ ಇದೆಯಾ ಅಂದರೆ ಭಾರತದಲ್ಲಿ ಸೈಕಾಲಜಿ ಇಲ್ಲ ರೀ ಅಂತ ನಾನು ಹೇಳಿದೆ. ಯಾಕಂದರೆ ಸೈಕಾಲಜಿ ಯಾಕಿಲ್ಲ ಅಂದರೆ, ಸೈಕಾಲಜಿಗೆ ವಿಷಯ ಯಾವುದಂದ್ರೆ ಮನೋರೋಗ, ನಮ್ಮಲ್ಲಿ ಮನೋರೋಗವನ್ನು ಚರ್ಚೆನೆ ಮಾಡಿಲ್ಲ. ಯಾಕಂದರೆ ನಮ್ಮ ಮೂಲ, ನಮ್ಮ ಸೈಕಾಲಜಿಯ ಭಾರತೀಯ ಮನಃಶಾಸ್ತ್ರದ ಮೂಲ ಯೋಗದ ಮನಸ್ಸು, ಅಂದರೆ ಯೋಗದ ಮನಸ್ಸು ನನ್ನ ಅಧ್ಯಯನದ ವಿಷಯ. ಅದು ರೋಗವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನಾನು. ಆದರೆ ರೋಗವೇ ನನ್ನ ಮೂಲ ಅಧ್ಯಯನದ ವಿಷಯ ಅಲ್ಲ. ಪಾಶ್ಚಾತ್ಯ ಮನಃಶಾಸ್ತ್ರದ ಮೂಲ ವಿಷಯ ರೋಗದ ಮನಸ್ಸು, ರೋಗಿಯ ಮನಸ್ಸು. ರೋಗಿಯ ಮನಸ್ಸನ್ನು ಸ್ಟಡಿ ಮಾಡಿದ್ದಾರೆ, ಅದನ್ನು ಹೇಗೆ ಸರಿ ರಿಪೇರಿ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಈ ಅಂತರ ಇದೆಯಲ್ಲ, ಬಹಳ ದೀರ್ಘವಾದ ದೊಡ್ಡ ಅಂತರ ಇದು. ನನ್ನ ಶಾಸ್ತ್ರದ ವಿಷಯ ಸ್ವಸ್ಥ, ಅಂದರೆ ನನ್ನ ಆರೋಗ್ಯ ಶಾಸ್ತ್ರದ ವಿಷಯ ಯಾವುದು ಅಂದರೆ, ಒಬ್ಬ ಸ್ವಸ್ಥ ವ್ಯಕ್ತಿ ಸ್ವಾಸ್ಥ್ಯದ ಕುರಿತು ನಾನು ಚಿಂತನೆ ಮಾಡ್ತೇನೆ. ಇವತ್ತು ಮಾಡರ್ನ್ ಮೆಡಿಕಲ್ ಸೈನ್ಸ್ ಸ್ವಾಸ್ಥ್ಯದ ಕುರಿತು ಯೋಚನೆ ಮಾಡೋದು, ರೋಗದ ಕುರಿತು ಯೋಚನೆ ಮಾಡುತ್ತೆ. ಈ ಅಂತರ ಬಹಳ ಇದೆ ನನಗೆ. ಈ ಅಂತರವನ್ನು ಅರ್ಥ ಮಾಡಿಕೊಂಡ್ರೆ ಭಾರತೀಯ ದೃಷ್ಟಿ, ಅದರ ಅಖಂಡತೆ, ಇದರ ಹಿನ್ನೆಲೆ ಒಳಗೆ ನಾವು ಯೋಚನೆ ಮಾಡಬೇಕಾದ ಅವಶ್ಯಕತೆ. ಅಂದರೆ ಬಾಡಿ ಮೈಂಡ್ ಮತ್ತು ಇಂಟಲೆಕ್ಟ್ ಮತ್ತು ಸೋಲ್ ಆರ್ ಸೆಲ್ಫ್, ಇದು ಅಷ್ಟನ್ನು ಅಖಂಡವಾಗಿ ನೋಡಬೇಕಾದ ಪರಿಪ್ರೇಕ್ಷೆಯ ಅವಶ್ಯಕತೆ ಇದೆ. ಅದನ್ನು ನಾವು ತುಂಡು ತುಂಡಾಗಿ ನೋಡ್ತಾ ಇದ್ದೇವೆ. ದ ವೆಸ್ಟ್ ಸ್ಟಾರ್ಟ್ಸ್ ಇಟ್ಸ್ ಎನ್ಕ್ವೈರಿ ವಿತ್ ಎ ಡಿವಿಷನ್. ನೋಡಿ, ವೆಸ್ಟ್ನಲ್ಲಿ ಎಷ್ಟು ಬೇಕಾದ ಸೈನ್ಸ್ ಬಂದಿದೆ, ಐ ಸ್ಟಡೀಡ್ ಲಿಂಗ್ವಿಸ್ಟಿಕ್ಸ್ನ ಓದಿದ್ದೀನಿ. ಲಿಂಗ್ವಿಸ್ಟಿಕ್ಸ್ನಲ್ಲಿ ಫಸ್ಟ್ ಏನು ಮಾಡ್ತೀವಿ ಅಂತಂದರೆ, ವಿ ಡಿವೈಡ್ ದ ಫಾರ್ಮ್ ಆ್ಯಂಡ್ ಕಂಟೆಂಟ್. ಇದು ಫಾರ್ಮ್ ಕಂಟೆಂಟ್ ಡಿವೈಡ್ ಇನ್ ಫಾರ್ಮ್, ಎಲ್ಲ ಫಾರ್ಮಲ್ ಸೈನ್ಸ್ಗಳು ಬಂದಿದ್ದು ಹಾಗೆ, ಫಾರ್ಮಲ್ ಮ್ಯಾಥಮೆಟಿಕ್ಸ್ ಎಲ್ಲ ಡೆವಲಪ್ ಆಗಿರೋದು ಹಾಗೆ. ಫಾರ್ಮ್ಗೊಂದು ಪವರ್ ಇದೆ, ಎಸ್ ವಿ ಅಂಡರ್ಸ್ಟ್ಯಾಂಡ್. ಫಾರ್ಮ್ ಕಂಟೆಂಟ್ ಸಪ್ರೇಟ್ ಮಾಡದೆ ಹೋದರೆ ಫಾರ್ಮ್ ಪವರ್ ಕಾಣಿಸಲ್ಲ, ಅವಾಗ ಫಾರ್ಮಲ್ ಸ್ಟ್ರಕ್ಚರ್ ಡೆವಲಪ್ ಮಾಡಲಿಕ್ಕಾಗಲ್ಲ. ಸೊ ಈ ಆಬ್ಜೆಕ್ಟಿವಿಟಿ ತರಲಿಕ್ಕೋಸ್ಕರ ಕಂಟೆಂಟ್ ಆ್ಯಂಡ್ ಫಾರ್ಮನ್ನು ಡಿವೈಡ್ ಮಾಡಿ ನೋಡ್ತಕ್ಕಂತಹ ದೃಷ್ಟಿ ಪಾಶ್ಚಾತ್ಯ ದೃಷ್ಟಿ ಇದು. ಅದರಿಂದ ಸಾಕಷ್ಟು ಇನೋವೇಷನ್ ಆಗಿದೆ, ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಪರಮಾಣುವನ್ನು ತುಂಡು ಮಾಡಿದ್ದೀವಿ, ಎಲ್ಲವನ್ನು ತುಂಡು ಮಾಡಿದ್ದೀವಿ ನಾವು. ಆದರೆ ನನ್ನ ಪ್ರಾಚೀನ ಭಾರತೀಯ ಪರಂಪರೆ ಏನು ಹೇಳ್ಕೊಡುತ್ತೆ ನನಗೆ ಅಂದರೆ, ಇದು ತುಂಡು ಮಾಡಬೇಡ ಅಂತ ಹೇಳ್ಕೊಡುತ್ತೆ. ವಾಗರ್ಥಾವಿವ ಸಂಪೃಕ್ತೋ ವಾಗರ್ಥ ಪ್ರತಿಪತಿ, ವಾಕ್ ಅರ್ಥಗಳನ್ನ ಜೋಡಿಸಿ ನೋಡು ಅಂತ ಹೇಳ್ಕೊಡುತ್ತೆ ನನಗೆ. ನನ್ನಲ್ಲಿ ದಾಂಪತ್ಯವನ್ನೇ ಹೇಳಿಕೊಟ್ಟಿದೆ ನನಗೆ. ನನ್ನಲ್ಲಿ ಪಾರ್ವತಿ ಪರಮೇಶ್ವರ ಯಾವತ್ತು ಪ್ರತ್ಯೇಕ ಆಗಲ್ಲ ನನಗೆ. ಅವ್ರನ್ನ ಡಿವೈಡ್ ಮಾಡಿ ನಾನು ನೋಡಲಿಕ್ಕೆ ಸಾಧ್ಯ ಇಲ್ಲ ನನ್ನ ಕಡೆ. ಅವ್ರು ಇನ್ನೂ ನಾನು ಎಷ್ಟು ಹತ್ತಿರ ತರ್ತೇನೆ ಅಂದರೆ, ಒಂದೇ ಶರೀರದ ಎರಡು ಭಾಗ ಅಂತ ನೋಡ್ತೀನಿ ಅದನ್ನು, ಅರ್ಧಾಂಗ ಅಂತ ನೋಡ್ತೀನಿ ಅದನ್ನು ನಾನು. ಅಷ್ಟು ಪವರ್ಫುಲ್ ಪರ್ಸೆಪ್ಷನ್ ನನಗಿದೆ, ಯಾಕಂದ್ರೆ ನನಗಿರೋ ಎರಡು ಕಣ್ಣುಗಳಿವೆಲ್ಲ, ಅದು ಎರಡು ವಸ್ತುಗಳನ್ನು ತೋರಿಸಲ್ಲ, ಒಂದೇ ವಸ್ತು ತೋರಿಸುತ್ತೆ ನನಗೆ. ಇದು ಭಾರತೀಯ ದೃಷ್ಟಿ ಅಂದರೆ, ಇದು ಸಹಜ ಪ್ರಾಕೃತಿಕ ದೃಷ್ಟಿ ಇದು. ಈ ಪ್ರಾಕೃತಿಕ ದೃಷ್ಟಿಯನ್ನು ಅದನ್ನು ತುಂಡು ಮಾಡಿ ಎರಡು ಕಣ್ಣಿಂದ ಎರಡು ನೋಡ್ತಕ್ಕಂತಹ ಕೆಲಸ ಇದು ಪಾಶ್ಚಾತ್ಯ ದೃಷ್ಟಿ ಮಾಡುತ್ತೆ. ಇದು ಸೈನ್ಸಲ್ಲೂ ಇದೆ, ಫಿಲಾಸಫಿಯಲ್ಲೂ ಇದೆ, ಜೀವನದಲ್ಲೂ ಇದೆ. ಅದು ಅದರ ಪರಿಣಾಮವನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ, ಪ್ರಪಂಚದಲ್ಲಿ ಹೇಗಿದೆ ಅಂತ. ಡಿವೈಡ್ ಮಾಡ್ತಕ್ಕಂಥ ದ್ವೈತ ದೃಷ್ಟಿಯ ಪ್ರಭಾವವನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ನಮ್ಮ ಭಾರತೀಯ ದೃಷ್ಟಿ ಅಖಂಡ ದೃಷ್ಟಿ, ನಾನು ಎರಡು ಕಣ್ಣುಗಳಿಂದ ನೋಡುವ ಒಂದೇ ವಸ್ತು, ಅದು ಅಖಂಡವಾಗಿ ನೋಡ್ತೇನೆ ಅದನ್ನು. ಇದು ಭಾರತೀಯ ದೃಷ್ಟಿ. ಇದನ್ನು ನಾವು ಇಡೀ ಅಖಂಡ ದೃಷ್ಟಿಯನ್ನು ನಮ್ಮ ಎಜುಕೇಷನ್ ಹೇಗೆ ತರಬೇಕು ಅಂತ ಇದು ಬೇಸಲ್ಲಿ ಯೋಚನೆ ಮಾಡಿದ್ದಾರೆ. ಮೂರನೆಯದ್ದು ಭಾರತೀಯ ಸ್ಟೇಟ್ ಕ್ರಾಫ್ಟ್, ಅಂದರೆ ಸಮಾಜ ಮತ್ತು ರಾಷ್ಟ್ರವನ್ನು ಕಟ್ಟುವ ಬಗ್ಗೆ ಅದರ ಹಿನ್ನೆಲೆ, ಇವತ್ತಿನ ಅವಶ್ಯಕತೆ ಅನುಗುಣವಾಗಿ ಭಾರತ ಹೇಗೆ ಅದನ್ನು ನೋಡ್ತು. ಯಾಕಂದರೆ ಭಾರತದ ರಾಜ್ಯ ವ್ಯವಸ್ಥೆ ನಾನು ನೋಡಿ, ಅರ್ಥವ್ಯವಸ್ಥೆ ಎರಡು ಕುರಿತಾಗಿ ಎರಡು ಲೆಕ್ಚರ್ಗಳಿವೆ. ಒಂದು ಭಾರತೀಯ ಅರ್ಥವ್ಯವಸ್ಥೆ ಮತ್ತು ಭಾರತೀಯ ರಾಜ್ಯ ವ್ಯವಸ್ಥೆ ಕುರಿತಾಗಿ. ಸುಖ ಅನ್ನೋದು ಸಮಾಜದ ಕೋರಿಕೆ, ವ್ಯಕ್ತಿಗತ ಕೋರಿಕೆ ಹೌದು, ಸಮಾಜದ ಕೋರಿಕೆ ಹೌದು. ಸುಖಸ್ಯ ಮೂಲಂ ಯಾವುದು ಅಂತಂದರೆ, ಇವತ್ತು ನೀವು ಯಾರು ಬೇಕಾದ್ರೆ ಕೇಳ್ಕೊಳ್ಳಿ, ಹೌ ಟು ಕ್ರಿಯೇಟ್ ಹ್ಯಾಪಿನೆಸ್ ಇನ್ ದ ವರ್ಲ್ಡ್. ಇಟ್ಸ್ ಸಿಂಪಲ್, ಯು ಶುಡ್ ಕ್ರಿಯೇಟ್ ದ ವೆಲ್ತ್, ರೈಟ್? ಯು ಕ್ರಿಯೇಟ್ ದ ವೆಲ್ತ್ ಆ್ಯಂಡ್ ಯು ವಿಲ್ ಗೆಟ್ ದ ಹ್ಯಾಪಿನೆಸ್. ದಟ್ಸ್ ದ ಕನೆಕ್ಷನ್ ಟುಡೇ ವಿ ಹ್ಯಾವ್. ವಿ ಟೀಚ್ ಮನೇಲೂ ಅದನ್ನೇ ಹೇಳ್ಕೊಡ್ತೀವಿ, ಕಾಲೇಜಲ್ಲೂ ಅದನ್ನೇ ಹೇಳ್ಕೊಡ್ತೀವಿ. ಹಾಗಾಗಿ ಕಾಲೇಜಿನ ಬೆಲೆ ಹೇಗೆ ಹೆಚ್ಚಾಗುತ್ತಂದರೆ, ಪ್ಯಾಕೇಜ್ ಅಂದರೆ ಸ್ಯಾಲ್ರಿ ಪ್ಯಾಕೇಜ್ಗೂ ಮತ್ತು ಅವನ ಹ್ಯಾಪಿನೆಸ್ಗೂ ಮತ್ತು ಕಾಲೇಜಿನ ಶಿಕ್ಷಣಕ್ಕೂ ಡೈರೆಕ್ಟ್ ಸಂಬಂಧ ಇದೆ. ಸ್ವಲ್ಪ ಕೋಟಿಲಿನ ಕಡೆ ಹೋಗಿ ನೋಡಿದರೆ ತುಂಬ ಸಿಂಪಲ್ ಆಗಿದೆ, ಆದರೆ ಒಂದು ಸ್ಟೆಪ್ ಅವನು ಮಧ್ಯದಲ್ಲಿ ಸೇರಿಸ್ತಾನೆ ನೋಡಿ. ಸುಖಸ್ಯ ಮೂಲಂ ಅರ್ಥ ಅಲ್ಲ, ಸುಖಸ್ಯ ಮೂಲಂ ಧರ್ಮ, ಧರ್ಮಸ್ಯ ಮೂಲಂ ಅರ್ಥ. ಧರ್ಮದ ಮೂಲ ಅರ್ಥ, ವೆಲ್ತ್ ಬೇಕು. ಅರ್ಥಸ್ಯ ಮೂಲಂ ರಾಜ್ಯಂ, ರಾಜ್ಯಕ್ಕೆ ಮೂಲ. ಅಂದರೆ ಸ್ಟೇಟ್ ಕಟ್ಟೋದು ಹೇಗೆ ಅಂದರೆ, ಡೆಮಾಕ್ರಸಿಲಿ ಸ್ಟೇಟ್ ಕಟ್ಟಬೇಕು, ಆದರೆ ಅದಕ್ಕೆ ಮೂಲಭೂತವಾದ ಚಿಂತನೆ ಎಲ್ಲಿಂದ ಬರುತ್ತೆ? ಇಂದ್ರಿಯ ವಿಜಯ ಅಂತ ಹೇಳ್ತಾನೆ ಅವನು. ಕಂಟ್ರೋಲ್ ಯುವರ್ ಸೆಲ್ಫ್. ನಿಮ್ಗೆ ಕಂಟ್ರೋಲ್ ಇಲ್ಲ ಅಂದರೆ ಡೆಮಾಕ್ರಸಿ ನಡೆಸಲಿಕ್ಕೆ ಆಗಲ್ಲ. ನಿಮ್ಮ ಮೇಲೆ ನಿಮಗೆ ಆತ್ಮಪ್ರತ್ಯಯ ಆತ್ಮ ಕಂಟ್ರೋಲ್ ಇಲ್ಲ ಅಂತಂದರೆ ಡೆಮಾಕ್ರಸಿ ನಡೆಸಲ್ಲ. ಇವತ್ತು ಆತ್ಮ ಸಂಯಮವನ್ನು ಕಳೆದುಕೊಂಡ ಸಮಾಜ ಹೇಗೆ ಡೆಮಾಕ್ರಸಿ ಕಟ್ಟಲಿಕ್ಕೆ ಸಾಧ್ಯ? ಅದಕ್ಕೆ ಇವತ್ತು ನಾವು ಎಷ್ಟು ಸಮಸ್ಯೆಗಳನ್ನ ನೋಡ್ತಾ ಇದ್ದೇವೆ. ಅದನ್ನು ಸ್ಟೇಟ್ ಕಟ್ಟಲಿಕ್ಕೆ ಆತ್ಮ ಸಮಯ ಭಾಳ ಬೇಕಾಗುತ್ತೆ, ಇಂದ್ರಿಯ ಸಮಯ ಬೇಕಾಗುತ್ತೆ. ಹೀಗೆ ಅನೂಹ್ಯವಾದ, ನಮ್ಮ ಕಲ್ಪನೆಗೂ ಮೀರದೇ ಇರತಕ್ಕಂಥ ತುಂಬ ಸೂಕ್ಷ್ಮವಾದ ವಿಷಯಗಳನ್ನು ಭಾರತೀಯ ಸಮಾಜ ಇಟ್ಟಿದೆ. ಅದನ್ನು ಅಂದರೆ ಸುಖಕ್ಕೂ ಅರ್ಥಕ್ಕೂ ಸಂಬಂಧ ಅಲ್ಲ, ಮಧ್ಯೆ ಧರ್ಮ ಇದೆ ಅಂತ ಅನ್ನೋದನ್ನು. ಧರ್ಮ ಇಲ್ಲದೆ ಹೋದರೆ ಅರ್ಥ ಇದ್ದರೂ ಸುಖ ಇಲ್ಲ ಅನ್ನೋದನ್ನು. ಎಷ್ಟು ಅಂದರೆ ಪ್ರೊಫೌಂಡ್ ನಾಲೆಜ್, ಅಂದರೆ ಪ್ರೊಫೌಂಡ್ ದೃಷ್ಟಿ ಇದೆ ಇದರಲ್ಲಿ. ನಾವು ಅದನ್ನು ಮಿಸ್ ಮಾಡ್ಕೊಂಡಿದ್ದೇವೆ. ಈ ಮಿಸ್ಸಿಂಗ್ ಪಾಯಿಂಟನ್ನು ನಾವು ಹುಡುಕಿ ಅದನ್ನು ಸೆಟ್ ಮಾಡೋದೇ ನಮ್ಮ ಕೆಲಸ. ಆದ್ದರಿಂದ ಇವತ್ತಿನ ನಮ್ಮ ಎಲ್ಲ ಶಿಕ್ಷಣದ ವ್ಯವಸ್ಥೆ ಹಿನ್ನೆಲೆಗೆ ಭಾರತೀಯ ಸ್ಟೇಟ್ ಮತ್ತು ಅರ್ಥ, ಇದರ ಹಿಂದೆ ಭಾರತೀಯ ದೃಷ್ಟಿ ತರತಕ್ಕಂತಹ ಕೆಲಸವನ್ನು ಹೇಗೆ ಮಾಡಬೇಕು ಅಂತ ಬೇಸಿಕ್ ಆಗಿ ಇಲ್ಲಿ ಚಿಂತನೆ ಮಾಡಲಾಗಿದೆ. ಈ ಹಿನ್ನೆಲೆ ಒಳಗೆ ನಾವು ಚಿಂತನೆ ಮಾಡಬೇಕಾದ ಒಂದು ಎರಡು ಮೂರು ವಿಷಯಗಳಂತ ಮುಂದೆ ಇಟ್ಟು ನನ್ನ ಮಾತನ್ನು ಉಪಸಂಹಾರ ಮಾಡ್ತೇನೆ. ಇದು ನಾನು ಬೇಸಿಕ್ ಆಗಿ ಏಕಾತ್ಮ ಮಾನವತಾವಾದದ ಮೂಲ ಚಿಂತನೆ ಮತ್ತು ನಮ್ಮ ಶಿಕ್ಷಣ ವ್ಯವಸ್ಥೆಯ ಅದನ್ನು ಒಟ್ಟಿಗೆ ನೋಡ್ತಕ್ಕಂಥ ಕೆಲಸ ನಾನು ಮಾಡಿದ್ದೇನೆ. ಇದರಲ್ಲಿ ಒಂದು ನಮ್ಮ ಕಾಲದಲ್ಲಿ ನಡೆದಿರತಕ್ಕಂಥ, ನಾನು ಮೊದಲೇ ಹೇಳಿದ ಹಾಗೆ ಪ್ರಾಯಶಃ ನಾವು ಕೂಡ ಈಗಿನ ಎಷ್ಟು ಜನ ಸೇರಿ ಯೋಚನೆ ಮಾಡ್ತಾ ಇದ್ದೇವಲ್ಲ, ನಾವೆಲ್ಲ ಒಂದು ಗೇಮ್ ನಡೀತಾ ಇದೆ, ಆ ಮೆಕ್ಯಾಲೆ ಗೇಮ್ನ ಒಂದು ಪಾತ್ರ ಅಷ್ಟೇ ಅಂತ ನನಗೆ ಅನಿಸ್ತಾ ಇದೆ, ಇನ್ಕ್ಲೂಡಿಂಗ್ ಮೈ ಸೆಲ್ಫ್ ಆ್ಯಂಡ್ ಯುವರ್ ಸೆಲ್ಫ್. ಇದರಿಂದ ಹೊರಗೆ ಬರೋ ತನಕ ನಾವು ನಿರಂತರ ಪ್ರಯತ್ನ ಮಾಡಬೇಕು. ಯಾವತ್ತಿವತ್ತು ಇದು ಗೇಮ್ ಮುಗಿದು ಹೋಗುತ್ತೆ, ನಾವೆಲ್ಲ ಹೊರಗೆ ಬರ್ತೀವಿ, ಆ ಹೊರಗೆ ಬಂದ ದಿವಸ ನಾವು ನಿಜವಾದ ವ್ಯವಸ್ಥೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ತನಕ ನಾವು ಹೇಗೆ ಯಾವ ದೃಷ್ಟಿಯಿಂದ ಹೋಗಬೇಕು ಅಂತಂದರೆ, ಈ ನಾನು ಈ ಶಿಕ್ಷಣದ ಮೂಲಭೂತ ವಿಚಾರಗಳು, ಶಿಕ್ಷಣದ ಪದ್ಧತಿ ಬದಲಾಗಬೇಕು, ಸ್ಟ್ರಕ್ಚರ್ ಬದಲಾಗಬೇಕು, ಇದೆಲ್ಲ ಹಾಗೆ ಆಗುತ್ತೆ. ನಮ್ಮ ವ್ಯವಸ್ಥೆಯಲ್ಲಿ ನಾವು ಮಾಡಿಬಿಟ್ಟಿದ್ವಿ ಎಕ್ಸಿಟ್ ಮಲ್ಟಿ, ನಮ್ಮಲ್ಲಿ ಕೇಳ್ತಾರೆ ಎನ್ ಇ ಪಿ ಎಷ್ಟು ಇಂಪ್ಲೂಟ್ ಮಾಡಿದ್ವಿ ಅಂತಾರೆ, ಮಲ್ಟಿಪಲ್ ಎಕ್ಸಿಟ್ ಎಂಟ್ರಿ, ಆದ ತಕ್ಷಣ ಎನ್ ಇ ಪಿ ಆಗೋಯ್ತು ಅಂತ, ಅಥವಾ ಒಂದು ಕಂಟೆಂಟನ್ನು ಒಂದು ಯೂನಿಟನ್ನು ನಾವು ಸೇರಿಸಿದ ತಕ್ಷಣ ಎನ್ ಇ ಪಿ ಮುಗಿದೋಯ್ತು ಅಂತ. ಆದರೆ ಇದು ನಮ್ಮ ಎನ್ ಇ ಪಿಯ ಎಲ್ಲ ಪ್ರಯತ್ನಗಳ ಆರಂಭ ಮಾತ್ರ ಇದು, ಇದು ಅಂತ್ಯ ಅಲ್ಲ. ನಾವು ಎಲ್ಲಿಗೆ ಹೋಗಬೇಕಾಗತ್ತೆ ಅಂತಂದರೆ, ನಾನು ಮೊದಲು ಹೇಳಿದ ಹಾಗೆ ಇಂಟಿಗ್ರೇಟ್ ಮಾಡೋದಿದೆಯಲ್ಲ. ಈಗ ನಾವು ಏನು ಮಾಡ್ತೇವೆ, ಅಸೆಂಬಲ್ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ವಸ್ತುಗಳನ್ನು ತಂದು ಒಂದು ಚೇರ್ ಫಿಟ್ ಮಾಡಿದರೆ ಅದು ನಟ್ಟು ಬೋಲ್ಟ್ ಹಾಕಿ ಗೊತ್ತಿದೆ ನಮಗೆ. ಚೇರ್ ಮಾಡೋದು ಹೇಗೆ ಅಂದರೆ, ಅದು ಬೇರೆ ಬೇರೆ ವಸ್ತುಗಳನ್ನು ಸೇರಿಸಿ ಒಂದು ನಟ್ಟು ಬೋಲ್ಟ್ ಹಾಕಿದರೆ ಅದು ಅಸೆಂಬಲ್ ಆಗುತ್ತೆ, ಒಂದು ಚೇರ್ ಅಸೆಂಬಲ್ ಆಗುತ್ತೆ. ಒಂದು ಕಂಪ್ಯೂಟರ್ನ ಅಸೆಂಬಲ್ ಮಾಡೋ ಬೇರೆ ಬೇರೆ ಪಾರ್ಟ್ಸ್ನ ಬೇರೆ ಬೇರೆ ಕಡೆ ತಂದು ಸೇರಿಸಿದರೆ ಅದು ಕಂಪ್ಯೂಟರ್ ಆಗುತ್ತೆ, ಅದು ಫಂಕ್ಷನ್ ಚೆನ್ನಾಗಿ ಮಾಡುತ್ತೆ. ಇವತ್ತು ಎಲ್ಲ ಪ್ರಾಡಕ್ಟ್ಸ್ ನಮ್ಮದು ಅಸೆಂಬಲ್ ಮಾಡೋ ಪ್ರಾಡಕ್ಟ್, ಇನ್ಕ್ಲೂಡಿಂಗ್ ನಮ್ಮ ಸ್ಟೂಡೆಂಟ್ಸು, ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಡಾಕ್ಟ್ರು ಎಲ್ಲ ಅಸೆಂಬಲ್ಸ್ ಇವೆಲ್ಲ. ಇವು ಯಾವುದು ನ್ಯಾಚುರಲ್ ಇಂಟಿಗ್ರೇಟೆಡ್ ಕೃಷಿ ವಸ್ತುಗಳಲ್ಲ ಇವು. ಹಾಗಾಗಿ ನಾವು ಇಂಟಿಗ್ರೇಟ್ ಮಾಡಬೇಕು ಅಂತಂದರೆ ಏನು ಕೃಷಿ ಮಾಡಬೇಕಾಗತ್ತೆ ಹೊರತು ಅಸೆಂಬಲ್ ಮಾಡಿದರೆ ವರ್ಕ್ ಆಗಲ್ಲ. ಕೃಷಿ ಕಾರ್ಯದಲ್ಲಿ ನಾವು ಅದು ಬೀಜವನ್ನು ಹಾಕಿ ಅದನ್ನು ಬೆಳೆಸಿ ಅಂಕುರ ಅದನ್ನು ಗಿಡ ಮಾಡಿ ಅದರಿಂದ ಫಲ ಬರೋವರೆಗೆ ಈ ಮಾಡೆಲ್ನ ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಹೊರತು ನಾಲ್ಕು ಪಾರ್ಟ್ ತಂದು ಅದನ್ನು ಅಸೆಂಬಲ್ ಮಾಡಿದ ತಕ್ಷಣ ಒಂದು ಪ್ರಾಡಕ್ಟ್ ರೆಡಿ ಆಯಿತು ಅಂದ್ಕೊಂಡ್ರೆ ನಾವು ಮೂರ್ಖರಾಗ್ತೀವಿ. ಅದೊಂದು ಪ್ರಾಡಕ್ಟ್ ಆಗುತ್ತೆ ಹೊರತು ಅದು ವಾಸ್ತವವಾಗಿ ಇಂಟಿಗ್ರೇಟೆಡ್ ಆದ ಒಂದು ಫಲ ಆಗಲ್ಲ. ನಾವೀಗ ಆ ದೃಷ್ಟಿಯಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಬೇಕಾದ ಕೆಲಸ ಇದೆ. ಪ್ರಾಯಶಃ ಈ ಭಾರತೀಯ ದೃಷ್ಟಿಯನ್ನು ತರಲಿಕ್ಕೆ ನಾವು ಗಂಭೀರವಾದ ಪ್ರಯಾಸ ಮಾಡಬೇಕಾದ ಅವಶ್ಯಕತೆ ಇದೆ ಅನ್ನೋದನ್ನು ನಮ್ಮ ಈ ಚರ್ಚೆಯ ಹಿನ್ನೆಲೆಯೊಳಗೆ ನಾನು ನಿಮ್ಮ ಮುಂದೆ ಇಡ್ತೇನೆ. ಈ ನಾಲೆಡ್ಜನ್ನು ಇಂಟಿಗ್ರೇಟ್ ಮಾಡೋದು ಹೇಗೆ ಅಂದಾಗ ನಾನು ಹೇಳಿದೆ, ನನ್ನ ಮಾತು ಅಲ್ಲಿಂದ ಆರಂಭ ಆಗಿತ್ತು, ಸ್ಮೃತಿ ಮತ್ತು ಅನುಭೂತಿಗಳನ್ನು ಸೇರಿಸಬೇಕು ಅಂತ. ದ ಟುಡೇಸ್ ವರ್ಲ್ಡ್ ವಿ ಗೆಟ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ಟುಡೇಸ್ ವರ್ಲ್ಡ್ ಆ್ಯಂಡ್ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್. ಅವರ್ ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ನೆಗೆಟೆಡ್. ಐ ಕೆನಾಟ್ ಗೋ ಬ್ಯಾಕ್ ಆ್ಯಂಡ್ ಸ್ಟೇ ಇನ್ ಯುನೋ 18th century ಅಥವಾ 15th century ಹೋಗ್ಬಿಟ್ಟು ಎಲ್ಲ ಚೆನ್ನಾಗಿದೆ ಅಂದ್ಕೊಳ್ಳಿಕ್ ಆಗಲ್ಲ. ಸೊಸೈಟೀಸ್ ರಿಮೇನ್ ಸೇಮ್. ಆದರೆ ನನ್ನ ಅನುಭವಗಳನ್ನು 21st century, 22nd century ನನ್ನ ಈ ಒಂದು ಅದ್ಭುತವಾದ ಅನುಭವವನ್ನು ಅಥವಾ 15th century ನನ್ನದೇ ಪೂರ್ವಜರ ಅನುಭವಗಳನ್ನು ಇಕ್ವಟ್ ಮಾಡ್ಕೊಳ್ಳಿಕ್ಕಾಗಲ್ಲ, ಅದೆರಡು ಬೇರೆ ಬೇರೆ ಇದು. ಆದರೆ ಸ್ಮೃತಿಯ ಹಿನ್ನೆಲೆ ಒಳಗೆ ನನ್ನ ಅನುಭವಗಳನ್ನು ನಾನು ಇದ್ದರೆ ನಾನು ನನ್ನ ಡೈರೆಕ್ಷನ್ ಸರಿಯಾಗಿರ್ತದೆ. ಉದಾಹರಣೆಯಾಗಿ ನಾನು ಎಲ್ಲಿಗೆ ಯಾವುದೋ ಒಂದು ದಿಕ್ಕಲ್ಲಿ ಹೋಗಬೇಕು ಅಂತ ನಾನು ಪ್ರಯಾಣ ಮಾಡುತ್ತೇನೆ. ನಾನು ಸ್ಮೃತಿ ಕಳೆದುಕೊಂಡ್ರೆ ದಿಕ್ ತಪ್ಪುತ್ತೇನೆ, ನನಗೆ ಅನುಭವಗಳು ಮಾತ್ರ ಸಾಕಾಗಲ್ಲ. ಆವಾಗ ನನ್ನ ಅನುಭವಗಳು ಎಷ್ಟೇ ಇದ್ದರೂ ರಿಚ್ ಆಗಿದ್ದರೂ ಕೂಡ ನನ್ನ ಸ್ಮೃತಿ ನನ್ನನ್ನು ಸರಿಯಾದ ದಾರಿ ಕರ್ಕೊಂಡು ಹೋಗುತ್ತೆ. ನಾನು ದಿಗ್ಭ್ರಮೆ ಯಾಕಾಗ್ತೇನೆ ಅಂತಂದರೆ ನಾನು ಸ್ಮೃತಿ ಕಳ್ಕೊಳ್ತೇನೆ. ಹಾಗಾಗಿ ಮತ್ತೆ ನಾನು ಸೇರಿಸಬೇಕಾದ ಮಾತೇನು ಅಂದರೆ, ಪ್ರಾಚೀನ ಭಾರತದ ಪರಂಪರೆಯ ಸ್ಮೃತಿಯನ್ನು ಮತ್ತೆ ಇಟ್ಟುಕೊಂಡು ಹೊಸ ಅನುಭವಗಳನ್ನು ಸೇರಿಸಿ ನಮ್ಮ ವೈಜ್ಞಾನಿಕ ಎಕ್ಸ್ಪೆರಿಮೆಂಟ್ಗಳಿರ್ಬೋದು, ಇವತ್ತಿನ ಎಲ್ಲ ಅನುಭವಗಳಿರ್ಬೋದು, ಅದು ಸೊಸೈಟಿಯ ಅನುಭವಗಳಿರ್ಬೋದು, ಬದಲಾದ ಸಮಾಜದ ಪರಿವೇಶ ಇರ್ಬೋದು, ಇವುಗಳನ್ನೆಲ್ಲ ಸೇರಿಸಿ ಯಾವುದು ನೋಡಿ, ನಮ್ಮ ಪ್ರಾಚೀನ ಭಾರತದಲ್ಲಿ ಒಂದು ಮಾತು ಬರ್ತದೆ, ತಕ್ಷಣ ಪ್ರಾಚೀನ ಭಾರತ ಅಂತ ಹೇಳಿದ ತಕ್ಷಣವೇ ಜನಗಳು ಹೇಗೆ ನಾವು ಯೋಚನೆ ಮಾಡ್ತೀವಿ ಅಂತಂದರೆ ತುಂಬ ಜನ ಪ್ರಶ್ನೆ ಮಾಡ್ತಾರೆ, ನೀವೇನು ವಾಪಸ್ ತೊಗೊಂಡು ಹೋಗ್ತಾ ಇದ್ದೀರಾ, ಭಾರತವನ್ನು ಹಿಂದಕ್ಕೆ ತೊಗೊಂಡು ಹೋಗ್ತಾ ಇದ್ದೀರಾ ಅನ್ಕೋಶಂಗೆ. ಹಿಂದಕ್ಕೆ ತೊಗೊಂಡು ಹೋಗ್ತಾ ಇಲ್ಲ, ನಾವು ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ, ಫ್ಯೂಚರಲ್ಲಿ ನಾನು ಯಾರೋ ಕೇಳಿದೆ, ನಾನು ಸಂಸ್ಕೃತದ ವಿದ್ಯಾರ್ಥಿ ಆಗಿದ್ದರಿಂದ ನಾನು ಕೇಳ್ತಾರೆ, ನೀವು ಸಂಸ್ಕೃತ ಯಾಕೆ ಬೇಕು? ನಾನು ಹೇಳಿದೆ, ನಿಮ್ಮ ಸಂಸ್ಕೃತ ಫ್ಯೂಚರ್ ಏನು? ಸಂಸ್ಕೃತದ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಡಿ, ನಿಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದೆ ನಾನು. ನಿಮ್ಮ ಫ್ಯೂಚರ್ ಬೇಕು ಅಂದರೆ ಸಂಸ್ಕೃತದ ಬಗ್ಗೆ ಯೋಚನೆ ಮಾಡಿ ತಾನೇ, ಅದು ನಿಮ್ಮ ಟೂಲ್ ಆಗುತ್ತೆ ಸಂಸ್ಕೃತ. ಯಾಕೆಂದರೆ ಸಂಸ್ಕೃತ ಅದು ಸನಾತನ, ಅದು ನಾನು ಸಂಸ್ಕೃತ ಅಂತ ಒಂದು ಸಿಂಬಾಲಿಕ್ ಆಗಿ ಹೇಳ್ತಾ ಇದ್ದೇನೆ. ಇವತ್ತು ಭಾರತೀಯ ಭಾಷೆಗಳಿರುವ ನಾವು ಯೋಚನೆ ಮಾಡಿದರೆ ಭಾರತೀಯ ಭಾಷೆಗಳು ಈ ಎಲ್ಲವೂ ಕೂಡ, ಭಾರತೀಯ ಭಾಷೆ ಅಂತಂದರೆ ಅದೊಂದು ಕೇವಲ ಕಮ್ಯುನಿಕೇಷನ್ ಸಾಧನ ಅಂತ ಅರ್ಥ ಮಾಡ್ಕೊಳ್ಬಾರ್ದು, ಅದೊಂದು ಜ್ಞಾನದ ಪ್ರತೀಕ. ಅದು ನಮ್ಮ ಭಾರತೀಯ ಅನುಭವ, ನಮ್ಮ ಶಬ್ದಗಳಿವೆಲ್ಲ ನಮ್ಮಲ್ಲಿ ನಾನ್ ಟ್ರಾನ್ಸ್ಲೇಬಲ್ ಅಂತ ಹೇಳ್ತಾರೆ, ಸಂಸ್ಕೃತದ ಮಾತ್ರ ಅಲ್ಲ, ಕನ್ನಡದ ಶಬ್ದಗಳನ್ನು ಕೆಲವು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಆಗಲ್ಲ ನಮಗೆ. ನಾವು ಮಂಕುತಿಮ್ಮನ ಕಗ್ಗವನ್ನು ಯಾವ ಭಾಷೆಯಲ್ಲೂ ಟ್ರಾನ್ಸ್ಲೇಟ್ ಮಾಡಲಿಕ್ಕಾಗಲ್ಲ. ಮಂಕುತಿಮ್ಮನ ಕಗ್ಗವನ್ನು ಕನ್ನಡದಲ್ಲೇ ಓದಬೇಕು ಅದನ್ನು. ಅದರಲ್ಲೇ ಒಂದು ಸ್ವಾರಸ್ಯ, ಯಾಕೆಂದರೆ ಅದರೆಲ್ಲ ಅನುಭವಗಳು ಕವಿಯ ಅನುಭವಗಳು, ಅವನ ಕವಿಯ ವ್ಯಕ್ತಿಗತ ಅನುಭವ ಅಲ್ಲ, ಅದು ಕವಿಯ ಸಾರ್ವತ್ರಿಕ ಅನುಭವವನ್ನು ಒಂದು ಶಬ್ದದಲ್ಲಿ ಹಿಡಿದಿಟ್ಟು ಅದನ್ನು ಶೇರ್ ಮಾಡ್ಕೊಳ್ತಾನೆ ಕವಿ. ಹಾಗಾದಾಗ ಅಂಥ ಕನ್ನಡದ ಪದ್ಯಗಳನ್ನು ನಾನು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಆಗೋದಿಲ್ವೋ, ಆ ನಾಲೆಜ್ ಅಲ್ಲಿ ಅದರ ಜೊತೆಗಿರುತ್ತೆ, ಅದು ಎಂಬೆಡೆಡ್ ಆಗಿದೆ, ಅದು ಕನ್ನಡದ ಜೊತೆ ಸೇರಿಕೊಂಡಿದೆ. ಅದನ್ನು ಕನ್ನಡದ, ತಮಿಳಿನ, ತೆಲುಗಿನ, ಭಾರತೀಯ ಭಾಷೆಗಳ, ಸಂಸ್ಕೃತ ಜೊತೆಗಿರೋ ನಾಲೆಜನ್ನು ನೀವು ಸಪ್ರೇಟ್ ಮಾಡಿ ಇಂಗ್ಲೀಷಲ್ಲಿ ಹೇಳ್ಬಿಡ್ತೇನೆ ಅಂತ ನಾವು ಹಾಗೇ ಇಲ್ಲ, ಇಂಗ್ಲೀಷಲ್ಲಿ ಹೇಳಲಿಕ್ಕೂ ಆಗಲ್ಲ. ಆದ್ದರಿಂದ ಈ ನಾವು ಭಾರತೀಯ ಭಾಷೆಗಳ ಕುರಿತಾದ ಮತ್ತು ಭಾರತೀಯ ಚಿಂತನೆಗಳ ಮೂಲವಾಗಿರತಕ್ಕಂಥ ಸಂಸ್ಕೃತದ ಕುರಿತಾದ ನಮ್ಮ ಧೋರಣೆಗಳನ್ನು ಬದಲಾಯಿಸ್ಕೊಳ್ಳದೆ ಹೋದಲ್ಲಿ ನಾವು ಭಾರತಕ್ಕೆ ಭವಿಷ್ಯವನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ಭಾರತದ ಭವಿಷ್ಯಕ್ಕಾಗಿ ಇದನ್ನೆಲ್ಲ ಮಾಡ್ತಾ ಇದ್ದೇವೆ ಹೊರತು, ನನ್ನ ಭವಿಷ್ಯಕ್ಕಾಗಿ ನಾನು ಮಾಡ್ತಾ ಇದ್ದೇನೆ ಹೊರತು ಇನ್ಯಾವುದೇ ಉದ್ದೇಶ ನನಗಿಲ್ಲ ಅನ್ನುವ ಮಾತಿನ ಜೊತೆಗೆ ಇವತ್ತಿನ ಈ ಸಂದರ್ಭದಲ್ಲಿ ನನ್ನ ಮಾತುಗಳನ್ನು, ನಾಲ್ಕು ಮಾತುಗಳನ್ನು ಶೇರ್ ಮಾಡಿಕೊಂಡಿದ್ದೇನೆ.
1: ಇಲ್ಲಿಯವರೆಗೂ ಪ್ರಸಾರವಾಯಿತು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾಕ್ಟರ್ ಶ್ರೀನಿವಾಸ್ ವೀರ್ಕಡಿಯವರು. ಇವರು ಭಾರತೀಯ ಮೌಲ್ಯಗಳು ಮತ್ತು ಏಕಾತ್ಮ ಮಾನವೀಯತೆಯ ವಿಷಯದ ಕುರಿತು ಮಾಹಿತಿಯನ್ನ ಹಂಚಿಕೊಂಡರು. ಹೀಗೆ ಕೇಳ್ತಾ ಇರಿ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.

0: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದೀರಾ ಬೆಳಕಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 89.4 FM KLE ಕನಸು. ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಂಜುನಾಥ್ ಪೈ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ವಿಷಯ ಡೆಂಗು ಬಗ್ಗೆ. ಎಸ್ ರೀ ಸ್ನೇಹಿತರೆ, ಡೆಂಗು ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಮೊದಲನೇ ಅತಿಥಿ ಡಾಕ್ಟರ್ ಶ್ರೀನಿವಾಸ್ ಬಿ ಮೆಡಿಸಿನ್ ಪ್ರೊಫೆಸರ್ USM KLEIMP ಬೆಳಗಾವಿಯಿಂದ, ಹಾಗೆ ಅವರೊಂದಿಗೆ ಡಾಕ್ಟರ್ ಶ್ರೀಕಾಂತ್ ಮೇತ್ರಿ ಅವರು, ಹಾಗೆ ಅವರೊಂದಿಗೆ ಡಾಕ್ಟರ್ ವೀರೇಂದ್ರ ಅಷ್ಟಗಿ ಅವರು. ತಮ್ಮೆಲ್ಲರಿಗೂ ಕಾರ್ಯಕ್ರಮದಲ್ಲಿ ಸ್ವಾಗತ. ನಮಸ್ಕಾರ ಸರ್.
1: ನಮಸ್ಕಾರ.
0: ವಿಷಯ ಇವತ್ತಿಂದು ಡೆಂಗು. ಪ್ರಾರಂಭ ಅಲ್ಲಿಂದ ಮಾಡೋಣ. ಡೆಂಗು ಎಂದರೇನು?
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವೀರೇಂದ್ರ ಅಷ್ಟಗಿ ಅಂತ. ಇವತ್ತಿನ ಸುದ್ದಿ ಪ್ರಕಾರ ನಾವು ವಿಚಾರ ಮಾಡಬೇಕಾಗಿದ್ದು ಅಂದರೆ ಡೆಂಗ್ಯೂ. ಡೆಂಗ್ಯೂ ಎಂದರೆ ಅದು ಒಂದು ವೈರಲ್ ಫೀವರ್, ಅದು ವೈರಸ್ನಿಂದ ಬಂದಿರೋ ಒಂದು ರೋಗ. ಅದು ಬರೋದು ಹೇಗೆ ಅಂದರೆ ಅದು ಒಂದು ಸೊಳ್ಳೆ ಕಚ್ಚಿದ ಮೇಲೆ ಹರಡುವಂತಹ ಒಂದು ಡೆಂಗ್ಯೂ ಜ್ವರ. ಸೊ ಅದರಿಂದ ಜ್ವರದಿಂದ ನಮಗೆ ಸಿಕ್ಕಾಪಟ್ಟೆ ಜ್ವರ ಸ್ಟಾರ್ಟ್ ಆಗಿ ಒಂದೆರಡು ದಿನ ಆದ್ಮೇಲೆ ಅದರದ ಹೆಚ್ಚಿನ ಸಿಂಪ್ಟಮ್ಗಳು ಕಂಡು ಬರಬಹುದು. ಸೊ ಅದಕ್ಕಾಗಿ ಅದು ಸೊಳ್ಳೆ ಒಂದೊಂದ್ಸಲ ಟೈಗರ್ ಮೊಸ್ಕಿಟೋ ಅಂತಾನು ಕರೀತಾರೆ, ಇಲ್ಲಾಂದ್ರೆ ಅದರದ್ದು ಒಂದು ವೇರಿಯಂಟ್ ಆಗಿ ಈಡಿಸ್ ಈಜಿಪ್ಟಿ ಅಂತಾನು ಕರೀತಾರೆ. ಸೊ ಆ ಸೊಳ್ಳೆ ಕಚ್ಚಿದ್ದರೆ ನಮಗೆ ಅದರಿಂದ ಡೆಂಗ್ಯೂ ಜ್ವರ ಬರೋದು ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಸೊ ಈಗಾಗಲೇ ನಮ್ದು ಮಳೆಗಾಲದ ಸೀಸನ್ ದಲ್ಲಿ ಯಾಕೆ ಹೆಚ್ಚಾಗಿ ಡೆಂಗ್ಯೂ ಬರುತ್ತೆ ಅಂದರೆ, ಮಳೆಗಾಲದಲ್ಲಿ ಹೆಚ್ಚಾಗಿ ಮನೆ ಅಕ್ಕಪಕ್ಕದಲ್ಲಿ ಇಲ್ಲ ರಸ್ತೆ ಬದಿಯಲ್ಲೆಲ್ಲ ನೀರು ನಿಂತುಕೊಳ್ಳೋದ್ರಿಂದ ಅದ್ರ ಮೇಲ್ಗಡೆ ಬಂದು ಸೊಳ್ಳೆ ಎಲ್ಲ ತಮ್ಮ ಲೈಫ್ ಸೈಕಲ್ ಬೆಳೆಯೋದರಿಂದ ಅದು ಸೊಳ್ಳೆಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಅದು ಸಂಖ್ಯೆ ಹೆಚ್ಚಾಗುದರಿಂದ ಅಕ್ಕಪಕ್ಕದಲ್ಲಿ ಇರುವ ಮನೆಗಳಲ್ಲೆಲ್ಲ ಅದು ಹೆಚ್ಚಾಗಿ ಹರಡಿ ಅದರಿಂದ ಎಲ್ಲರಿಗೂ ಡೆಂಗ್ಯೂ ಜ್ವರ ಬಂದು ಅದರಿಂದ ಎಲ್ಲರೂ ಸೋಂಕಿತರಾಗಿ ಬಂದು ಆಸ್ಪತ್ರೆಗೆ ಭೇಟಿ ನೀಡುತ್ತಾರೆ.
0: ಅಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ, ಈ ಡೆಂಗ್ಯೂ ಲಕ್ಷಣಗಳ ಬಗ್ಗೆ ತಿಳಿಸಿ, ಲಕ್ಷಣಗಳು ಯಾವ ರೀತಿ ಇರುತ್ತವೆ?
2: ನಾನು ಡಾಕ್ಟರ್ ಶ್ರೀಕಾಂತ್ ಮೇತ್ರಿ, ಅಸೋಸಿಯೇಟ್ ಪ್ರೊಫೆಸರ್ ಇನ್ USMKLE ಬೆಳಗಾವಿ. ಈ ಡೆಂಗ್ಯೂ ಲಕ್ಷಣಗಳು ಹೇಗಿರ್ತಾವೆ ಅಂತಂದ್ರೆ, ನಾರ್ಮಲಿ ಎಲ್ಲಾ ಜನಗಳಿಗೆ ಲಕ್ಷಣ ಬರೋದಿಲ್ಲ. ಕೆಲವು ಮಂದಿಗೆ ಬರುತ್ತೆ, ಕೆಲವು ಮಂದಿಗೆ ಬರಲ್ಲ. ಕೆಲವು ಸಮ್ ಪೀಪಲ್ ಆರ್ ಅಸಿಂಪ್ಟಮೆಟಿಕ್, ರೋಗ ಲಕ್ಷಣಗಳು ಕಾಣಿಸೋದಿಲ್ಲ ಅವರಿಗೆ. ದೇ ಆರ್ ವೆರಿ ಮೈಲ್ಡ್ ಫಾರ್ಮ್. ಕೆಲವು ಮಂದಿ ಲಕ್ಷಣ ಬರುತ್ತೆ, ಕೆಲವು ಮಂದಿ ಲಕ್ಷಣ ಭಾಳ ಸಿವಿಯರ್ ಇರುತ್ತೆ. ಸೊ ಮೈಲ್ಡ್ ಫಾರ್ಮ್ ಇದ್ದಾಗ ಪೀಪಲ್ ಮೈಟ್ ನೆಗ್ಲೆಕ್ಟ್ ಇಟ್. ಮೈಲ್ಡ್ ಫೀವರಿಶ್ ಅಂತ ಅನ್ಸ್ಬೋದು, ಜ್ವರ ಬಂದಾಗ ಆಗ್ಬೋದು, ಬರೀ ಸ್ವಲ್ಪ ಮೈಕೆ ನೋವು ಅನಿಸ್ಬೋದು. ಮ್ಯಾಕ್ಸಿಮಮ್ ಸಿಂಪ್ಟಮ್ಸ್ ಏನಿರ್ತಾವೆ ಅಂದರೆ ಹೈ ಫೀವರ್, ಮೈಕೆ ನೋವು, ಕಣ್ಣು ನೋವು, ಕಾಲು ನೋವು, ಊತ, ತಲೆನೋವು, ಇವೆಲ್ಲ ಮೇಜರ್ ಡೆಂಗ್ಯೂ ಸಿಂಪ್ಟಮ್ಸ್. ಆಮೇಲೆ ಭಾಳ ಸಿವಿಯರ್ ಡೆಂಗ್ಯೂ ಸಿಂಪ್ಟಮ್ಸ್ ಏನಪ್ಪ ಅಂತಂದರೆ BP ಕಡಿಮೆ ಆಗೋದು, ಬ್ಲೀಡಿಂಗ್ ಆಗೋದು. ಬ್ಲೀಡಿಂಗ್ ಎಲ್ಲಿಂದ ಆಗತ್ತಪ್ಪ ಅಂತಂದರೆ ಗಮ್ಮಿಂದ ಆಗ್ಬೋದು, ಮತ್ತು ಉಲ್ಟಿಯಿಂದ ವಂತಿಯಿಂದ ರಕ್ತ ಬರ್ಬೋದು, ಇಲ್ಲಾಂದ್ರೆ ಮೋಷನ್ನಿಂದ ಬ್ಲಡ್ ಹೋಗ್ಬೋದು. ಇವೆಲ್ಲ ಡೆಂಗ್ಯೂ ಸಿಂಪ್ಟಮ್ಸ್.
0: ಸರ್ವೇ ಸಾಮಾನ್ಯವಾಗಿ ಜನರು ತಮಗೆ ಜ್ವರ ಬಂದಿದೆ ಅಂತ ತಿಳಿದ್ರೆ ಸ್ವಯಂ ಆಗಿ, ಈಗ ಎಲ್ಲ ಕರೋನಾ ಆದ ತಕ್ಷಣ ಸ್ವಯಂ ಆಗಿ ಮೆಡಿಸಿನ್ಸ್ ತಗೊಳ್ತಾ ಇದ್ದಾರೆ. ಬಟ್ ಯಸ್, ಈಗ ಡೆಂಗು ಬಹಳ ಅಂದರೆ ಒಂದು ಸ್ಪ್ರೆಡ್ ಆಗುವಂತಹ ರೋಗ, ಅಂತ ಸಂದರ್ಭದಲ್ಲಿ ಬಹಳ ಜಾಗೃತರಾಗಿರಬೇಕು. ಇದರ ಸ್ಟೇಜಸ್ ಬಗ್ಗೆ ಮಾತನಾಡೋಣ. ಎಷ್ಟೆಲ್ಲ ಹಂತದಲ್ಲಿ ಡೆಂಗು ಬರುತ್ತೆ, ಪ್ರಕಾರಗಳು ಯಾವುವು, ಅದ್ರ ಬಗ್ಗೆ ತಿಳಿಸಿಕೊಡಿ.
3: ನಾನು ಡಾಕ್ಟರ್ ಶ್ರೀನಿವಾಸ್ ಬಿ, ಪ್ರೊಫೆಸರ್ ಆಫ್ ಮೆಡಿಸಿನ್, USMKLE ಯಳ್ಳೂರು ಆಸ್ಪತ್ರೆ. ಸರ್ವಸಾಮಾನ್ಯವಾಗಿ ಡೆಂಗು ವೈರಸ್ ಇನ್ಫೆಕ್ಷನ್ ಪ್ರತಿಯೊಬ್ಬರಲ್ಲಿ ಕಾಣಿಕೊಳ್ಳುವಂತ ಒಂದು ರೋಗ. ಇತ್ತೀಚಿನ ದಿನಗಳಲ್ಲಿ ಮಳೆ ಜಾಸ್ತಿ ಆಗಿದೆ, ಅದರ ಜೊತೆಗೆ ಉಷ್ಣಾಂಶ ಕೂಡ ಜಾಸ್ತಿ ಆಗಿದೆ. ಹೀಗಾಗಿ ಎರಡೂ ಈ ಮಿಶ್ರಿತ ಒಂದು ಎನ್ವಿರಾನ್ಮೆಂಟಲ್ ಚೇಂಜಸ್ನಿಂದ, ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಏನು ಹೇಳ್ತೀವಿ, ಇದರಿಂದ ಮಸ್ಕಿಟೋ ಹರಡುವಿಕೆ ಜಾಸ್ತಿ ಆಗಿದೆ. ಈ ಮಸ್ಕಿಟೋ ಹರಡುವಿಕೆ ಜಾಸ್ತಿ ಆದಮೇಲೆ ನಮಗೆ ಡೆಂಗು ಬರುತ್ತೆ. ಈಗ ನಮ್ಮ ಮಿತ್ರರು ಹೇಳಿದರು ಅದು ವೈರಸ್ ಕಾಯಿಲೆ, ಅದರಿಂದ ಯಾವ ಯಾವ ಲಕ್ಷಣಗಳು ಬರ್ತವೆ ಅಂತ ಕೂಡ ಹೇಳಿದರು. ಈಗ ನಾವು ಅದನ್ನು ಯಾವ ಸ್ಟೇಜಸ್ನಲ್ಲಿ ನೋಡ್ತಾ ಇದ್ದೀವಿ ಅಂತಂದರೆ, ಮೊದಲನೇದಾಗಿ Stage 1 ಅಂತ ಹೇಳ್ತೀವಿ. ಆವಾಗ ಅದು ಸರ್ವಸಾಮಾನ್ಯವಾಗಿ ಬೇರೆ ವೈರಸ್ಗಳಂತೆಯೇ ಇರುತ್ತೆ. ಜ್ವರ, ಕೆಮ್ಮು, ಮೈಕೈ ನೋವು, ಕಣ್ಣು ನೋವು, ತಲೆನೋವು, ಬ್ರೇಕ್ ಬೋನ್ ಫೀವರ್ ಅಂತ ಹೇಳ್ತಾರೆ. ಅಂದರೆ ಇಷ್ಟು ಬೋನ್ಗಳು ನೋಯ್ತಾವಲ್ಲ, ಯಾರಾದರೂ ಹತೋಡಿಯಿಂದ ಹೊಡಿತಾ ಇದ್ದಾರೆ ಅನ್ಕೋಬೋದು, ಆ ಥರ ನಿಮಗೆ ಭಾವನೆ ಆಗುತ್ತೆ. ಕೈಕಾಲಲ್ಲಿ ಬಹಳ ನಿಶಕ್ತಿ ಆಗೋದು, ಕೆಲಸ ಮಾಡಲಿಕ್ಕೆ ಉತ್ಸಾಹ ಬರಲ್ಲ. ಈ ಸ್ಟೇಜ್ ಇದ್ದಾಗ ಸರ್ವಸಾಮಾನ್ಯವಾಗಿ ಜನಗಳು ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ, ನಾಳೆ ಹೋಗುತ್ತೆ, ನಾಡ್ದು ಹೋಗುತ್ತೆ ಅಂತ ಹೇಳಿ. ಎರಡನೇ ಸ್ಟೇಜ್ ಒಂದಿದೆ, ಯಾವಾಗ ನಮ್ಮ ದೇಹದಲ್ಲಿ ಆ ವೈರಸ್ಗಳ ಸಂಖ್ಯೆ ಜಾಸ್ತಿ ಆಗಿ ದೇಹದಲ್ಲಿ ಅದು ಪ್ಲೇಟ್ಲೆಟ್ ಅನ್ನೋ ಒಂದು ಪದಾರ್ಥನ ದೇಹದಲ್ಲಿ ಕಡಿಮೆ ಮಾಡ್ತಾ ಹೋಗುತ್ತೆ, ಆವಾಗ ನಮಗೆ ಸ್ವಲ್ಪ ಚರ್ಮದ ಮೇಲೆ ಕೆಂಪು ಕಲೆಗಳು ಅಥವಾ ಊದೆ ಆ ಥರ ಒಂದು ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ನಾವು ಡೆಂಗ್ಯೂ ಹೆಮರೇಜಿಕ್ ಫೀವರ್ ಅಂತೆ. ಆ ಟೈಮಲ್ಲಿ ಬರೀ ಸ್ಕಿನ್ ಮೇಲೆ ಅಷ್ಟೇ ಅಲ್ಲದೆ ಕಣ್ಣಿನಲ್ಲಿ ಕೂಡ, ಬಾಯಲ್ಲಿ ಒಸಡುಗಳ ಒಂದು ರಕ್ತಸ್ರಾವ ಆಗಬಹುದು, ಗಂಟಲಿನಲ್ಲಿ ಆಗಬಹುದು, ಅದೇ ಥರ ದೇಹದಲ್ಲಿರುವಂಥ ಇಂಟಸ್ಟೈನು ಸ್ಟಮಕ್ ಎಲ್ಲ ಕಡೆಯಲ್ಲಿ ಸ್ವಲ್ಪ ಬ್ಲೀಡಿಂಗ್ ಸ್ಪಾಟ್ಗಳು ಬರ್ಬೋದು. ಅದೇ ಥರ ಅವರು ನಾವು ವಾಮಿಟಿಂಗ್ ಆಫ್ ದ ಬ್ಲಡ್ಗೆ ಅದಕ್ಕೆ ಹೆಮಟಮೆಸಿಸ್ ಅಂತೀವಿ, ಪಾಸಿಂಗ್ ಆಫ್ ಬ್ಲಡ್ ಪರ್ ರೆಕ್ಟಮ್ಗೆ ಅದಕ್ಕೆ ಹೆಮಟೋಚೀಸಿಯಾ ಅಂತೀವಿ, ಇವೆಲ್ಲವುಗಳು ಬರ್ತವೆ, ಅದಕ್ಕೆ ನಾವು ಡೆಂಗ್ಯೂ ಹೆಮರೇಜಿಕ್ ಫೀವರ್ ಅಂತೀವಿ. ಮೂರನೇದಾಗಿ ಇನ್ನೂ ಹೆಚ್ಚಾಗಿ ಯಾವಾಗ ಒಂದು ದೇಹದಲ್ಲಿ ವೈರಸ್ ಸಂಖ್ಯೆ ಜಾಸ್ತಿ ಆಗುತ್ತೋ ಅಲ್ಲಿ ಒಂದು ಸೈಟೋಕೈನ್ ಸ್ಟಾರ್ಮ್ ಅಂತ ದೇಹದಲ್ಲಿ ಒಂದು ಕ್ರಿಯೆ ನಡೆಯುತ್ತೆ, ಪೆಥಾಲಜಿಕಲ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಆ ಒಂದು ಕ್ರಿಯೆಗೆ ಬ್ಲಡ್ ವೆಸಲ್ಸ್ಗಳೆಲ್ಲ ಸ್ವಲ್ಪ ಊದಿಕೊಂಡು ಲೀಕೇಜ್ ಆಗಿ ಸರ್ಕ್ಯುಲೇಷನ್ ಟು ದ ಕಿಡ್ನಿ ಕಡಿಮೆ ಆಗುತ್ತೆ, ಸರ್ಕ್ಯುಲೇಷನ್ ಫ್ರಮ್ ದ ಹಾರ್ಟ್ ಕಡಿಮೆ, ಹೀಗಾಗಿ ಶಾಕಲ್ಲಿ ಹೋಗ್ಬಿಡ್ತಾರೆ. ಸೊ ಅದಕ್ಕೆ ನಾವು ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಹೀಗೆ ಸ್ಟೇಜಸ್ 1, 2, 3 ಈ ಸ್ಟೇಜ್ಗಳನ್ನು ನಾವು ಖಂಡಿತವಾಗಿಯೂ ತಡೆಗಟ್ಟಬಹುದು, ಪ್ರೊವೈಡೆಡ್ ಪೇಷಂಟ್ ಸರಿಯಾದ ಸಮಯಕ್ಕೆ ಒಳ್ಳೆಯ ಆಸ್ಪತ್ರೆ ಒಳ್ಳೆಯ ನುರಿತ ವೈದ್ಯರ ಹತ್ರ ಅವರು ಭೇಟಿ ಕೊಟ್ಟಾರೆ. ಮೊದಲನೇದಾಗಿ ನಮ್ಮ ಡಾಕ್ಟರ್ ಶ್ರೀಕಾಂತ್ ಸರ್ ಈಗ ತಾನೇ ಹೇಳಿದರು ಎಷ್ಟೋ ಡೆಂಗ್ಯೂ ಫೀವರ್ಗಳು ಅಸಿಂಪ್ಟೊಮ್ಯಾಟಿಕ್ ಆಗಿರ್ತವೆ ಅಂತ ಹೇಳಿ. ಬಟ್ ಇತ್ತೀಚಿನ ಒಂದು ಮಳೆಗಾಲ, ಯಾವಾಗ ಬೇಸಿಗೆ ಮುಗಿದು ಮಳೆಗಾಲ ಬರುತ್ತೋ ಆ ಟೈಮಲ್ಲಿ ಈ ಮಸ್ಕ್ಯೂಟೋ ಸಂಖ್ಯೆ ಜಾಸ್ತಿ ಆಗುತ್ತೆ. ಡೇ ಟೈಮ್ ಮಸ್ಕ್ಯೂಟೋಗಳು ಯಾವಾಗ ಬೈಟ್ ಮಾಡಲಿಕ್ಕೆ ಶುರು ಮಾಡ್ತಾವೋ ಆವಾಗ ನಾವು ಈ ಕಾಯಿಲೆಯ ಒಂದು ಬಗ್ಗೆ ಮಾಹಿತಿಯನ್ನು ಪ್ರತಿಯೊಬ್ಬರಲ್ಲೂ ಸಮ್ಮರ್ ಸೀಸನ್ನಿಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಾವು ಸಮ್ಮರ್ ಮುಗಿತಾ ಇದ್ದಾಗಲೇ ಡೆಂಗ್ಯೂ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ಆ ಒಂದು ಸಮಯ ದ ಗೋಲ್ಡನ್ ಹವರ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಕ್ಯಾಚ್ ಮಾಡಬಹುದು. ಅದೇ ಥರ ನಾವು ಅವ್ರನ್ನ ಈ ಸಮಾಜದ ಮೂಲಕ ಗೌರ್ಮೆಂಟ್ ಸೊಸೈಟಿಗಳ ಮೂಲಕ ನಾವು ಈ ಮಾಹಿತಿಯನ್ನು ಹರಡಬೇಕಾಗತ್ತೆ ಡೆಂಗ್ಯೂ ಬಗ್ಗೆ. ಇದು ಡೆಂಗ್ಯೂ ಬಂದ ಮೇಲೆ ನಾವು ಆಸ್ಪತ್ರೆ ಓಪನ್ ಮಾಡಿ ಕೂತ್ಕೊಳ್ಳೋದಕ್ಕೂ ಬರೋದಕ್ಕಿಂತ ಮೊದಲೇ ಬಹಳ ವ್ಯತ್ಯಾಸ ಇದೆ.
0: ಉತ್ತಮ. ಅಂತ ಸಂದರ್ಭದಲ್ಲಿ ತಡೆಗಟ್ಟುವ ಕ್ರಮಗಳು ಯಾವುವು ಡೆಂಗ್ಯೂ?
1: ಡೆಂಗ್ಯೂ ತಡೆಗಟ್ಟಲು ಅಂತ ಹಾಗಾದರೆ ಮನೆಯ ಅಕ್ಕಪಕ್ಕದಲ್ಲಿ ನಮ್ಮ ವಾತಾವರಣದಲ್ಲಿ ಎಲ್ಲೆಲ್ಲಿ ನೀರು ನಿಲ್ಲುತ್ತಿದೆ ಆ ನೀರುಗಳನ್ನ ಎಷ್ಟು ಬೇಗ ಆಗತ್ತೆ ಅದನ್ನ ಒಂದು ಪ್ರೋಸೆಸ್ ಡ್ರೈನೇಜ್ ಥ್ರೂನಲ್ಲಿ ಎಲ್ಲರ ಹರಡುವುದಕ್ಕಾಗಿ, ಇಲ್ಲಾಂದ್ರೆ ಅದನ್ನ ಅಲ್ಲೆಲ್ಲೂ ಆ ತರ ಸಪ್ಲೈ ಮಾಡಕ್ಕಿಲ್ಲ ಅಂತಂದ್ರೆ ಬೇಕಂದ್ರೆ ಅಂದ ನೀರ್ ನಿಂತಿರೋ ಜಾಗದಲ್ಲಿ ಏನಾದ್ರೂ ನಾವು ಫಿಶ್ ಫೀಡ್ ಮಾಡ್ಬೋದು. ಒಂದು ಗಪ್ಪಿ ಫಿಶ್ ಅಂತ ಬರುತ್ತೆ, ಅದನ್ನ ಬೆಳೆಸ್ಬೋದು. ಇಲ್ಲ ಅಂದ್ರೆ ಮುಂಚಿತವಾಗಿ ಅದರ ಮೇಲೆ ಸ್ವಲ್ಪ ರೆಫರೆನ್ಸ್ಗಳು ಬಂದಿದ್ದು ಬೇಕಂದ್ರೆ ಕೆರೋಸಿನ್ ಹಾಕ್ಬೋದು, ಅದರಿಂದ ಎಲ್ಲ ಮಸ್ಕಿಟೋ ಸೊಳ್ಳೆಗಳೆಲ್ಲ ಸತ್ತೋಗ್ಬಿಡ್ತವೆ ಆ ತರ ಅಂತ. ಇಲ್ಲಾಂದ್ರೆ ಫಿನೈಲ್ ಹಾಕಿದ್ರು ಅದೆಲ್ಲ ಸೊಳ್ಳೆಗಳು ಸತ್ತೋಗ್ತವೆ ಆ ತರ ಅಂತ. ಇಲ್ಲಾಂದ್ರೆ ಎಷ್ಟೇ ಆದ್ರೂ ನಮ್ ಸೇಫ್ಟಿ ನಮ್ ಪ್ರಿಕಾಷನ್ಗೆ ಮನೇಲೆ ಕೂತಿದ್ರು ಮಳೆಗಾಲ ಇರ್ಲಿ ಎದೇ ಇರ್ಲಿ ಫುಲ್ ತೋಳು ಕಾಲು ಫುಲ್ ಕವರ್ ಆಗೋ ಹಾಗೆ ಬಟ್ಟೆಗಳನ್ನು ಹಾಕಿಕೊಂಡು ಅದನ್ನ ನಾವು ಎಷ್ಟೇ ಆದ್ರೂ ಅವು ಸೊಳ್ಳೆಗಳು ನಮಗೆ ಕಾಲು ಜಾಸ್ತಿ ಕಚ್ಚೋದು. ಸೊ ಅದಕ್ಕಾಗಿ ಅಲ್ಲಿ ಜಾಸ್ತಿ ನಮಗೆ ತೊಂದರೆ ಆಗೋದು. ಸೊ ಅದಕ್ಕೆ ನಾವು ನಮ್ಮ ಕಾಲು ಕೈಗಳನ್ನು ಚೆನ್ನಾಗಿ ಫುಲ್ ಬಟ್ಟೆಗಳನ್ನು ಹಾಕಿಕೊಂಡು ನಾವು ಎಲ್ಲೇ ಹೋಗಿದ್ರು ಮನೇಲಿ ಇರಬೇಕಾದ್ರೆ ಆಗಲಿ ಹೊರಗೆ ಹೋಗಬೇಕಾದ್ರೆ ಅದನ್ನು ಕವರ್ ಮಾಡ್ಕೊಂಡಿದ್ರೆ ಅದರಿಂದ ಒಂದು ತಡೆಗಟ್ಬೋದು. ಎರಡನೇದಾಗಿ ಅದು ನೀರಿನ ಅಂಶಗಳನ್ನ ಒಂದು ಫಿಶ್ ಮೂಲಕ ಆಗಲಿ ಇಲ್ಲಾಂದ್ರೆ ಫಿನೈಲ್ ಮೂಲಕ ಆಗಲಿ ಅದನ್ನು ಇದನ್ನ ಮಾಡ್ಬೋದು. ಇಲ್ಲಾಂದ್ರೆ ಡ್ರೈನೇಜ್ ಪ್ರೊಸೆಸ್ಗೆ ಅದನ್ನು ಪಾಸ್ ಮಾಡಿಬಿಟ್ಟು ಅದನ್ನು ಎಷ್ಟು ಜಲ್ದಿ ಆಗುತ್ತೆ ಮನೆ ಅಕ್ಕಪಕ್ಕದಲ್ಲಿ ನೀರು ನಿಲ್ಲೋ ಹಾಗೆ ನೋಡ್ಕೊಳ್ಳದೆ ಇದ್ರೆ ಅದರಿಂದ ನಾವು ಸ್ವಲ್ಪ ತಡೆಗಟ್ಟ.
0: ಚಿಕಿತ್ಸೆ ಬಗ್ಗೆ ಡಿಸ್ಕಸ್ ಮಾಡೋಣ. ಕೇಳಿ ಶತಮಾನೋತ್ಸವ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಳ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ.
2: ಆಲ್ರೆಡಿ ಹೇಳಿದ್ದಾರೆ ನಮ್ಮ ಕಲೀಗ್ ವೀರೇಂದ್ರ ಸರ್, ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಫಸ್ಟ್ ನಾವು ಅದನ್ನು ತಡೆಗಟ್ಟಬೇಕು, ತಡೆಗಟ್ಟಿದ್ರೆ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡೋ ಇದನ್ನೇ ಬರೋದಿಲ್ಲ. ಸೊ ನಮ್ಮ ಕೇಳಿ ಆಸ್ಪತ್ರೆಯಲ್ಲಿ ಡೆಂಗ್ಯೂಗೆ ಎಲ್ಲ ಥರದ ಡೆಂಗ್ಯೂಗೆ ಟ್ರೀಟ್ಮೆಂಟ್ ಇದೆ. ವಾಟ್ ವಿ ಕಾಲ್ ಸರ್ ಹೇಳಿದಾರಲ್ಲ ಸ್ಟೇಜಸ್ ಪ್ರಕಾರ ಡೆಂಗ್ಯೂ Type 1, Type 2, Type 3, Type 4 ಅಂತೇಳಿ ಆಲ್ ಸ್ಟೇಜಸ್ ನಮ್ಮ ಕೇಳಿ ಶತಮಾನೋತ್ಸವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅವೈಲೇಬಲ್ ಇದೆ. ಸೊ ಫಾರ್ ಯೂಶಲಿ ಮೈಲ್ಡ್ ಡೆಂಗ್ಯೂಗೆ ವಿ ಟ್ರೀಟ್ ಇಟ್ ಆಸ್ ಎ ಸಿಂಪ್ಟಮೆಟಿಕಲಿ. ಸೊ ಪೇಷಂಟ್ ಸಿಂಪ್ಟಮ್ಸ್ ಪ್ರಕಾರ ಜ್ವರ ಇತ್ತಂದರೆ ನಾವು ಪ್ಯಾರಾಸಿಟಮಲ್ ಕೊಡ್ತೀವಿ, ಆ್ಯಂಡ್ ನಾವು ಪೇಷಂಟ್ಗೆ ಹೇಳ್ತೀವಿ ಜಾಸ್ತಿ ನೀರು ಕುಡೀರಿ, ಹೈಡ್ರೇಷನ್ ಪ್ರಾಪರ್ ಮಾಡಿ. ಮೇನ್ ಥಿಂಗ್ ಈಸ್ ಹೈಡ್ರೇಷನ್. ಸೊ ಪ್ರಾಪರ್ ಹೈಡ್ರೇಷನ್ ಇತ್ತಪ್ಪ ಅಂತಂದರೆ ಪೇಷಂಟ್ ವಿಲ್ ನಾಟ್ ಗೋ ಇನ್ ಟು ದ ನೆಕ್ಸ್ಟ್ ಸ್ಟೇಜ್ ಆಫ್ ದ ಡೆಂಗ್ಯೂ. ಸೊ ಸಪೋಸ್ ಇದ್ದ ಪೇಷಂಟ್ಗೆ ಜ್ವರ ಬಂದು ಕಾಲು ನೋವು ಮೈಕೆ ನೋವು ಜಾಸ್ತಿ ಇತ್ತು, ಆ್ಯಂಡ್ ಇಫ್ ಅವನಿಗೆ ಹೊಟ್ಟೆ ನೋವು ಇತ್ತು, ದೆನ್ ದಟ್ ವಿ ಕಾಲ್ಡ್ ಆಸ್ ಅ ಸೆಕೆಂಡ್ ಸ್ಟೇಜ್. ಆ ಸ್ಟೇಜಲ್ಲಿ ವಿ ಸ್ಟಾರ್ಟ್ ಹಿಮ್ ಆನ್ ಐ ವಿ ಫ್ಲೂಯಿಡ್ಸ್. ಐ ವಿ ಫ್ಲೂಯಿಡ್ಸ್ ಅಂದರೆ ಸಲೈನ್, ಸಲೈನ್ ಕೊಟ್ಟು ಪೇಷಂಟ್ನ ನಾವು ಪ್ರಾಪರ್ ಹೈಡ್ರೇಟ್ ಮಾಡ್ತೀವಿ. ಆ್ಯಂಡ್ ಥರ್ಡ್ ಆ್ಯಂಡ್ ಫೋರ್ತ್ ಸ್ಟೇಜ್ ಏನಪ್ಪಾ ಅಂತಂದರೆ, ಸೊ ಪೇಷಂಟ್ ವಿಲ್ ಹ್ಯಾವ್ ಅ ಲೋ ಪ್ಲೇಟ್ಲೆಟ್. ಪ್ಲೇಟ್ಲೆಟ್ ಕಡಿಮೆ ಆಗ್ತಪ್ಪ ಅಂತಂದರೆ ಸೊ ಪೇಷಂಟ್ ವಿಲ್ ಹ್ಯಾವ್ ಫರ್ದರ್ ಮೋರ್ ಸಿಂಪ್ಟಮ್ಸ್. ಸೊ ಆ ಸ್ಟೇಜ್ ಹೋಯಿತು ಅಂತಂದರೆ ಯೂಶಲಿ ನಾವು ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಎಲ್ಲ ಪೇಷಂಟಿಗೆ ಮಾಡೋದಿಲ್ಲ. ಜನಗಳು ಇದೊಂದು ತಲೆಯಲ್ಲಿಟ್ಕೋಬೇಕು, ಎಲ್ಲ ಪೇಷಂಟ್ಗೆ ಪ್ಲೇಟ್ಲೆಟ್ಸ್ ಬೇಕಾಗಲ್ಲ. ಪ್ಲೇಟ್ಲೆಟ್ಸ್ ಬೇಕಾಗಿರೋದು ಅಂಟಿಲ್ ಆ್ಯಂಡ್ ಅನ್ಲೈಸ್ ಪೇಷಂಟ್ ಹ್ಯಾವ್ ಅ ಸಿಂಪ್ಟಮ್ಸ್ ಆಫ್ ಬ್ಲೀಡಿಂಗ್. ಬ್ಲೀಡಿಂಗ್ ಸಿಂಪ್ಟಮ್ಸ್ ಅಂದರೆ ಗಮ್ ಬ್ಲೀಡಿಂಗು, ಇಲ್ಲಪ್ಪ ಅಂದರೆ ಅವ್ರ ರಕ್ತದಲ್ಲಿ ವಾಂತಿ ಆಗೋದು, ಇಲ್ಲಾಂದರೆ ಬಿ ಪಿ ಲೋ ಆಗೋದು. ಬಿ ಪಿ ಲೋ ಆತಂದರೆ ವಿ ಕಾಲ್ ಇಟ್ ಆಸ್ ಎ ಶಾಕ್. ಆ ಟೈಮಲ್ಲಿ ಪೇಷಂಟ್ ರಿಕ್ವೈರ್ಸ್ ಪ್ಲೇಟ್ಲೆಟ್, ನಾಟ್ ಆಲ್ ದ ಟೈಮ್. ಸೊ ಪ್ಲೇಟ್ಲೆಟ್ ತನ್ನಷ್ಟಕ್ಕೆ ತಾನೇ ಇಂಪ್ರೂವ್ಮೆಂಟ್ ಆಗುತ್ತೆ ವಿತಿನ್ 3-5 days. ಅದು ಕೋರ್ಸ್ ಡೆಂಗ್ಯೂ ಕೋರ್ಸ್ ಮುಗಿದ ಮೇಲೆ ಪ್ಲೇಟ್ಲೆಟ್ ವಿಲ್ ಇಂಪ್ರೂವ್ ಆಟೋಮೆಟಿಕಲಿ, ತನ್ನಷ್ಟಕ್ಕೆ ತಾನೇ ಪ್ಲೇಟ್ಲೆಟ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಎಲ್ಲರಿಗೆ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಅನ್ನೋದು ಬೇಕಾಗಲ್ಲ, ಫಸ್ಟ್ ಅದನ್ನು ತೆಗಿಬೇಕು. ಆಮೇಲೆ ಈ ಕಮ್ಯುನಿಟಿಯಲ್ಲಿ ಈಗೇನು ಡ್ರಾಪ್ಸ್ ಎಲ್ಲ ಹಾಕ್ತಿದ್ದಾರೆ, ಅದಕ್ಕೆ ಎವಿಡೆನ್ಸ್ ಬೇಸ್ಡ್ ಇಲ್ಲ, ಅದು ದಟ್ ಇಸ್ ನಾಟ್ ಎವಿಡೆನ್ಸ್ ಬೇಸ್ಡ್. ಏನೇ ನಾವು ಚಿಕಿತ್ಸೆ ಕೊಡಬೇಕಂದ್ರೆ ಅದಕ್ಕೊಂದು ಎವಿಡೆನ್ಸ್ ಬೇಕು. ವಿತೌಟ್ ಎವಿಡೆನ್ಸ್ ವಿ ಶುಡ್ ನಾಟ್ ಡೂ ಎನಿಥಿಂಗ್. ಸೊ ಈಗೇನು ಡ್ರಾಪ್ಸ್ ಹಾಕ್ತಿದಾರಲ್ಲ, ದೇ ಆರ್ ನಾಟ್ ಸೈಂಟಿಫಿಕಲಿ ಪ್ರೂನ್. ಸೊ ಆದಷ್ಟು ನಾನು ಜನಗಳಿಗೆ ಏನು ಹೇಳೋದಂತಂದ್ರೆ, ಅಂಥ ಡ್ರಾಪ್ಸ್ ಎಲ್ಲ ಆದಷ್ಟು ಅವಾಯ್ಡ್ ಮಾಡಿ, ಬಿಕಾಸ್ ವಿ ಡೋಂಟ್ ನೋ ದ ಸೈನ್ಸ್ ಬಿಹೈಂಡ್ ದಟ್ ಡ್ರಾಪ್ಸ್. ಸೊ ಇಷ್ಟೆಲ್ಲ ಟ್ರೀಟ್ಮೆಂಟ್ ನಮ್ಮ ಶತಮಾನೋತ್ಸವ ಆಸ್ಪತ್ರೆಯಲ್ಲಿ ಇದೆ.
0: ಅಮಿತ್ ಬಾಷ್ ಮಾಡ್ಲಿಕ್ಕೆ ಧನ್ಯವಾದ, ಏಕೆಂದ್ರೆ ಬಹಳಷ್ಟು ಜನರಿಗೆ ಅದು ಗೊತ್ತೇ ಇಲ್ಲ. ಅಂತ ಸಂದರ್ಭದಲ್ಲಿ ಹೈಡ್ರೇಷನ್ ಅಂತ ಹೇಳಿದ್ರೆ, ವೈದ್ಯರಾದ ನೀವು ಪ್ರಾಪರ್ ಹೈಡ್ರೇಷನ್ ಟೆಕ್ನಿಕ್ ಏನು ಅದ್ರ ಬಗ್ಗೆ ತಿಳಿಸಿ, ಒಂದು ಡೆಂಗೂ ಸಂದರ್ಭದಲ್ಲಿ ಆಹಾರ ಪದ್ಧತಿ ಅದ್ರ ಬಗ್ಗೆ ತಿಳಿಸಿ.
3: ಮೊದಲನೇದಾಗಿ ಆಹಾರ ಪದ್ಧತಿ, ಡೆಂಗೂ ಪೇಷಂಟ್ ಅವರು ಕಾನ್ಶಿಯಸ್ ಇದ್ರೆ ಅಥವಾ ತುಂಬಾ ಜ್ವರ ಇಲ್ಲ ಅನ್ನೋದಾದ್ರೆ, ಅವರು ಎಲ್ಲರ ಜೊತೆ ಎಲ್ಲ ಪೇಷಂಟ್ ತರಾನೇ ಅವ್ರನ್ನ ನಾವು ನೋಡ್ಕೋಬೇಕಾಗುತ್ತೆ. ಅವ್ರಿಗೆ ಬಿಸಿ ಬಿಸಿಯಾದ ಊಟ ಮತ್ತು ಪಾನೀಯಗಳು, ಸ್ವಲ್ಪ ಕಾಸೆ ಆರಿಸಿದ ನೀರನ್ನು ಕೊಡಬೇಕು, ಎಳನೀರು ಕೊಡಬಹುದು, ಎಲ್ಲ ಹಣ್ಣುಗಳ ರಸ ಅದನ್ನು ಜ್ಯೂಸ್ ಮುಖಾಂತರ ನಾವು ಕೊಡಬಹುದು. ಸೆಪರೇಟ್ ಆಗಿ ಎಷ್ಟೋ ಜನಗಳು ಮಾರ್ಕೆಟಲ್ಲಿ ಇಂತಹ ಮಳೆಯಲ್ಲಿ ಹುಡುಕ್ತಾ ಇರ್ತಾರೆ ಏನನ್ನ ಕೆಲವೊಂದು ಪದಾರ್ಥಗಳನ್ನ, ಅದೇ ಬೇಕು ಸರ್ ನಮಗೆ, ಅದೇ ಬೇಕು ಅಂತಾರೆ. ಅದನ್ನು ನೀವು ಮನದಲ್ಲಿಂದ ತೆಗೆದಾಕ್ಬಿಡಿ. ಯಾವುದೇ ಹಣ್ಣು ತಗೊಳ್ಳಿ, ಅದರಲ್ಲಿರೋ ಪದಾರ್ಥ ಏನು, ವಿಟಮಿನ್ಸ್ ಇರ್, ಅದರಲ್ಲಿರೋ ವಿಟಮಿನ್ಸ್ ಅಲ್ಲಿ ಹೆಚ್ಚಿನ ವಿಟಮಿನ್ ಸಿ ಇರುವಂಥ ಪದಾರ್ಥಗಳನ್ನು ಹುಡುಕಿ. ಜ್ಯೂಸಿ ಫ್ರೂಟ್ಸ್, ಆರೆಂಜ್, ಮೋಸಂಬಿ ಇವೆಲ್ಲವುಗಳು ರಿಚ್ ಇನ್ ವಿಟಮಿನ್ ಸಿ. ಈ ಒಂದು ವಿಟಮಿನ್ ಸಿ ರಿಚ್ ಇರುವಂತಹ ಪ್ರತಿಯೊಂದು ವೆಜಿಟೇಬಲ್ ಇರಬಹುದು, ಪ್ರತಿಯೊಂದು ಸ್ಪ್ರೌಟ್ಸ್ ಬೇಳೆ ಕಾಳುಗಳಲ್ಲಿ ಕೂಡ ಸಿಗುತ್ತೆ ಇರಬಹುದು, ಅದೇ ತರ ಪ್ರೋಟೀನ್ ಪ್ರಿಪರೇಷನ್ ಅಲ್ಲಿ ಇರಬಹುದು, ಇವೆಲ್ಲವುಗಳನ್ನು ನಾವು ಸೇವನೆ ಮಾಡೋದ್ರಿಂದ, ನಾನು ಹೇಳೋದು ಈಗಲೂ ಸಹ ನಾವು ಒಂದೇ ತರದ ಪದಾರ್ಥ ತಿನ್ನದೆ ಬ್ಯಾಲೆನ್ಸ್ ಫುಡ್ ಆಗಿ ತಗೋಬೇಕು. ಪ್ರೋಟೀನು ಬೇಕು, ಸ್ವಲ್ಪ ಅಮೌಂಟ್ ಅಲ್ಲಿ ವಿಟಮಿನ್ಸ್ ಬೇಕು, ಕಾರ್ಬೋಹೈಡ್ರೇಟ್ ಬೇಕು, ಲಿಪಿಡ್ಸ್ ಬೇಕು, ತಗೊಳ್ಬೇಕಾಗತ್ತೆ. ಇನ್ನು ನೀರಿನ ಪ್ರಾಬ್ಲಮ್, ನೀರು ಎಷ್ಟು ಕುಡಿಬೇಕು, ನಿಮಗೆ ಬಾಯಾರಿಕೆ ಆಗ್ತಾ ಇದೆಯಾ ಅಂತಂದ್ರೆ ದಯವಿಟ್ಟು ನೀರು ತಗೋಬಹುದು. ಕಾಸಿ ಆರಿಸಿದ ನೀರು ಚೆನ್ನಾಗಿ ತಗೊಳ್ಳಿ, ಅದಕ್ಕೆ ಬರೀ ಸಲಾಯಿನೇ ಕೊಡಬೇಕಂತ ಏನಿಲ್ಲ. ಸೊ ನೀರನ್ನು ಚೆನ್ನಾಗಿ ತಗೊಳ್ಳಿ. ಯಾವಾಗ ನಿಮಗೆ ವಾಂತಿ ಆಗ್ತಾ ಇದೆ, ಸರ್ ನನಗೆ ಸೇರ್ತಾ ಇಲ್ಲ, ಆ ಟೈಮಲ್ಲಿ ನಾವು ಬೇರೆ ಪರ್ಯಾಯ ಮಾರ್ಗನೇ ಇಲ್ಲ, ವಿ ಹ್ಯಾವ್ ಟು ಅಡ್ಮಿಟ್ ಮಾಡಿ ನಿಮ್ಮ ಬಿ ಪಿ, ಪಲ್ಸ್ ರೇಟು, ಹಾರ್ಟ್ ರೇಟ್ ಮುಖಾಂತರ ನಿಮಗೆ ಎಷ್ಟು ವಾಲ್ಯೂಮ್ನ ಫಸ್ಟ್ ಡೇ ಎಷ್ಟು ಕೊಡಬೇಕಾಗುತ್ತೆ, ಎರಡನೇ ದಿವಸ ಎಷ್ಟು ಕೊಡಬೇಕು. ಯಾರೇ ಪೇಷಂಟ್ ಬಂದರೂ ಕೂಡ ಸಡನ್ ಆಗಿ ನಾವು ಸಿಕ್ಕಾಪಟ್ಟೆ ವಾಲ್ಯೂಮ್ನ ಪಂಪು ಕೂಡ ಮಾಡಬಾರ್ದು, ಯಾಕಂದರೆ ಅಲ್ಲಿ ಕ್ಯಾಪಿಲರೀಸ್ ಭಾಳ ಒಂದು ತಿಳುವಾಗಿರ್ತವೆ, ಕ್ಯಾಪಿಲರಿ ಲೀಕೇಜ್ ಇರ್ತವೆ, ಹೀಗೆ ಅದರಿಂದ ಇನ್ನೂ ಅಪಾಯ ಆಗಬಹುದು. ಹೀಗಾಗಿ ವಾಲ್ಯೂಮ್ ಅಡ್ಮಿನಿಸ್ಟ್ರೇಷನ್ ಇನ್ ಡೆಂಗೂ ಫೀವರ್ ಪ್ಯೂರ್ಲಿ ಇಟ್ ಈಸ್ ಸೈಂಟಿಫಿಕ್, ಬೇಸ್ಡ್ ಆನ್ ಹಾರ್ಟ್ ರೇಟ್, ಬೇಸ್ಡ್ ಆನ್ ದ ಬ್ಲಡ್ ಪ್ರೆಷರ್, ಯೂರಿನ್ ಔಟ್ಪುಟ್, ಹೌ ಮಚ್ ಈಸ್ ಸ್ವೆಟಿಂಗ್, ಈ ಎಲ್ಲ ಒಂದು ಕಾರಣಗಳನ್ನು ನಾವು ನೋಡಿ ಐ ವಿ ಫ್ಲೂಯಿಡ್ಸ್ನ ನಾವು ಟೈಟ್ರೇಟ್ ಮಾಡ್ತೀವಿ ನಮ್ಮ ಆಸ್ಪತ್ರೆ.
0: ಉತ್ತಮವಾಗಿ ಆ ಒಂದು ಪಾಯಿಂಟನ್ನು ನೀವು ಹೇಳಿದ್ರೆ, ನೀರಡಿಕೆ ಆದಾಗ ನೀರನ್ನು ಸೇವನೆ ಮಾಡಲೇಬೇಕು. ಏಕೆಂದರೆ ಈಗ ಇದೊಂದು ದೊಡ್ಡ ಪ್ರಶ್ನೆ ಆಗ್ಕೂತಿದೆ, ಕಿ ಡ್ರಿಂಕ್ ಮೋರ್ ವಾಟರ್ ಯು ವಿಲ್ ಬಿ ಹೆಲ್ದಿ ಅಂತ. ಅತಿ ಹೆಚ್ಚಿನ ಸೇವನೆ ಮಾಡಿದ್ರೂ ಅಷ್ಟೇ ಸಮಸ್ಯೆ ಇದೆ. ವೈದ್ಯರಾದ ನೀವು ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಬಿಕಾಸ್ ಇದು ಒಂದು ಬಂದ್ಬಿಡುತ್ತೆ, ಕಿ ಅತಿ ಹೆಚ್ಚು ವಾಟರ್ ಸೇವನೆ ಮಾಡಿ ಯು ವಿಲ್ ಬಿ ಹೆಲ್ದಿ.
3: ಏನಾಗುತ್ತಂದ್ರೆ, ಸಪೋಸ್ ಅವ್ರು ಅಡ್ಮಿಟ್ ಆಗಿರ್ತಾರೆ, ಅವ್ರ ರಿಲೇಷನ್ಸ್ ಹೇಳ್ತಿರ್ತಾರೆ, ಸರ್ ಸ್ವಲ್ಪ ಸಲಾಯಿನ್ ಕೊಡಿ, ನಾವು ಸಲಾಯಿನ್ಗಾಗೆ ಬಂದಿದ್ದೇವೆ ಅಂತ ನಮ್ಗೆ ಹೇಳ್ತಾ ಇರ್ತಾರೆ ಅವರು. ಆವಾಗ ನಾವು ಹೇಳ್ತೀವಿ, ಇದರಿಂದ ಅಪಾಯ ಆಗತ್ತಪ್ಪ, ಅಪಾಯ ಆಗದ ರೀತಿಯಲ್ಲಿ ಪಲ್ಮನರಿ ಲೀಕೇಜ್, ಕ್ಯಾಪಿಲರಿ ಲೀಕೇಜ್ ಆಗಿ ಕೆಮ್ಮು ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ಒಂದು ಲಂಗ್ಸ್ ಅಲ್ಲಿ ನೀರು ಸೇರಿದಾಗ ಅದು ಕಂಡೀಷನ್ ಪಲ್ಮನರಿ ಎಡಿಮಾ ಅಂತೀವಿ. ಅದರಲ್ಲಿ ಎರಡು ಟೈಪ್, ಹಾರ್ಟ್ ಇಂದ ಬರುವಂತದಕ್ಕೆ ಒಂದು ಹೆಸರಿದೆ. ಇದು ನಾವೇನು ಮಾಡ್ತಿದೀವಲ್ಲ, ಎಕ್ಸೆಸಿವ್ ಅಡ್ಮಿನಿಸ್ಟ್ರೇಷನ್ ಕೊಟ್ಟು ಅದು ನಾನ್ ಕಾರ್ಡಿಯೋಜೆನಿಕ್ ಪಲ್ಮನರಿ ಎಡಿಮಾ ಅಂತಾನೆ ಶಬ್ದ ಬರುತ್ತಾರೆ. ಸೊ ಅದು ಕೂಡ ಈಕ್ವಲಿ ಡೇಂಜರಸ್. ಹೀಗಾಗಿ ಐ ವಿ ಫ್ಲೂಯಿಡ್ಸ್ ಕೊಡ್ತೀವಿ. ಸೊ ನಾವು ಅವ್ರಿಗೆ, ನಾನು ಹೇಳಿದ್ದೀನಿ ಮೊದಲೇ, ಯೂರಿನ್ ಔಟ್ಪುಟ್ ಇಂಪಾರ್ಟೆಂಟ್, ಬ್ಲಡ್ ಪ್ರೆಷರ್ ಇಂಪಾರ್ಟೆಂಟ್, ಹಾರ್ಟ್ ರೇಟ್ ಇಂಪಾರ್ಟೆಂಟ್, ಪಲ್ಸ್ ರೇಟ್ ಇಂಪಾರ್ಟೆಂಟ್. ಈ ನಾಲ್ಕು ಪ್ಯಾರಾಮೀಟರ್ಗಳನ್ನು ನಾವು ಅಗತ್ಯವಾಗಿ ನೋಡಬೇಕಾಗುತ್ತೆ. ಅದರಲ್ಲಿ ಬ್ಲಡ್ ಪ್ರೆಷರ್ ಬಹಳ ಲೋ ಇತ್ತಂದಾಗ ನಾವು ಡೆಫಿನೆಟ್ಲಿ ಪಂಪ್ ಮಾಡಲೇಬೇಕಾಗುತ್ತೆ, ಸ್ವಲ್ಪ ಸ್ವಲ್ಪ ಫಾಸ್ಟರ್ ರೇಟಲ್ಲಿ, ಸೇ 100 ml ಪರ್ ಹವರ್ ನಾವು ಕೊಡಲೇಬೇಕಾಗುತ್ತೆ. ಸೊ ಹೀಗಾಗಿ ಐ ವಿ ಫ್ಲೂಯಿಡ್ಸ್ ಅಡ್ಮಿನಿಸ್ಟ್ರೇಷನ್ ಏನಿದೆ, ಆಸ್ ಲೆಸ್ ಆಸ್ 50 ml ಪರ್ ಹವರ್ ಟು 75 ml ಪರ್ ಹವರ್ ಟು 100 ml. ಒಂದೊಂದ್ಸಾರಿ ಭಾಳ ಲೋ ಇದ್ದಾಗ ನಾವು 150 ml ಕೂಡ ಕೊಡ್ತೀವಿ. ಒಂದೊಂದ್ಸಾರಿ ಬಾಟಲ್ ಸ್ಕ್ವೀಸು ಮಾಡಿ ಸ್ವಲ್ಪ ಫಾಸ್ಟ್ ಆಗಿ ಕೊಡ್ತೀವಿ.
0: ಉತ್ತಮ ಸರ್, ಡೆಂಗೂ ಎಷ್ಟು ದಿನಗಳಲ್ಲಿ ಗುಣಮುಖವಾಗುತ್ತೆ?
1: ಆಕ್ಚುಲಿ ಈಗ ಡೆಂಗೂ ಜ್ವರ ಕಾಣೋದಾಗಿತ್ತು ಹೇಗೆ ಅಂದರೆ, ಅದು ಶ್ರೀನಿವಾಸ್ ಸರ್ ಅವ್ರು ಹೇಳಿದ್ದ ಹಾಗೆ 3 stages ಇರ್ತವೆ. ಸೊ ಅದನ್ನ ಡೇಸ್ ಪ್ರಕಾರ ಕನ್ವರ್ಟ್ ಮಾಡೋದಾಗಲೇ, ಯಾರೇ ಒಂದು ವ್ಯಕ್ತಿಗೆ ಪೇಷಂಟ್ಗೆ ಜ್ವರ ಸ್ಟಾರ್ಟ್ ಆಯಿತು ಅಂದರೆ, ಫಸ್ಟ್ ಡೇ, ಸೆಕೆಂಡ್ ಡೇ, ಮೊದಲನೇ ದಿನ, ಎರಡನೇ ದಿನ, ಹಾಗೆ 3rd day ಅವರಿಗೆ ಅದು ಸೋಂಕಿದ ರೋಗ ಸಿಂಪ್ಟಮ್ಸ್ ಎಲ್ಲ ಕಾಣಿಸಿಕೊಳ್ಳುತ್ತದೆ. ಆಮೇಲೆ 4, 5, 6 ಆ 3 ಸ್ವಲ್ಪ ಕ್ರಿಟಿಕಲ್ ಇರುತ್ತೆ. ಎಲ್ಲಾ ಪೇಷಂಟ್ಸ್ ಆ ಕ್ರಿಟಿಕಲ್ ಸ್ಟೇಜ್ಗೆ ಹೋಗಲ್ಲ. ಅಂದ ಸ್ಟೇಜ್ ಕ್ರಿಟಿಕಲ್ ಸ್ಟೇಜ್ಗೆ ಹೋದಾಗ ಅದು ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಆಗಲಿ ಅಥವಾ ಡೆಂಗ್ಯೂ ಹೆಮೊರಜಿಕ್ ಸಿಂಡ್ರೋಮ್ ಆಗಲಿ, ಆ 3 ದಿವಸದಲ್ಲಿ ಕಾಣಿಸ್ಕೊಳ್ಬೋದು. ಮಾಡಬಹುದು. ಅದು ಮುಗಿದ ನಂತರ ಏಳನೇ ದಿನ ಎಂಟನೇ ದಿನ ಬೈ ಒಂದು ವಾರ ಒಂಬತ್ತನೇ ದಿನ, ಸೊ ಇವ್ರು ಒಂದು ಪೇಷಂಟ್ ಕ್ರಿಟಿಕಲ್ ಫೇಸ್ ಹೋಗಿ ಆಮೇಲೆ ರಿಕವರಿ ಫೇಸ್ ಲಾಸ್ಟ್ ಬಂದ್ರೆ ಅದು ಒಂದು ವಾರ ಒಂಬತ್ತು ದಿನ ತನಕ ಹೋಗುತ್ತೆ. ಇಲ್ಲ ಆದ್ರೆ ಎಸಿಂಪ್ಟಮ್ಯಾಟಿಕ್ ಪೇಷಂಟ್ಸ್ ಇದ್ದಾರೆ, ಅವ್ರಿಗೆ ಏನು ಬಹಳ ತೊಂದರೆ ಇಲ್ಲ, ಬರೇ ಮೈ ಕೈ ನೋವು ಜ್ವರ ಹಾಗಿದ್ರೆ ಅವರು 4-5 ದಿನದಲ್ಲಿ ಗುಣಮುಖವರಾಗ್ತಾರೆ. ಹಾಗೆ ಯಾರ ಮೈಯಲ್ಲಿ ಅದ ಪ್ಲೇಟ್ಲೆಟ್ ಕಮ್ಮಿ ಆಗ್ತಾ ಇದ್ದಾಗ ನಾವು ಅವರಿಗೆ ಎಲ್ಲ ಔಷಧಿ ಮಾಡಿ ನಂತರ ಅವ್ರದ್ದು ರಿಕವರಿ ಆದಾಗ ಅವ್ರದ್ದು ಪ್ಲೇಟ್ಲೆಟ್ಸ್ ಹಾಗೆ 5 ತನಕ ಇಂಪ್ರೂವ್ಮೆಂಟ್ ಆಗಿಬಿಟ್ಟು ಮತ್ತೆ ನಾರ್ಮಲ್ ಲೆವೆಲ್ಸ್ ಬರೋ ಸಾಧ್ಯತೆ ಇರುತ್ತೆ.
0: ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ವಿಷಯ ಡೆಂಗು. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕೇಲಿ ಶತಮಾನೋತ್ಸವ ಆಸ್ಪತ್ರೆಯಿಂದ ಮೆಡಿಸಿನ್ ಪ್ರೊಫೆಸರ್ಗಳಾದ ಡಾಕ್ಟರ್ ಶ್ರೀನಿವಾಸ್ ಬಿ ಅವರು, ಡಾಕ್ಟರ್ ಶ್ರೀಕಾಂತ್ ಮೇತ್ರಿ ಅವರು, ಡಾಕ್ಟರ್ ವೀರೇಂದ್ರ ಅಷ್ಟಗಿ ಅವರು. ಈಗ ನಾವು ಇಷ್ಟೆಲ್ಲ ಡೆಂಗು ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಅದರ ಟೆಸ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಚಿಕಿತ್ಸೆಗಳ ಬಗ್ಗೆ ಪತ್ತೆ ಹೇಗೆ ಹಚ್ತಾರೆ?
2: ಡೆಂಗು ಪತ್ತೆ ಹಚ್ಚಲಿಕ್ಕೆ ಕೆಲವೊಂದು ಟೆಸ್ಟ್ ಇದಾವೆ, ಡೆಂಗು ಕಾರ್ಡ್ ಟೆಸ್ಟ್ ಅಂತ ಹೇಳಿ, ಆಮೇಲೆ ಡೆಂಗು ಎಲಿಸಾ ಟೆಸ್ಟ್ ಅಂತ ಬರುತ್ತೆ. ನಾವು ಯೂಶಲಿ ರ್ಯಾಪಿಡ್ ಟೆಸ್ಟ್ ನಮ್ಮಲ್ಲಿ ಆಸ್ಪತ್ರೆಯಲ್ಲಿ ಮಾಡೋದು ಡೆಂಗು ಕಾರ್ಡ್ ಟೆಸ್ಟ್, ಅದರಲ್ಲಿ NS1 ಆಂಟಿಜನ್ ಅಂತ ಬರುತ್ತೆ, ಆಮೇಲೆ IgM ಆಂಟಿಬಾಡೀಸ್ ಅಂಡ್ IgG ಆಂಟಿಬಾಡೀಸ್. NS1 ಆಂಟಿಬಾಡೀಸ್ ಯೂಶಲಿ ನಮಗೆ ಟೆಸ್ಟ್ ಅಲ್ಲಿ ಕಾಣಿಸೋದು ಆಫ್ಟರ್ 1-2-3 ಡೇಸ್ ಆದ್ಮೇಲೆ NS1 ಪಾಸಿಟಿವ್ ಬರುತ್ತೆ. ಜ್ವರ ಬಂದು 2-3 ದಿನ ಆದ್ಮೇಲೆ NS1 ಪಾಸಿಟಿವ್ ಬರುತ್ತೆ. ಸೊ ಆಫ್ಟರ್ 5-7 IgM ಆಂಟಿಬಾಡೀಸ್ ಬರುತ್ತೆ, ಆಮೇಲೆ ಆಫ್ಟರ್ 8-9 ಡೇಸ್ ಆದ್ಮೇಲೆ IgG ಆಂಟಿಬಾಡೀಸ್ ಬರುತ್ತೆ. ಸೊ ದಿಸ್ ಇಸ್ ವಾಟ್ ಟೆಸ್ಟ್ ವಿ ಡೂ ಟು ಡಿಟೆಕ್ಟ್ ದ ಡೆಂಗು.
0: ಯಾವ ವಯೋಮಾನದಲ್ಲಿ ಇದು ಬಹಳ ಹೆಚ್ಚು ಕಂಡು ಬರುವಂತಹ ರೋಗ ಡೆಂಗು?
3: ಡೆಂಗು ಸರ್ವಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲಿ, 6 ಕೆಳಮಟ್ಟದಲ್ಲಿ ಅಥವಾ 10 ತಗೊಳ್ಳಿ, ನಂತರ ತುಂಬಾ ವಯಸ್ಸಾದವರಿಗೆ, ಹಿರಿಯರಿಗೆ, ಈ ಇಬ್ಬರು ಇಮ್ಯುನಿಟಿ ಕಡಿಮೆ ಇರ್ತದೆ ಇವರಿಗೆ. ಒಂದು ಚಿಕ್ಕ ಮಕ್ಕಳಲ್ಲಿ ಇಮ್ಯುನಿಟಿ ಕಡಿಮೆ ಇರ್ತದೆ, ಎರಡನೇದು ಹಿರಿಯರಲ್ಲಿ ಇಮ್ಯುನಿಟಿ ಕಡಿಮೆ ಇರ್ತದೆ. ಇವರ ಮಧ್ಯದಲ್ಲಿ ಬಂದವರಿಗೆ ಒಂದು ಸೀರಿಯಸ್ ಇರಲ್ವಾ ಅಂತ ಪ್ರಶ್ನೆ ಕೇಳ್ಬೋದು ತಾವು. ಸೊ ದ ಮ್ಯಾನಿಫೆಸ್ಟೇಷನ್ಸ್ ಡೆಂಗು ಏನಿದೆ ಅದು ಬರೀ ವೈರಸ್ಸು ಮತ್ತು ಮಸ್ಕಿಟೋಸ್ ಅಷ್ಟೇ ಅಲ್ಲ, ಆ ಅಂಡರ್ಲೈಯಿಂಗ್ ಮೆಡಿಕಲ್ ಕಂಡೀಷನ್ಸ್ ಕೂಡ ಇಂಪಾರ್ಟೆಂಟ್. ಎಕ್ಸಾಂಪಲ್, ಒಂದು ಹೆಣ್ಣು ಮಕ್ಕಳಿಗೆ ಒಂದು ಸೊಳ್ಳೆ ಕಚ್ಚಿದೆ ಅಂತಂದ್ರೆ, ಇನ್ನೊಂದು ಪ್ರೆಗ್ನೆಂಟ್ ಲೇಡಿ ಕಚ್ಚಿದೆ ಅಂತಂದ್ರೆ, ಯಾರಲ್ಲಿ ಜಾಸ್ತಿ ಕಾಣ್ಕೋಬಹುದು ಅಂತಂದ್ರೆ ಪ್ರೆಗ್ನೆಂಟ್ ಲೇಡಿ. ಹೀಗಾಗಿ ದ ಅಂಡರ್ಲೈಯಿಂಗ್ ಕಂಡೀಷನ್ಸ್ ಪ್ರೆಗ್ನೆನ್ಸಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಕಾಣಿಸುತ್ತೆ, ವಯೋವೃದ್ಧರಲ್ಲಿ ಜಾಸ್ತಿ ಕಾಣಿಸುತ್ತೆ, ಅವ್ರಿಗೆ ಅಂಡರ್ಲೈಯಿಂಗ್ ಕಂಡೀಷನ್ ಕಿಡ್ನಿ ಡಿಸೀಸಸ್ ಇರಬಹುದು ಅಥವಾ ಬೇರೆ ಡಯಾಬಿಟೀಸ್ ಇರಬಹುದು. ಹೀಗೆ ಅಂಡರ್ಲೈಯಿಂಗ್ ಮೆಡಿಕಲ್ ಕಂಡೀಷನ್ಸು ಮತ್ತು ವಯಸ್ಸು ಮತ್ತು ಜೆಂಡರ್, ಈ 3 ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್ ಆಗುತ್ತೆ.
0: ಸರ್, ಗರ್ಭಿಣಿ ಮಹಿಳೆಯರ ಬಗ್ಗೆ ನೀವು ಹೇಳಿದ್ರೆ ಅಲ್ಲಿ ಒಂದು ಪ್ರಶ್ನೆ, ಗರ್ಭಿಣಿ ಮಹಿಳೆಯರ ಆ ಸಂದರ್ಭದಲ್ಲಿ ಅವರಿಗೆ ಏನಾದರೂ ಡೆಂಗು ಆದರೆ ಮಗುಗೂ ಆಗುವ ಚಾನ್ಸಸ್ ಇರುತ್ತಾ?
3: ದೇರ್ ಈಸ್ ಅ ಪಾಸಿಬಿಲಿಟಿ. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ವರ್ಟಿಕಲ್ ಟ್ರಾನ್ಸ್ಮಿಷನ್ ಅಂತಾರೆ. ಅದಕ್ಕೆ ಇದೆ ಡೆಂಗು ಹರಡೋಕೆ, ನಮ್ಮ ಸ್ನೇಹಿತರು ಈಗ ತಾನೇ ಹೇಳಿದರು, ವೀರೇಂದ್ರ ಡಾಕ್ಟರ್ ಅವರು ಮತ್ತೆ ಶ್ರೀಕಾಂತ್ ಅವರು ಹೇಳಿದರು ಅದು ಯಾಕೆ ಹರಡುತ್ತೆ ಅಂತ ಹೇಳಿ. ಒಂದು ಮಸ್ಕಿಟೋ ಬೈಟ್ನಿಂದ ಹರಡುತ್ತೆ, ಎರಡನೇದು ವರ್ಟಿಕಲ್, ಮೂರನೇದು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್. ಆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಮೆಟೀರಿಯಲ್ ಕೂಡ ಆ ಒಂದು ಸಬ್ಸ್ಟಾನ್ಸ್ ಇರುತ್ತೆ, ಅದರಲ್ಲಿಂದ ಕೂಡ ಬರಬಹುದು. ಹೀಗೆ ನಾವು ಅನ್ಕೋಬಹುದು ಬರೀ ಮಸ್ಕಿಟೋಸ್ ನ ಪ್ರಿವೆಂಟ್ ಮಾಡೋದ್ರಿಂದ ಈ ತರ. ಕೆಲವೊಬ್ಬರಿಗೆ ಡೆಂಗು ಫೀವರ್ ಬಂದಿರ್ತದೆ, ತುಂಬಾ ಡೆಂಗು ಫೀವರ್ ಇಂದ ನರಳಿರ್ತಾರೆ ಅವರು, ಅವ್ರು ಎಲ್ಲಾದ್ರೂ ಹೋಗಿ ವಿತಿನ್ ಒಂದು 15-20 ನಲ್ಲೋ ಬ್ಲಡ್ ಕೊಟ್ರೆ ಆ ಬ್ಲಡ್ ಅಲ್ಲಿ ಕೂಡ ಬ್ಲಡ್ ಟ್ರಾನ್ಸ್ಮಿಷನ್ ಅಲ್ಲಿಂದ ಕೂಡ ಇನ್ನೊಬ್ರಿಗೆ ಹೋಗಬಹುದು. ಹೀಗಾಗಿ ಡೆಂಗು ಟ್ರಾನ್ಸ್ಮಿಷನ್ 80-90% ಬೈ ಮಸ್ಕಿಟೋಸ್ ಆದ್ರೆ, ಇನ್ನು 10% ಆರ್ ಲೆಸರ್ ದನ್ 10% ಕೇಸಸ್ ನಲ್ಲಿ ಒಂದು ಮದರ್ ಟು ಚೈಲ್ಡ್ ಬರಬಹುದು, ಎರಡನೇದಾಗಿ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಬರಬಹುದು, ಮೂರನೇದಾಗಿ ಬ್ಲಡ್ ಟ್ರಾನ್ಸ್ಮಿಷನ್ ಮುಖಾಂತರ.
0: ಉತ್ತಮ ಸರ್. ಸರ್, ಲಸಿಕೆ ಬಗ್ಗೆ, ಡೆಂಗು ವ್ಯಾಕ್ಸಿನೇಷನ್ ಏನಾದರೂ ಬಂದಿದೆಯಾ ಇನ್ನುವರೆಗೆ?
3: ನಮ್ಮ ಭಾರತದಲ್ಲಿ ಲಸಿಕೆ ಸೌಲಭ್ಯ ಇಲ್ಲ, ಬಟ್ ಸ್ಟೇಜಸ್ ಎಲ್ಲ ನಡೀತಾ ಇದೆ. ಈಗ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಏಜೆನ್ಸಿ ಅಂತ ಏನು ಕೆಲವರು ಬಂದಿದ್ದಾರೆ, ಸೊ ಅವರ ಇದ್ರ ಪ್ರಕಾರ ಅದ್ಯಾರಿಂದ ಫೇಸ್ 1 ಅಂತ ನಮಗೆ, ಫೇಸ್ 1-2 ಬಂದಿದೆ ಈಗ. ಬಟ್ 2015 ಹೊರದೇಶಗಳಲ್ಲಿ, ಅಮೆರಿಕ ಮತ್ತು ಯುರೋಪಿಯನ್ ಕಂಟ್ರಿಗಳಲ್ಲಿ ಇದರ ಒಂದು ಅವೈಲೇಬಿಲಿಟಿ ಇದೆ. 2015-16 ಆ ಸಾಲಿನಿಂದ ಹಿಡಿದು 2019 ಹೀಗೆ ಬೇರೆ ಬೇರೆ ಒಂದು ಕಾಲಘಟ್ಟದಲ್ಲಿ ಈ ವ್ಯಾಕ್ಸಿನ್ ಯೂಸೇಜ್ ಅಂತೂ ಮಾಡಿದ್ದಾರೆ. ಬಟ್ ನಮ್ಮ ದೇಶದಲ್ಲಿ ಅದರ ಒಂದು ಪ್ರಯೋಗ ಇನ್ನೂ ನಡೆದಿಲ್ಲ, ಬಟ್ ಬರಬಹುದು. ಈಗ ಸ್ಟೇಜ್ 1-2 ನಲ್ಲಿ ಇದೆ
2: ವ್ಯಾಕ್ಸಿನೇಷನ್. ಯೂಶಲಿ ವೈರಸ್ ಗೆ ವ್ಯಾಕ್ಸಿನೇಷನ್ ಕಂಡು ತುಂಬಾ ಕಷ್ಟ. ಈ ವೈರಸ್ ಏನಾಗುತ್ತೆ, ಡಿಫ್ರೆಂಟ್ ಸ್ಟ್ರೇನ್ಸ್ ಇರುತ್ತೆ. ಸೊ ಈಚ್ ಇಯರ್ ದೇ ವಿಲ್ ಹ್ಯಾವ್ ಡಿಫ್ರೆಂಟ್ ಸ್ಟ್ರೇನ್ಸ್. ಸೊ ಈಚ್ ಇಯರ್ ವಿ ಹ್ಯಾವ್ ಟು ಡಿಸ್ಕವರ್ ದ ನ್ಯೂಅರ್ ವ್ಯಾಕ್ಸಿನೇಷನ್. ಸೊ ಅದು ಸೀರೋಟೈಪ್ಸ್ ಬೇರೆ ಇರುತ್ತವೆ, 4 ವ್ಯಾಕ್ಸಿನೇಷನ್ ಕಂಡು ತುಂಬಾ ಕಷ್ಟ. ಅದರಿಂದ ಸ್ವಲ್ಪ ವ್ಯಾಕ್ಸಿನೇಷನ್ ಡಿಲೇ ಆಗಿದೆ. WHO ಒಂದೆರಡು ವ್ಯಾಕ್ಸಿನೇಷನ್ ಆಲ್ರೆಡಿ ಡಿಸ್ಕವರ್ ಮಾಡಿದ್ದಾರೆ, ಬಟ್ ಸ್ಟಿಲ್ ದೇ ಆರ್ ಇನ್ ಪೈಪ್ ಲೈನ್, ಸ್ಟಿಲ್ ಟ್ರಯಲ್ಸ್ ಆರ್ ಗೋಯಿಂಗ್ ಆನ್. ಇಂಡಿಯಾದಲ್ಲಿ ಸ್ಟಿಲ್ ನೋ ವ್ಯಾಕ್ಸಿನ್ ಇಸ್ ಅಪ್.
0: ಬಹಳಷ್ಟು ಪ್ರಶ್ನೆಗಳು ಡೆಂಗು ಬಗ್ಗೆ ಇತ್ತು, ಈಗ ಸಾರ್ವಜನಿಕರ ಪಾತ್ರದ ಬಗ್ಗೆ ಡಿಸ್ಕಸ್ ಮಾಡೋಣ. ಡೆಂಗು ತಡೆಗಟ್ಟಲು ಅವರ ಒಂದು ಪಾತ್ರ ಹೇಗಿರಬೇಕು ಅದ್ರ ಬಗ್ಗೆ?
1: ಸಾರ್ವಜನಿಕರಲ್ಲಿ ಅಂದ್ರೆ ಅವರ ಮನೆಯ ಸುತ್ತಮುತ್ತ ಆಗಲಿ, ಇಲ್ಲ ಒಂದು ಕಮ್ಯುನಿಟಿ ಅಂತ ಏನು ಕರಿತೀವಿ, ಒಂದು ಒಂದು ಅಪಾರ್ಟ್ಮೆಂಟ್ ಇರಲಿ, ಇಲ್ಲ ಒಂದು ಪ್ಲೇ ಹೌಸ್ ಇರಲಿ, ಅವ್ರ ಮನೆ ಸುತ್ತಮುತ್ತ ಎಲ್ಲರೂ ಸೇರಿ ಅವರ ವಾತಾವರಣವನ್ನು ಕ್ಲೀನ್ ಆಗಿ ಇಟ್ಕೋಬೇಕು. ಇಲ್ಲಿ ಡ್ರೈನೇಜ್ ಎಲ್ಲ ಏನು ಕರೆಕ್ಟ್ ಇರಬಾರ್ದು, ಡ್ರೈನೇಜ್ ಎಲ್ಲ ಕ್ಲಿಯರ್ ಆಗಿರಬೇಕು, ವಾಟರ್ ಫ್ಲೋಯಿಂಗ್ ಕ್ಲಿಯರ್ ಆಗಿರಬೇಕು, ಎಲ್ಲೂ ನೀರು ನಿಂತ್ಕೊಳ್ಳಾಗಿ ಮಾಡ್ಕೊಳ್ಬಾರ್ದು. ಆಮೇಲೆ ಎಷ್ಟೇ ಆದ್ರೂ ತಮ್ಮ ಮನೆಯಲ್ಲಿ ಸ್ವಂತವಾಗಿ ಅವರು ಮೊಸ್ಕಿಟೋ ನೆಟ್ಸ್ ಯೂಸ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಯಾವ್ದಾರ ಕ್ರೀಮ್ ಯೂಸ್ ಮಾಡ್ಬೋದು. ಸೊ ಎಷ್ಟಾದಷ್ಟು ಬಾಡಿ ಸೆಲ್ಫ್ ಕವರ್ ಮಾಡ್ಕೊಂಡ್ರೆ ಒಬ್ಬರಿಂದ ಒಬ್ರು ಅದ ಸುದ್ದಿ ಹರಡಿ ಎಲ್ಲರೂ ಎಷ್ಟಾದಷ್ಟು ಅದ್ರ ಜೊತೆ ನಿಮಗೆ ಜ್ವರ ಗೀರ ಏನಾದ್ರು ಕಾಣಿಸ್ಕೊಂಡ್ರೆ ಇಮಿಡಿಯೇಟ್ಲಿ ತಕ್ಷಣ ನೀವು ಬಂದು ಡಾಕ್ಟರ್ನ ಭೇಟಿ ಮಾಡಬಹುದು. ಇಲ್ಲವಾದರೆ ನಿಮಗೆ ಇಮ್ಯುನಿಟಿ ಚೆನ್ನಾಗಿದೆ, ಎಲ್ಲ ಏನೂ ತೊಂದರೆ ಆಗಿಲ್ಲ, ಜ್ವರ ಬಂದಿಲ್ಲ, ಬರೀ ಮೈಕೈ ನೀವು ಹಾಗೆ ಇತ್ತಂತಂದ್ರೆ ಆಗ್ಲೇ ಹೇಳಿದಾಗ ನೀರಿನ ಅಂಶ ಎಷ್ಟು ತಗೋಬೇಕು ಆ ತರ ನೀವು ಮನೆಯಲ್ಲೇ ತಗೋಂತ ಒಂದು ಸಾಮೂಹಿಕವಾಗಿ ಎಲ್ಲರೂ ಒಂದು ಇನಿಷಿಯೇಟಿವ್ ತಗೊಂಡ್ರೆ ಅದು ಆಟೋಮೆಟಿಕಲಿ ನಾವು ಒಂದು ಡೆಂಗ್ಯೂ ಒಂದು ಆ ಕಮ್ಯುನಿಟಿನಲ್ಲಿ ತಡೆಗಟ್ಟಬಹುದು.
0: ರೋಗ ನಿರೋಧಕ ಶಕ್ತಿ, ಬೂಸ್ಟಿಂಗ್ ದ ಇಮ್ಯುನಿಟಿ ಅಂತ ಬಹಳ ಮಾರ್ಕೆಟ್ ಈಗ ಮಾರುಕಟ್ಟೆಯಲ್ಲಿ ಬಹಳಷ್ಟು ಫುಡ್ಸ್ ಬರ್ತಾ ಇದೆ, ಒನ್ ಮ್ಯಾಜಿಕ್ ಪಿಲ್ ತಗೊಳ್ಳಿ ಇದೆ ಅದು ಅಂತ. ಬಟ್ ವೈದ್ಯರಾದ ನೀವು ರೋಗ ನಿರೋಧಕ ಶಕ್ತಿ ಹೇಗೆ ಹೆಚ್ಚಿಸುವುದು ಅದ್ರ ಬಗ್ಗೆ ತಿಳಿಸಿ.
3: ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ನಾವು ಪ್ರಯತ್ನ ಪಡಬಹುದು, ಆದರೆ ವಿ ಹ್ಯಾವ್ ಎ ಪ್ರೈಮರಿ ಇಮ್ಯುನಿಟಿ ಅಂತ ಒಂದಿರ್ತದೆ, ನೆಕ್ಸ್ಟ್ ಸೆಕೆಂಡರಿ ಇಮ್ಯುನಿಟಿ. ಈ ಪ್ರೈಮರಿ ಇಮ್ಯುನಿಟಿ ಅಂತ ಏನು ಹೇಳ್ತೀವಿ ಅದು ನಮ್ಮ ಇನ್ಬಿಲ್ಟ್, ಅದನ್ನು ನಾವು ಯಾವಾಗಲೂ ಸದಾ ಕಾಪಾಡ್ಕೋಬೇಕಂತಂದ್ರೆ ಒಳ್ಳೆಯ ಆರೋಗ್ಯ, ವ್ಯಾಯಾಮ, ಆಹಾರ, ನಿದ್ದೆ ಮತ್ತು ಚಟುವಟಿಕೆ ಇವೆಲ್ಲವುಗಳಿಂದ ನಾವು ಅದನ್ನು ನಿಯಂತ್ರಣ ಮಾಡಬಹುದು, ಅದನ್ನು ಕಂಟ್ರೋಲ್ ಇಟ್ಕೋಬಹುದು. ಇನ್ನು ನೀವು ಹೇಳಿದ ಹಾಗೆ ಈಗ ಕೆಲವೊಬ್ಬರು ಹೋಗಿ ಮಾತ್ರೆಗಳನ್ನ ಸೇವಿಸ್ತಾರೆ, ವ್ಯಾಪಾರೀಕರಣ ಆಗಿಬಿಟ್ಟಿದ್ದಾವೆ ಕೆಲವೊಂದು ಪದಾರ್ಥಗಳು. ಈ ಒಂದು ದೃಷ್ಟಿನಲ್ಲಿ ನಾನು ಹೇಳೋದು ಒಂದೇ, ನೀವು ತಿನ್ನೋ ಆಹಾರದಲ್ಲೇ ನಿಮಗೆ ಎಲ್ಲ ಸಿಗುತ್ತೆ, ನಾವು ಹುಡುಕಬೇಕಂತೇನಿಲ್ಲ. ಈಗ ಎಷ್ಟೋ ಜನಗಳು ನಮ್ಮ ಹತ್ರ ಬರ್ತಾರೆ, ಒಂದು ಹಣ್ಣಿನ ಬಗ್ಗೆ ಹೆಸರು ತಗೊಂಡು ನಾನು ಹೇಳಲ್ಲ, ಅದನ್ನೇ ಹುಡುಕ್ತಾ ಹೋಗ್ತಾ ಇರ್ತಾರೆ, ಅದೇ ಬೇಕು ಸರ್ ಯಾಕಂದ್ರೆ ಅದು ಡೆಂಗ್ಯೂ ಫೀವರ್ಗೆ. ಆ ಥರ ಏನಿಲ್ಲ, ಎಲ್ಲ ಹಣ್ಣುಗಳಲ್ಲಿ ಕೂಡ ಆ ಇಮ್ಯುನಿಟಿ ಇರ್ತದೆ, ಆ ಒಂದು ಬೂಸ್ಟಿಂಗ್ ಪದಾರ್ಥ ಇರ್ತದೆ. ಹೀಗಿರಬೇಕಾದಾಗ ವೈಟಮಿನ್ ಸಿ ಇರೋ ಹಣ್ಣುಗಳನ್ನು ಸೇವನೆ ಮಾಡಿ ಅಂತ ಹೇಳಬಲ್ಲೆ ಹೊರತು ನಾನು ಈ ಪಪ್ಪಾಯಿ ಅಷ್ಟೇ ತಿನ್ನಿ ಅಥವಾ ಡ್ರ್ಯಾಗನ್ ಫ್ರೂಟ್ ತಿನ್ನಿ ಅಥವಾ ಇನ್ನೊಂದು ಲೀಚ್ ತಿನ್ನಿ ಅಥವಾ ಅವಕಾಡೋ ತಿನ್ನಿ ಅಂತ ಹುಡುಕ್ತಾ ಹೋಗಬೇಡಿ. ನಿಮ್ಮಲ್ಲಿ ನಿಮ್ಮ ಸುತ್ತಮುತ್ತಲು ಸಿಗುತ್ತಿರುವಂತಹ ಸಿಂಪಲ್ ಹಣ್ಣುಗಳಲ್ಲಿ ಇವೆಲ್ಲ ಪದಾರ್ಥಗಳಿರ್ತವೆ. ಹೀಗಾಗಿ ನಾವು ಇಮ್ಯುನಿಟಿ ಬೂಸ್ಟ್ ಮಾಡ್ಕೋಬೇಕಾ, ಪ್ರತಿದಿನ ನಿಮ್ಮ ಯೋಗ, ಪ್ರತಿದಿನ ನಿಮ್ಮ ಒಂದು ವ್ಯಾಯಾಮ, ಅದರ ಜೊತೆ ಒಳ್ಳೆಯ ಒಂದು ಆಹಾರ ಪದ್ಧತಿ, ನೀರು ಇಂಪಾರ್ಟೆಂಟ್. ಈಗ ತಾನೇ ನಮ್ಮ ಸ್ನೇಹಿತರು ಹೇಳಿದರು ನೀರು ಇಷ್ಟು ಇಂಪಾರ್ಟೆಂಟ್ ಅಂದ್ರೆ ದೇಹಕ್ಕೆ 60% ನಮ್ಮ ದೇಹದಲ್ಲಿರುವುದು ನೀರಲ್ವಾ. ಸೊ ನೀರಿನ ಒಂದು ಪ್ರಮಾಣ ಕಾಯ್ತಾ ಇರಬೇಕು. ಹೀಗಾಗಿ ನಮ್ಮ ಇಮ್ಯುನಿಟಿ ಜಾಸ್ತಿ ಮಾಡಿಕೊಳ್ಳೋದು ನಮ್ಮ ಕೈಯಲ್ಲೇ.
2: ಶ್ರೀನಿವಾಸ್ ಸರ್ ಹೇಳಿದಾಗೆ ಆಹಾರದಲ್ಲಿನೇ ಇಮ್ಯುನಿಟಿ ಇರುತ್ತೆ. ಸೊ ಒಳ್ಳೆ ಆಹಾರ ತಗೊಂಡ್ರೆ ಅದನ್ನೇ ಆಟೋಮೆಟಿಕಲಿ ನಿಮ್ಮ ಇಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ. ಡೋಂಟ್ ಗೋ ಫಾರ್ ಎನಿ ಆರ್ಟಿಫಿಷಿಯಲ್ ಪಿಲ್ಸ್ ಆರ್ ಎನಿಥಿಂಗ್, ವಿ ಅಡ್ವೈಸ್ ನಾಟ್ ಟು ಗೋ. ಆ್ಯಂಡ್ ಸರ್ ಹೇಳಿದಾಗೆ ನಿಮ್ಮ ಮನೆಯಲ್ಲಿ ಕ್ಲೀನ್ ಇಟ್ಕೊಳ್ರಿ. ಬ್ರೀಡಿಂಗ್ ಸೈಟ್ಸ್ ಮೇನ್ ಅಂತಪ್ಪ ಅಂದರೆ ವಾಟರ್, ವಾಟರಲ್ಲಿ ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಡಿ. ದ್ಯಾಟ್ ವಿಲ್ ಬಿಕಮ್ ದ ಬ್ರೀಡಿಂಗ್ ಸೈಟ್ ಫಾರ್ ದ ಮಾಸ್ಕಿಟೋ, ಅಲ್ಲಿಂದ ನಿಮಗೆ ಸ್ಪ್ರೆಡ್ ಆಗೋದು. ಸೊ ಆದಷ್ಟು ಬಕೆಟಲ್ಲಿ ನೀರು ತುಂಬಿಕೊಂಡಿರೋದಲ್ಲ, ಬುಟ್ಟಿಯಲ್ಲಿ ನೀರು ಇಟ್ಕೊಳ್ಳೋದಾದ್ರೆ ಅದನ್ನು ಖಾಲಿ ಮಾಡಿಡ್ರಿ. ಪ್ರಿವೆಂಟ್ ದ ಮಾಸ್ಕ್ ಸ್ಪ್ರೆಡ್ ಆಟ್ ಯುವರ್ ಹೋಮ್ ಓನ್ಲಿ.
3: ಅದಕ್ಕೆ ಒಂದು ಸ್ಲೋಗನೇ ಕೊಟ್ಬಿಟ್ಟಿದ್ದಾರೆ ಶ್ರೀಕಾಂತ್ ಸರ್ ಹೇಳಿದ್ದಾರೆ, ಏನ್ ನೀರನ್ನ ನಾವು ಅವಾಗ ಅವಾಗ ತೆಗಿಬೇಕು ಅಂದ್ರೆ 16 hours ಸ್ಲೋಗನ್, 4 hours 4 PM ಸ್ಲೋಗನ್. ಪ್ರತಿ ದಿವಸ ನಿಮ್ಮ ಮನೆಯಲ್ಲಿ 4 hours ಸುಮಾರು ಸಾಯಂಕಾಲ ಪ್ರತಿ ದಿವಸ ನಿಮ್ಮ ಸುತ್ತಮುತ್ತಲ ನೀರನ್ನ ಕ್ಲೀನ್ ಮಾಡ್ಕೊಳ್ಳಿ. ಡೋಂಟ್ ಅಲೋ ವಾಟರ್ ಸ್ಟಾಗ್ನೇಷನ್. ಯಾಕೆ 4 PM ಯಾಕೆ 5 PM ಆಗಬಾರ್ದು? ನೀವು ಮತ್ತೆ 4 hours ತರವಾಗಿ ಕೂತ್ಕೋಬೇಡಿ. ಪ್ರತಿ ದಿವಸ ಒಂದು, ಆದ್ರೆ ಸ್ಲೋಗನ್ ಪ್ರಕಾರ ಒಂದು ಒಂದು ಸಮಯ ನಿಗದಿಪಡಿಸಿರ್ತಾರೆ. ಆ ಸಮಯದಲ್ಲಿ ಬೆಳಗಿಂದ ಎಲ್ಲ ಶೇಖರಣೆ ಆಗದಂತ ನೀರನ್ನ ನೀವು 4 hours ಕ್ಲೀನ್ ಮಾಡಿಬಿಟ್ರೆ, ಇಲ್ದಿದ್ರೆ ಆ ಒಂದು ಸ್ಥಳದಲ್ಲಿ ಮಸ್ಕಿಟೋಸ್ ಅವರ ಬ್ರೀಡಿಂಗ್ ಪ್ಲೇಸಸ್ ಆಗ್ತವೆ. ನಮ್ ಕಾಣಲ್ಲವು ಆಕ್ಚುಲಿ. ಅವು ಏನಾಗ್ತವೆ ಅಂದ್ರೆ ಇನಿಷಿಯಲ್ ಸ್ಟೇಜಸ್ ನಲ್ಲಿ ವೈರಸ್ ಮೊಟ್ಟೆ ಇಡ್ತದೆ, ಅದಾದ್ಮೇಲೆ ಲಾರ್ವಾ ಆಗುತ್ತೆ, ಆಮೇಲೆ ಪ್ಯೂಪಾ ಆಗುತ್ತೆ. ಲಾರ್ವಾ ಸ್ಟೇಜ್ ನಲ್ಲಿ ನಮ್ಗೆ ಕಾಣಿಸಲ್ಲ, ಯಾವಾಗ ಮೊಟ್ಟೆ ಆಗುತ್ತೋ ನೀರಿನ ತಳದಲ್ಲಿ ಹೋಗ್ತಾವವು. ಆ ನಂತರ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಆದಾಗ ಈ ಪಾತ್ರೆಯ ಸೈಡ್ ಅಲ್ಲಿ ಬಂದ್ಬಿಟ್ಟು ಅವು ಮೇಲ್ಗಡೆ ಬರ್ತವೆ ಪ್ಯೂಪಾ ಆಗಿ. ಆ ಪ್ಯೂಪಾದಿಂದ ಈ ಮಸ್ಕಿಟೋಸ್ ಫೀಡ್ ಮಾಡಬೇಕಾದಾಗ ಅವ್ರ ಶರೀರಕ್ಕೆ ಹೋಗಿ ಅವು ಡೆವಲಪ್. ಹೀಗೆ ಮಸ್ಕಿಟೋಸ್ ಬ್ರೀಡಿಂಗ್ ಹೇಗೆ ಒಂದು ಮಸ್ಕಿಟೋ ಎಗ್ನಿಂದ ಲಾರ್ವಾ, ಲಾರ್ವಾದಿಂದ ಪ್ಯೂಪಾ ಆಗಿ ಒಂದು ಆಗುತ್ತಲ್ಲ, ಅದನ್ನ ಒಂದು ಕ್ರಿಯೆನ ನಾವು ತಪ್ಪಿಸಬೇಕಾಗುತ್ತೆ. ಈ ಒಂದು ಕ್ರಿಯೆ ಹೆಚ್ಚು ಕಡಿಮೆ 10-15 days ನಡೆಯುತ್ತೆ. ಹೀಗಾಗಿ ನಾವು ವಿ ಶುಡ್ ನಾಟ್ ಅಲೋ ಮೋರ್ ನಂಬರ್ ಆಫ್ ಡೇಸ್ ಸ್ಟಾಗ್ನೇಷನ್ ಆಫ್ ವಾಟರ್. ಅದು ಒಂದು ತೆಂಗಿನಕಾಯಿ ಚಿಪ್ಪಲ್ಲಿ ಇರಬಹುದು, ಅಥವಾ ಒಂದು ಬಟ್ಟಲ್ ಇರ್ಬೋದು, ಪ್ಲಾಸ್ಟಿಕ್ ಏನಾದರೂ ಒಂದು ವಸ್ತು ಇರ್ಬೋದು, ಟೈರ್ ಇರ್ಬೋದು, ಮನೆ ಸುತ್ತಮುತ್ತ ನೀವು ಪ್ರತಿಯೊಂದನ್ನು ಯೂಸ್ ಮಾಡಿ ಬಟ್ ಎಂ ಟಿ ಮಾಡಿ. ಆ ಸ್ಲೋಗನ್ನೇ 4 PM ಸ್ಲೋಗನ್ ಅಂತ ಹೇಳ್ತಾರೆ.
0: ಸರ್, ಈಗ ನೀವು ಪ್ಲೇಟ್ಲೆಟ್ಸ್ ಬಗ್ಗೆ ಹೇಳುವಾಗ ಪೇಷಂಟ್ ಸ್ವತಃ ಬಂದು ಹೇಳ್ತಾರೆ ಕಿ ನನಗೆ ಸಲೈನ್ ಹಾಕ್ಸ್ಬಿಡಿ. ಸೊ ಸ್ಮಾರ್ಟ್ ಆಗ್ತಾ ಇದ್ದಾರೆ, ಅದು ಎಲ್ಲಿವರೆಗೆ, ಹೌ ಡು ಯು ಹ್ಯಾಂಡಲ್? ಬಿಕಾಸ್ ಅವರು ಸ್ಮಾರ್ಟ್ ಆಗ್ತಾ ಆಗ್ತಾ ಸೆಲ್ಫ್ ಮೆಡಿಕೇಶನ್ ಮಟ್ಟ ಹೋಗಿ ನಿಂತು ಬಿಡ್ತಾರೆ, ಅಂಡ್ ಇವತ್ತಿನ ಕಾಲದಲ್ಲಿ ಅದು ಹೆಚ್ಚಾಗಿದೆ. ಹೌ ಡು ಯು ಹ್ಯಾಂಡಲ್ ಸಚ್ ಪೇಷಂಟ್ಸ್?
3: ಮೆಡಿಕಲಿ ನಾವು ಹ್ಯಾಂಡಲ್ ಮಾಡ್ತೀವ್ರೆ, ತುಂಬಾ ಸಲಹೆಗಳು ನಮಗೆ ಬರ್ತಾವೆ. ತುಂಬಾ ಪ್ರತಿ ದಿವಸ ಎಷ್ಟೋ ಜನ, ಸರ್ ನಾವು ಇಲ್ಲಿ ಬಂದಿರೋದೇ ನಾ ಪ್ಲೇಟ್ಲೆಟ್ ಸಲುವಾಗಿ ಬಂದಿದ್ದೀವಿ ಅಂತಾನೆ ಬರ್ತಾರೆ ಅವರು. ನಾವು ಆವಾಗಲೇ ಮತ್ತೆ ಅದೇ ಎಕ್ಸಾಮಿನೇಷನ್ ಆಫ್ ದ ಪೇಷಂಟ್ ನಮ್ಮದೇ ಗೋಲ್ಡ್ ಸ್ಟ್ಯಾಂಡರ್ಡ್. ಅದರಲ್ಲಿ ಕೌಂಟು ಬೇರೆ ಲ್ಯಾಬೊರೇಟ್ರಿಗಳಲ್ಲಿ 40 ಇರ್ತೈತೆ. ನಾವು ಯಾವಾಗಲೂ 40 ತಗೊಳ್ತೀವಿ, ನಮ್ಮ ಲ್ಯಾಬೊರೇಟ್ರಿ ಮಾಡಿಸ್ತೀವಿ. ಒಂದು ಸಮಯ 40 ಇತ್ತು ಅನ್ಕೊಳ್ಳಿ, ನಮ್ಮ ಮೆಡಿಕಲ್ ಇಂಡಿಕೇಶನ್ ಪ್ರಕಾರ ಬಿಲೋ 10,000 ಕೊಡಿ ಅಂತ ಹೇಳ್ತಾರೆ ನಮ್ಮ ಮೆಡಿಕಲ್ ಇಂಡಿಕೇಶನ್ ಪ್ರಕಾರ. ಕೆಲವೊಂದ್ಸರಿ 40 ತಂದಿರ್ತಾರೆ, ತುಂಬಾ ಜನ ಬಂದ್ಬಿಟ್ಟಿರೋ ರಿಲೇಷನ್ಸ್ ಎಲ್ಲ ಬಂದು, ಇಲ್ಲ ಸರ್ ನಮ್ಗೆ ಕೊಡಲೇಬೇಕು, ನಾವು ಪ್ಲೇಟ್ಲೆಟ್ ತಂದಿದ್ದೀವಿ ಅಂತ ಹೇಳ್ತಾರೆ. ಯಾವಾಗಲೂ ಒಂದೇ ಕನ್ವಿನ್ಸಿಂಗ್, ನಾವು ಕನ್ವಿನ್ಸ್ ಮಾಡಬೇಕಾಗತ್ತೆ. ಸರ್ ಶ್ರೀಕಾಂತ್ ಸರ್ ಮೊದಲೇ ಹೇಳಿದ್ರು, ಬ್ಲೀಡಿಂಗ್ ಆ ಒಂದು ಚಿಹ್ನೆಗಳು ಕಾಣಿಸ್ತಾ ಇದ್ದಾವೆ ಅಂತಂದ್ರೆ ದಯವಿಟ್ಟು ಕೌಂಟ್ ನೋಡಬೇಡಿ, ಯು ಸ್ಟಾರ್ಟ್ ಯುಟಿಲೈಸಿಂಗ್ ದ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್. 40 ಕೂಡ ಬ್ಲೀಡಿಂಗ್ ಚಿಹ್ನೆಗಳು ಕಾಣಿಸ್ತಾ ಇಲ್ಲ, ಪ್ರತಿ ದಿವಸ ನಾವು ರೌಂಡ್ಸ್ ಮಾಡೋ ಉದ್ದೇಶ ಅದೇ ಬೆಳಗ್ಗೆ ಮತ್ತು ಸಾಯಂಕಾಲ, ಅವಿಲ್ಲ ಅಂದಾಗ ಯು ಜಸ್ಟ್ ಹೋಲ್ಡ್ ಆನ್, ಸಿಂಪ್ಟಮ್ಯಾಟಿಕ್ ಥೆರಪಿ ಕೊಡ್ತಾ ಇರಿ, ಬ್ಲಡ್ ಪ್ರೆಷರ್ ಮಾನಿಟರ್ ಮಾಡ್ತಾ ಇರಿ, ಔಟ್ಪುಟ್ ಮಾನಿಟರ್ ಮಾಡ್ತಾ ಇರಿ. ಇದನ್ನು ಮಾಡೋದ್ರಿಂದ ನಾವು ನಾಟ್ ಓನ್ಲಿ ವಿ ಆರ್ ಸೇವಿಂಗ್ ಪ್ಲೇಟ್ಲೆಟ್ಸ್ ಫಾರ್ ಸಮ್ ನೀಡಿ ಪೀಪಲ್, ಅನ್ನೆಸರಿ ಅದು ಸಿಕ್ಕಾಪಟ್ಟೆ ದುಡ್ಡಿದೆ. ಅದಕ್ಕೆ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಒಂದು ಯೂನಿಟ್ಗೆ ತುಂಬ ಕಾಸ್ಟ್ಲಿ ಆಗುತ್ತೆ, ಅದನ್ನು ಶ್ರೀಕಾಂತ್ ಸರ್ ಅವರು ಹೇಳ್ತಾರೆ ಆನಂತರ. ಅದರದ್ದು ಪ್ರೈಸ್ ಜಾಸ್ತಿ ಇದೆ.
2: ಎಲ್ಲ ಪೇಷಂಟ್ಗೂ ಪ್ಲೇಟ್ಲೆಟ್ಸ್ ಬೇಕಾಗಿಲ್ಲ. ಸೊ ಅಂಡ್ ಸರ್ ಹೇಳಿದಾಗ ಲೆಸ್ ದೆನ್ 10,000 ಇದ್ರೆ ಅಷ್ಟೇ ಪ್ಲೇಟ್ಲೆಟ್ ಹಾಕಬೇಕು. ಪ್ಲೇಟ್ಲೆಟ್ ಹಾಕೋದ್ರಿಂದ ಅದರದೇ ಆದ ಅಡ್ಡ ಪರಿಣಾಮ ಇದೆ, ವಿ ಕಾಲ್ ಇಟ್ ಆಸ್ ಅಡ್ವರ್ಸ್ ರಿಯಾಕ್ಷನ್. ಹೇಗೆ ನಾವು ಬ್ಲಡ್ ಹಾಕಿದ್ರೆ ಅಡ್ವರ್ಸ್ ರಿಯಾಕ್ಷನ್ ಆಗುತ್ತಲ್ಲ, ಆ ಪ್ಲೇಟ್ಲೆಟ್ ಹಾಕಿದ್ರು ಕೆಲವೊಂದು ಅಡ್ವರ್ಸ್ ರಿಯಾಕ್ಷನ್ ಆಗುತ್ತೆ. ಸೊ ಫಾರ್ ಎವ್ರಿ ಒನ್, ಎಲ್ಲರಿಗೆ ನಾವು ಪ್ಲೇಟ್ಲೆಟ್ ಹಾಕಲ್ಲ. ಸೊ ಅಂಟಿಲ್ ಆ್ಯಂಡ್ ಅನ್ಲೆಸ್ ಆ ಪೇಷಂಟ್ಗೆ ರಿಕ್ವೈರ್ಮೆಂಟ್ ಇದೆ, ಸೊ ಹಿ ಡೈರ್ಲಿ ರಿಕ್ವೈರ್ಮೆಂಟ್ ಲೆಸ್ ದೆನ್ 10,000 ಬ್ಲೀಡಿಂಗ್ ಆಗ್ತಾ ಇದೆ, ಹಿಸ್ ಬಿ ಪಿ ಇಸ್ ಲೋ, ದೆನ್ ಓನ್ಲಿ ನಾವು ವಿ ಅಡ್ವೈಸ್ ಫಾರ್ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್. ಪ್ಲೇಟ್ಲೆಟ್ ಎರಡು ನಮೂನಿ ಇದೆ, ಒಂದು ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ ಅಂತ ಹೇಳಿ, ಇನ್ನೊಂದು ಸಿಂಗಲ್ ಡೋನರ್ ಪ್ಲೇಟ್ಲೆಟ್. ಸಿಂಗಲ್ ಡೋನರ್ ಅಂದರೆ ಒಬ್ಬಂದೇ ಮನುಷ್ಯನಿಂದ ನಾವು ಪ್ಲೇಟ್ಲೆಟ್ ತೊಗೊಂಡು ಹಾಕ್ತೀವಿ, ರ್ಯಾಂಡಮ್ ಅಂದರೆ ಮಲ್ಟಿಪಲ್ ಡೋನರ್ಸ್ ತೊಗೊಂಡು ವಿ ಟ್ರಾನ್ಸ್ಫ್ಯೂಸ್. ದೇ ಆರ್ 2 types ಆಫ್ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್. ಸಿಂಗಲ್ ಡೋನರಿಂದ ಪ್ಲೇಟ್ಲೆಟ್ ಇನ್ಕ್ರೀಸ್ ಲಿಟಲ್ ಜಾಸ್ತಿ ಇರುತ್ತೆ, 12,000 to 14,000 ವರೆಗೆ ಇನ್ಕ್ರೀಸ್ ಆಗ್ಬೋದು. ಸೊ ರ್ಯಾಂಡಮ್ ಡೋನರಿಂದ ವಿ ಎಕ್ಸ್ಪೆಕ್ಟ್ ಅರೌಂಡ್ 10,000 ಇನ್ಕ್ರೀಸ್ ಅಂಡ್ ಅಪ್ರಾಕ್ಸಿಮೇಟ್ಲಿ.
1: ಆಕ್ಚುಲಿ ಇಲ್ಲ, ಪ್ಲೇಟ್ಲೆಟ್ ಹಾಕೊಳ್ಳೋಕ್ಕಿಂತ ಮುಂಚೆ ಯಾಕೆ ಬೇಡ ಅಂತ ಹೇಳ್ತೀವಿ ಅಂತಂದ್ರೆ, ನಮ್ಮ ಬಾಡಿಗೆ ನಮ್ಮಲ್ಲೇ ಅದರಾಗಿ ಎಷ್ಟೇ ಆದಷ್ಟು ಇಂಪ್ರೂವ್ಮೆಂಟ್ ಆಗುವ ಸಾಧ್ಯತೆ ಇರುತ್ತೆ. ವಿ ಹ್ಯಾವ್ ಅವರ್ ಓನ್ ಬಾಡಿ ವಿಚ್ ಐ ಕ್ಯಾನ್ ಇಂಪ್ರೂವ್ ಬೆಟರ್. ಸೊ ಅದಕ್ಕೆ ಬಾಡಿಗೆ ರೆಸ್ಟ್ ಕೊಡಬೇಕು. ವಿ ಹ್ಯಾವ್ ಟು ವೇಟ್ ಫಾರ್ ಸರ್ಟನ್ ಟೈಮ್ ಬಿಫೋರ್ ಗಿವಿಂಗ್ ಅ ಟ್ರಾನ್ಸ್ಫ್ಯೂಷನ್. ಯಾರ್ಯಾರ ಬಂದು ಕೇಳಿ ಪ್ಲೇಟ್ಲೆಟ್ ಹಾಕ್ತೀರಾ, ಇವತ್ತು ಹಾಕ್ತೀರಾ, ಹೇಗೆ ಕೇಳ್ತಾರೆ, ಇವತ್ತು ಪ್ಲೇಟ್ಲೆಟ್ ಎಷ್ಟಿದೆ, ಇವತ್ತಿನ 12,000 ಇದೆ, ಇವತ್ತು 15,000 ಇದೆ ಹಾಕ್ತೀರಾ ಅಂತ ಕೇಳ್ತಾರೆ. ಸೊ ಅವಾಗ ನಾವು ಹೇಳ್ತೀವಿ, ಇಲ್ಲ ವೇಟ್ ಮಾಡೋಣ, ಯಾಕಂದ್ರೆ ಬಾಡಿ ಇಂಪ್ರೂವ್ ಆಗ್ತಾ ಇದೆ. ಸೊ ಅವರದಲ್ಲಿ ಯಾವ ಚಿಹ್ನೆ ಇಲ್ಲ, ಅವರ ಚೆನ್ನಾಗಿ ಊಟ ಮಾಡ್ತಿದ್ದಾರೆ, ಚೆನ್ನಾಗಿ ನೀರು ಕುಡಿತಿದ್ದಾರೆ, ನಾಲ್ಗೆ ನೋಡಿದ ತಕ್ಷಣ ಚೆನ್ನಾಗಿ ಇದೆ, ಮಾಯಿಸ್ಟ್ ಇದೆ. ಸೊ ಹಾಗೆ ನೋಡ್ತಾ ಇದ್ದಾಗ ನಮಗೊಂದು ಐಡಿಯಾ ಬರುತ್ತೆ. ಸೊ ಬಾಡಿಗೆ ರೆಸ್ಟ್ ಕೊಟ್ಟಾಗ ಆಟೋಮೆಟಿಕಲಿ ಅದರ ಇಮ್ಯೂನ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ. ಹಾಗೆ ಇಮ್ಯೂನ್ ಸಿಸ್ಟಮ್ ಇಂಪ್ರೂವ್ ಆದಾಗ ಓವರ್ ಎ ಪೀರಿಯಡ್ ಆಫ್ 4 hours ಆರ್ 6 hours ನಾವು ಅದನ್ನು ಪ್ಲೇಟ್ಲೆಟ್ ರಿಪೀಟ್ ಮಾಡಿಸಿ ನೋಡಿದಾಗ ಅದು ಇಂಪ್ರೂವ್ ಆಗುತ್ತೆ. ಸೊ ಇಂಪ್ರೂವ್ ಆಗಿದ ತಕ್ಷಣ ನಾವು ಅವ್ರಿಗೆ ಹೇಳ್ಬೋದು, ಅದಕ್ಕೆ ಸರ್ ನಮ್ಮ ಸರ್ ಶ್ರೀನಿವಾಸ್ ಸರ್ ಹೇಳಿದ ತನಕ ಕನ್ವಿನ್ಸ್ ಮಾಡಬೇಕು. ಎಷ್ಟಾದಷ್ಟು ಕನ್ವಿನ್ಸ್ ಮಾಡಿದಾಗ ಒಂದು ನಮಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಇವ್ರದ್ದು ಮಾಹಿತಿ, ಇವ್ರದ್ದು ಬಾಡಿನಲ್ಲಿ ಯಾವುದು ಮೇಜರ್ ಪ್ರಾಬ್ಲಮ್ಸ್ ಇಲ್ಲ, ಸೊ ಇಂಪ್ರೂವ್ಮೆಂಟ್ ಆಗ್ತಿದೆ. ಸೊ ಸುಮ್ಮನೆ ಯಾಕಂದ್ರೆ ಈಗ ಒಂದು ಬಲೂನ್ ತುಂಬ ನೀರು ಹಾಕಿದ್ರಿ, ಇದನ್ನ ಹಾಕಂದ್ರೆ ಒಂದು ಸ್ಟೇಜ್ ಹೋಗಿ ಒಡೆದೋಗುತ್ತೆ, ಹಾಗೆ ಮೈಯು. ಸೊ ಮೈಯಲ್ಲೂ ಅಷ್ಟೇ, ನೀವು ಬರೀ ಸಲೈನ್ ಹಾಕ್ತಾ ಹೋದ್ರಿ, ಪ್ಲೇಟ್ಲೆಟ್ ಹಾಕ್ತಾ ಹೋದ್ರಿ ಅಂತಂದ್ರೆ ಒಂದು ಇವೆಂಟಲ್ಲಿ ರಿಯಾಕ್ಷನ್ ಆಗ್ಬಿಟ್ಟು ಅದರಿಂದ ಪೇಷಂಟ್ಗೆ ತೊಂದರೆ ಆಗುತ್ತೆ, ಡೆಂಗ್ಯೂದಿಂದ ಏನು ತೊಂದರೆ ಆಗಲ್ಲ ಆ ಥರ.
0: ಸೊ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಸರ್, ಡೆಂಗು ಪೇಷಂಟಿಗೆ ಒಂದ್ಸಲ ಬಂದ್ರೆ ಮತ್ತೆ ಬರೋ ಚಾನ್ಸಸ್ ಇರುತ್ತಾ, ಆರ್ ಬಾಡಿ ಗೆಟ್ಸ್ ಅಕಸ್ಟಮ್?
3: ಹೌದು, ನೀವು ಕೇಳಿದ ಪ್ರಶ್ನೆ ತುಂಬಾ ಸನಿಯಾಗಿದೆ. ಸೊ ಡೆಂಗು, ನಮ್ಮ ಶ್ರೀಕಾಂತ್ ಸರ್ ಅವರು ಹೇಳಿದರು 4 subtypes ಇರ್ತದೆ, ಅದರಲ್ಲಿ ಡೆಂಗು 1, 2, 3, 4 ಅವಕ್ಕೆ 0 types ಅಂತ ಹೇಳಿ. ಒಂದು ಮನುಷ್ಯನಿಗೆ ಡೆಂಗು ಬಂದಿದೆ ಅಂತಂದರೆ ಅದರಲ್ಲಿ 1 ಬಂದಿರ್ತದೆ ಹೊರತು 4 ಬಂದಿರಲ್ಲ. ಸೊ ಅದಕ್ಕೆ ಡೆಂಗು 1 ಇರ್ಬೋದು ಅಥವಾ 2 ಇರ್ಬೋದು, 3 ಮತ್ತು 4 ಇರ್ಬೋದು. ಆ ಒಂದು 1 or 2 varieties, 3 varieties, 4 varieties ಅನ್ನೋ ಡಿಟೆಕ್ಷನ್ ಟೆಸ್ಟ್ ನಮ್ಮಲ್ಲಿ ಇಲ್ಲ. ನಾವು ಡೆಂಗು ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ಕೊಡ್ತೀವಿ. ಬಟ್ ಥಿರಾಟಿಕಲಿ ಏನು ಹೇಳಬೇಕು ಅಂತಂದರೆ, ಡೆಂಗು ಮೊದಲು 1 ಬಂದಿದ್ರೆ ಆ ಮನುಷ್ಯನಿಗೆ ಲೈಫ್ ಲಾಂಗ್ ಡೆಂಗು 1 ಬರಲಿಕ್ಕಿಲ್ಲ, ಯಾಕಂದ್ರೆ ಇಮ್ಯುನಿಟಿ ಡೆವಲಪ್ ಆಗಿಬಿಡ್ತದೆ. ಬಟ್ ಈಸ್ ನಾಟ್ ಫ್ರೀ ಫ್ರಾಮ್ 0 type 2, 0 type 3, 0 type 4, ಆ ಮೂರಲ್ಲಿ ಕೂಡ ಬರಬಹುದು. ಹೀಗಾಗಿ ಡೆಂಗು ಒಂದು ಸಾರಿ ಬಂದ ಮೇಲೆ ಬರಬಾರ್ದು ಅನ್ನೋದೇನಿಲ್ಲ, ಬಟ್ ಅದೇ 0 type ಇಂದ ಬರಲ್ಲ, ಆದರೆ ಬೇರೆ 0 type ಇಂದ ಬರಬಹುದು. ಎಕ್ಸಾಂಪಲ್ ಒಂದು ಹೇಳ್ಬಿಡ್ತೇನೆ, ಒಂದು ಮನುಷ್ಯ ಎಕ್ಸ್ ಅಂತ ಅನ್ಕೊಂಡು

0: ಮತ್ತೆ ಸೆಕೆಂಡ್ ಸಿರೋಟೈಪ್ ಆಗಲಿ, ಥರ್ಡ್ ಸಿರೋಟೈಪ್ ಆಗಲಿ, ಫೋರ್ತ್ ಸಿರೋಟೈಪ್ ಆಗಲಿ, ಇರೋದು ಸ್ವಲ್ಪ ಕಷ್ಟ. ಒಂದೇ ಮನುಷ್ಯ ಇವಾಗ ನಾಲ್ಕು ಸಿರೋಟೈಪು ಒಂದು ವರ್ಷ ಆಗಲಿ ಅಥವಾ ಎರಡು ಮೂರು ವರ್ಷದಲ್ಲಿ ಆಗೋದು ಸ್ವಲ್ಪ ರೇರ್ ಪಾಸಿಬಿಲಿಟಿ. ಆದರೆ ಒಂದ್ಸಲಿ ಆಯಿತು ಅಂತಂತಂದರೆ ನೆಕ್ಸ್ಟ್ ಅನದರ್ ಫೋರ್ ಫೈವ್ ಇಯರ್ಸ್ ಆಗಲಿ, ಯಾಕಂದರೆ 10 ಇಯರ್ಸ್ ಆಗಲಿ, 15 ಇಯರ್ಸ್ ಆಗಲಿ, ಮತ್ತೆ ಅವ್ರಿಗೆ ಡೆಂಗ್ಯೂ ಬರೋ ಚಾನ್ಸಸ್ ಭಾಳ ಕಡಿಮೆ.
1: ಡಿಫ್ರೆಂಟ್ ಸಿರೋಟೈಪ್ಸ್ ಇರೋದ್ರಿಂದನೇ ಸೊ ವ್ಯಾಕ್ಸಿನೇಷನ್ ಲಿಟಲ್ ಡಿಫಿಕಲ್ಟ್ ಟು ಫೈಂಡ್.
2: ಇದೇ ಒಂದು ಪ್ರೈಮರಿ ಕಾರಣ ಅಂತ ಐ ತಿಂಕ್. ಸೊ ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಸ್ನೇಹಿತರೆ, ಕಾರ್ಯಕ್ರಮದ ವಿಷಯ ಡೆಂಗು. ಈ ಒಂದು ವಿಷಯದ ಕುರಿತು, ಈ ಒಂದು ರೋಗದ ಕುರಿತು ವಿವರವಾದ ಮಾಹಿತಿಯನ್ನ ನೀಡಿದ್ರು ಇವತ್ತಿನ ಕಾರ್ಯಕ್ರಮದ KLE ಶತಮಾನೋತ್ಸವ ಆಸ್ಪತ್ರೆಯಿಂದ ಮೆಡಿಸಿನ್ ಪ್ರೊಫೆಸರ್ ಗಳಾದ ಡಾಕ್ಟರ್ ಶ್ರೀನಿವಾಸ್ ಬಿ ಅವರು, ಡಾಕ್ಟರ್ ಶ್ರೀಕಾಂತ್ ಮೇತ್ರಿ ಅವರು ಹಾಗೂ ಡಾಕ್ಟರ್ ವೀರೇಂದ್ರ ಅಷ್ಟಗಿ ಅವರು. ಸರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಕೊನೆಯದಾಗಿ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
3: ನಿಮ್ಮ ನಿಮ್ಮ ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಳ್ಳಿ. ಬೆಳಗಿನ ಟೈಮ್ನಲ್ಲಿ ನೀವು ಉದ್ದನ ತೋಳಿನ ಒಂದು ಶರ್ಟ್ ಪ್ಯಾಂಟ್ಗಳನ್ನು ಧರಿಸಿ ಮನೆಯಲ್ಲಿ ಒಳಾಂಗಣದಲ್ಲಿರಬಹುದು ಅಥವಾ ಹೊರಾಂಗಣದಲ್ಲಿರಬಹುದು ಸೊಳ್ಳೆಗಳ ಕಚ್ಚುವಿಕೆಯಿಂದ ದೂರ ಇರಿ. ಅದಕ್ಕೆ ಡಾಕ್ಟರ್ ವೀರೇಂದ್ರ ಅವರು ಹೇಳಿದರು, ಮಸ್ಕಿಟೋ ರೆಪಲ್ಲೆಂಟ್ಸ್ ಲಿಕ್ವಿಡ್ ಫಾರ್ಮ್ನಲ್ಲಿ ಬರ್ತವೆ, ಕ್ರೀಮ್ ಫಾರ್ಮ್ನಲ್ಲಿ ಬರ್ತವೆ, ಅದನ್ನು ಸ್ವಲ್ಪ ಮೈಗೆ ಒಂದು ಹಚ್ಕೊಳ್ಳಿ. ಒಂದೊಂದು ಸಮಯದಲ್ಲಿ ನಿಮ್ಗೆ ಅವು ಸಿಗಲ್ಲ, ಈವನ್ ಸಿಂಪಲ್ ಬಾಡಿ ಸ್ಪ್ರೇಸ್ ಅದು ಸ್ವಲ್ಪ ಮಾಡ್ಕೊಂಡ್ರು ಕೂಡ ಆ ಒಂದು ಸ್ಮೆಲ್ಗೆ ಈ ಮಸ್ಕಿಟೋಸ್ ನಿಮ್ಮ ಹತ್ರ ಬರಲ್ಲ. ಅಟ್ಲೀಸ್ಟ್ ಸ್ವಲ್ಪ ಗಂಟೆಗಳ ಕಾಲ ಆದರೂ ನೀವು ಸೇಫ್ ಆಗಿರ್ತೀರಾ. ಒಳ್ಳೆಯ ಆಹಾರ ಸೇವಿಸಿ, ನಿದ್ದೆ ಮಾಡಬೇಕಾದಾಗ ಗಮನದಲ್ಲಿಟ್ಕೊಳ್ಳಿ. ನೀವು ACಯಲ್ಲಿ ಮಲಗ್ತಾ ಇದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಅಲ್ಲಿ ಮಸ್ಕಿಟೋಸ್ ಬರಲ್ಲ. ನಾನ್ ಎಸಿ ಎನ್ವಿರಾನ್ಮೆಂಟಲ್ಲಿ ಇದ್ದಾಗ ಮಸ್ಕಿಟೋ ನೆಟ್ಗಳನ್ನು ಬಳಸಿ.
1: ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನಂದ್ರೆ, ಡೆಂಗು ಬಂದ ತಕ್ಷಣ ಪ್ಯಾನಿಕ್ ಆಗಬೇಡ್ರಿ, ಡೋಂಟ್ ಪ್ಯಾನಿಕ್. ಸೊ ಎಲ್ಲದಕ್ಕೂ ಚಿಕಿತ್ಸೆ ಇದೆ, ಸರಿಯಾದ ಸಮಯದಲ್ಲಿ ವೈದ್ಯರನ್ನು ಹೋಗಿ ಭೇಟಿಯಾಗಿ. ಸೊ ವೈದ್ಯರನ್ನು ಭೇಟಿ ಆದರೆ ನಿಮ್ಗೆ ಅವರು ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಆಪ್ಷನ್ ಏನಿದೆಲ್ಲ ಹೇಳ್ತಾರೆ. ಸೊ ನಂದು ವಿನಂತಿ ಏನಂದ್ರೆ, ಪ್ಯಾನಿಕ್ ಆಗಬೇಡ್ರಿ, ಪ್ಯಾನಿಕ್ ಆಗಿ ಆ ಕಡೆ ಕಡೆ ಓಡಾಡೋದು ಎಲ್ಲ ಮಾಡ್ಕೋಬೇಡ್ರಿ. ಸರಿಯಾದ ಸಮಯದಲ್ಲಿ ಸರಿಯಾದ ವೈದ್ಯರಿಗೆ ಹೋಗಿ ಭೇಟಿಯಾಗಿ ನಮಗೆ ಸೂಕ್ತ ಚಿಕಿತ್ಸೆ ವೈದ್ಯರು ಕೊಡ್ತಾರೆ.
0: ಎಲ್ಲರಿಗೂ ಒಂದು ವಿನಂತಿ ಏನೆಂದರೆ, ನಿಮ್ಮ ನಿಮ್ಮ ಆಹಾರದಲ್ಲಿ ಎಲ್ಲ ಚೆನ್ನಾಗಿ ಊಟ ಮಾಡೋದ್ರಿಂದ, ಹಾಗೆ ಸರ್ ಹೇಳಿದ ಹಾಗೆ ಯಾವುದೇ ರೋಗ ಬಂದಿದ ತಕ್ಷಣ ಹೆದರುವಿಕೆಯಿಂದ ಏನಾಗುತ್ತೆ, ಮತ್ತೆ ನಮ್ದು ಇಮ್ಯುನಿಟಿ ಕಮ್ಮಿ ಆಗುತ್ತೆ. ಸೊ ಆದ್ದರಿಂದ ಎಷ್ಟೇ ಆದರೂ ಏನೇ ಪ್ರಾಬ್ಲಮ್ ಬಂದರೂ ಹೆದರಬಾರದು. ಎಷ್ಟೇ ಆದರೂ ನಮ್ಮ ನಮ್ಮ ದೇಹ ನಮಗೆ ಒಂದು ಮಾಹಿತಿ ಇರುತ್ತೆ, ಅದರ ಪ್ರಕಾರ ನಾವು ಅದನ್ನು ನಡೆದುಕೊಂಡು ಹೋಗಿ ಡಾಕ್ಟರ್ನ ಭೇಟಿ ಮಾಡಿದ್ರೆ ನಮ್ಮ ಡೆಂಗ್ಯೂನ್ನು ಈಸಿಯಾಗಿ ನಿವಾರಣಿಸಬಹುದು.
2: ವಿತ್ ರೆಸ್ಪೆಕ್ಟ್ ಟು ಆಲ್, ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ ಸರ್.
0: ನಮಸ್ಕಾರ.
2: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಹೀಗೆ ಕೇಳ್ತಾ ಇರಿ ಧ್ವನಿ 90.4 FM KLE ಕನಸು. ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಮಹಿಳೆಯ ಕನಸು, ಅವಳ ಸಾಧನೆ, ಅವಳ ಸಂತೋಷ, ಅವಳಿಗಾಗಿಯೇ ಇರುವಂತಹ ವೇದಿಕೆ ಇದು, ಮಹಿಳಾ ವೇದಿಕೆ. ಸ್ನೇಹಿತರೆ, ಕನಸುಗಳಿಗೆ ಧೈರ್ಯ ಸೇರಿಸಿದಾಗ ಸಾಮಾನ್ಯ ಬದುಕು ಅಸಾಮಾನ್ಯ ಪಯಣವಾಗುತ್ತದೆ ಎಂಬುದಕ್ಕೆ ನಮ್ಮ ಇಂದಿನ ಅತಿಥಿಯೇ ಉತ್ತಮ ಉದಾಹರಣೆ. ಉತ್ತರ ಕರ್ನಾಟಕದ ರಬಕವಿಯಿಂದ ಆರಂಭವಾದ ಇವರ ಪಯಣ, ಶಿಕ್ಷಕಿಯಾಗಿ ಸಮಾಜ ಸೇವೆಯಿಂದ ಹಿಡಿದು ಕನ್ನಡ ಚಿತ್ರರಂಗದಲ್ಲಿ ಪ್ರತಿಭಾವಂತ ಮಹಿಳಾ ನಿರ್ದೇಶಕಿಯಾಗಿ ಗುರುತಿಸಿಕೊಳ್ಳುವವರೆಗೆ ಬಹಳ ಪ್ರೇರಣಾದಾಯಕವಾಗಿದೆ. ಕಿರುಚಿತ್ರಗಳು, ಸಮಾಜಮುಖಿ ಕಥೆಗಳು, ಮಹಿಳಾ ಪ್ರಧಾನ ಚಿಂತನೆಗಳು, ಡಾಕ್ಯುಮೆಂಟರಿ ಹಾಗೂ ವಿಭಿನ್ನ ಸಿನಿಮಾ ಪ್ರಯತ್ನಗಳ ಮೂಲಕ ತಮ್ಮದೇ ಆದ ಛಾಪು ಮೂಡಿಸಿರುವ ನಿರ್ದೇಶಕಿ, ನಿರ್ಮಾಪಕಿ, ಬರಹಗಾರ್ತಿ ಹಾಗೂ ಕಲಾವಿದೆ ಸುಪ್ರಿಯಾ ಶಂಕರ್ ನಿಪಾಣಿಯವರು ಇಂದು ನಮ್ಮೊಂದಿಗಿದ್ದಾರೆ. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮೇಡಮ್.
0: ಮೇಡಮ್, ಈಗ ಬಾಲ್ಯದಲ್ಲಿ ತಮ್ಮೊಳಗೆ ಒಬ್ಬ ನಿರ್ದೇಶಕಿ ಇದ್ಲು, ಕಲಾವಿದೆ ಇದ್ಲು, ಮತ್ತೆ ಕತೆಗಾರ್ತಿ ಇದ್ಲು ಅಂತ ತಮ್ಗೆ ಕಂಡ್ಕೊಂಡಿದ್ದು ಯಾವಾಗ ಅಂತ, ಬಾಲ್ಯದ ಬಗ್ಗೆ ಜೊತೆಗೆ ತಂದೆ ತಾಯಿ ಪರಿಚಯ.
1: ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು. ಮೇಡಮ್, ನಾನು ಹುಟ್ಟಿದ್ದು ರಬಕವಿಯಲ್ಲಿ. ರಬಕವಿ ಅನ್ನೋದು ಒಂದು ಬಣ್ಣದ ಊರು.

0: ಬಣ್ಣ ಅವನ್ನ ಮಾಡಿ ನೂಲಿ ಇರುವಂತ ಊರು ನಾನು ಕಂಡ ಊರು ಆಗಿತ್ತು. ಅಲ್ಲೇ ಮತ್ತೆ ನನ್ನ ಶಿಕ್ಷಣ ಎಲ್ಲ ಅಲ್ಲೇ ಮುಗಿದಿತ್ತು. ತಂದೆ ಶಂಕರ್ ನಿಪ್ಪಾನಿ, ತಾಯಿ ಶಾಂತಾ ನಿಪ್ಪಾನಿ ಅವರು. ಅವರ ಮಗಳಾಗಿ ನಮ್ಮ ತಾಯಿ ಶಿಕ್ಷಣ ವೃತ್ತಿಯಲ್ಲಿದ್ರು, ಟೀಚರ್ ಆಗಿ ಕೆಲಸ ಮಾಡ್ತಿದ್ರು. ಹಾಗಾಗಿ ನಾನು ಕೂಡ ನನ್ನ ಎಜುಕೇಶನ್ ಅನ್ನ ಟೀಚರ್ ಆಗಿ ಮುಗಿಸ್ಕೋಬೇಕಾಗಿತ್ತು. ಪ್ರಾಥಮಿಕ ಹಂತದ ಶಿಕ್ಷಣವನ್ನ ನಾನು ಅರಬ್ಕವಿಯಲ್ಲೇ ಮುಗಿಸ್ದೆ. ಅದರ ನಂತರದ ಹಂತದ ಶಿಕ್ಷಣವನ್ನ ನಾನು ನವೋದಯ ಮುರಾರ್ಜಿ ಮುಧೋಳಲ್ಲಿ ಮುಗಿಸ್ಕೊಂಡು ನಂತರ ಕಾಲೇಜೆಲ್ಲ ಎಂವಿ ಪಟ್ಟಣ ರಬ್ಕವಿನಲ್ಲೇ ಮಾಡಿದೆ. ವೃತ್ತಿಪರ ಅದನ್ನು ಪಿ ಯು ಸಿ ನಂತರದಲ್ಲಿ ನನಗೆ ಹೆಚ್ಚಾಗಿ ಈ ಸೃಜನಾತ್ಮಕ ಕಲೆಗಳಿಗೆ, ಅಂದ್ರೆ ಪುಸ್ತಕದಲ್ಲೂ ನಾನು ಒಳ್ಳೆಯ ವಿದ್ಯಾರ್ಥಿ ಆಗಿದ್ದೆ, ಓದಿನಲ್ಲೂ ಕೂಡ, ಅದರಲ್ಲ ಕೋ ಕರಿಕ್ಯುಲರ್ ಆಕ್ಟಿವಿಟಿನಲ್ಲಿ ಹೆಚ್ಚಾಗಿ ಆಸಕ್ತಿ ಇತ್ತು. ಸ್ಪೋರ್ಟ್ಸ್ ಆಗಿರ್ಬೋದು, ಸಾಂಸ್ಕೃತಿಕ ಚಟುವಟಿಕೆ ಆಗಲಿ, ಶಾಲೆಯಲ್ಲಿ ಪ್ರತಿಯೊಂದು ಇದರಲ್ಲೂ ಕೂಡ ನಾನು ಭಾಗವಹಿಸ್ತಾ ಇದ್ದೆ. ಅದರ ನಂತರ ಹಂತದಲ್ಲಿ ನಾನು ನಮ್ಮ ಮೌಶಿಯವರು ಗೊತ್ತಿರೋದಕ್ಕೆ, ನಮ್ಮ ತಾಯಿ ತಂಗಿಯಲ್ಲಿ ಇರೋದಕ್ಕೆ ಮುಂಬೈಗೆ ತೆರಳಿದ್ದೆ. ನನ್ನ ಪಿ ಯು ಸಿ ನಂತರದ ವೃತ್ತಿಪರ ಕಲಿಕೆಗಳು ಏನೇನಿದಾವಲ್ಲ, ಕಂಪ್ಯೂಟರ್ ತರಬೇತಿ ಆಗಿರಬಹುದು, ಬೇರೆ ಯಾವುದೇ ವೃತ್ತಿಪರ ಕೋರ್ಸ್ಗಳನ್ನು ಎಲ್ಲವನ್ನ ನಾನು ಮುಂಬೈ ಹೋದಾಗ ನನಗೆ ಇದು ಸಿನಿಮಾ ಬಗ್ಗೆ ಮೂಲ ಆಸಕ್ತಿ ಹುಟ್ಟಿದ್ದು ಅಲ್ಲಿ. ಅಲ್ಲಿಯ ಜಗತ್ತಿಗೆ ಹೋದಾಗ ನಾನಿಲ್ಲಿ ಊರಲ್ಲಿದ್ದಾಗ ಬರೀ ಚಿತ್ರದಲ್ಲಿ ನೋಡ್ತಾ ಇದ್ದೀವ್ರಿ, ಟಿವಿನಲ್ಲಿ ನೋಡ್ತಾ ಇದ್ದೆ ಮಾತ್ರ. ಅದನ್ನ ಅಲ್ಲಿ ಆ ತೆರೆದ ಜಗತ್ತಿನಲ್ಲಿ ನೇರವಾಗಿ ನಂಗೆ ನೋಡ್ಲಿಕ್ಕೆ ಸಿಕ್ಕಾಗ ಯಾಕೆ ನನಗೆ ಅದು ತುಂಬಾ ಚೆನ್ನಾಗಿ ಅನ್ನಿಸ್ತು, ನನಗೆ ಬಹಳಷ್ಟು ಆಕರ್ಷಣೆ ಮಾಡಿತ್ತು. ನಾನು ಇದರಲ್ಲೇ ಭಾಗವಹಿಸಬೇಕು, ಇದೇ ವೃತ್ತಿಯನ್ನಾಗಿ ಮಾಡ್ಕೋಬೇಕು ಅಂತ ನನಗೆ ಫೈನಲ್ ಆಗಿ ಡಿಸೈಡ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ದಾರಿ ಸಿಕ್ಕಿದ್ದು ಅಲ್ಲಿಂದ. ಆದ್ರೆ ಅದ್ರ ಮುಂದಿನ ಕೆಳಗಿನ ಹಂತದಲ್ಲಿ ಬಂದ್ರೆ ಅದು ಶಿಕ್ಷಣ ಅದರ ನಂತರದಲ್ಲಿ ಒಂದು ಮಟ್ಟಗಳಿಗೆ ಹೋಗುವಂತದ್ದು, ಪ್ರವಚನಗಳನ್ನ ಕೇಳುವಂತದ್ದು, ಅಥವಾ ಸಾತ್ವಿಕವಾದಂತ ಯೋಚನಾ ಶಕ್ತಿ ಹಚ್ಚುವಂತ ಕೆಲಸಗಳು ನನಗೆ ಪ್ರಾಥಮಿಕ ಹಂತದಲ್ಲಿ ಹೆಚ್ಚಾಗಿ ಆಗ್ತಾ ಇದ್ವು. ಹಾಗಾಗಿ ಕತೆ ಕವನವನ್ನ ಬರೆಯೋದು, ಹೆಚ್ಚಿನ ಕತೆಗಳನ್ನ ಓದೋದು, ಪ್ರತಿ ತಿಂಗಳು ಬರುವಂತಹ ಮ್ಯಾಗಝೀನ್ಸ್ ಗಳನ್ನ ತುಂಬಾ ಓದ್ತಾ ಇದ್ದೆ. ನಾನು ರಬ್ಬಕವಿಯಿಂದ ಜಮಖಂಡಿಗೆ ಹೋಗಿ ಆ ಊರಲ್ಲೂ ಮ್ಯಾಗಝೀನ್ಸ್ ಬರ್ತಾ ಇತ್ತು. ಬಸ್ ಸ್ಟಾಪ್ ಅಲ್ಲಿ ಬರುವಂತ ತರಂಗ, ಸುಧಾ, ಆಮೇಲೆ ಮಯೂರ, ಆಮೇಲೆ ಇನ್ನು ಮಾನಸ ಅಂತ ಬರ್ತಾ ಇತ್ತು. ಸುಮಾರು ಪತ್ರಿಕೆಗಳು ಬರ್ತಾ ಇದ್ವು, ತಿಂಗಳ ಮಾಸ ಪತ್ರಿಕೆಗಳು. ಅವುಗಳನ್ನೆಲ್ಲವನ್ನ ನಾನು ಪ್ರತಿ ತಿಂಗಳು ಹೋಗಿ ತಗೊಂಬಂದು ಮನೇಲಿ ಓದ್ತಾ ಇದ್ದೆ. ಅದನ್ನು ಓದೋದಕ್ಕೆ ನಮ್ಮ ಮನೇಲಿ ಅಪೋಸಿಟ್, ಅದರಲ್ಲಿ ಬರುವಂತ ಕತೆಗಳು ಅವೆಲ್ಲವೂ ನನಗೆ ಒಂದು ಹೊಸ ಯೋಚನೆಗೆ ಮತ್ತೆ ಹಚ್ತಾ ಇದ್ವು ಅಂತ ಅನ್ಸುತ್ತೆ. ಇವೆಲ್ಲವೂ ಓದು ಮತ್ತೆ ಅದ್ರ ಜೊತೆ ಜೊತೆಗೆ ಕವನಗಳನ್ನೆಲ್ಲ ಬರಿತಾ ಇದ್ದೆ. ಅಲ್ಲಲ್ಲಿ ನನಗೆ ವೇದಿಕೆ ಸಿಕ್ಕಾಗ ಅಲ್ಲಿ ಕವನ ವಾಚವನ್ನ ಮಾಡ್ತಾ ಇದ್ದೆ. ನೋಡಿ, ರಬ್ಬ ಕವಿ ಇದ್ದಾರೆ ಅಲ್ಲೊಬ್ರು, ಯಾರ ಕವಿ ಅಂದ್ರೆ ನನ್ನನ್ನೆಲ್ಲ ಈಗ ಖುಷಿಯಿಂದ ಹೇಳ್ಕೋಬೇಕು ಅಂದ್ರೆ ನೀವು ಕೇಳಿರ್ತೀರ, ಜಗವೆಲ್ಲ ನಗುತ್ತಿರಲಿ ಜಗದಳುವು ನನಗಿರಲಿ ಅಂತ. ಆ ಈಶ್ವರ್ ಸನ್ಕಲ್ ಅವರ ಊರಿನವಳು ನಾನು, ಹಾಗಾಗಿ ಅದು ಒಂದು ಹೆಮ್ಮೆ ಇದೆ. ಅದಕ್ಕೆ ಋಣವಾಗಿ ನಾನು ಆ ಕವನಗಳನ್ನ ಬರಿತಾ ಇದ್ದೆ. ಆ ಕವಿ ಎಷ್ಟು ಚೆನ್ನಾಗಿ ಹೇಳಿದಾರಲ್ಲ, ನಾನು ಅದನ್ನ ಪ್ರಯತ್ನ ಮಾಡಬೇಕು ಅಂತ. ಸೊ ಅದರ ಬರವಣಿಗೆ ಅದರ ನಂತರದಲ್ಲಿ ಚಿತ್ರರಂಗಕ್ಕೆ ಹೋಗ್ಲಿಕ್ಕೆ ನನಗೆ ಸಹಾಯ ಆಯ್ತು.
1: ಮೇಡಮ್, ತಾವು ಚಿತ್ರರಂಗಕ್ಕೆ ಹೋಗುವ ಮೊದಲು ಒಬ್ಬ ಶಿಕ್ಷಕಿ, ಆ ಶಿಕ್ಷಕಿಯಾಗಿ ಕೆಲಸ ಮಾಡಿದ ಆ ದಿನಗಳು, ಜೊತೆಗೆ ಆ ಒಂದು ದಿನಗಳು ತಮ್ಮ ಜೀವನವನ್ನ ಹಾಗೇನೆ ವ್ಯಕ್ತಿತ್ವವನ್ನ ಹೇಗೆ ರೂಪಿಸ್ತಾ ಹೋಯ್ತು ಅಂತ.
0: ನಾನು ಉತ್ತರ ಕರ್ನಾಟಕದವಳಾಗಿರೋದಕ್ಕೆ ಇಲ್ಲಿ ಯಾರಾದ್ರೂ ಹೆಣ್ಮಕ್ಳು ಇದಾರೆ ಅಂದ್ರೆ ಹೆಚ್ಚಾಗಿ ಶಿಕ್ಷಕಿ ಟೀಚರ್ ಆಗಿರ್ತಾರೆ, ಇಲ್ಲಂತಂದ್ರೆ ಬ್ಯಾಂಕ್ ಅಲ್ಲಿ ಇರ್ತಾರೆ. ಸೊ ನಮಗೆ ಸುತ್ತಮುತ್ತಲು ಗುರುವಂತ ವೃತ್ತಿಯನ್ನೇ ಹೆಣ್ಮಕ್ಳು ಇಲ್ಲಿ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನಮ್ಮ ತಾಯಿ ಶಿಕ್ಷಕಿ ಆಗಿರೋದ್ರಿಂದ ನನಗೆ ಅವರು ನೀನು ಟೀಚರ್ ವೃತ್ತಿನೇ ಮಾಡಬೇಕು ಅಂತ ನನಗೆ ಅದನ್ನ ಡಿ ಎಡ್ ಬಿ ಎಡ್ ಎಲ್ಲ ಮಾಡಿಸಿ ನನಗೆ ನಾನು ಎಕ್ಸಾಮ್ ಕೂಡ ಅಟೆಂಡ್ ಮಾಡ್ತಾ ಇದ್ದೆ. ಗೌರ್ಮೆಂಟ್ ಟೀಚರ್ ಆಗಬೇಕು ಅಂತ ಅಪ್ಲೈ ಮಾಡ್ತಾ ಒಂದು ಸಿ ಬಿ ಎಸ್ ಸಿ ಸ್ಕೂಲಲ್ಲಿ ನಾನು ಒಂದು 5-6 ವರ್ಷ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೀನಿ. ಆ ಟೈಮಲ್ಲಿ ಬಹಳಷ್ಟು ಒಳ್ಳೆ ಏನಿತ್ತು ಅಂದರೆ ಒಂದು ಏನಂತಾರೆ ಮುಗ್ಧ ನಗು ಇರುತ್ತಲ್ಲ ಮಕ್ಕಳದು, ಅದನ್ನು ನೋಡೋದು ಒಂದು ಬಹಳ ನನ್ನ ಸೌಭಾಗ್ಯ ಅನ್ಕೋತೀನಿ. ನನಗೆ ಇವತ್ತು ನಾನು ಏನಾದರೂ ಸಿನಿಮಾ ಬಿಟ್ಟು ಮಾಡಬೇಕು ಅಂತ ಅನಿಸಿದರೆ ಹೋಗಿ ಮಕ್ಕಳ ಜೊತೆ ಪಾಠ ಮಾಡಬೇಕು. ಬಹಳಷ್ಟು
1: ನಿಸ್ವಾರ್ಥ,
0: ಆ ತರದ ಏನಂತಾರಲ್ಲ ಅನುಭವ ನನಗೆ ಅಲ್ಲಿತ್ತು. ಆ ಮಕ್ಕಳ ಜೊತೆ ಬೆರೆಯುವುದಾಗಿರ್ಬೋದು, ಪಾಠಗಳನ್ನ ಹೇಳುವುದಾಗಿರ್ಬೋದು. ಆಮೇಲೆ ನಾನು ಅಲ್ಲಿ ಎಲ್ಲ ಕರಿಕ್ಯುಲರ್ ಆಕ್ಟಿವಿಟಿಯಲ್ಲಿ ಏನ್ ಮಾಡ್ತಿದ್ನೆ ಅಂದ್ರೆ ಮಕ್ಕಳನ್ನ ತೊಡಗಿಸ್ಲಿಕ್ಕೆ ಮಾಡ್ತಿದ್ದೆ. ಆಮೇಲೆ ನಾನೇ ಸ್ವತಃ ಕಲ್ಚರಲ್ ಅವ್ರ ಪಾರ್ಟಿಸಿಪೇಷನ್ಗೆ ಅಲ್ಲಿ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಹೆಚ್ಚಾಗಿ ಮಾಡ್ತಾ ಇದ್ದೆ. ಮಕ್ಕಳಿಗೆ ನಾಟಕವನ್ನ ಕಲಿಸೋದು, ಕವಿತೆಗಳನ್ನ ಕಲಿಸೋದು, ಕತೆಗಳನ್ನ ಬರೆಯೋಕೆ ಹೇಳೋದು, ಸ್ವತಃ ಅವರಲ್ಲಿ ಅದನ್ನ ಹೇಗೆ ಮೂಡಿಸೋದು. ಆಮೇಲೆ ನನ್ನ ಕ್ಲಾಸ್ ರೂಮ್ ಅಲ್ಲಿ ಹ್ಯಾಪಿ ಕ್ಲಾಸ್ ರೂಮ್ ಟೀಚಿಂಗ್ ಮೆಥಡ್ ಅನ್ನ ನಾನು ಬಳಸ್ತಾ ಇದ್ದೆ. ನನಗೆ ತಿಳಿದಂಗೆ ನಾನು ಯಾವ ಹುಡುಗರಿಗೂ ಹೊಡೆದಿಲ್ಲ, ಬೈದಿಲ್ಲ. ಆದ್ರೆ ಎಲ್ಲ ಮಕ್ಕಳು ಖುಷಿಯಿಂದ ಬಂದು ಖುಷಿಯಿಂದ ಕಲಿತು ಹೋಗುದು. ಕಲಿಕೆ ಅನ್ನೋದು ನನ್ನ ಇದರಲ್ಲಿ ಒಂದು ಬೇರೆ ಅರ್ಥದಲ್ಲಿ ಇತ್ತು, ಶಿಕ್ಷಣ ಹೇಗೆ ಮಕ್ಕಳಿಗೆ ಕೊಡಬೇಕು ಅನ್ನೋದು. ಇವತ್ತಿಗೂ ನಂಗೆ ಬಹಳಷ್ಟು ಖುಷಿ ಇದೆ ಅದನ್ನ ಹ್ಯಾಪಿ ಕ್ಲಾಸ್ ರೂಮ್ ಮಾಡ್ತಿರೋದು. ಅದಾದ್ಮೇಲೆ ನಾನು ನಾಟಕಗಳನ್ನ ಕಲಿಸಿದ್ದೆ ಮಕ್ಕಳಿಗೆ. ಆ ನಾಟಕಗಳು ಕೂಡ ಹೋಗಿ ಬೇರೆ ಕಡೆ ಸ್ಕೂಲ್ ಜೊತೆ ಪಾರ್ಟಿಸಿಪೇಟ್ ಮಾಡಿ ಬಹುಮಾನವನ್ನು ಕೂಡ ಶಾಲೆಗಳಿಗೆ ಬರ್ತಾ ಇತ್ತು. ಅಂದ್ರೆ ಕಲಿಕೆಯನ್ನ ಪುಸ್ತಕವನ್ನ ಹಾಗೆ ಹೇಳದೆ ಏನಾದ್ರೂ ಒಂದು ಮಾಡೋದ್ರ ಮೂಲಕ, ಹಾಡಿನ ಮೂಲಕ ಪಾಠವನ್ನ ಹೇಳೋದು ಅಥವಾ ಕತೆ ಮೂಲಕ ಆ ವಿಚಾರವನ್ನ ಮಕ್ಕಳಿಗೆ ತಿಳಿಸೋದು. ಆಮೇಲೆ ನಾನು ಹೈಸ್ಕೂಲ್ ಎಲ್ಲ ಇದ್ರೂ ಕೂಡ, ನನ್ನ ಶಿಕ್ಷಣ ಚೆನ್ನಾಗಿದ್ರು ಕೂಡ, ನಾನು ಪ್ರಾಥಮಿಕ ಶಿಕ್ಷಣದ ಮಕ್ಕಳಿಗೆ ಮಾತ್ರ ಕಲ್ಸಕ್ ಇಷ್ಟಪಡ್ತಾ ಇದ್ದೆ. ಸೆಕೆಂಡ್ ಸ್ಟ್ಯಾಂಡರ್ಡ್ ಟು ಫೋರ್ತ್ ಸ್ಟ್ಯಾಂಡರ್ಡ್ ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್. ನಾನು ಹೇಳ್ತಾ ಇದ್ದೆ, ಇಲ್ಲ ನೀವು ಇಲ್ಲಿಂದ ನೀವು ಸೆವೆಂತ್ ಏಟ್ ನೈನ್ತ್ ಕಲಿಸಿ ಅಂತ. ನಾನು ಟೀಚ್ ಮಾಡಿದ್ದೀನಿ, ಬಟ್ ನನಗೆ ಅಲ್ಲಿ ಖುಷಿ ಸಿಗ್ತಾ ಇರಲಿಲ್ಲ. ನಾನು ನೀವು ಯಾರನ್ನಾದ್ರೂ ಎಲ್ಲರೂ ಬಡ್ತಿ ಹೊಂದಕ್ಕೆ ಇಷ್ಟಪಡ್ತಾ ಇದ್ರೆ ನಾನು ಅಲ್ಲೇ ಇರ್ಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಮತ್ತೆ ಅಲ್ಲಿ ಹೇಳೋದ್ರಲ್ಲಿ ಒಂದು ಬೇರೆ ತರ ನನಗೆ ಖುಷಿ ಕೊಡ್ತಾ ಇತ್ತು. ಸೊ ಅದು ಶಿಕ್ಷಣ ಕ್ಷೇತ್ರದಲ್ಲಿ ನನಗೆ ಸಿಕ್ಕಿದ್ದು. ಒಂದು ತೃಪ್ತಿ ಇದೆ ಅಲ್ಲಿ ಕೆಲಸ ಮಾಡಿದ್ದು, ನಿಜವಾಗ್ಲೂ ಅದೊಂದು ನೋಬಲ್ ಪ್ರೊಫೆಷನ್ ಆಗಿರೋದಕ್ಕೆ. ಇನ್ನೊಂದು ವಿಚಾರ ಹೇಳಬೇಕು ಅಂದ್ರೆ, ನಾನು ಪ್ರತಿ ಕ್ಲಾಸ್ ಆದ ನಂತರ ನನಗೆ ಸಿಕ್ಕಂತ ಇದರಲ್ಲಿ ಅವಧಿಯ ನಂತರ ನಾನು ಮಕ್ಕಳಿಗೆ ಒಂದು ಯಾವ್ದಾದ್ರು ನ್ಯಾಷನಲ್ ಜಿಯೋಗ್ರಫಿದು, ಸೈನ್ಸ್ ಟಿವಿ ಚಾನಲ್ದು ನಾನು ನೋಟ್ ಬರೀತಾ ಇದ್ದೆ. ಇಲ್ಲಿ ಹೋಗಿ ಈ ಟೈಮಿಂಗಿಗೆ ಈ ಶೋ ಬರುತ್ತೆ, ಅದನ್ನ ನೋಡಿ. ಕನ್ನಡದಲ್ಲಿ ಇರುವಂತ ಮಕ್ಕಳ ಚಿತ್ರಗಳನ್ನು ಕೂಡ ನೋಡ್ಲಿಕ್ಕೆ ನಾನು ಮಕ್ಕಳಿಗೆ ಹೇಳ್ತಾ ಇದ್ದೆ. ಅಂದ್ರೆ ಎಷ್ಟು ನನಗೆ ಸಿನಿಮಾ ಆಸಕ್ತಿ ಇತ್ತು ಅಂದ್ರೆ, ಸಮ್ ಟೈಮ್ ಅದು ನನಗೆ ಎಲ್ಲದರಲ್ಲೂ ಅಪ್ಲೈ ಆಗ್ತಾ ಇತ್ತು. ನನ್ನ ಚಿತ್ರಗಳನ್ನ ತುಂಬಾ ನೋಡ್ತಾ ಇರೋದು, ಅದು ಸಿನಿಮಾ ಬಗ್ಗೆ ಇರೋದು. ನಾನು ಸ್ಯಾಟರ್ಡೆ ಸಂಡೇ ಬಂದಾಗ, ದೀಪಾವಳಿ ರಜಾ ಬಂದಾಗ, ಹಾಲಿಡೇಸ್ ಬಂದಾಗ, ಎಲ್ಲ ಸಮಯದಲ್ಲೂ ಕೂಡ ನನ್ನ ಟೈಮ್ ಅನ್ನ ನಾನು ಸಿನಿಮಾ ಮಾಡುವವರ ಜೊತೆಗೆ, ಆ ನಿರ್ದೇಶಕರ ಜೊತೆಗೆ, ಆ ಕಲಿಕೆಯಲ್ಲಿ ಭಾಗವಹಿಸ್ತಾ ಇದ್ದೆ. ಶಾಲಾ ದಿನಗಳಲ್ಲಿ ಹೀಗಿತ್ತು. ಮಕ್ಕಳಿಗೆ ನಾನು ಸಾಧ್ಯವಾದಷ್ಟು ಅವರ ಅಭಿವೃದ್ಧಿಯಲ್ಲಿ ಕೆಲಸ ಮಾಡಿದ್ದೀನಿ.
1: ಮೇಡಮ್, ತಮಗೆ ಚಿಕ್ಕಂದಿನಲ್ಲಿಯೇ ಈ ಒಂದು ಕಲೆಯಲ್ಲಿ ಹಾಗೆಯೇ ಬರವಣಿಗೆಯಲ್ಲಿ ಸಿನಿಮಾಗಳಲ್ಲಿ ಆಸಕ್ತಿ ಇತ್ತು. ಇನ್ನು ಬೆಂಗಳೂರಿಗೆ ಬಂದ ನಂತರ ಚಿತ್ರರಂಗದಲ್ಲಿ ಒಬ್ಬ ಬರಹಗಾರ್ತಿಯಾಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಹಾಗೆಯೇ ಒಬ್ಬ ಮಹಿಳಾ ನಿರ್ದೇಶಕರಾಗಿ ತಮ್ಮ ಒಂದು ಮೊದಲ ಹೆಜ್ಜೆಗಳನ್ನು ಇಡ್ತೀರಾ. ಆ ಹೆಜ್ಜೆಗಳು ಹೇಗಿದೆ?
0: ಆ ಹೆಜ್ಜೆಗಳು ತುಂಬಾ ಕಠಿಣವಾಗಿದ್ದು ನನಗೆ ಹೇಳ್ಕೊಳ್ಳಿಕ್ಕೆ ಕೂಡ ಇವಾಗ ಕಷ್ಟ ಆಗುತ್ತೆ. ಯಾಕಂದ್ರೆ ನಾವು ಆಯ್ಕೆ ಮಾಡಿಕೊಂಡಿರುವಂತ ಕ್ಷೇತ್ರ ಯಾವ್ದಿದೆ ಆ ಮಟ್ಟದಲ್ಲಿ ನಮ್ಗೆ ಎಷ್ಟು ಗೊತ್ತಿದೆ, ಆಮೇಲೆ ನಮ್ಗೆ ಅದರಲ್ಲಿ ಸಹಾಯಕರಾಗೋರು ಯಾರಿದ್ದಾರೆ. ಈಗ ಯಾರಾದ್ರೂ ನಮ್ಗೆ ಹೇಳ್ಕೊಟ್ರೆ, ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮ್ಮ ತಾಯಿ ಇದ್ರು ಆಸ್ ಎ ಟೀಚರ್ ಆಗಿ, ಅವ್ರು ಒಂದಿಷ್ಟು ವರ್ಷ ಕೆಲಸ ಮಾಡಿದ್ರು. ನಾನು ಅವ್ರಿಗೆ ಕೇಳ್ತಾ ಇದ್ದೆ, ಹೀಗೆ ಹೇಗೆ ಕ್ವಶನ್ ಪೇಪರ್ ತೆಗೆದು ಹೇಗೆ, ಅದನ್ನ ಕ್ವಶನ್ ಪೇಪರ್ ಚೆಕ್ ಮಾಡೋದು ಹೇಗೆ, ಅಥೆಂಟಿಕೇಶನ್ ಹೇಗೆ, ಹೇಗೆ ಮಕ್ಕಳಿಗೆ ಪಾಠ ಮಾಡೋದು, ಈ ಸಮಸ್ಯೆ ಹುಡುಗನ್ ಬಂದಾಗ ಹೇಗೆ ನಿಭಾಯಿಸೋದು ಅನ್ನೋದನ್ನೆಲ್ಲವನ್ನ ಸಲಹಾ ಸೂಚನೆಗೆ ಅವ್ರು ಇದ್ರು. ಆದ್ರೆ ಇದು ಎಂಟೈರ್ ಚೇಂಜ್ ಇತ್ತು ಜರ್ನಿ. ಇಲ್ಲಿ ಏನಿದೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ನನಗೆ. ಆದ್ರೆ ಏನಾಯ್ತು ಅಂದ್ರೆ, ಒಂದು ನಮ್ಮ ಜಮಖಂಡಿ ಅವರೇ, ಶಿವ ಜಮಖಂಡಿ ಸರ್ ಅಂತ ಇದ್ರು, ಅವರು ನನ್ನ ನಿನ್ನ ಪ್ರೇಮಕತೆ ಅಂತೆಲ್ಲ ಚಿತ್ರಗಳನ್ನ ಮಾಡಿದ್ದಾರೆ. ಅವರು ನಾನು ಅವಾಗ ಫೇಸ್ಬುಕ್ ಬಂದಿತ್ತು, ಅವಾಗ ಫೇಸ್ಬುಕ್ ಅಲ್ಲಿ ಬರವಣಿಗೆಗಳನ್ನ ಹಾಕ್ತಾ ಇದ್ದೆ. ನನಗೆ ಏನೇನು ಅನಿಸ್ತು, ನಾನು ಇವತ್ತಿಗೂ ಬರೀತೀನಿ, ಇವತ್ತು ಬಿಟ್ಟಿಲ್ಲ, ಆ ಬರವಣಿಗೆಗಳನ್ನ ಫೇಸ್ಬುಕ್ ಅಲ್ಲಿ ಬರೆದು ಹಾಕ್ತಾ ಇದ್ದೆ, ಕವಿತೆಗಳನ್ನ ಹಾಕ್ತಾ ಇದ್ದೆ. ಅವಾಗ ನೀನು ಬರೀತೀರಾ ನೀವು ನಮ್ಮ ಚಿತ್ರಕ್ಕೆ ಅನ್ನೋದ್ರಲ್ಲಿ, ನಮ್ಮ ಚಿತ್ರದಲ್ಲಿ ಬನ್ನಿ ಅಂತೆಲ್ಲ ಅವರು ಜಾಯಿನ್ ಮಾಡಿಸ್ಕೊಂಡ್ರು. ಸೊ ಅದು ಒಂಚೂರು ನಮ್ಮೂರವರು ಅನ್ನೋದು. ಆಮೇಲೆ ಭಾಷೆ, ಒಂದು ನಾವು ಬಾರ ನವರ ಇನ್ನೊಂದೇನು ಹಿಂಗ ಉತ್ತರ ಕರ್ನಾಟಕ ಒಳಗೆ ಮಾತಾಡೋಣ, ಆಮೇಲೆ ಸ್ಪೀಡ್ ಇರ್ತದ್ರಿ ನಮ್ದು ಭಾಷೆ, ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಬೆಂಗಳೂರವ್ರಿಗೆ. ಅಲ್ಲಿ ವ್ಯತ್ಯಾಸಗಳದವ್ರಿ, ಭಾಷೆ ವ್ಯತ್ಯಾಸ ಹಿಡ್ಕೊಂಡೇ ಶುರು ಆಗ್ತಿತ್ತು. ಶಿವ ಸರ್ ಜೊತೆ ಹೋಗಿರೋದಕ್ಕೆ ಅವ್ರು ನಮ್ಗೆ ಚಿತ್ರದಲ್ಲಿ ಅವಕಾಶ ಕೊಟ್ಟು ಚಿತ್ರರಂಗವೊಂದ ಬಗ್ಗೆ ಸ್ವಲ್ಪ ಬೇಸಿಕ್ ಅವ್ರು ಹೇಳ್ಕೊಟ್ರು. ಅದು ಒಂದು ಬಿಟ್ರೆ ಉಳ್ಕಿದೆಲ್ಲವೂ ನಂತರದಲ್ಲಿ ತುಂಬಾ ಸ್ಟ್ರಗಲ್ ಆಯ್ತು ತಿಳ್ಕೊಳ್ಲಿಕ್ಕೆ, ಚಿತ್ರರಂಗವನ್ನು ಅರ್ಥಕೊಳ್ಲಿಕ್ಕೆ. ಯಾಕಂದ್ರೆ ಬಹಳ ದೊಡ್ಡ ಸಾಗರ ಅದು, ಆ ಸಾಗರದಲ್ಲಿ ನಾವು ಎಲ್ಲಿದ್ದೀವಿ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ಸೊ ತುಂಬಾ ಕಷ್ಟ ಇತ್ತು. ನಾನು ಬಹಳ ಪಾಸಿಟಿವ್ ಆಗಿ ತಗೊಂಡೆ, ಸ್ವಲ್ಪ ತಾಳ್ಮೆ ಇಟ್ಕೊಂಡೆ, ಇಲ್ಲೇನಾದ್ರೂ ಮಾಡಬೇಕು, ನಾನು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಆದ್ಮೇಲೆ ಅದಕ್ಕೆ ಮತ್ತೆ ಕಲಿಕೆ ಮತ್ತೆ ತಯಾರಿ ತಾಳ್ಮೆ ಕೊಂಡು ನಾನು ಬೆಂಗಳೂರಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು, ಆಡಿಷನ್ಗಾಗಿ ಅಲ್ದಾಡಿ, ಸ್ಟುಡಿಯೋ ಹೋಗಿ ಒಂದು ಅವಕಾಶ ಕೊಡಿ ಎಂದು ಅವರಲ್ಲಿ ಇದ್ದು ಕೆಲಸಗಳನ್ನ ಕಲ್ಕೊಂಡು ಕೆಲಸ ಮಾಡಿ ಅವ್ರಿಗೆ ಸಹಾಯ ಮಾಡೋದ್ರ ಒಂದು ಕೆಲಸ, ಅವ್ರಿಗೆ ಸಹಾಯ ಮಾಡ್ಕೋತಿರುದ್ರಿ, ಅದ್ರ ಮೂಲಕನ ನಾವು ಕಲ್ಕೋಬೇಕು. ಇದು ನನ್ನ ಈ ರಥದ ಕಲಿಕೆಯಲ್ಲಿ ಆಗಿದೆ ಅಷ್ಟೇ.
1: ಬಹುಶಃ ನೀವು ಉತ್ತರ ಕರ್ನಾಟಕದ ಒಂದು ಸಕ್ರಿಯ ಮೊದಲ ಒಂದು ನಿರ್ದೇಶಕ್ಕೆ ಕೂಡ ಅಂತ ಗುರುತಿಸ್ಕೊಳ್ಬಹುದಾ? ತಮ್ಮನ್ನ ಗುರುತಿಸಬಹುದಾ?
0: ಹಾ, ನಾನು ಇವಾಗ ಪ್ರೆಸೆಂಟ್ ಅಲ್ಲಿ ನಾನು ಸಕ್ರಿಯ ನಿರ್ದೇಶಕಿ, ಉತ್ತರ ಕರ್ನಾಟಕದಲ್ಲಿ ನಾನು ಒಬ್ಬಳೇ ಇದ್ದೀನಿ ಮಹಿಳಾ ನಿರ್ದೇಶಕಿ. ಮೊದಲು ಯಾರಾದರೂ ಬಂದಿದ್ರೆ ನಿರ್ದೇಶಕ ಮಹಿಳೆಯರಿದ್ದಾರೆ ನಮ್ಮ ಕನ್ನಡ ಚಲನಚಿತ್ರ ರಂಗದಲ್ಲಿ, ಬಹಳಷ್ಟು ಇದ್ದಾರೆ. ಆದ್ರೆ ಉತ್ತರ ಕರ್ನಾಟಕದಲ್ಲಿ ಪ್ರೆಸೆಂಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡೋಳು, ಬ್ಯಾಕ್ ಟು ಬ್ಯಾಕ್ ಮಾಡೋಳು ನಾನು ಒಬ್ಬಳೇ ಅದೀನ್ರಿ. ಅದು ಒಂದಕ್ಕೂ ಖುಷಿ ಇದೆ ನನಗೆ. ಆಮೇಲೆ ಇನ್ನ ಬರ್ಬೇಕ್ರಿ, ಇದ್ರ ಬಗ್ಗೆ ಹೆಚ್ಚಾಗಿ ಕಲಿಕೆ ಇಲ್ಲದೆ ಇರೋದೆ ಕಡಿಮೆ ಇರೋದಷ್ಟೇ ಅನ್ಕೋತೀನಿ.
1: ಮೇಡಮ್, ಈಗ ತಮ್ಮ ರಾಜಿ ಹಾಗೇನೆ ಸಾಕಿ, ಅಪ್ಪ ಬೇಲಿ ಅಲ್ಲ ಬಡವನಾದರೆ ಏನು ಪ್ರಿಯೆ, ಚಂದುಳ್ಳಿ ಚೆಲುವ, ಈ ಮೊದಲಾದ ಕಿರುಚಿತ್ರಗಳ ಮೂಲಕ ತಾವು ಸಮಾಜಕ್ಕೆ ಯಾವ ಒಂದು ಸಂದೇಶವನ್ನ ನೀಡೋದಿಕ್ಕೆ ಪ್ರಯತ್ನ ಪಟ್ರಿ ಅಂತ?
0: ನಾನು ರಾಜಿ ಅನ್ನುವಂಥ ಕಿರುಚಿತ್ರ ಮೊದಲು ಮಾಡಿದೆ. ಅದು ಶಿಕ್ಷಣ ಕ್ಷೇತ್ರಕ್ಕೆ ಬೆಳಕು ಚೆಲ್ಲುವ ಚಿತ್ರ ಆಗಿತ್ತು. ರಾಜಿಯಲ್ಲಿ ಕಲಿಬೇಕು ಅನ್ನುವಂಥ ಹೆಣ್ಮಗಳು ಇರ್ತಾಳೆ, ಆದರೆ ಅರ್ಧಕ್ಕೆ ಶಿಕ್ಷಣವನ್ನು ನಿಲ್ಲಿಸ್ತಾರೆ. ಅದು ಮುಖ್ಯವಾದ ವಿಚಾರ ಇಟ್ಕೊಂಡು ನಾನು ಹೆಣ್ಮಕ್ಳಿಗೆ ಶಿಕ್ಷಣ ಬೇಕು ಕೊಡ್ರಿ ಯಾಕೆ ಅನ್ನೋದನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ರಾಜಿಯಲ್ಲಿ ಸಿಗುತ್ತೆ, ಆ ಪ್ರಯತ್ನ ಮಾಡಿದ್ದೆ. ಅದ್ರ ನಂತರ ಸಾಕಿ, ಸಾಕಿ ಒಂದು ಈ ಮೆಸೇಜ್ ಅನ್ನುಗಿದ ಪ್ರಶ್ನೆ ಮೂಡಿಸುವಂತ, ವಿಚಾರಕ್ಕೆ ಎಡೆ ಮಾಡುವಂತ ಚಿತ್ರ. ಯಾಕಂದ್ರೆ ಅದು ಒಂದು ಹೇಗಿದೆ ಅಂದ್ರೆ, ನಿಮ್ಗೆ ಡೀಟೇಲ್ ಆಗಿ ಸಾಕಿ ಅಂದ್ರೆ, ಹೆಣ್ಣು ಗಂಡು ನಾ ಗಂಡ ಹೆಚ್ಚು ಅಂತಾರೆ ಕೆಲವೊಂದ್ ಕಡೆ, ಹೆಣ್ಣು ನಾ ಹೆಚ್ಚು ಅನ್ನೋದು, ಇದೆರಡು ಫೈಟ್ ಇದೆ ಸಾಮಾನ್ಯವಾಗಿ. ಗಂಡೇನಂತಾರೆ, ನನ್ನಿಂದನೇ ಎಲ್ಲ ನಿನ್ ನಡೆಯೋದು, ನಾನೇ ಹೆಚ್ಚು ಅಂತಾನೆ. ಹೆಣ್ಣು ನಮ್ಮಿಂದನೇ ನೀವಿರೋದು, ನಾವೇ ಹೆಚ್ಚು ಅನ್ನೋದು, ಇದು ಒಂದು ಬೇಸಿಕ್ ಫೈಟ್ ಐತಲ್ಲ. ಇದನ್ನ ನಾನು ಹೇಗೆ, ನಾನು ಹೇಗೆ ಜನರಿಗೆ ಹೀಗಿರಬಹುದಾ ಅನ್ನೋದನ್ನ ಸರಳೀಕರಣ ಮಾಡಿ ಹೇಗೆ ಹೇಳಬಲ್ಲೆ ಅನ್ನೋ ಬ್ಲಾಕ್ ಅನ್ನ ಇಟ್ಕೊಂಡು ಮಾಡಿರೋದು ಯಾರು ಹೆಚ್ಚು ಅನ್ನೋದು. ಅದನ್ನ ಹೇಳಬೇಕಾದ್ರೆ ಏನಾಗುತ್ತೆ ಅಂದ್ರೆ, ನಾವು ನೀವು ಕಾಫಿ ಕುಡಿತಾ ಟೀ ಕುಡಿತಾ ಅದನ್ನ ಚರ್ಚೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಒಂಚೂರು ಅದನ್ನ ನಾನು ಡಾರ್ಕ್ ಶೇಡ್ ಅಲ್ಲಿ ತಗೊಂಡು ಆ ಕಂಟೆಂಟ್ ಅನ್ನ ಮಾಡಿದ್ದೀನಿ. ಒಂದು 6 ನಿಮಿಷದ್ದು ಇದೆ, ಅದು ಯೂಟ್ಯೂಬ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಅದು ಸಾಕಿ. ಅದ ನಂತರದಲ್ಲಿ ಮಾಡಿರೋದು ಅಪ್ಪ ಬೇಲಿ ಅಲ್ಲ, ನೋಡಿ ಟೈಟಲ್ ಹೇಳುತ್ತೀರಿ, ಅಪ್ಪ ಬೇಲಿ ಅಲ್ಲ ಅದೊಂದು ಬಯಲು. ಹೀಗಿತ್ತು ನಮ್ದು ಮೊದಲು ಟೈಟಲ್, ಬಹಳ ದೊಡ್ಡದಾಗತ್ತಂತ ಅಷ್ಟೇ ಇಟ್ಟಿವಿ. ನೋಡಿ, ಅವನೊಬ್ಬ ಬಯಲು ಅಂದ್ರೆ, ತಂದೆ ಯಾವಾಗ್ಲೂ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ಹೆಣ್ಮಕ್ಳಿಗೆ ಹೇಳ್ತಾ ಇರ್ತಾರೆ, ಅಥವಾ ಅವರು ಹೇಗೆ ಸಪೋರ್ಟೆಡ್ ಆಗಿರ್ತಾರೆ ತಂದೆಯಲ್ಲಿ. ಈಗ ತಾಯಿ ಗೊತ್ತಿರುತ್ತೆ ನಮ್ಗೆ, ತಂದೆ ಬಗ್ಗೆ ಹೆಚ್ಚಾಗಿ ಗೊತ್ತಿರಲ್ಲ. ತಂದೆ ಮಗಳ ಬಗ್ಗೆ ಹೇಗೆ ಏನ್ ಮಾಡ್ತಾರೆ, ಅವರ ಸಂವೇದನೆಗಳು ಏನೇನು ಇರ್ತವೆ, ಅವ್ರು ಏನು ಯೋಚನೆ ಮಾಡ್ತಾರೆ, ಅದು ತುಂಬಾ ಚೆನ್ನಾಗಿದೆ. ಆ ಬ್ಲಾಕ್ ಅನ್ನ ಇಟ್ಕೊಂಡು ಮಾಡಿರೋದು. ಈಗ ತಂದೆ ಆದವನು ಸೂಕ್ಷ್ಮತವಾಗಿ ಹೇಳಲ್ಲ ನೇರವಾಗಿ, ಆದ್ರೆ ಇಂಡೈರೆಕ್ಟ್ ಅಲ್ಲಿ ತಲೆಯಲ್ಲಿ ಇರುತ್ತೆ ಅವನಿಗೆ. ಅದ್ ಹೆಂಗಂದ್ರ, ಅವನು ಬೇಲಿ ಯಾವಾಗ್ಲೂ ಕಟ್ತಾ ಇರಲ್ಲ, ನೀನ್ ಅದ್ ಮಾಡ, ಇದೇ ಮಾಡಬೇಕು, ಹೀಗೆ ಮಾಡಬೇಕು, ಇದಕ್ಕೆ ಹೋಗ್ಬೇಕು, ಅವ್ರು ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ ಅಂದ್ರೆ ಅದ್ರಲ್ಲಿ ಒಂದ್ ಬೇರೆ ಅರ್ಥ ಇರುತ್ತೆ ಯಾಕೆ ಅನ್ನೋದನ್ನ ತಿಳಿಸೋದು ಆ ತಂದೆಯ ಪ್ರಮುಖತೆಯಲ್ಲಿ. ಈಗ ನಾವು ತಾಯಿನ ಮುಖ್ಯವಾಗಿ ಇಟ್ಕೊಂಡು ಮಾಡ್ತೀವಿ, ನಾಯಕ ನಟನನ್ನ ಮಾಡ್ತೀವಿ, ಇಲ್ಲಿ ಸಂಪೂರ್ಣ ಒಬ್ಬ ತಂದೆಯೇ ಲೀಡ್ ಕ್ಯಾರೆಕ್ಟರ್ ಆಗಿದ್ದಾರೆ. ಅವ್ರ ಮಗಳಿಗೆ ಹೇಗೆ ಬೇಲಿ ಅಂತ ಮಗಳು ನನ್ನಪ್ಪ ಕಟ್ಟಾಕ್ತಾರೆ ಎಲ್ಲದಕ್ಕೂ ಅಂತ ತಿಳ್ಕೊಂಡಿರ್ತಾಳೆ, ಅದನ್ನ ಅಲ್ಲ ಅನ್ನೋದು ಹೇಗೆ ಇರುತ್ತೆ ನಿಜಾಂಶ ಏನು ಅನ್ನೋದು ಬಹಳ ಸರಳವಾಗಿ ಹೇಳೋ ಪ್ರಯತ್ನ ಮಾಡಿದ್ದು. ಅಪ್ಪ ಬೇಲಿ ಅಲ್ಲ ಅದೊಂದು ಬಯಲು ಅನ್ನುವಂಥದ್ದು. ಅದಾದ್ಮೇಲೆ ಮತ್ತೇನ ರೊಟ್ಟಿ ಮಾಡಿದ್ ನೋಡಿದೀರಾ, ಅದು ರೊಟ್ಟಿ ಕೂಡ ಮಹಿಳಾ ಸಬಲೀಕರಣದ ಕಥೆಯನ್ನ ಹೇಳುತ್ತದೆ. ಆಮೇಲೆ ಚುರುಮುರಿಯ ಚಿತ್ರ, ಅದು ವೃದ್ಧಾಪ್ಯದ ಕಾಲದ ಕಥೆಗಳನ್ನ ಹೇಳುತ್ತದೆ. ನಾನು ಸಾಮಾಜಿಕವಾಗಿ ಒಂದೇನೋ ಮೆಸೇಜ್ ಕೊಡಬೇಕು ಅನ್ನೋದಕ್ಕೆ ಅಂತಾನೆ ಇವೆಲ್ಲ ಆಯ್ಕೆ ಮಾಡ್ಕೊಂಡಿಲ್ಲ. ನನಗೆ ಇದೇ ವಿಚಾರಗಳು, ನನಗೆ ತಿಳಿದಷ್ಟು ನಾನು ಕಥೆಗಳನ್ನ ಮಾಡಿದ್ದೀನಿ. ಇನ್ನೊಂದೇನಂದ್ರೆ ಸಮಾಜದ ಚಿಂತನೆಗೆ ನಾನು ಹೆಚ್ಚಾಗಿ ಅವರಿಗೆ ಯೋಚನೆ ಮಾಡಕ್ ಹಚ್ಚಬೇಕ್ರಿ ಅದು. ಓಕೆ, ನಾವು ಹಿಂಗೆಲ್ಲ ತಿಳ್ಕೊಂಡಿದ್ವಿ, ಹಿಂಗದ ಹಿಂಗದ ಹಿಂಗ ಅನ್ನೋದು ಒಂದು 2-3 ದಿನ ಆ ಕತೆ ಅವರಿಗೆ ಕಾಡಬೇಕು. ಆ ತರದ ಚಿಂತನೆಗೆ ಒಳಪಡುವ ಕತೆಗಳನ್ನ ನನಗ್ ಮಾಡೋದು ಬಹಳಷ್ಟು ಖುಷಿ ಸಿಗುತ್ತೆ. ಹಾಗಾಗಿ ನಾನು ಅಂತಹ ಕತೆಗಳನ್ನ ಮಾಡಿದ್ದೀನಿ. ರಾಜಿ ಮತ್ತೆ ಸಾಕಿ ಮತ್ತೆ ಅಪ್ಪಬೇಲಿ ಎಲ್ಲ ಇವೆಲ್ಲ ಕತೆಗಳು ರೈಟಿಂಗ್ ಅಂಡ್ ಡೈರೆಕ್ಷನ್ ಡನ್ ಬೈ ನಾನೇ ಮಾಡಿದೆ, ನನ್ನಿಂದನೇ ಆಯ್ತು. ಇದು ಚುರುಮುರಿಯ ಮತ್ತೆ ಬೇರೆ ಚಿತ್ರಗಳಿಗೆ ಬೇರೆಯವರ ಕತೆಗಳನ್ನ ತಗೊಂಡ್ ಮಾಡಿರೋದು. ಅದು ಚುರುಮುರಿಯ ಬಂದು ನೀಲ್ಗಂಗಾ ಚರಂತಿಮಠ್ ಅವರ ನೆಲ ಪುಸ್ತಕದಿಂದ ತಗೊಂಡೆ. ಸೊ ಹೀಗಾಗಿ ಹೀಗೆ ಇಷ್ಟು ನಾನು ಈ ತರದ ಮೆಸೇಜ್ಗಳನ್ನ ಕೊಟ್ಟಿಲ್ಲ, ನಂಗೆ ಗೊತ್ತಿಲ್ಲ. ಆಮೇಲೆ ಜನ ನನಗೇನು ಅನ್ಸುತ್ತೆ, ಚಿತ್ರದ ಮೂಲಕನೇ ಏನಾದ್ರೂ ನಾವು ಹೇಳಿ ಬದಲಾವಣೆ ತರಬೇಕು ಅಂದಾಗ 90% ಯಾರು ಬದಲಾಗಲ್ಲ, ಒಂದು ಸಣ್ಣ ಮಟ್ಟದ ಬದಲಾವಣೆ ಮಾತ್ರ ಆಗುತ್ತೆ ಅದರಿಂದ ಅಂತ ಅನ್ಸುತ್ತೆ. ನೆಗೆಟಿವಿಟಿ ಇದ್ದಾಗ ಜಾಸ್ತಿ ಬೇಗ ಹೋಗ್ಬಿಡುತ್ತೆ, ಪಾಸಿಟಿವಿಟಿ ಬಹಳ ಸ್ಲೋ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದಕ್ಕೆ ಸಮಯ ಬೇಕಲ್ವಾ? ಸೊ ಆ ನಿಟ್ಟಿನಲ್ಲಿ ಇದು ಕೂಡ ಅಂತ ಅನ್ಕೋತೀನಿ. ಇವೆಲ್ಲ ಚಿತ್ರಗಳಲ್ಲೂ ಕೂಡ ಏನನ್ನ ಕಾಣಬಹುದು ಅಂದ್ರೆ, ಮಹಿಳೆ ಒಂದು ಇರ್ತಾಳೆ ಅಲ್ಲಿ, ಅವಳ ಪಾತ್ರಗಳು ನಮಗೆ ಕಾಡುತ್ತೆ, ಯಾಕೆ ಅನ್ನೋದನ್ನ ಪ್ರಶ್ನೆಗಳನ್ನ ಮೂಡುತ್ತೆ. ಹೌದಲ್ವಾ, ಹೌದು ಹೀಗೂ ಇರುತ್ತಲ್ವಾ, ನಾವು ಹೀಗೆ ಯೋಚನೆ ಮಾಡಿರ್ಲಿಲ್ವಲ್ಲ ಅನ್ನೋದು ಕಾಡುತ್ತೆ ನನ್ನ ಎಲ್ಲ ಚಿತ್ರಗಳಲ್ಲೂ.
1: ಮೇಡಮ್, ಇನ್ನು ತಾವು ಸ್ವತಂತ್ರ ನಿರ್ದೇಶಕರಾಗಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ತಮಗೆ ಬಹಳಷ್ಟು ಸಂತೋಷ ತಂದು ಕೊಟ್ಟಂತಹ ಕ್ಷಣ ನಮ್ಮೊಂದಿಗೆ ನೆನೆಯೋದಾದ್ರೆ?
0: ನನಗೆ ಸಂತೋಷ ತಂದುಕೊಟ್ಟಿದ್ದು ಚುರುಮುರಿಯ ಸೆನ್ಸಾರ್ ಆದಾಗ. ಯಾಕಂದ್ರೆ ಸತತವಾಗಿ ಒಂದು 8 ವರ್ಷದಿಂದ ನಾನು ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅಸೋಸಿಯೇಟ್ ಆಗಿ ಮಾಡ್ತಾ ಇದ್ದೆ, ಡಬ್ಬಿಂಗ್ ಹೋಗ್ತಾ ಇದ್ದೆ, ಪಾತ್ರ ಮಾಡ್ತಾ ಇದ್ದೆ. ಇವತ್ತು ಏನಾದ್ರೂ ಒಂದು ಇದೆ ಅಂತಂದ್ರೆ ಅಲ್ಲಿ ಹೋಗಿ ನಾನು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೆ. ಕತೆಗಳನ್ನ 100 ಕತೆಗಳನ್ನ ಬರೆದಿದ್ದೆ, 100 ಕತೆಗಳನ್ನ ಅವು ಹಾಗೆ ಅಂದ್ರೆ ಧೂಳು ಹತ್ಕೋಂತ ಹಂಗೆ ಕೂತಿದ್ರು ಅವು, ಅದಕ್ಕೆ ಯಾವುದೇ ರೀತಿಯ ಇದನ್ನಿಲ್ಲ. ಅವು ಯಾವ ಕತೆಗಳು ಯಾವಾಗ ಅಂದ್ರೆ ಅವು ಚಿತ್ರವಾಗಿ ವಿಜುವಲ್ ಆಗಿ ಯಾವಾಗ ಬಂದವು, ಅವು ಬಂದ ದಿನ ಯಾವತ್ತು ಬಿಡುಗಡೆ ಆಗಿದಾವೆ, ಅವಾಗೆಲ್ಲವೂ ನನ್ನ ಸಂತೋಷದ ಕ್ಷಣಗಳು. ಯಾಕಂದ್ರೆ ನಾನು ಎಷ್ಟೇ ಗಟ್ಟಿಯಾಗಿ ಬರೆದ್ರು ಕೂಡ ನಾನು ಆ ಚಿತ್ರಗಳನ್ನ ನಿರ್ದೇಶನ ಮಾಡಿ ಆ ಚಿತ್ರಗಳನ್ನ ಸರಿಯಾಗಿ ಹೊಂದಿಸಿ ಅದನ್ನು ಜನರ ಮುಂದೆ ತಲುಪಿದಾಗ ಜನರು ಅದನ್ನ ನೋಡಿ ಉತ್ತರಿಸ್ತಾರಲ್ಲ ಖುಷಿಯಿಂದ, ಆ ಕ್ಷಣ ನನಗೆ ತುಂಬಾ ಸಂತೋಷದ ಸಮಯ ಅನ್ಕೋತೀನಿ. ಯಾಕಂದ್ರೆ ಆ ಒಂದು ಕ್ಷಣಕ್ಕಾಗಿ ಹಿಂದೆ ಒಂದು 8 ವರ್ಷದ ನಮ್ದು ನಿರಂತರ ತಾಳ್ಮೆ ಸ್ಟ್ರಗಲ್, ಹೀಗೆ ಮಾಡ್ಬೇಕು, ಇದೇ ಕತೆ ಆಯ್ಕೆ ಮಾಡ್ಕೋಬೇಕು, ಯಾಕೆ ಆಮೇಲೆ ಇದನ್ನ ಹೀಗೆ ತೋರಿಸ್ಬೇಕನ್ನೋ ತುಂಬಾ ಕಾನ್ಫ್ಲಿಕ್ಟ್ ಅಲ್ಲಿ ಕೂತಿರ್ತೀವಿ ನಾವು. ಸೊ ಹಾಗಾಗಿ ನನ್ಗೆ ಅದು ಸಂತೋಷದ ಕ್ಷಣ ಅಂತೀನಿ. ತುಂಬಾ ಇದೆ, ಪಾತ್ರಧಾರಿಗಳು ಬಂದಾಗ ಅವ್ರು ಮಾತಾಡೋ ರೀತಿ ಆಗಿರ್ಬೋದು, ಸಿಕ್ಕ ಪಾತ್ರಗಳನ್ನ ಅವ್ರು ಜೀವಿಸಿದ ರೀತಿ ಆಗಿರ್ಬೋದು. ನನಗೆ ಚುರುಮುರಿಯ ಸೆನ್ಸರ್ ಆದಾಗ ನನಗೆ ಬಹಳಷ್ಟು ಖುಷಿಯಾಗಿತ್ತು. ಯಾಕಂದ್ರೆ BA ಪ್ರೊಫೆಷನಲ್ ಡೈರೆಕ್ಟರ್ ಅನ್ಸ್ಕೊಂಡಿರೋದು, ಯಾಕಂದ್ರೆ ಎಷ್ಟೋ ಶಾರ್ಟ್ ಫಿಲ್ಮ್ ಮಾಡಿದ್ರೆ ನಾನು ಕಿರುಚಿತ್ರ ನಿರ್ದೇಶಕಿ ಆಗಿದ್ದೆ, ಫುಲ್ ಫ್ಲೆಗ್ಸ್ ಆಗಿ ಬೆಳ್ಳಿ ತೆರೆಯಲ್ಲಿ ಸಿನಿಮಾ ರಂಗದಲ್ಲಿ ನಾನು ಸಕ್ರಿಯವಾಗಿದ್ರೂ ಕೂಡ ನಿರ್ದೇಶಕಿ ಅಂತ ಬರಬೇಕು ಆಗಿರೋಕೆ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿ ಸೆನ್ಸಾರ್ ಸರ್ಟಿಫಿಕೇಟ್ ತಗೋಬೇಕು ನಾವು. ಸೊ ಹಾಗಾಗಿ ಆ ಕ್ಷಣ ನನಗೆ ಸಂತೋಷದ್ದು, ತುಂಬಾ ನಾನು ಖುಷಿ ಪಟ್ಟಿದ್ದು ಅಂತ ನಿಮಗೆ ವೈಯಕ್ತಿಕವಾಗಿ ತಿಳಿಸಬಲ್ಲೆ.
1: ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಿರ್ದೇಶಕಿ, ನಿರ್ಮಾಪಕಿ, ಬರಹಗಾರ್ತಿ ಹಾಗೂ ಕಲಾವಿದೆಯಾದಂತಹ ಸುಪ್ರಿಯಾ ಶಂಕರ್ ನಿಪಾಣಿಯವರು. ಮೇಡಮ್, ತಾವು ನಿರ್ದೇಶಿಸಿದಂತಹ ಚುರುಮರಿಯ ಚಿತ್ರ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ವೆಸ್ಟ್ ಬೆಂಗಾಲ್ ಹಾಗೂ ಮೈಸೂರು ದಸರಾ ಫೆಸ್ಟಿವಲ್ ನಲ್ಲಿ ಆಯ್ಕೆ ಆಗುತ್ತೆ, ಅದು ನಿಮಗೆ ಎಷ್ಟು ಹೆಮ್ಮೆ ತಂದುಕೊಡುತ್ತೆ?
0: ಹಾ, 2 ಚಿತ್ರಗಳು ತುಂಬಾ ಖುಷಿಯಾಗಿದೆ ನನ್ಗೆ ಆತರ ಬಂದಾಗ. ಇನ್ನೂ ಬರಬೇಕು ಅನ್ನೋದಿತ್ತು ನನಗೆ, ಇನ್ನೂ ಬಹಳಷ್ಟು ಫೆಸ್ಟಿವಲ್ಗಳಿಗೆ ಹೋಗುತ್ತೆ ಆ ಚಿತ್ರ ಅನ್ನೋದು. ನನಗೆ ವೈಯಕ್ತಿಕವಾಗಿ ಹಣ ಹೊಂದಾಣಿಕೆಯ ಸಮಸ್ಯೆ ಇತ್ತು, ಯಾಕಂದ್ರೆ ಬಹಳಷ್ಟು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗಳು ಇದಾವೆ, ಆ ಎಲ್ಲ ಚಿತ್ರಗಳಿಗೆ ಕಲಾತ್ಮಕ ಈ ಥರದ ಕಲಾತ್ಮಕ ಚಿತ್ರ ಇರಾನಿ ಫೆಸ್ಟಿವಲ್ಸ್ ಇದಾವೆ, ಬೇರೆ ಫೆಸ್ಟಿವಲ್ಗಳಲ್ಲಿ ಹಾಕಿದ್ರೆ ಅದ್ರ ಫೀಸು ದೊಡ್ಡ ಮಟ್ಟದ ಇರುತ್ತೆ, ಯುರೋದಲ್ಲಿ ಅದೆಲ್ಲ ಡಾಲರ್ ಅಲ್ಲಿ ಇರೋದಕ್ಕೆ ಆ ಮಟ್ಟದ ಫೀಸ್ಗಳನ್ನ ಕಟ್ಟಿ ವಿ ಹ್ಯಾವ್ ಟು ವೇಟ್ ಫಾರ್ ದ ರಿಸೀವ್ ಬರ ಆಯ್ಕೆಗೆ ಕೂಡಬೇಕಾಗುತ್ತೆ. ಸೊ ಹೀಗೆ ಒಂದು 10-20 ನಾನು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಹಾಕಬೇಕು ಅಂತಂದ್ರೆ ಬಹಳ ದೊಡ್ಡ ಮಟ್ಟದ ಹಣ ನನ್ನಿಂದ ಹೋಗುತ್ತೆ. ಹಾಗಾಗಿ ನನಗೆ ಹಣಕಾಸಿನ ಸಮಸ್ಯೆ ಇತ್ತು ಅವಾಗ, ಚುರುಮುರೆ ಮಾಡಿದ್ಮೇಲೆ ಅದನ್ನ ತಲುಪಿಸ್ಲಿಕ್ಕೆ ನೋಡಿ, ಹಾಗಾಗಿ ನಾನು ಅಲ್ಲೆಲ್ಲ ಹಾಕ್ಲಿಕ್ಕೆ ಆಗ್ಲಿಲ್ಲ. ಏನು ನನಗೆ ಸಿಕ್ಕದ್ದು ನನ್ನ ಬಜೆಟ್ ಅಲ್ಲಿ ಇದ್ದದಕ್ಕೆ ನಾನು ಕಳಿಸಿದ್ದೆ, ಆಮೇಲೆ ಕೆಲವೊಂದು ಫ್ರೀ ಫೆಸ್ಟಿವಲ್ಗೂ ಕಳಿಸಿದ್ದೆ. ಸೊ ಅದು ಎಲ್ಲ ಕಡೆ ಸೆಲೆಕ್ಟ್ ಆಗಿರೋದಕ್ಕೆ ಸಿಕ್ಕಿರೋದಕ್ಕೆ ಅಷ್ಟಕ್ಕೆ ತುಂಬಾ ಖುಷಿ ಇದೆ.
1: ಮೇಡಮ್, ಈಗ ತಮ್ಮ ಕಿರುಚಿತ್ರಗಳಿಗೆ ಬಂದಂತಹ ಪ್ರಶಸ್ತಿಗಳು ಹಾಗೂ ಎಂಪ್ಲಾಯಿ ಆಫ್ ದ ಇಯರ್ ಕೂಡ ತಗೊಳ್ತೀರಾ, ಹಾಗೆಯೇ ಕನ್ನಡ ಸೇವಾರತ್ನ, ಕರುನಾಡ ಸಿರಿ ಸೇರಿದಂತೆ ಅನೇಕ ಗೌರವಗಳಿಗೆ ತಾವು ಪಾತ್ರರಾಗ್ತೀರ, ಅವು ತಮ್ಮ ಜೀವನಕ್ಕಾಗಿರ್ಬೋದು ಅಥವಾ ಸಿನಿಮಾದ ಪಯಣಕ್ಕೆ ಎಷ್ಟು ಪ್ರೇರಣೆ ಆದ್ವು ಅಂತ?
0: ಅವುಗಳು ನನಗೆ ನಾನು ಮಾಡುತ್ತಿರುವ ಕೆಲಸ ಸರಿಯಾಗಿದೆ, ನೀನು ಮಾಡುತ್ತಿರುವ ವಿಚಾರಗಳು, ಹೋಗುತ್ತಿರುವ ಚಿತ್ರಗಳು, ಕೊಡುತ್ತಿರುವ ಸಾಮಾಜಿಕವಾಗಿ ಕೊಡುತ್ತಿರುವಂತಹ ಆಲೋಚನೆಗಳು ಸರಿಯಾಗಿವೆ ಅಂತ ನನಗೆ ಆ ಪ್ರಶಸ್ತಿಗಳ ಮುಖೇನ ನನಗೆ ಮನವರಿಕೆ ಆಯಿತು. ಆಮೇಲೆ ಅಷ್ಟೇ ಹೆಚ್ಚಿನ ಜವಾಬ್ದಾರಿಗಳು ಕೂಡ ಬಂದಿದೆ, ಇನ್ನೂ ಹೆಚ್ಚಿನ ಮಟ್ಟದಂತಹ ಕೆಲಸಗಳನ್ನು ಮಾಡಬೇಕು ಅನ್ನೋದು. ಆದಮೇಲೆ ನಾನು ಯಾವತ್ತೂ ಹೆಚ್ಚಾಗಿ ಈ ಪ್ರಶಸ್ತಿಗಳ ಕುರಿತಾಗಿ ಯೋಚನೆ ಮಾಡಲ್ಲ, ಯಾಕಂದ್ರೆ ನಾನು ಇನ್ನೂ ಏನು ಮಾಡಿಲ್ಲ, ಇನ್ನೂ ಮಾಡೋದು ತುಂಬ ಇದೆ. ನನಗೊಂದು ಭಾರತೀಯ ಚಿತ್ರವನ್ನ ಮಾಡಬೇಕು ಅನ್ನೋದು ಕನಸಿದೆ, ಹಾಗಾಗಿ ನಾನು ಅದರ ಮಟ್ಟಿಗೆ ಹೆಚ್ಚಾಗಿ ಯೋಚನೆ ಮಾಡ್ತಾ ಇರ್ತೀನಿ. ಕೆಲವೊಂದು ಪ್ರಶಸ್ತಿಗಳು ನನಗೆ ಬಂದಾಗ ನಾನು ಆ ಕಾರ್ಯಕ್ರಮಕ್ಕೆ ಅಟೆಂಡ್ ಕೂಡ ಆಗಿಲ್ಲ ಮೇಡಮ್, ಹೋಗೇ ಇಲ್ಲ, ನಾನು ಅವ್ರ ಮನೆಗೆ ಕಳಿಸಿರೋದಿದೆ. ಮೊದಲ ಹಂತದಲ್ಲಿ ರಾಜಿ ಆಮೇಲೆ ಸಾಕ್ಷಿ ಎಲ್ಲ ಮಾಡಿದಾಗ ನಾನು ಅಟೆಂಡ್ ಮಾಡಿಲ್ಲ. ನನ್ನ ಚಿತ್ರದಲ್ಲಿ ಭಾಗವಹಿಸಿದ ಕಲಾವಿದರು ಹೋಗಿ ಅದನ್ನ ಪ್ರಶಸ್ತಿನ ತಗೊಂಬಂದು ನನ್ನ ಮನೆಗೆ ಕಳಿಸಿದ್ದಾರೆ. ಯಾಕಂದ್ರೆ ನೋಡಿ ಅವಾಗ ಎಂತ ಪರಿಸ್ಥಿತಿಯಿಂದ ನಾನು ತುಂಬಾ ಬಡತನದಿಂದ ಬಂದವಳು, ನನಗೆ ಅಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಅವ್ರ ಪ್ರಶಸ್ತಿ ಕೊಡ್ತಾ ಇದಾರೆ, ನಾ ಚಿತ್ರ ಮಾಡಿದೀನಿ, ನನ್ನ ಚಿತ್ರ ಎಲ್ಲ ಕಡೆ ಹೋಗಿದೆ, ಆದ್ರೆ ನನ್ಗೆ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ನನ್ನ ಹತ್ರ ಹಣದ ಇದನ್ನ, ಯಾಕಂದ್ರೆ ನಾವು ಸ್ಕೂಲ್ ಟೀಚರ್ ಆಗಿರೋದಕ್ಕೆ ನಮ್ದು ಆಮೇಲೆ ಪ್ರೈವೇಟ್ ಸ್ಕೂಲ್ ಅಲ್ಲಿ ಕೆಲಸ ಮಾಡಿದಾಗ ಅಷ್ಟೊಂದು ಇರಲ್ಲ. ಸೊ ಹಾಗಾಗಿ ನಂಗೆ ಅಲ್ಲಿಂದ ಹೋಗೋಕಿಲ್ಲ, ಮನೆಯಲ್ಲಿ ಸಹಾಯ ಮಾಡ್ತಾ ಇರಲಿಲ್ಲ ಮಮ್ಮಿ, ಸಿನಿಮಾ ಕೆಲಸಗಳು ಇವಂದ್ರೆ ದೇ ಆರ್ ನಾಟ್ ಸಪೋರ್ಟಿಂಗ್ ಮೀ, ಮನೆಯಲ್ಲಿ ಸಪೋರ್ಟ್ ಇರಲಿಲ್ಲ, ಎಲ್ಲೂ ಸಪೋರ್ಟ್ ಇರಲಿಲ್ಲ, ಹಾಗಾಗಿ ಮತ್ತೆ ಯಾರ ಹತ್ರನೂ ಕೈ ಚಾಚಿ ಅಭ್ಯಾಸ ಇರಲಿಲ್ಲ, ಹಾಗಾಗಿ ಕಷ್ಟ ಇತ್ತು. ಅಲ್ಲಿ ಹೋಗೋಕ್ಕೂ ನನ್ನ ಹತ್ರ ಹಣ ಇರಲಿಲ್ಲ ಅಂದ್ರೆ ನೋಡಿ, ಹಾಗಾಗಿ ನನಗೆ ಹೋಗೇ ಇಲ್ಲ. ಕೆಲವು ಪ್ರಶಸ್ತಿಗಳು ನಂಗೆ ಬಂದಿದ್ದಾವೆ, ಅವರೇ ಬಹಳ ಗೌರವ ಪೂರ್ವಕವಾಗಿ ಮನೆಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ನಾನೆಲ್ಲರೂ ಅವ್ರಿಗೆ ಆಭಾರಿಯಾಗಿದ್ದೇನೆ. ಮತ್ತು ಏನಂದ್ರೆ ಅವುಗಳು ನನಗೆ ಇನ್ನಷ್ಟು ಬಲ ತಂದಿವೆ ಮೇಡಮ್, ಯಾಕಂದ್ರೆ ಇನ್ನೂ ಏನಾದ್ರೂ ಮಾಡಬೇಕು ಸಾಮಾಜಿಕವಾಗಿ, ನಾನು ಬೇರೆ ಎಂತಹ ಚಿತ್ರಗಳನ್ನ ಮಾಡಬೇಕು, ಯಾವ ಚಿತ್ರಗಳ ಮುಖೇನ ನಾನು ಸಮಾಜದಲ್ಲಿ ತೆರೆದಿಟ್ಕೋಬೇಕು ಅನ್ನೋದು ನನ್ನ ಜವಾಬ್ದಾರಿ ಹೆಚ್ಚಿದೆ ಅಲ್ಲಿ.
1: ಮೇಡಮ್, ಈಗ ತಮ್ಮ ಒಂದು ನಿರ್ದೇಶನದ ಮತ್ತೊಂದು ಚಿತ್ರ ರೊಟ್ಟಿ, ಶೀರ್ಷಿಕೆ ಕೇಳಿದಾಗ್ಲೇ ಬದುಕಿನ ಹಸಿವು ಹಾಗೇನೆ ಹೋರಾಟ ನೆನಪಾಗುತ್ತೆ. ಈ ಕಥೆಯ ಆಲೋಚನೆ ಹೀಗೆ ಹುಟ್ಟಿತು ಅಂತ.
0: ಅದು ಇದು ಗುಬ್ಬಿವಾಣಿ ಟ್ರಸ್ಟ್ ಅಂತ ಒಂದಿದೆ ಬೆಂಗಳೂರಲ್ಲಿ, ಅವರ ಟ್ರಸ್ಟ್ ಮುಖೇನ ಒಂದು ಮಹಿಳಾ ಚಲನಚಿತ್ರೋತ್ಸವನ ಆಯೋಜನೆ ಮಾಡಿದ್ರು. ಹೋದ ವರ್ಷ ಕೂಡ ಮಾಡಿದ್ರು, ಈ ವರ್ಷ ಕೂಡ ಮಾಡಿದ್ರು. ಅದಕ್ಕೆ ಮಹಿಳಾ ನಿರ್ದೇಶಕಿಯರ ನಿರ್ದೇಶಿತ ಚಿತ್ರಗಳು ಬೇಕು, ಅದಕ್ಕೆ 100,000 ಬಹುಮಾನ ಇದೆ, ಮತ್ತೆ ಗ್ರಾಮೀಣ ಭಾಗದ ಮಹಿಳಾ ಸಬಲೀಕರಣದ ವಿಷಯ ಮೇಲೆ ಬೇಕು ಅಂತ ಅವರೇ ವಿಷಯವನ್ನ ಕೊಟ್ಟಿದ್ರು. ಆ ವಿಷಯವನ್ನ ಕೊಟ್ಟಿದ್ಮೇಲೆ ನಾನು ಸ್ವಲ್ಪ ಚಿಂತನೆ ಮಾಡ್ತಾ ಇದ್ದೆ, ಏನು ವಿಚಾರವಾಗಿ ಮಾಡೋಣ, ಚಿತ್ರ ಹೇಗಾಗುತ್ತೆ ಅನ್ನೋದನ್ನ ತುಂಬಾ ಯೋಚನೆ ಮಾಡ್ತಾ ಇದ್ವಿ. ಸುಮಾರು ಒಂದು 25 ಕತೆಗಳ ಜೊತೆ ನಾವು ಕೂತಿದ್ವಿ. ಅದರ ನಂತರದಲ್ಲಿ ನಮಗೆ ಸಿಕ್ಕಿದ್ದು, ಮೊದಲಿಗೆ ತಿರುಳು ಸಿಕ್ಕಿದ್ದು, ಒಬ್ಳು ರೊಟ್ಟಿ ಮಾಡಿ ವ್ಯಾಪಾರ ಶುರು ಮಾಡಿ ರೊಟ್ಟಿ ಫ್ಯಾಕ್ಟರಿ ಮಾಡ್ತಾಳೆ, ಅದನ್ನ ಮಾಡುನು ಅಂತ ಹೇಳಿ ಬಂತ್ರಿ. ಅಷ್ಟು ನನಗೆ ಇನಫ್ ಆಗ್ಲಿಲ್ಲ. ರೊಟ್ಟಿ ಮಾಡ್ದಾರೆ, ರೊಟ್ಟಿ ಫ್ಯಾಕ್ಟರಿ ಮಾಡ್ದಾರೆ, ಅದೊಂದು ವಿ ಆರ್ ಗೋಯಿಂಗ್ ವಿತ್ ಡಾಕ್ಯುಮೆಂಟೇಶನ್, ಡಾಕ್ಯುಮೆಂಟ್ರಿ ಆಗುತ್ತಲ್ಲ ಅದು, ಕಿರುಚಿತ್ರ ಹೇಗ ಕತೆ, ಒಂದು ಕತೆ ಬೇಕಲ್ಲ ಅದ್ರೊಳಗಡೆ ಅನ್ನೋದು ನನಗಿತ್ತು. ಆಮೇಲೆ ಅದನ್ನ ಸ್ಟಡಿ ಮಾಡಿದೆ. ನಾನು ಕತೆಗೆ ಬರಹಗಾರ್ತಿ ಆಗಿರೋದಕ್ಕೆ ಕತೆ, ಆಮೇಲೆ ಸಿನಿಮಾ, ನಾನು ಮೇಡಮ್ ಎಲ್ಲ ರೀತಿಯ ಸಿನಿಮಾ ರಂಗದ ಕೋರ್ಸ್ಗಳನ್ನು ನಾನು ಪ್ರೊಫೆಷ್ನಲ್ ಆಗಿ ಮಾಡ್ಕೊಂಡಿದ್ದೀನಿ. ಅಂದರೆ ಡಿಪ್ಲೊಮಾ ಇನ್ ಡೈರೆಕ್ಷನ್ ಆಗಿರ್ಬೋದು, ಡಿಪ್ಲೊಮಾ ಇನ್ ರೈಟಿಂಗ್, ವಾಟ್ ಈಸ್ ಸಿನಿಮಾ ರೈಟಿಂಗ್, ಚಿತ್ರಕಥೆ ಸಂಭಾಷಣೆ ಆಗಿರ್ಬೋದು, ಅದಾದಮೇಲೆ ಕ್ಯಾಮ್ರಾ ಕೂಡ ನಾನು ಕಲ್ತಿದ್ದೀನಿ. ಸೊ ಹೀಗಾಗಿ ಅವೆಲ್ಲದರಲ್ಲಿ ಯಾವುದು ಹೇಗೆ ಹೋಗಬೇಕು ಅನ್ನೋದಕ್ಕೆ ಆ ಥೆರೋಟಿಕಲ್ ಒಂದು ಬರೆಯೋ ಮೆಥಡ್ ಇರುತ್ತೆ. ಆ ಕಾನ್ಫ್ಲಿಕ್ಟ್ನ ಹಾಕ್ತಾ ನಾನು ಕೂತೆ. ಕೂತಾಗ ನನಗೆ ಈ ರೊಟ್ಟಿನ ಏನು ಮಾಡೋಣ ಕತೆಯಾಗಿ ಪರಿಣಮಿಸ್ಕೊಂಡು, ಒಬ್ಬಳು ರೊಟ್ಟಿ ಏನೂ ಇರಲ್ಲ, ಒಂದು ಸಮಸ್ಯೆ ಬಂದಾಗ ಅವಳು ಆತ್ಮನಿರ್ಭರವಾಗಿ ಹೇಗೆ ತನ್ನನ್ನು ತಾನು ಗೆದ್ದು ಒಂದು ರೊಟ್ಟಿಯನ್ನು ಉದ್ಯೋಗವಾಗಿ ಮಾಡ್ಕೋತಾಳೆ ಅಂತ. ರೊಟ್ಟಿನೇ ಇಡೋಣ ಇದಕ್ಕೆ ಅನ್ನೋದು ಅವಾಗ ಗೊತ್ತಾಯಿತು. ಯಾಕಂದರೆ ರೊಟ್ಟಿ ಉತ್ತರ ಕರ್ನಾಟಕದ ಮನೆ ಮನೆಯ ಒಂದು ಬದುಕಿನ ಬುತ್ತಿಯಾಗಿ ಇವತ್ತಿಗೂ ಇದೆ, ಎಲ್ಲರಿಗೂ ಗೊತ್ತಿರುವಂತಹದ ವಿಚಾರ ಅದು. ಆಮೇಲೆ ರೊಟ್ಟಿಯನ್ನು ನೋಡಿ ಆ ಕತೆ ನಾನು ಮಾಡ್ಬೇಕಾದ್ರೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇರಲಿಲ್ಲ, ಇವಾಗ ಹೇಳ್ತಾ ಇದ್ದೀನಿ, ಆವಾಗ ಅಷ್ಟು ಮಾಡಲಿಲ್ಲ. ಏನೋ ಬೇರೆ ಥರ ಅಂದರೆ ಸಬಲೀಕರಣದ ಕತೆ ಕ್ಲಿಯರ್ ಆಗಬೇಕು, ಸ್ಟೋರಿ ಕ್ಲಿಯರ್ ಆಗಬೇಕು ಅಂತ ಯೋಚನೆ ಮಾಡಿ ಅಷ್ಟೇ ಮಾಡಿದೆ ನಾನು. ಆದರೆ ಅದನ್ನು ಈ ತೆರೆದುಕೊಂಡ ರೀತಿ ಬಹಳ ವಿಸ್ಮಯವಾಗಿದೆ. ಯಾಕಂದರೆ ನೋಡ್ರಿ, ಆ ರೊಟ್ಟಿಯಲ್ಲಿ ನನ್ನ ಲೈನ್ಗಳನ್ನು ಬರಿಬೇಕಾದ್ರೆ, ಮಗಳು ತಾಯಿಯ ಸೆರಗು ಎಳೆದು ಕೇಳಿದಳು ಅವ್ವ ರೊಟ್ಟಿ ಕೊಡವ್ವ ಅಂತ ಅದರಲ್ಲಿ ನಾವು ಬರೆದಿದ್ದೆ. ಅದನ್ನ ತೋರಿಸ್ಬೇಕು. ಅದನ್ನ ಹೇಗೆ ತೋರಿಸೋಣ, ಯಾವ ಟೈಮಲ್ಲಿ ಅವಳು ಹಾಗೆ ಹೇಳಬೇಕು, ಹಿಂಗೆಲ್ಲನ. ಆಮೇಲೆ ಬಹಳ ಬರವಣಿಗೆ ಟೈಮಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಮೇಡಮ್ ನಾನು ತುಂಬಾ ಬರೆದ್ ಬಿಡ್ತೀವಿ, ಹೀಗೆ ಹೀಗೆ ಹೀಗೆ ಹೀಗೆ ಒಂದು ತುಂಬಾ ವಿಧ ವಿಧದಲ್ಲಿ ಬರೆದು, ಆದ್ರೆ ನಮಗೆ ಅಷ್ಟೊಂದು ಡೈರೆಕ್ಟ್ ಮಾಡ್ಲಿಕ್ಕೆ ಲೊಕೇಶನ್ ಆಗಿರ್ಬೋದು, ಪ್ಲೇಸ್ಗಳು, ಅದನ್ನ ಶೂಟಿಂಗ್ ಮಾಡೋ ಟೈಮಿಗೆ ಅಷ್ಟೆಲ್ಲ ಸಾಧ್ಯತೆಗಳು ಆಗಲ್ಲ. ನಾನು ಅವಳನ್ನ ಒಂದು ಸಮುದ್ರದ ದಂಡೆಯಲ್ಲಿ ನಿಂತ್ಕೊಂಡು ಅವಳು ಹೋಗ್ಬಿಡ್ತಾಳೆ ಸಮುದ್ರಕ್ಕೆ ಸಾಯ್ಲಿಕ್ಕೆ ನೀರ್ ಹತ್ರ, ಅವಾಗ ಮಗಳು ಬಂದು ಕೇಳಿದಾಗ ಓಡ್ತಾ ಓಡ್ತಾ ಇರ್ತಾಳೆ, ತಾಯಿಗೆ ಅವಾಗ ನೆನಪಾಗುತ್ತೆ, ಓಡ್ತಾ ಓಡ್ತಾ ಇರ್ತಾಳೆ, ಅವಳು ಸೆರಗು ಹಾರ್ತಾ ಇರುತ್ತೆ, ಆ ಸೆರಗು ಮಗುವಿನ ನೆರಳಾಗಿ ಕಾಡ್ತಾ ಇರುತ್ತೆ. ಹೀಗೆಲ್ಲ ತುಂಬಾ ಇದನ್ನೆಲ್ಲ ಬರೆದಿರ್ತೀವಿ, ಆದ್ರೆ ನಮ್ಗೆ ರಿಯಾಲಿಟಿಯಲ್ಲಿ ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯತೆಗಳು ಆಗಲ್ಲ. ಆದ್ರೂ ನಂಗೆ ಏನ್ ಸಾಧ್ಯತೆ ಆಗಿದೆ ಅದನ್ನ ಮಾಡಿದೀನಿ. ಹೀಗೆ ವಿಜುವಲ್ಲಿ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಈ ಮುಖೇನವಾಗಿ ರೊಟ್ಟಿ ಬಂತು. ರೊಟ್ಟಿಯನ್ನ ನಾವೆಲ್ಲ ನೋಟ್ ಮಾಡ್ಕೊಂಡ್ವಿ, ಎಲ್ಲೆಲ್ಲಿ ರೊಟ್ಟಿ ಮಾಡ್ತಾರೆ. ಈಗ ಮನೇಲಿ ರೊಟ್ಟಿ ಮಾಡ್ತಾರೆ, ಅದಾದ್ಮೇಲೆ ರೊಟ್ಟಿ ಸಣ್ಣ ಪ್ರಮಾಣದ ಅಂಗಡಿ ಇಟ್ಕೋತಾರೆ, ಹೋಟೆಲ್ಗಳಿಗೆ ರೊಟ್ಟಿ ಕೊಡ್ತಾರೆ, ಅದಾದ್ಮೇಲೆ ರೊಟ್ಟಿ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ, ಅದಾದ್ಮೇಲೆ ಬಾದಾಮಿ ಬನಶಂಕರಿಗಳಲ್ಲಿ ರೊಟ್ಟಿ ಮಾಡ್ತಾರೆ, ಅದಾದ್ಮೇಲೆ ಕವಿಸಿದ್ದೇಶ್ವರ, ಆಮೇಲೆ ಬೇರೆ ಬೇರೆ ಮಠಗಳಿಗೆ ರೊಟ್ಟಿ ಜಾತ್ರೆ ಅಂತಾನೆ ರೊಟ್ಟಿಯನ್ನ ತಗೊಂಡು ಹೋಗಿ ಸಂಭ್ರಮಿಸೋದು ಮಾಡ್ತಾರೆ. ಇವೆಲ್ಲ ರೊಟ್ಟಿ ಬಗ್ಗೆ ನಾವು ರಿಸರ್ಚ್ ಮಾಡಿ ಇಟ್ಕೊಂಡೆ. ಇದರಲ್ಲಿ ನಮ್ಮ ಕತೆಗೆ ಏನೇನು ಮಾಡ್ಕೊಳ್ಳೋಣ ಅನ್ನೋದನ್ನ ಮಾತ್ರ ಆಯ್ಕೆ ಮಾಡಿಕೊಂಡು ರೊಟ್ಟಿ ಚಿತ್ರವನ್ನ ಮಾಡಿದ್ದೀನಿ. ಆ ರೊಟ್ಟಿ ಇಷ್ಟು ಮೇಡಮ್. ಮತ್ತೊಂದು ರೊಟ್ಟಿ ಬಗ್ಗೆ ಹೇಳಬೇಕು ಅಂತಂದರೆ, ರೊಟ್ಟಿ ಚಿತ್ರ ಅದು ಫೆಸ್ಟಿವಲ್ಗೂ ಕೂಡ ಅಪ್ಲೈ ಮಾಡಿದೆ. ಫೆಸ್ಟಿವಲಲ್ಲಿ ಕೂಡ 100,000 ಬಹುಮಾನ ಬಂತು, ಮತ್ತು ಪ್ರಥಮ ಬಹುಮಾನ, ಮತ್ತು ಆಡಿಯನ್ಸ್ ಚಾಯ್ಸ್ ಅನ್ನುವಂಥ ಇನ್ನೊಂದು ಬಹುಮಾನವನ್ನು ಕೂಡ ಅದು ರೊಟ್ಟಿ ಚಿತ್ರ ತೆಗೆದುಕೊಳ್ತು. ಅದಕ್ಕಿಂತ ಮುಖ್ಯವಾಗಿ ರೊಟ್ಟಿ ನಾವು ಯೂಟ್ಯೂಬಲ್ಲಿ ಕೂಡ ಹಾಕಿದ್ವಿ, ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ ಕನ್ನಡ ಲ್ಯಾಂಗ್ವೇಜಲ್ಲಿ. ಆ ರೊಟ್ಟಿ ಕೂಡ ಅದರ ಮುಖೇನ ತೆರೆದುಕೊಂಡ ರೀತಿ ಬಹಳ ರೋಚಕವಾಗಿದೆ. ಯಾಕಂದರೆ ನಾವು ಕೇವಲ ನಾನು ಚಿತ್ರ ಮಾಡಿದ್ದು ಆ ಗುಬ್ಬಿವಾಣಿಯವರ ಟ್ರಸ್ಟ್ ಅವರು ಹೇಳಿದ್ದಕ್ಕೆ, ಅಲ್ಲಿ ಅವರು ಇಟ್ಕೊಂಡ ಯೋಜನೆ ನನಗೆ ಬಹಳಷ್ಟು ಖುಷಿ ಕೊಟ್ಟಿತ್ತು. ನೋಡಿ, ಮಹಿಳಾ ನಿರ್ದೇಶನ ಚಿತ್ರಗಳ ಬೇಕು ಅಂದಾಗ ನೋಡಿ, ನಮಗೋಸ್ಕರ ಯಾರೋ ಒಬ್ರು ಫೆಸ್ಟಿವಲ್ ಮಾಡ್ತಾ ಇದ್ದಾರೆ, ಮತ್ತೆ ಮಹಿಳಾ ಸಬಲೀಕರಣದ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದಾಗ ಒಬ್ಬಳು ಮಹಿಳೆಯಾಗಿ ನಾನು ಇದನ್ನ ಮಾಡಲೇಬೇಕು, ನನ್ನ ಜವಾಬ್ದಾರಿ ಅಂತ ನಾನೇ ನಿರ್ಮಾಣ, ನನ್ನ ಅಳಿಯುಳಿದ ಎಲ್ಲ ಹಣವನ್ನ ನಾನೇ ಸೇರಿಸಿ ಅದನ್ನ ನಿರ್ಮಾಣದ ಕೆಲಸವನ್ನ ನಾನೇ ತಗೊಂಡು ಮಾಡಲೇಬೇಕು ಈ ಚಿತ್ರವನ್ನ ಅಂತ ಮಾಡಿದೆ. ಅವಾಗ ನಾನು ಉತ್ತರ ಕರ್ನಾಟಕದಾಗಿರೋ ರೊಟ್ಟಿ ಸೆಂಟಿಮೆಂಟ್ ನನಗಿತ್ರಿ. ಹಾಗಾಗಿ ರೊಟ್ಟಿಯನ್ನ ಬೆಳೆದ ಹೇಗೆ ಗ್ಲೋಬಲಿ ಹೇಗೆ ಮುಂದೋಗ್ತಾಳೆ ಅನ್ನೋದಕ್ಕೆ ನಾನು ಮಾಡಿದ ನಂತರ ಅದು ಅರ್ಪಣೆ ಹೇಗಿದೆ ಅಂದ್ರೆ, ಒಂದು ಸ್ವಾವಲಂಬಿ ಬದುಕು, ಸ್ಥಳೀಯ ವಸ್ತುಗಳ ಉತ್ಪಾದನೆ ಪ್ರಚೋದನೆ ಮತ್ತು ಮಹಿಳಾ ಸಬಲೀಕರಣ, ಸ್ವಸಹಾಯ ಗುಂಪುಗಳು, ಗುಡಿ ಕೈಗಾರಿಕೆ, ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಉದ್ಯಮ ವಲಯಗಳು, ರೊಟ್ಟಿ ಫ್ಯಾಕ್ಟರಿಗಳು, ಹೀಗೆ ಎಲ್ಲಾ ವರ್ಗದ ಕೆಲಸ ಮಾಡುವ ಮಹಿಳೆಯರಿಗೆ ಈ ಚಿತ್ರ ಅರ್ಪಣೆಯಾಗಿದೆ. ಒಂದು ನೋಡಿ, ರೊಟ್ಟಿಯನ್ನ ಒಂದು ಜಾಗತಿಕ ಮಟ್ಟದಲ್ಲಿ ಕೇಂದ್ರವಾಗಿಟ್ಕೊಂಡು ಅಲ್ಲಿರುವಂತಹ ಶಾಂತವನ್ನು ಪಾತ್ರ ತನ್ನ ಸಬಲೀಕರಣ ಹೊಂದಿ ತನ್ನ ಶಕ್ತಿ ಮತ್ತೆ ಅದಕ್ಕೇನ್ ಮಾಡ್ತಾಳೆ, ಲೋಕಲ್ ಫಾರ್ ವೋಕಲ್ ಎನ್ನುವಂತೆ ತಾನು ಸಬಲೆಯಾಗಿ ಮುಂದೆ ಬರ್ತಾಳೆ. ಇದೆಲ್ಲವನ್ನು ಸೇರಿಸುವುದರ ಮೂಲಕ ಮುಖ್ಯವಾದ ನನ್ನ ಉದ್ದೇಶ ಏನಾಗಿತ್ತು, ಇದ್ರ ಎಲ್ಲದರ ಆಚೆಗೆ ಸ್ಥಳೀಯ ವಸ್ತುಗಳಿಗೆ ಪ್ರಾಶಸ್ತ ಕೊಡಿ, ನಮ್ಮಲ್ಲಿರುವಂತ ವಸ್ತುಗಳಿಗೆ ಪ್ರಾಶಸ್ತ್ಯವನ್ನ ಮೊದಲು ಕೊಡಿ. ಅಂದ್ರೆ ನಮ್ಮಲ್ಲಿ ಸೀರೆ ನೇಯೋದಿದೆ, ಇಲ್ಲಿಯ ಏನಿದೆ ಸ್ಥಳೀಯ ವಸ್ತುಗಳು, ಅದಕ್ಕೆ ನೀವು ಹೆಚ್ಚಾಗಿ ಪ್ರಾಶಸ್ತ್ಯ ಕೊಡಬೇಕು ಅನ್ನೋದ್ರ ಮುಖೇನ ನಾನು ರೊಟ್ಟಿಯನ್ನ ಮಾಡಿದೆ. ಅದರ ನಂತರ ಹಂತದಲ್ಲಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದಾಗ ಅಲ್ಲಿ 100,000 ಜನರು ಅದನ್ನ ವೀಕ್ಷಣೆ ಮಾಡಿದ್ರು. ವೀಕ್ಷಣೆ ಮಾಡುವುದರ ಜೊತೆ ಜೊತೆಗೆ ಅದನ್ನ ಮಹಿಳೆಯರು ನೋಡಿದವರು ನನಗೆ ವೈಯಕ್ತಿಕವಾಗಿ ಬರೆದಾಕಿದ್ದಾರೆ, ಕಮೆಂಟ್ ಮಾಡಿದ್ದಾರೆ. ಬೇರೆ ಬೇರೆ ಕಡೆ ಶೋಗಳು ಕೂಡ ಅದೆಲ್ಲ ಕಡೆ ರೊಟ್ಟಿ ಶೋಗಳು ಪ್ರದರ್ಶನ ಕೂಡ ಕಂಡಿತು ಚೆನ್ನಾಗಿ. ಅವ್ರು ಬರ್ದಾಕಿದಾಗ ತುಂಬಾ ಜನ, ಮೇಡಮ್ ಇದು ನಮ್ದೇ ಕತೆ ಮಾಡಿದೀರಾ. ಆಮೇಲೆ ಈ ಸದ್ಯದಲ್ಲಿ ನಾನೊಂದು ಸಮಸ್ಯೆಯಲ್ಲಿದ್ದೆ, ಒಂದು ಗೊಂದಲದಲ್ಲಿದೆ, ನಾನು ಹೇಗೆ ಅದನ್ನ ಪರಿಹಾರ ಮಾಡ್ಕೋಬೇಕು ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ನಿಮ್ಮ ಚಿತ್ರವನ್ನ ನೋಡಿದ ತಕ್ಷಣ ನನಗೆ ಒಂದು ಕ್ಲಾರಿಟಿ ಬಂತು, ನಾನು ಹೇಗೆ ಮಾಡಬಹುದು, ಏನು ಮಾಡಬಹುದು ಅನ್ನೋದು ನಂಗೆ ಗೊತ್ತಾಯ್ತು. ಅವ್ರು ರೊಟ್ಟಿಯರ ಬಿಸ್ನೆಸ್ ಮಾಡ್ಲಿ ಅಥವಾ ಬೇರೆದೇ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡ್ಲಿ, ಏನಾದ್ರೂ ಒಂದು ಮಾಡ್ಲಿ, ತನ್ನ ಆತ್ಮಸ್ಥೈರ್ಯವನ್ನ ಅವಳು ಕಳೆದುಕೊಂಡವಳು ಅಲ್ಲಿ, ಅದನ್ನ ಮರಳಿ ಪಡೆದುಕೊಂಡು ಮುಂದೆ ಬರ್ತಿದ್ದೀನಿ ಮೇಡಮ್ ನಾನು ಅಂತ, ನಿಮ್ಮ ಚಿತ್ರ ನನಗೆ ಹೀಗೆ ಸಹಾಯಕಾರಿಯಾಗಿದೆ ಅನ್ನುವಂತ ವೈಯಕ್ತಿಕ ನನಗೆ ಕಮೆಂಟ್ಗಳು ಬಂದಾಗ ಈಗ ನನಗೆ ಅದೊಂದು ಸಾರ್ಥಕತೆ ಅನ್ಸುತ್ತೆ. ಓಕೆ, ನಾನು ಮಾಡಿದ್ದು ಇಷ್ಟು ಸಾಕು, ನಮ್ಮ ಉದ್ದೇಶ ಈಡೇರಿದೆ ಅನ್ನೋದು ಇದೊಂದಂತ ಅಮೂಲ್ಯವಾದಂತಹ ತೃಪ್ತಿ ನನಗೆ ಇದೆ. ರೊಟ್ಟಿ ಮಾಡಿದ ಚಿತ್ರದ ಮೂಲಕ ಹೀಗೆ ಜನರಿಗೆ ಸಹಾಯಕವಾಗಿದೆ ರೊಟ್ಟಿ, ಗ್ರಾಮೀಣ ಭಾಗದಲ್ಲಿ ಇರುವಂತಹ ಜನರಿಗೆ. ಆಮೇಲೆ ಈಗ ಹೆಚ್ಚಾಗಿ ಕೆಲವು ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಏನ್ ಮಾಡ್ತವೆ ಅಂದ್ರೆ ಅವರಿಗೆ ಟೇಲರಿಂಗ್ ಆಗಿರ್ಬೋದು, ಆಮೇಲೆ ಕರಕುಶಲ ವಸ್ತುಗಳದ ತಯಾರಿಕೆ ಬಗ್ಗೆ ತಿಳಿಸಿ ಹೇಳುವಂತ ಸುಮಾರು ಕೋರ್ಸ್ಗಳನ್ನ ಕೊಡ್ತಾ ಇರ್ತಾರೆ, ಟ್ರೈನಿಂಗ್ ಗಳನ್ನ ಮಾಡ್ತಾ ಇರ್ತಾರೆ. ಹಳ್ಳಿ ಹೆಣ್ಮಕ್ಳು ಅವ್ರಿಗಲ್ಲಿ ಏನು ಇಲ್ವಾ, ಕೆಲಸ ಇಲ್ಲ ಅಂದಾಗ ನಾವೇನು ಕಲ್ತಿಲ್ಲ ಅಂದ್ರು ಕೂಡ ಇವನ್ನೆಲ್ಲ ತರಬೇತಿ ತಗೊಳ್ಳಿ, ನೀವು ವೃತ್ತಿಪರ ತರಬೇತಿ ಮಾಡ್ಕೊಳ್ಳಿ, ನೀವು ಸ್ವಲ್ಪ ಏನಾದ್ರೂ ಶುರು ಮಾಡಿ ಬಿಸ್ನೆಸ್ ನ ಅಂತ ಅವರು ಸಪೋರ್ಟ್ ಮಾಡುವಂತ ಎಷ್ಟೋ ಸಂಸ್ಥೆಗಳಿದಾವಲ್ವಾ. ಅವಾಗ ಬಂದಾಗ ಆ ಸಂಸ್ಥೆಗಳು ಮೊದಲಿಗೆ ಈ ಚಿತ್ರವನ್ನ ತೋರಿಸ್ತಾ ಇದ್ದಾರೆ, ಒಂದು ಚಿತ್ರವನ್ನ ತೋರಿಸ್ತೀವಿ, ನಂತರ ನಿಮ್ಗೆ ತರಗತಿಯನ್ನ ಪ್ರಾರಂಭ ಮಾಡ್ತೀವಿ ಅನ್ನೋದಕ್ಕೂ ಕೂಡ ರೊಟ್ಟಿ ಚಿತ್ರ ಸಹಾಯಕಾರಿಯಾಗಿದೆ. ಸೊ ಇವೆಲ್ಲವೂ ಖುಷಿ ಕೊಟ್ಟಿದೆ ಮೇಡಮ್, ಹೀಗೆ ರೊಟ್ಟಿ ಇರೋದು.
1: ಮೇಡಮ್, ಈಗ ಸದ್ಯದಲ್ಲೇ ಬಿಡುಗಡೆಗೆ ಸಿದ್ಧವಾದಂತಹ ತಮ್ಮ ಒಂದು ಚಿತ್ರ ಮಂಜು ಮುಸುಕಿದ ಹಾದಿ, ಈ ಒಂದು ಚಿತ್ರದ ವಿಶೇಷತೆಯನ್ನು ಕುರಿತು ಹೇಳೋದಾದ್ರೆ, ಇದು ಕೂಡ ಮಹಿಳಾ ಪ್ರಧಾನ ಚಿತ್ರ.
0: ಇದು ಮಹಿಳಾ ಪ್ರಧಾನ ಚಿತ್ರವೇ, ಇದು ಮಹಿಳಾ ಸಬಲೀಕರಣದ ಚಿತ್ರವೇ. ಹಾಗಾಗಿ ಇದು ಸದ್ಯಕ್ಕೆ ರೆಡಿಯ ಹಂತದಲ್ಲಿದೆ, ಇದೇ ಚಿತ್ರದ ಇದರಲ್ಲಿ. ಇದು ಒಂದು ಕೃತಿ ಆಧಾರಿತ ಚಿತ್ರ. ಸೊ ಇದು ಕೂಡ ಒಂದು ಉತ್ತಮ ಹೊಸತನ ಇರುವಂತಹ ಕಥೆಯನ್ನು ಒಳಗೊಂಡು ಮಾಡಿರುವಂತಹ ಕತೆ. ಸೊ ಇದನ್ನ ಬಿಡುಗಡೆ ಆದ ನಂತರದಲ್ಲಿ ಜನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅದಿರುತ್ತೆ. ಹಾಗಂದ್ರೆ ನಾನು ನನಗೆ ತಿಳಿದಷ್ಟು ನಾನು ಮಾಡಿದ್ದೀನಿ, ಬಹಳ ಉತ್ತಮವಾಗಿದೆ ಚಿತ್ರ ತಾವೇ. ಅದೆಲ್ಲರೂ ಬಂದು ನೋಡ್ಬೇಕು, ಜನರು ಥಿಯೇಟ್ರಿಕಲ್ಲಿ ಆಗಿರ್ಬೋದು ಎಲ್ಲ ಸಿಗುತ್ತೆ ಅವಾಗ ಅದನ್ನ. ಇಂತಹ ಚಿತ್ರಗಳಿಗೆ ಹೆಚ್ಚಾಗಿ ಸಪೋರ್ಟ್ ಕಡಿಮೆ ಇರುತ್ತೆ ಮೇಡಮ್. ಕಲಾತ್ಮಕ ಚಿತ್ರಗಳು ನಾವೇನಂತೀವಲ್ಲ, ಕೃತಿ ಆಧಾರಿತ ಬೇರೆ ಯೋಚನೆಗಳನ್ನ ಇಟ್ಕೊಂಡಿರೋ ಕಮರ್ಷಿಯಲ್ ಯಾವುದೇ ಎಕ್ಸೆಪ್ಟ್ ಅಂದ್ರೆ ಫೈಟ್ ಇರಲ್ಲ, ಆಮೇಲೆ ಇದರಲ್ಲಿ ಹೆಚ್ಚಿನ ಹಾಡುಗಳಿರಲ್ಲ, ಈ ತರದ ಚಿತ್ರಗಳನ್ನ ಹೆಚ್ಚಾಗಿ ನೋಡೋರು ಕಡಿಮೆ ರೀ. ಆದ್ರೆ ಮನೋರಂಜನೆ ಅನ್ನೋದು ಅದು ಮಾತ್ರ ಅಲ್ಲದೆ ಇನ್ನೊಂದು, ಇದು ಕೂಡ ಒಂದು ಮನೋರಂಜನೆ. ನಿಮಗೆ ಯೋಚನೆ ಮೈಂಡ್ಗೆ ಯೋಚನೆಗೆ ಹಚ್ಚುತ್ತೆ, ಅಥವಾ ಆಗು ಹೋಗುಗಳ ಕೇಳುತ್ತೆ, ಕೊರೆಗಳಿಗೆ ಸಮಾಜಮುಖಿ ಪ್ರಶ್ನೆ ಮಾಡುತ್ತೆ ಅಂದಾಗ ಅದು ಒಂಥರದ ಮನೋರಂಜನೆ, ಆ ಫೀಡಿಂಗು ಇರುತ್ತೆ ಅಲ್ಲಿ. ಅದನ್ನು ಕೂಡ ನೀವು ಅದನ್ನು ಅಂತ ಚಿತ್ರಗಳನ್ನು ನೋಡಬೇಕು ವೀಕ್ಷಕರು ಅಂತ ನಾನು ಹೇಳ್ತೀನಿ.
1: ಸ್ನೇಹಿತರೆ, ಕನಸುಗಳಿಗೆ ಧೈರ್ಯ ಸೇರಿಸಿದಾಗ ಸಾಮಾನ್ಯ ಬದುಕು ಅಸಾಮಾನ್ಯ ಪಯಣವಾಗುತ್ತದೆ ಎಂಬುದಕ್ಕೆ ನಮ್ಮ ಇಂದಿನ ಅತಿಥಿಯೇ ಉತ್ತಮ ಉದಾಹರಣೆ. ಇವರೊಂದಿನ ಮಾತುಕತೆಯನ್ನ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಎಲ್ ವೇಣುಧ್ವನಿ 90.4 FM. ನಮಸ್ಕಾರ.
2: केली विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केली विश्वनाथ कत्ती दंत महाविद्यालय, केली युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.

0: कृष्ण मला कधीच सोडून जाऊ नकोस.
1: नाही झालं, मी शब्द दिलाय.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: बेळगावचा नवा माणाचा शिखर, लक्झरीचा नवा अध्याय. बेळगावकरांनो, आलिशान जीवनशैलीच्या नव्या ओळखीला तयार आहात का? घेऊन आलो आहोत तुमच्यासाठी वन लाईफ. अंबिका इन्फ्रा बिल्ड अँड कोरे डेव्हलपर्स, शहरातील सर्वात मोठा आणि भव्य गेटेड रेसिडेन्शियल प्रकल्प. हा केवळ निवासी प्रकल्प नाही तर बेळगावच्या जीवनशैलीत घडणारा एक ऐतिहासिक बदल आहे. आधुनिक सुविधा आणि सुसज्ज उत्कृष्ट नियोजनातून साकारलेली एक आलिशान वसाहत, सर्वोत्तम जीवन जगणाऱ्यांसाठी हा भव्य प्रकल्प कोरे डेव्हलपर्स आणि अंबिका ग्रुप यांच्या प्रतिष्ठित संयुक्त उपक्रमातून साकारला जातोय. अनेक वर्षांचा अनुभव, विश्वास आणि दर्जेदार बांधकाम यांचा संगम म्हणजेच वन लाईफ अंबिका इन्फ्रा बिल्ड अँड कोरे डेव्हलपर्स. पूर्ण पारदर्शकता आणि आधुनिक अभियांत्रिकी मानांकनानुसार उभारलेले ही घरे मजबूत, सुरक्षित आणि सौंदर्यपूर्ण आहेत. शहरातील प्रतिष्ठित भाग्यनगर 9वा क्रॉस येथे वसलेला हा भव्य प्रकल्प 200 आलिशान फ्लॅट सह एक शहरातील शहर आहे. सुरक्षित गेटेड कम्युनिटी, सुंदर बागा, जागतिक दर्जाच्या सुविधा आणि सुसंस्कृत शेजारी हेच आहे इथले खास वैशिष्ट्य. बेळगावचे भविष्य येथे आकार घेत आहे आणि त्याचा भाग होण्याची संधी तुमच्यासाठी सज्ज आहे. आजच तुमचे स्वप्नातील घर बुक करा. संपर्क 7760477279. साइट ऑफिस अंबिका प्लॅटिनम, अंबिका वन लाईफ वन केअर, जिथे आरामाला मिळते काळजीची साथ.
0: KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831244-0322 ಅಥವಾ www.kletech.ac.in ಗೆ ಭೇಟಿ ನೀಡಿ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. KLE ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
1: KLE टेक्नॉलॉजिकल युनिव्हर्सिटी बेळगाव 2026 आणि 27 साठी प्रवेश प्रक्रिया सुरू झाली आहे. डॉक्टर एम एस शेषगिरी कॅम्पस बेळगाव, KCET कोड E036 आणि कॉमेड के कोड E065. 2025 आणि 26 मध्ये 500+ अधिक प्लेसमेंट ऑफर्स प्राप्त. विद्यार्थ्यांना वार्षिक 16 LPA पर्यंत उच्चतम पॅकेज, 150+ अधिक अनुभवी प्राध्यापक, तसेच 50+ अधिक PhD धारक शिक्षक, अत्याधुनिक लर्निंग फॅक्टरी, टिंकरिंग लॅब आणि Wi-Fi सुविधेसह हॉस्टेल व्यवस्था, उपलब्ध अभ्यासक्रम बायोमेडिकल इंजिनिअरिंग, केमिकल इंजिनिअरिंग, सिव्हिल इंजिनिअरिंग, कम्प्युटर सायन्स अँड इंजिनिअरिंग, UG कोर्सेस कम्प्युटर सायन्स अँड इंजिनिअरिंग, AI, इलेक्ट्रॉनिक्स अँड कम्युनिकेशन इंजिनिअरिंग, इलेक्ट्रिकल अँड इलेक्ट्रॉनिक्स इंजिनिअरिंग, मेकॅनिकल इंजिनिअरिंग, BCA, PG कोर्सेस, MCA, MBA, MTech इन स्ट्रक्चरल इंजिनिअरिंग, सिव्हिल, इन्फोसिस, ज्युनिपर, HPE, फेडरल बँक आणि बोश यासारख्या 60+ अधिक नामांकित कंपन्यांची कॅम्पस व्हिजिट. अधिक माहितीसाठी संपर्क करा 08312440322 आणि www.kletech.ac.in या वेबसाईटला व्हिजिट करा. केली वेणुधुनी 90.4 FM बेळगावी, जिल्हा परिषद बेळगाव तथा जिल्हा आरोग्य व कुटुंब कल्याण विभाग बेळगाव यांच्या संयुक्त विद्यमाने फोन इन लाईव्ह कार्यक्रम. विषय आहे डेंग्यू विरोधी मासिक जनजागृती अभियान 2026. आपल्याला मार्गदर्शन करतील डॉक्टर जगदीश चिंगी, जे जिल्हा कीटकजन्य रोग नियंत्रण अधिकारी आहेत. येत्या बुधवारी म्हणजेच 8 जुलै 2026 रोजी सकाळी 10 ते 11 या दरम्यान आपले प्रश्न विचारण्यासाठी संपर्क करा 9019904904 या नंबरवरती. ही आहे केली वेणुधुनी 90.4 FM ची प्रस्तुती.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಕೆಲಿ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026 आणि 27 साठी प्रवेश प्रक्रिया सुरू झाली आहे. एअरपोर्ट रोड बसवणकुर्ची बेळगाव येथे अत्याधुनिक सुविधांनी सुसज्ज नव्या कॅम्पस मध्ये महाविद्यालय स्थलांतरित झाले आहे. उपलब्ध अभ्यासक्रम असा आहे बी फार्म, फार्म डी, एम फार्म, पीएचडी. फार्मसी क्षेत्रात उच्च शिक्षण घेण्यासाठी सुवर्ण संधी. महाविद्यालयाची प्रमुख वैशिष्ट्ये 100+ अधिक वर्षाची शैक्षणिक परंपरा आणि अनुभव, जगभरातील 3000+ अधिक माजी विद्यार्थ्यांचे भक्कम नेटवर्क. बेळगाव विमानतळ रस्त्यावरील सुसज्ज आणि अत्याधुनिक नवा कॅम्पस, परिणामाधारित शिक्षण पद्धती, प्रगत डिजिटल लर्निंग इकोसिस्टम, जागतिक दर्जाचे ग्रंथालय आणि माहिती केंद्र, आधुनिक प्रयोगशाळा व प्रात्यक्षिक प्रशिक्षण सुविधा, आधुनिक वसतिगृहे आणि क्रीडा सुविधा सुद्धा. नॅक A+ ग्रेड आणि NIRF क्रमवारी प्राप्त प्रतिष्ठित संस्थेत गुणवत्तापूर्ण शिक्षण आणि उत्तम रोजगार संधींना प्राधान्य. अधिक माहितीसाठी संपर्क करा 0831-24-71-399 आणि 9740639702. वेबसाइट आहे www.kleifarm.edu.
2: ಈ ಮಳೆಗಾಲದಲ್ಲಿ ನಿಮ್ಮ ಮಕ್ಕಳು ಪದೇ ಪದೇ ಕೆಮ್ಮು, ಶೀತ ಅಥವಾ ಜ್ವರದಿಂದ ಬಳಲುತ್ತಿದ್ದಾರೆಯೇ? ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ವಿಶೇಷ ರೋಗ ನಿರೋಧಕ ಕಾರ್ಯಕ್ರಮವಾದ ಮಾನ್ಸೂನ್ ಕವಚದ ಮೂಲಕ ಅವರನ್ನು ರಕ್ಷಿಸಿ. 1-18 ವರ್ಷದೊಳಗಿನ ಮಕ್ಕಳಿಗಾಗಿ ರೂಪಿಸಲಾದ ಇದು ಅವರ ರೋಗ ನಿರೋಧಕ ಶಕ್ತಿಯನ್ನು ನೈಸರ್ಗಿಕವಾಗಿ ಹೆಚ್ಚಿಸುತ್ತದೆ. ಪ್ರತಿ ಮಗುವಿಗೂ ವೈಯಕ್ತಿಕ ತಪಾಸಣೆ ಮತ್ತು ಅವರ ಪ್ರಕೃತಿಗೆ ಅನುಗುಣವಾಗಿ ಚಿಕಿತ್ಸೆಗಳನ್ನು ನೀಡುತ್ತೇವೆ. ಹವಾಮಾನ ಬದಲಾವಣೆಯ ಸಮಯದಲ್ಲಿ ಮಕ್ಕಳ ಕರುಳು ಮತ್ತು ಉಸಿರಾಟದ ಆರೋಗ್ಯವನ್ನು ಇದು ಪರಿಣಾಮಕಾರಿಯಾಗಿ ಕಾಪಾಡುತ್ತದೆ. ಈ ಕಾರ್ಯಕ್ರಮವು July 1-July 31, 2026 ನಡೆಯಲಿದೆ. ನಿಮ್ಮ ಮಗುವಿನ ಆರೋಗ್ಯದ ರಕ್ಷಣೆಗಾಗಿ ಸಂಪರ್ಕಿಸಿ ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ಓಪಿಡಿ ನಂಬರ್ 10 ಮತ್ತು 11, ಮೊಬೈಲ್ ಸಂಖ್ಯೆ 7978-64-4281. ಉತ್ತಮ ಆರೋಗ್ಯ ಮತ್ತು ಆಯುರ್ವೇದದ ಆರೈಕೆಯೊಂದಿಗೆ ಈ ಮಾನ್ಸೂನ್ ಅನ್ನು ಸ್ವಾಗತಿಸೋಣ. KLE ಹೆಲ್ತ್ ಗೈಡ್ ನಿರಫೋನಿನ್ ಕಾರ್ಯಕ್ರಮ. ವಿಷಯ: ಡೆಂಗ್ಯೂ ವಿರೋಧಿ ಮಾಸಾಚರಣೆ 2026 ಕುರಿತು. ಭಾಗವಹಿಸುವವರು ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿಗಳ ಕಚೇರಿ, ಲಸಿಕೆ ಸಂಸ್ಥೆ ಆವರಣ, ತಿಲಕ್ವಾಡಿ, ಬೆಳಗಾವಿಯ ಡಾಕ್ಟರ್ ಜಗದೀಶ್ ಜಿಂಗಿ ಅವರು. ಬುಧವಾರ ದಿನಾಂಕ 8 ಜುಲೈ 2026 ಸಮಯ: ಬೆಳಗ್ಗೆ 10-11 ಗಂಟೆವರೆಗೆ. ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆ 9019-904-904. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here and your place in it is waiting. Don't miss the opportunity to own a home in the city's most talked about address where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.
2: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148503 ಹಾಗೂ 8123871607.

ಎಲ್ಲರಿಗೂ ನಮಸ್ಕಾರ. ಭಾವಸಂಗಮ ಕಾರ್ಯಕ್ರಮಕ್ಕೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮಾ. ನೀವು ಕೇಳ್ತಾ ಇದ್ದೀರಾ ಇದು ವೇಣುಧ್ವನಿ 90.4 FM KLE ಕನಸು. ಭಾವಗೀತೆಗಳನ್ನ ಕೇಳ್ತೀವಿ. ಹಾಗಿದ್ರೆ ಆ ಗೀತೆ ಬರೆದವರು ಯಾರು, ಯಾವ ಕವಿ ರಚಿಸಿದ ಗೀತೆ ಇದು ಎಂಬ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ. ಆ ಪ್ರಶ್ನೆಗೆ ತಕ್ಕ ಮಟ್ಟಿಗೆ ಉತ್ತರ ಕೊಡಲು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಕಳೆದ ಸಂಚಿಕೆಯಲ್ಲಿ ಯುಗದ ಕವಿ, ಜಗದ ಕವಿ, ರಾಷ್ಟ್ರಕವಿ ಕುವೆಂಪು ಅವರ ಬಗ್ಗೆ ಮಾತಾಡ್ತಾ ಇದ್ದೆ. ಇವತ್ತು ಕೂಡ ಮಾತನ್ನ ಮುಂದುವರಿಸ್ತಾ ಇದ್ದೀನಿ. ಮಾತನ್ನು ಮುಂದುವರಿಸೋದಕ್ಕಿಂತ ಮುಂಚೆ ಈ ಒಂದು ಗೀತೆ ನಿಮಗಾಗಿ.

ಕಾರ್ಯಕ್ರಮಕ್ಕೆ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ನಾನು ಮಾತಾಡ್ತಾ ಇದ್ದೆ ಕುವೆಂಪು ಅವರ ಬಗ್ಗೆ. ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವರು, ಮೊಟ್ಟ ಮೊದಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ನಮ್ಮ ಕುವೆಂಪು ಅವರು. ಕನ್ನಡದ ಎರಡನೇ ರಾಷ್ಟ್ರಕವಿ ಅಂತಾನೆ ಹೇಳಬಹುದು. ಈಗ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ ಕೇಳಿ, ವಾಪಸ್ ಬಂದ ಮೇಲೆ ಮಾತನ್ನ ಮುಂದುವರಿಸ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM.

ಮತ್ತೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಜಯ ಭಾರತ ಜನನೀಯ ತನು ಜಾತಿ. ಈ ನಾಡಗೀತೆಯನ್ನ ಕೇಳಿದ್ರೆ ಮೈಯೆಲ್ಲ ಜುಮ್ ಅನ್ನುತ್ತಲ್ವಾ? ಕರ್ನಾಟಕದ ಈ ನಾಡಗೀತೆ ಬರೆದವರು ನಮ್ಮ ಕುವೆಂಪು ಅವರು.

ತೆಳುವಾದ ಪ್ರಕೃತಿಯ ಮಡಿಲು, ಎಳೆ ಬಿಸಿಲಿದೆ, ತಿಳಿಗೊಳದೆ ಅಲೆಗಳು ನಲಿಯುವ ಚಂದದ ನೋಟ, ತಂಪಾದ ಗಾಳಿ, ಅರಳಿದ ಹೂ ಸೊಬಗು, ಸೊಕ್ಕಿದ ಗಿಳಿ ಬಳಗ, ಇವುಗಳೆಲ್ಲ ಇದ್ದು ಒಲಿದ ಜೀವ ಜೊತೆಗಿಲ್ಲದಿದ್ದರೆ ಎದೆ ಕಳವಳಿಸುತ್ತ ಹಾಡುಬಾ, ಕೂಡುಬಾ, ಬೇಗ ಬಾ ಎಂದು ಒಲಿದ ಜೀವಕ್ಕಾಗಿ

ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 ಎಫ್ಎಂ ಕೆಎಲ್ಇ ಕನಸು. ಜಯ ಭಾರತ ಜನನೀಯ ತನುಜಾತೆ, ಎಲ್ಲಾದರೂ ಇರು, ಎಂತಾದರೂ ಇರು, ಓ ನನ್ನ ಚೇತನ ಆಗುನಿ ಅನಿಕೇತನ, ಹೀಗೆ ರಾಷ್ಟ್ರಕವಿ ಕುವೆಂಪು ಅವರ ಹಲವಾರು ಕನ್ನಡದ ಕವಿತೆಗಳು ಕನ್ನಡಿಗರ ಮನದಲ್ಲಿ ಮನೆ ಮಾಡಿವೆ. ಕಾರ್ಯಕ್ರಮದಲ್ಲಿ ಈಗ ಕೇಳಿ

ಜಗದಕವಿ ಯುಗದಕವಿ ಕುವೆಂಪು ಅವರು ಕನ್ನಡದ ಸಾಹಿತ್ಯ ಆಗಸದಲ್ಲಿ ಒಂದು ಧ್ರುವ ತಾರೆ. ಅವರು ಕನ್ನಡಕ್ಕೆ ಸಲ್ಲಿಸಿದ ಗೌರವ ಅವಿಸ್ಮರಣೀಯ. ಇಂತಹ ಯುಗದ ಕವಿಯ ಬಗ್ಗೆ ಮಾತು ಒಂದೇ ಸಂಚಿಕೆಯಲ್ಲಿ ಮುಗಿಸೋಕ್ ಸಾಧ್ಯನಾ? ಖಂಡಿತ ಇಲ್ಲ ಅಂತ ಕಳೆದ ಸಂಚಿಕೆಯಲ್ಲಿ ಅಂದಿದ್ದೆ, ಆದರೆ ಒಂದೆರಡು ಸಂಚಿಕೆಗಳಲ್ಲಿ ಖಂಡಿತ ಸಾಧ್ಯ ಇಲ್ಲ. ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಮಾತನ್ನ ಮುಂದುವರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವ ಸಮಯ ಬಂತು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

0: ಏನ್ ರೂಪಕ್ಕ, ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ.
1: ಹಂಗಲ್ಲ, ಅದೈದ ಕೆಲ್ಸ.
0: ಯಾಕ ಮುಖ ಹೇಳದತ್ತಲ್ಲ?
1: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ, ಸ್ವಲ್ಪ ಮನ್ಯಾಗ ಕಷ್ಟ ಆಗತೈತಿ.
0: ಈದ ವಿಷಯ ಚಿಂತೆ ಯಾಕೆ ಮಾಡ್ತೀಯವ್ವ? ಬೆಳಗಾವಿಗೆ ಎಲ್ಲಿಗೆ ಹೋಗ? ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ, ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ ನೋಡುವ.
1: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ. ಹಂಗಂದ್ರೆ ಇವತ್ತು ಹೋಗ್ತೇನೆ.
2: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ವಿಶೇಷ ಸಂದರ್ಶನ ಕಾರ್ಯಕ್ರಮದೊಂದಿಗೆ ಬಂದಿದ್ದೇನೆ. ಇವತ್ತಿನ ವಿಷಯ ರೆಡ್ ಕ್ರಾಸ್ ಸಂಸ್ಥೆ. ಸ್ನೇಹಿತರೆ, ಎಸ್, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಬೆಳಗಾವಿಯ ಫಾರ್ಮರ್ ಸೆಕ್ರೆಟರಿ ಹಾಗೂ ಫಾರ್ಮರ್ ಪ್ರಿನ್ಸಿಪಲ್ ಆಫ್ BK ಕಾಲೇಜ್ ಇವತ್ತು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ DN ಮಿಸಾಳೆ ಅವರು. ಕಾರ್ಯಕ್ರಮದಲ್ಲಿ ಸರ್ ತಮಗೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಸರ್.
0: ಸರ್, ಇವತ್ತಿನ ವಿಷಯ ರೆಡ್ ಕ್ರಾಸ್, ಬನ್ನಿ ಅಲ್ಲಿಂದನೇ ಆರಂಭ ಮಾಡೋಣ. ಬರ್ತ್ ಆಫ್ ರೆಡ್ ಕ್ರಾಸ್, ಇದರ ಜನ್ಮ ಎಲ್ಲಿಂದಾಯಿತು, ಹೇಗೆ, ಅದರ ಬಗ್ಗೆ.
1: ನಮಸ್ಕಾರ ಸರ್. ಇಂದಿನ ಸಮಾಜದಲ್ಲಿ ಮತ್ತು ಜಗತ್ತಿನಲ್ಲಿ ನಾವು ನೋಡ್ತಾ ಇರೋದು ಅತ್ಯಂತ ಅಸಂವೇದನಶೀಲ ಮನಸ್ಥಿತಿ ಬಂದಿದೆ. ನಾವೀಗ ಗೈಡೆಡ್ ಮಿಸೈಲ್ಸ್ ಮತ್ತು ಮಿಸ್ಗೈಡೆಡ್ ಮೆನ್, ಅಂದರೆ ದಿಶೀಕರಣಗೊಂಡಂಥ ಮಿಸೈಲ್ಸ್ಗಳು, ಕ್ಷಿಪಣಿಗಳು ಒಂದು ಕಡೆ ಇದ್ದಾವೆ, ಇನ್ನೊಂದು ಕಡೆ ಆ ಮಿಸೈಲ್ಗಳ ಹಿಂದೆ ಆತಂಕವಾದಿ ಮಾನಸಿಕತೆಯನ್ನು ಇಟ್ಕೊಂಡಂಥ ಜನರಿದ್ದಾರೆ. ಈ ಜಗತ್ತಿನಲ್ಲಿ ಆವಾಗ ನೈಸರ್ಗಿಕ ವಿಕೋಪಗಳಾಗ್ತಾ ಇದ್ದಾವೆ ಮತ್ತು ಮಾನವ ನಿರ್ಮಿತ ಅಪಘಾತಗಳು ಆಗ್ತಾ ಇದ್ದಾವೆ. ಇಡೀ ಜಗತ್ತಿನಾದ್ಯಂತ ನಾವು ನೋಡ್ತಾ ಇದ್ದೀವಿ ಕೋಮು ಗಲಭೆಗಳು, ಜನಾಂಗೀಯ ವಾದಗಳು, ದೇಶ ದೇಶದಲ್ಲಿರುವ ಯುದ್ಧಗಳು, ಅವಕ್ಕೆ ನಾವೇನು ಆರ್ಮ್ಡ್ ಕಾನ್ಫ್ಲಿಕ್ಟ್ ಅಂತೇವೆ, ನಡೀತಾ ಇದೆ. ರಷ್ಯಾ ಉಕ್ರೇನ್ ಇರಬಹುದು ಅಥವಾ ಇರಾನ್ ಇರಾಕ್ ಇರಬಹುದು, ಹಮಾಸ್ ಇರಬಹುದು, ಇಸ್ರೇಲ್ ಇರಬಹುದು, ಇಂಥ ಅಸಂವೇದನಶೀಲ ಘಟನೆಗಳು ನಡೀತಾ ಇವೆ. ಜೊತೆಗೆ ನೈಸರ್ಗಿಕ ಅಪಘಾತಗಳು, ವಿಕೋಪಗಳು ಹೊಂತಾ ಇವೆ. ಕ್ಲೈಮೇಟ್ ಚೇಂಜ್ ಮತ್ತು ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಕಂಪ್ಯೂಟರ್ ಏಜ್ ಇದೆ, ಡಿಜಿಟಲ್ ಏಜ್ ಇದೆ, ಗಂಡಾಂತರಗಳು ಒದಗಿ ಬರ್ತಾ ಇದ್ದಾವೆ. ಸೊ ಇಂಥದ್ರಲ್ಲಿ ಏನಾದರೂ ನಮಗೆ ಪೂರ್ಣ ಜಗತ್ತಿನೊಳಗೆ ಏನಾದರೂ ಒಂದು ಆಶಾಕಿರಣ ಅಂತಿತ್ತಂದರೆ ಅದು ರೆಡ್ ಕ್ರಾಸ್ ಸಂಸ್ಥೆ ಅಂತ ಅನ್ಬಹುದು. ಯಾಕಂತಂದರೆ ಆ ರೆಡ್ ಕ್ರಾಸ್ ಸಂಸ್ಥೆ ಹುಟ್ಟಿದ್ದೇ ಒಂದು ಯುದ್ಧ ರಣರಂಗ ಭೂಮಿಯಲ್ಲಿ ಅಂತ ಹೇಳಿದರೆ ಅತಿಶಯೋಕ್ತಿ ಅಲ್ಲ. ಹಾಗೆ ನಾವು ನೀವೆಲ್ಲ ಬಹುಶಃ 12ನೇ ಶತಮಾನದಲ್ಲಿ ಕೂಡಲ ಸಂಗಮ ನೆನೆಸ್ತಾ ಬಸವನ್ ಹೇಳ್ತಾನೆ, ಹಸಿವೆಯ ಕಂಡು ಅಶನವ ನಿಕ್ಕುವೆ, ತ್ರಶೆಯ ಕಂಡು ನೀರ ನೆರವೆ, ಬತ್ತಲೆಯ ಕಂಡು ಬಟ್ಟೆಯ ಸುತ್ತುವೆ, ಕೊರತೆಯ ಕಂಡು ನೆರವು ನೀಡುವೆ, ಇದಕ್ಕಾಗಿ ನನ್ನ ಕೈ ಬಲಪಡಿಸುವುದೊಂದನಲ್ಲದೆ ಮತ್ತೇನನ್ನು ಬೇಡನು ಕೂಡಲ ಸಂಗಮ ದೇವ ಅಂತಾನೆ. ಇದು ಒಂದು ಆಶಾಕಿರಣದ ಭಾವನೆ ಬಸವನವರಿಂದ ಹುಟ್ಟಿತು 12ನೇ ಶತಮಾನದಲ್ಲಿ. ಅದೇ ರೀತಿ 18ನೇ ಶತಮಾನದಲ್ಲಿ, ಅಂದರೆ 1864ರಲ್ಲಿ ಒಬ್ಬ ವ್ಯಕ್ತಿ ಈ ಒಂದು ಆಶಾಭಾವನೆಯನ್ನ ಯುದ್ಧದ ಭೂಮಿಯಲ್ಲಿ ಹೊಂದುತ್ತಾನೆ. ಒಂದು ವಿಚಿತ್ರವಾದಂಥ ಘಟನೆ, ಒಂದು ಕಡೆ ಫ್ರಾನ್ಸ್ ಮತ್ತು ಇಟಲಿ ಎರಡು ದೇಶಗಳು ಇದ್ದಾವೆ, ಇನ್ನೊಂದು ಕಡೆ ಆಸ್ಟ್ರಿಯಾ ಅನ್ನೋ ದೇಶ ಇದೆ. ಈ ಮೂರು ದೇಶಗಳ ಮಧ್ಯೆ ಒಂದು ಯುದ್ಧ ನಡೀತಾ ಇದೆ. ಇದು 1859ರಲ್ಲಿ, ಜೂನ್ 25, 1859ರಲ್ಲಿ. ಆ ಯುದ್ಧ ಹೊಂದಿದ ಹೊತ್ತಿನಲ್ಲಿ ಒಬ್ಬ ಯುವಕ ಫ್ರಾನ್ಸ್ನ ರಾಜ ನೆಪೋಲಿಯನ್ 3 ಅವನಿಗೆ ಭೇಟಿ ಆಗಲಿಕ್ಕೆ ಹೋಗ್ತಿರ್ತಾನೆ. ಆ ಯುವಕನ ಹೆಸರು ಹೆನ್ರಿ ಡುನಂಟ್ ಅಂತ, ಹೆನ್ರಿ ಡುನಂಟ್ ಯಂಗ್ ಬಿಸ್ನೆಸ್ ಮ್ಯಾನ್. ಅವನು ತನ್ನ ವ್ಯಾಪಾರಕ್ಕೋಸ್ಕರ ಫ್ರಾನ್ಸ್ ರಾಜನನ್ನ ಭೇಟಿ ಆಗಲಿಕ್ಕೆ ಹೋಗ್ತಾನೆ. ಹೋಗ್ಬೇಕಾದ್ರೆ ಈ ಯುದ್ಧ ಭೂಮಿಯೊಳಗ ಸಂಜೆ ಹೊತ್ತಿಗೆ ಅವ ಆ ಯುದ್ಧ ಭೂಮಿಯ ಹತ್ತಿರ ಬರ್ತಾನೆ. ಆ ಯುದ್ಧ ಭೂಮಿಯೊಳಗೆ ನೋಡ್ತಾನೆ, ಯಾವ ರೀತಿ ನಾನು ನೆನಪಿಸ್ಕೊಳ್ತೇನೆ, ಯಾವ ರೀತಿ ಕಳಿಂಗ ಯುದ್ಧದಲ್ಲಿ ಅಶೋಕ ಮಹಾರಾಜ, ಕಳಿಂಗ ಯುದ್ಧ ಆದ್ಮೇಲೆ ಅವನಿಗೆ ಒಂದು ನಿರ್ಲಿಪ್ತ ಭಾವನೆ ಬಂದ್ಬಿಡ್ತದೆ, ಎಲ್ಲಾ ಹೆಣಗಳ ರಾಶಿ ನೋಡ್ಕೊಂಡ ಮೇಲೆ ಅದೇ ರೀತಿಯ ಭಾವನೆ ಇವನ ಕಡೆ ಬಂದ್ಬಿಡ್ತದೆ. ಹೆಣಗಳ ರಾಶಿ ಮತ್ತು ಗಾಯಗೊಂಡ ಸೈನಿಕರ ಆಕ್ರಂದನ ಕೇಳ್ತಾನೆ. ಕೇಳಿ ನಾನೇನಾದ್ರೂ ಮಾಡ್ಬೇಕು ಇವರಿಗೆ ಅಂತ ಒಂದು ಭಾವನೆ ಈ ಹೆನ್ರಿ ಡುನಂಟ್ ನಲ್ಲಿ ಬರ್ತದೆ. ಹಿ ವಾಸ್ ಜಸ್ಟ್ 31 ಇಯರ್ ಓಲ್ಡ್ ಅವಾಗ. ಆಮೇಲೆ ಕೂಡಲೇ ತತ್ಪರನಾಗಿ ಏನ್ ಮಾಡ್ತಾನೆ, ಆ ಎಲ್ಲ ಗಾಯಗೊಂಡ ಸೈನಿಕರಿಗೆ ಯಾವ ರೀತಿ ಸಹಾಯ ಮಾಡಬಹುದು, ಸಮೀಪದ ಹಳ್ಳಿಗೆ ಹೋಗಿ ಅಲ್ಲಿಂದ ಎತ್ತುಗಳ ಬಂಡಿಗಳು ಕರ್ಕೊಂಡ್ಬಂದು ಆ ಮೃತ ಸೈನಿಕರನ್ನು ಕರ್ಕೊಂಡು ಹೋಗೋದು, ಚರ್ಚ್ ನಲ್ಲಿ ಇಡೋದು, ಶಾಲೆಯಲ್ಲಿ ಇರಬಹುದು, ಆಶ್ರಮದಲ್ಲಿರೋದು, ಅವರಿಗೆ ಸಾಧ್ಯ ಆದಂತ ಸಹಾಯವನ್ನ ಅವ್ನು ಮಾಡ್ತಿರ್ತಾನೆ, ಶುಶ್ರೂಷೆ ಮಾಡುವಂತದ್ದು. ಯಾಕೆ ಬಂತು ಅಂತಂದ್ರೆ 3 ಲಕ್ಷ ಸೈನಿಕರು ಒಂದೇ ಯುದ್ಧ ಭೂಮಿಯಲ್ಲಿದ್ದಾರೆ, ಅವರಿಗೆ ಸಹಾಯ ಮಾಡಿಸುವಂತ ಯಾವುದೇ ಒಂದು ವೈದ್ಯಕೀಯ ನೆರವು ಅಲ್ಲಿ ಇರಲಿಲ್ಲ, ಇದ್ರೂ ಅದು ನಗಣ್ಯವಾದ. ವೈದ್ಯಕೀಯ ಡಾಕ್ಟರ್ಸ್ ಗಳೆಲ್ಲ ನರ್ಸಸ್ ಇಲ್ಲ, ಇಲ್ಲದಂತಹ ಸಮಯದಲ್ಲಿ ಅವರ ಆಕ್ರಂದನಕ್ಕೆ ಏನಾದ್ರೂ ಒಂದು ಸಂವೇದನೆ ಹೊಂದಿ ಇವನು ಹೇಳ್ತಾನೆ, ಕೆಲಸ ಮಾಡಕ್ ಶುರು ಮಾಡ್ತಾರೆ. ಅದ್ ಮಾಡಿದಷ್ಟೇ ಅಲ್ಲ ಮಿತ್ರರೆ, ಆ ಮಾಡಿದ ಮೇಲೆ ಘಟನೆ ಆಯ್ತು. 18 ತಾಸು ಆ ಯುದ್ಧ ನಡೀತದೆ, ಸಾವಿರಾರು ಸಾವುಗಳಾಗ್ತಾವ, ಲಕ್ಷಾಂತರ ನೋವು ಆಗ್ತದೆ. ಆಮೇಲೆ ಬರ್ತಾನೆ ಇವನು ಸ್ವಿಟ್ಜರ್ಲೆಂಡಿನ ಹೆನ್ರಿ ಡುನಂಟ್ ಮನೆಗೆ ವಾಪಸ್ ಬರ್ತಾನೆ. ಆದ್ರೆ ಆ ಯುದ್ಧದ ಪರಿಸ್ಥಿತಿ ಅವನ ಮನಸ್ಸಿನಲ್ಲಿ ಕೊರೆಯುತ್ತಾ ಇರ್ತದೆ. ಆ ಯುದ್ಧ ನಡೆದಿದ್ದು ಸಲ್ಫೆರಿನೋ ಅಂತ ಒಂದು ಊರಿನಲ್ಲಿ. ಆ ಮೆಮರೀಸ್ ಆಫ್ ಸಲ್ಫೆರಿನೋ ಅಂತ ಹೇಳಿ ಒಂದು ಪುಸ್ತಕ ಬರೀತಾನೆ. ಘಟನೆಗಳನ್ನೆಲ್ಲ ಅತ್ಯಂತ ಕೂಲಂಕುಷವಾಗಿ ಅದರಿಂದ ಆಗುವಂತಹದ್ದು, ಆದ್ಮೇಲೆ ಏನಾದದ್ದು, ಆಮೇಲೆ ಯಾವ ರೀತಿ ಅವನು ಸಹಾಯ ಮಾಡಿದ ಅನ್ನೋದ್ರ ಬಗ್ಗೆ ಒಂದು ಪುಸ್ತಕ ಬರೀತಾನೆ. ಪುಸ್ತಕ ಬರೆದು ಅದನ್ನ ಜಿನೆವಾದಲ್ಲಿರುವಂತಹ ಒಂದು ಸಂಸ್ಥೆ, ಆ ಸಂಸ್ಥೆ ಹೆಸರು ಜಿನೆವಾ ಸಮಾಜ ಕಲ್ಯಾಣ ಇಲಾಖೆ, ಅದಕ್ಕೆ ಕೊಡ್ತಾನೆ. ಈ ಒಬ್ಬ ಹುಡುಗ ಪುಸ್ತಕ ಬರೀತಾನೆ, ಜಿನೆವಾ ಕಲ್ಯಾಣ ಸಂಸ್ಥೆಗೆ ಆ ಪುಸ್ತಕವನ್ನು ಕೊಡ್ತಾನೆ. ಅದರಿಂದ ಜಿನೆವಾ ಕಲ್ಯಾಣ ಸಂಸ್ಥೆ ಪ್ರಭಾವಿತಗೊಂಡು ಆ ಪುಸ್ತಕದ ಮೇಲಿನ ವಿಚಾರಗಳಿಗೆ, ಇವಂದೇನು ವಿಚಾರ ಇರ್ತದೆ ಅಂತಂದ್ರೆ, ಈ ಮೂರು ದೇಶಗಳಲ್ಲಿ ಯುದ್ಧ ನಡೀತಾ ಇದೆ, ಗಾಯಗೊಂಡ ಸೈನಿಕರನ್ನ ಯಾರು ನೋಡ್ತಾ ಇಲ್ಲ, ಅವರಿಗೆ ಸಹಾಯ ಸಿಗ್ತಾ ಇಲ್ಲ, ಅವರಿಗೆ ಬೇಕಾದಂತ ಸಾವು ಹೊಂದಿದ ಸೈನಿಕರಿಗೆ ಅಂತ್ಯ ಸಂಸ್ಕಾರ ಮಾಡ್ತಾ ಇಲ್ಲ. ಅಂತ ಸ್ಥಿತಿಯಲ್ಲಿ ಆಯಾ ದೇಶಗಳ ಸಂಪ್ರದಾಯದ ಮೇರೆಗೆ ಅಂತ್ಯ ಸಂಸ್ಕಾರ ಆಗಬೇಕು, ಗಾಯಗೊಂಡ ಸೈನಿಕರನ್ನ ಇವರು ಯಾವ ದೇಶದವರು ಅನ್ನೋದನ್ನ ಪರಿಗಣನೆಗೆ ತಗೊಳ್ಕೊಳ್ಳದನೆ ಅವರಿಗೆ ಸಹಾಯ ಒದಗಿಸುವಂತ ಭಾವನೆ ಅಂದ್ರೆ ನಾನ್ ಪೊಲಿಟಿಕಲ್, ನಾನ್ ರಿಲಿಜಿಯಸ್, ನಾನ್ ನ್ಯಾಷನಲ್ ಇಂಥ ಒಂದು ಅಲಿಪ್ತ ಧೋರಣೆಯನ್ನು ತಳಬೇಕು ಅಂತೇಳಿ ಒಂದು ಸಂಸ್ಥೆಯನ್ನ ಹುಟ್ಟಾಕಬೇಕು ಅಂತ ವಿಚಾರ ಆ ಪುಸ್ತಕದಲ್ಲಿ ಮಂಡನೆ ಮಾಡಿರ್ತಾನೆ ಅವನು. ದೇರ್ ಮಸ್ಟ್ ಬಿ ಸಮ್ ಆರ್ಗನೈಸೇಷನ್ ಟು ದ ಹೆಲ್ಪ್ ಆಫ್ ವುಂಡೆಡ್ ಸೋಲ್ಜರ್ಸ್ ಇನ್ ದ ಬ್ಯಾಟಲ್ ಫೀಲ್ಡ್ ಅಂತ ಹೇಳಿ ಆ ಸಂಸ್ಥೆಗೆ ಸ್ವಯಂ ಸೇವಕರ ಸಂಸ್ಥೆ ಅಂತ ಹೆಸರಿಟ್ಕೋತಾನೆ ತಾನೆ. ಆಮೇಲೆ ಸಮಾಜ ಕಲ್ಯಾಣ ಸಂಸ್ಥೆ ಸ್ವಿಟ್ಜರ್ಲೆಂಡ್ ದೇಶದ ರಾಜಧಾನಿ ಜಿನೆವಾ, ಅಲ್ಲಿ ಹೋಗಿ ಚರ್ಚೆ ಆಗುತ್ತೆ. ಚರ್ಚೆ ಆಗಿ 1863 ಅಂದ್ರೆ ಯುದ್ಧ ನಡೆದು 4 ವರ್ಷದ ನಂತರ 1863 ಜಿನೆವಾದಲ್ಲಿ ಒಂದು ಸಮ್ಮೇಳನ ನಡೀತದೆ ಇದೇ ವಿಷಯ ತಗೊಂಡು. ಆ ಸಮ್ಮೇಳನದಲ್ಲಿ ಗಾಯಗೊಂಡ ಸೈನಿಕರ ಸಹಕಾರ ಸಂಸ್ಥೆ ಅಂತ ಉದಯ ಆಗ್ತದೆ. ಇವನು ಹೇಳಿದ್ದು ಅಂತಾರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಆಗಬೇಕು ಅಂತ ಹೇಳಿ, ಬಟ್ ಅದರ ಉದ್ದೇಶ ಗಾಯಗೊಂಡ ಸೈನಿಕರಿಗೆ ಸಹಾಯ ಮಾಡುವಂತದ್ದು ಇರೋದ್ರಿಂದ ಅದನ್ನ ಚೇಂಜ್ ಮಾಡ್ತಾರೆ ಅವರು ಗಾಯಗೊಂಡ ಸೈನಿಕರ ಸಹಕಾರ ಸಂಸ್ಥೆ ಅಂತೇಳಿ. ಇದೇ ಮುಂದೆ ರೆಡ್ ಕ್ರಾಸ್ ಅಂತ ಬರ್ತದೆ. ಯಾಕೆ ರೆಡ್ ಕ್ರಾಸ್ ಅಂತ ಬಂತು ಅಂದ್ರೆ, ಈ ಗಾಯಗೊಂಡ ಸೈನಿಕರ ಸಹಾಯ ಸಂಸ್ಥೆಗೆ ಒಂದು ಗುರುತಿರಬೇಕು, ಆಮೇಲೆ ಇದೇ ವಿಚಾರ ಇಡೀ ಜಗತ್ತಿನಾದ್ಯಂತ ಹೋಗ್ಬೇಕು, ಪಸರಿಸಬೇಕು. ಜಗತ್ತಿನ ಯಾವುದೇ ಮೂಲೆಯಲ್ಲಿ ಅನ್ಯಾಯ ಇದ್ದರೂ, ಯುದ್ಧ ಇದ್ದರೂ, ಆರ್ಮ್ ಕಾನ್ಫ್ಲಿಕ್ಟ್ ಇದ್ದರೂ, ಅಥವಾ ಅಂತ ಸನ್ನಿವೇಶ ಇದ್ರೂ ಸಹಿತ ಈ ಒಂದು ಸಂಸ್ಥೆ ಸಹಾಯ ಮಾಡಬೇಕು ಅನ್ನೋದು ಹಿಂದಿನ ಉದ್ದೇಶ. ಅದಕ್ಕಾಗಿ ಒಂದು ಗುರುತಿರಬೇಕಂತ ಈ ಸ್ವಿಟ್ಜರ್ಲೆಂಡ್ ದೇಶದ ಧ್ವಜ ಏನಿದೆ, ರಾಷ್ಟ್ರೀಯ ಧ್ವಜ, ಅದು ಕೆಂಪು ಹಿನ್ನೆಲೆಯಲ್ಲಿ ಬಿಳಿ ಕ್ರಾಸ್ ಇದೆ, ಕೆಂಪು ಹಿನ್ನೆಲೆ. ಅದಕ್ಕೆ ತದ್ವಿರುದ್ಧವಾಗಿ ಅಥವಾ ತಿರುವು ಮುರುವು ಮಾಡಿ ಕೆಂಪು ಕ್ರಾಸ್ ಬಿಳಿಯ ಹಿನ್ನೆಲೆ, ಕೆಂಪು ಕ್ರಾಸ್ ಬಿಳಿಯ ಹಿನ್ನೆಲೆಯಲ್ಲಿ ಒಂದು ಧ್ವಜ ಮಾಡ್ತಾರೆ. ಆ ಧ್ವಜ ದೊಡ್ಡ ಧ್ವಜನೂ ಆಗುತ್ತೆ, ಅದನ್ನೇ ಒಂದು ಬ್ಯಾಚಸ್ ಅಂತೂ ಮಾಡ್ತಾರೆ. ಆ ಬ್ಯಾಚಸ್ ಎಲ್ಲಾ ವಾಲಂಟಿಯರ್ಸ್ ಹಾಕೊಂಡು ಕೆಲಸ ಮಾಡಬಹುದಂತಾಗಿದೆ, ಅದನ್ನು ಮಾಡಬೇಕು ಅಂತ ಈ ಸಂಸ್ಥೆಗೆ ಹೇಳ್ತಾರೆ. ಆಮೇಲೆ ಅದಕ್ಕೆ ಇನ್ಸ್ಟೆಡ್ ಆಫ್ ಗಾಯಗೊಂಡ ಸೈನಿಕರ ಸಂಸ್ಥೆ ಅದು ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಂಸ್ಥೆ ಅಂತ ಬರ್ತದೆ. ಅಂದ್ರೆ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಂಸ್ಥೆ ಜನನ ಆಗಿದ್ದು 1864 August 12 ಆಗುತ್ತೆ. ಪ್ರತಿ ರಾಷ್ಟ್ರ ಇದರ ಸ್ವಯಂ ಸೇವಕ ಸದಸ್ಯ ಆಗಬಹುದು. ಯಾವುದೇ ಗಾಯಾಳು ಚಿಕಿತ್ಸೆಗೆ ಅವಕಾಶ ಕೊಡಬೇಕು. ಸೇವಕರು ಅಂದ್ರೆ ರೆಡ್ ಕ್ರಾಸ್ ವಾಲಂಟಿಯರ್ಸ್ ಅಂತ ಏನಿದೇವೆ, ಆ ರೆಡ್ ಕ್ರಾಸ್ ವಾಲಂಟಿಯರ್ ಶುಡ್ ಬಿ ನ್ಯೂಟ್ರಲ್. ಯಾವುದೇ ರಾಜಕೀಯ ಹಿನ್ನೆಲೆ ಇರಬಾರದು, ಯಾವುದೇ ಜನಾಂಗೀಯ ಹಿನ್ನೆಲೆ ಇರಬಾರ್ದು, ಯಾವುದೇ ಧರ್ಮದ ಹಿನ್ನೆಲೆ ಇರಬಾರ್ದು, ಇದ್ರು ಸಹಿತ ಅದು ತಟಸ್ಥವಾಗಿರಬೇಕು ಅಂತ. 1864 ಪ್ರಥಮ ಜಿನೆವಾ ಸಮ್ಮೇಳನ ಅಥವಾ ಜಿನೆವಾ ಕನ್ವೆನ್ಷನ್ ಅಂತ ಏನಂತೇವೆ, ಪ್ರಥಮ ಜಿನೆವಾ ಕನ್ವೆನ್ಷನ್ ದಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯ ಹುಟ್ಟನ್ನ ಹಾಕ್ತಾರೆ. ಆಮೇಲೆ ನೋಡಿ, ಪ್ರಥಮ ಜಿನೆವಾ ಒಪ್ಪಂದ 1864 August 12 ಇಲ್ಲಿ ಅತಿ ಮಹತ್ವದ ಅಂದ್ರೆ ಸೋತ ಸೈನ್ಯ, ಯಾವುದೇ ದೇಶಗಳಲ್ಲಿ ಯುದ್ಧ ನಡೀತು ಅಂದ್ರೆ ಸೋತ ಸೈನ್ಯ, ಆ ಸೈನಿಕರು ಮತ್ತೆ ಸೈನ್ಯದ ಭಾಗ ಇವರನ್ನ, ಮತ್ತೆ ಗಾಯಗೊಂಡವ್ರನ್ನ, ಮತ್ತೆ ತೀರ್ಕೊಂಡವ್ರನ್ನ ಅಥವಾ ಸತ್ತವ್ರಿಗೆ ಸರಿಯಾದ ಸೂಕ್ತವಾದಂತಹ ಸಂಪ್ರದಾಯದ ಜೊತೆಗೆ ಅವರಿಗೆ ಸಹಾಯ ಸಿಗುವಂತದ್ದು, ಮತ್ತೆ ಅವರನ್ನ ಮತ್ತೆ ಪುನರುಜ್ಜೀವನಗೊಳಿಸುವಂತಹದ್ದು, ಇದು ಬಹಳ ಮಹತ್ವದ್ದಾಗತ್ತೆ. ಯಾಕಂದ್ರೆ ಗಾಯಗೊಂಡ ಸೈನಿಕರನ್ನ ಪುನಃ ಮತ್ತೆ ಕೊಲ್ಲುವುದು, ಮತ್ತೆ ತಿವುಚುವುದು ಒಂದು ಸಂಪ್ರದಾಯ ಇತ್ತು. ಗಾಯಗೊಂಡಂತ ಸೈನಿಕರಿಗೆ ಪುನಃ ಅವರನ್ನ ಆಕ್ರಮಣ ಮಾಡಬಾರದು, ಅವರ ಮೇಲೆ ಮತ್ತೆ ಯುದ್ಧ ಸಾರಬಾರದು ಅಂತ. ಅಂದ್ರೆ ಶರಣಾಗತಿ ಹೊಂದಿದಂತಹ ಸೈನಿಕರನ್ನ ಅವರಿಗೆ ರಕ್ಷಣೆ ಕೊಡುವಂತದ್ದು, ಸಹಾಯ ಮಾಡುವಂತದ್ದು, ಅಥವಾ ಅವರಿಂದ ಫ್ಯಾಮಿಲಿ ಒಮ್ಮೊಮ್ಮೆ ಅವ್ರ ಫ್ಯಾಮಿಲಿ ಬಿಟ್ಟು ಹೋಗಿರ್ತಾರೆ. ಒಂದು ಉದಾಹರಣೆ ಹೇಳ್ಬೇಕಂತೀನಿ, ಭಾರತ ಮತ್ತು ಪಾಕಿಸ್ತಾನದಲ್ಲಿ ಮೊನ್ನೆ ಕಾರ್ಗಿಲ್ ಯುದ್ಧ ನಡೆದಾಗ ಅಭಿನಂದನ್ ವರ್ಮಾ ಇರ್ಬೋದು, ಅಭಿನಂದನ್ ವರ್ಮಾ ಅಂತ ವಿಂಗ್ ಕಮಾಂಡರ್, ತಪ್ಪಿ ಭಾರತದ ಸೀಮೆಯನ್ನ ದಾಟಿ ಅವ್ ಪಾಕಿಸ್ತಾನದಲ್ಲಿ ಹೋಗ್ತಾರೆ. ಒಂದು ರಾತ್ರಿ ಅವನಿಗೆ ತುಂಬಾ ಟಾರ್ಚರ್ ಮಾಡ್ತಾರೆ, ಆದ್ರೆ ನೆಕ್ಸ್ಟ್ ವಿದಿನ್ 24 hours ಅವನನ್ನ ರಿಲೀಸ್ ಮಾಡ್ತಾರೆ. ಇಟ್ ಈಸ್ ಬಿಕಾಸ್ ಆಫ್ ಜಿನೆವಾ ಕನ್ವೆನ್ಷನ್. ಜಿನೆವಾ ಕನ್ವೆನ್ಷನ್ ದ ಮೌಲ್ಯಗಳ ಆಧಾರದಿಂದ ಅವನನ್ನು ಬಿಡುಗಡೆ ಮಾಡಬೇಕಾಗತ್ತೆ. ಒಂದು ಜಿನೆವಾ ಒಪ್ಪಂದ ಆಯ್ತು, ಅದು ಗಾಯಗೊಂಡ ಸೈನಿಕರಿಗೆ ಅಂತ ಆಯ್ತು. ಆಮೇಲೆ ಮತ್ತೆ ವಿಚಾರ ಮಾಡ್ತಾರೆ ಅವರು, ಗಾಯಗೊಂಡ ಸೈನಿಕರಿಗೆ ಅಷ್ಟೇ ಯಾಕೆ, ಈ ಸಮುದ್ರದ ಮೇಲಿನ ಅಂದ್ರೆ ಇದು ಬ್ಯಾಟಲ್ ಫೀಲ್ಡ್ ಅಂತಿತ್ತು. ಬ್ಯಾಟಲ್ ಫೀಲ್ಡ್ ಅಂತಂದ್ರೆ ಯುದ್ಧ ಭೂಮಿಯಲ್ಲಿ ಗಾಯಗೊಂಡ ಸೈನಿಕರಿಗೆ ಸಹಾಯ ಮಾಡುವಂತದ್ದು ಮೊದಲನೇ ಜಿನೆವಾ ಕನ್ವೆನ್ಷನ್. ಆಮೇಲೆ ಸಮುದ್ರದ ಮೇಲೆ, ಸಮುದ್ರದ ಹಡಗು ಪ್ರವಾಸ ಪ್ರಯಾಣದಲ್ಲಿ ತಪ್ಪಿ ಹಡಗು ಮುಳುಗಿತು ಅಂತಂದ್ರೆ, ಅಥವಾ ಹಡಗಿನಲ್ಲಿರುವಂತಹ ಪ್ರವಾಸಿಗರಿಗೆ ಏನಾದರೂ ತೊಂದರೆ ಆಯಿತು ಅಂತಂದ್ರೆ, ಅಥವಾ ಸಮುದ್ರ ಗಳ್ಳರೇ ಅಂದ್ರೆ ಒಂದು ಸಮುದ್ರ ಗಳ್ಳರು ಇನ್ನೊಂದು ಸಮುದ್ರ ಗಳ್ಳರ ಮೇಲೆ ಅತಿಕ್ರಮಣ ಮಾಡಿ ಯುದ್ಧ ಆಯಿತು ಅಂತಂದ್ರೆ, ಸಮುದ್ರ ಮುಖೇನ ಯುದ್ಧ ಆಯಿತು ಅಂತಂದ್ರೆ ಎರಡು ದೇಶಗಳ ಮಧ್ಯೆ, ಆ ಸಮುದ್ರ ನಾವಿಕರಿಗೂ ಸಹಿತ ಇದು ಅಪ್ಲಿಕೇಬಲ್ ಆಗಬೇಕು. ಅಂದ್ರೆ ಬ್ಯಾಟಲ್ ಫೀಲ್ಡ್ ನಲ್ಲಿರುವಂತಹ ಸೈನಿಕರು ಒಂದು, ಆಮೇಲೆ ಸಮುದ್ರ ಗಳ್ಳರು ಅಥವಾ ನಾವಿಕರಿಗೆ ಇದೇ ಜಿನೆವಾ ಕನ್ವೆನ್ಷನ್ ಕಾಯ್ದೆ ಲಾಗೂ ಆಗಬೇಕು ಅನ್ನೋದು ಎರಡನೇದು, ಅಂದ್ರೆ ಎರಡನೇ ಜಿನೆವಾ ಕನ್ವೆನ್ಷನ್. ಇದೇ ರೀತಿ ಮೂರನೇ ಜಿನೆವಾ ಕನ್ವೆನ್ಷನ್ ಮಾಡ್ತಾರೆ ಪ್ರಿಸ್ನರ್ಸ್, ಹಾ ಪ್ರಿಸ್ನರ್ಸ್ ಆಫ್ ವಾರ್ ಅಂತ. ಎರಡು ಯುದ್ಧದಲ್ಲಿ ನಡೆದಂತಹ ಏನು ಯುದ್ಧ ಕೈದಿಗಳಿರ್ತಾರೆ, ಆ ಯುದ್ಧ ಕೈದಿಗಳು ಸಹಿತ ಮಾನವರನೇ, ಅವರಿಗೆ ಸಿಗಬೇಕಾದಂತ ಹಕ್ಕು ಸಿಗಬೇಕು ಅಂತ ಇವರು ವಾದ ಮಾಡ್ತಾರೆ. ಹ್ಯೂಮನ್ ರೈಟ್ಸ್ ಇನ್ನೂ ಬಂದಿರಲಿಲ್ಲ ಅವಾಗ, ಅಂದ್ರೆ ಅಂತಾರಾಷ್ಟ್ರೀಯ ಹ್ಯೂಮನ್ ರೈಟ್ಸ್ ಬರೋದಕ್ಕಿಂತ ಮುಂಚೆನೆ ಹೆನ್ರಿ ಡುನಂಟ್ ಅದನ್ನು ಪ್ರಪೋಸ್ ಮಾಡ್ತಾರೆ, ಯುದ್ಧ ಕೈದಿಗಳು ಸಹಿತ ಅಂದ್ರೆ ಪ್ರಿಸ್ನರ್ಸ್ ಆಫ್ ವಾರ್ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್, ವಿ ಶುಡ್ ಹೆಲ್ಪ್ ದೆಮ್, ಅಸಿಸ್ಟ್ ದೆಮ್ ಅಂಡ್ ಪ್ರೊಟೆಕ್ಟ್ ದೇರ್ ರೈಟ್ಸ್ ಅಂತ ಹೇಳಿ ಅಂತ ಒಂದು ವಿಚಾರವನ್ನ ಅವ್ರು ತಗೊಂಡ್ಬರ್ತಾರೆ. ಅದು ಜಿನೆವಾ ಮೂರನೇ ಒಪ್ಪಂದ ಆಗುತ್ತೆ. ನೋಡಿ, ಬಹುತೇಕ ಜಿನೆವಾ ಎರಡು ಮತ್ತು ಮೂರನೇ ಒಪ್ಪಂದಗಳು ಮಹಾಯುದ್ಧದ ನಂತರ ಬಂದಿದ್ದು. ಅಂದ್ರೆ ಮಹಾಯುದ್ಧ ಕಾಲದಲ್ಲಿ ಎಷ್ಟೊಂದು ಅನ್ಯಾಯ ಅಘೋರತನ ಬೆಳೀತಾ ಇತ್ತು ಅಂತಂದ್ರೆ, ಅವ್ರಿಗೆ ಆ ವೇಳೆದಲ್ಲಿ ಗಾಯಗೊಂಡ ಸೈನಿಕರಿಗೆ ನೋಡುವಂತ ಯಾವುದೇ ಸಂಸ್ಥೆ ಇರಲಿಲ್ಲ, ಬೇರೆ ಯಾವುದೇ ಸಂಸ್ಥೆ ಕೆಲಸ ಮಾಡ್ತಿರ್ಲಿಲ್ಲ. ಅದಾಗ ಈ ರೆಡ್ ಕ್ರಾಸ್ ನವರು ಹೋದ್ರು. ಯಾಕೆ ಇವರು ರೆಡ್ ಕ್ರಾಸ್ ನವರು ಹೋದ್ರು ಅಂತಂದ್ರೆ, ಆವರೆಗೆ ರೆಡ್ ಕ್ರಾಸ್ ಗೆ ಅಷ್ಟು ಅಧಿಕಾರ ಕೊಟ್ಟಾಗಿತ್ತು. ರೆಡ್ ಕ್ರಾಸ್ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಂಸ್ಥೆಗೆ ಇಡೀ ಜಗತ್ತಿನಲ್ಲಿ ಮಾನ್ಯತೆ ಹೊಂದಿತ್ತು. ಪ್ರತಿ ಜಗತ್ತಿನಲ್ಲಿ ಅಂದ್ರೆ ಪ್ರತಿ ದೇಶದಲ್ಲಿ ಅಂತ ಒಂದು ಸಂಸ್ಥೆ ಹುಟ್ಟಾಕಬೇಕು, ಅದು ತಟಸ್ಥವಾಗಿರಬೇಕು, ಎಲ್ಲಾ ದೇಶಗಳ ಸರ್ಕಾರಗಳು ಅದಕ್ಕೆ ಮಾನ್ಯತೆ ಕೊಡಬೇಕು ಅಂತಿತ್ತು. ಸೊ ಪ್ರಥಮ ಜಿನೆವಾ ಕನ್ವೆನ್ಷನ್ ದಲ್ಲಿ 182 ರಾಷ್ಟ್ರಗಳು ಅದನ್ನ ಸಹಿ ಹಾಕಿದ್ವಿ. ಉದಾಹರಣೆಗೆ ನಮ್ಮ ಭಾರತದಲ್ಲಿ ನಾವು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಅಂತ ತಗೋತೀವಿ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಗೆ ಅಧ್ಯಕ್ಷರು ಭಾರತದ ರಾಷ್ಟ್ರಾಧ್ಯಕ್ಷ ಆಗಿರ್ತಾರೆ. ರಾಜ್ಯದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಘಟಕ ಇತ್ತು ಅಂತಂದ್ರೆ ರಾಜ್ಯಪಾಲರು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಜಿಲ್ಲೆಯಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಘಟಕ ಇತ್ತು ಅಂತಂದ್ರೆ ಜಿಲ್ಲಾಧಿಕಾರಿಯವರು ಅಧ್ಯಕ್ಷರಾಗಿರ್ತಾರೆ. ಹೀಗೆ ಸರ್ಕಾರದಿಂದ ಪ್ರೇರಿತವಾದಂತಹ ಅಥವಾ ಪೋಷಣೆಗೊಂಡಂತಹ ಒಂದು ಸಂಸ್ಥೆ ಅದು ರೆಡ್ ಕ್ರಾಸ್ ಸಂಸ್ಥೆ ಆಗಿರ್ತದೆ. ಅದಕ್ಕಾಗಿ 182 ರಾಷ್ಟ್ರಗಳಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಇರೋದ್ರಿಂದ ಆ ಒಂದು ಜಿನೆವಾ ಒಪ್ಪಂದದ ಪ್ರಕಾರ ಅವರು ಅವುಗಳಿಗೆ ಆದೇಶ ಪಾಲಿಸಲೇಬೇಕಾಗುತ್ತೆ. ಇನ್ನೊಂದು ಜಿನೆವಾ ಕನ್ವೆನ್ಷನ್ ಬರ್ತದೆ ಅಂದ್ರೆ ಅಲ್ಲಿ ನೋಡಿ, ಉದಾಹರಣೆಗೆ ಕಾರ್ಗಿಲ್ ವಾರ್ ನಡೀತಾ ಇದೆ. ಇಟ್ ಈಸ್ ಬಿಟ್ವೀನ್ ಪಾಕಿಸ್ತಾನ್ ಮತ್ತು ಭಾರತ. ಆಕ್ಚುಲಿ ಇಟ್ ಈಸ್ ಬಿಟ್ವೀನ್ ದ ಟೂ ಸೋಲ್ಜರ್ ಕಂಪನೀಸ್. ವಾಟ್ ವಿಲ್ ಹ್ಯಾಪನ್ ಟು ದ ಸಿವಿಲಿಯನ್ಸ್ ಬಿಟ್ವೀನ್ ದ ಟೂ ಕಂಟ್ರೀಸ್? ಒಂದು ಶಾಲೆ ಇದೆ, ಒಂದು ಆಸ್ಪತ್ರೆ ಇದೆ, ಅಲ್ಲಿ ಸಿವಿಲಿಯನ್ಸ್ ಇದ್ದಾರೆ, ಅವರಿಗೆ ಈ ಯುದ್ಧದ ಕಾರ್ಮೋಡ ಯಾಕೆ ಅವ್ರ ಮೇಲೆ ಬೀಳ್ಬೇಕು? ದೇ ಆರ್ ನ್ಯೂಟ್ರಲ್, ಸಿವಿಲಿಯನ್ಸ್ ಆರ್ ನ್ಯೂಟ್ರಲ್ ಪೀಪಲ್, ಅವ್ರಿಗೆ ಯಾಕೆ ಯುದ್ಧದ ಬಾಂಬ್ ಅವ್ರ ಮೇಲೆ ಬೀಳ್ಬೇಕು? ಅಥವಾ ಅದಕ್ಕೆ ಸಿವಿಲಿಯನ್ಸ್ ಇರ್ಬೋದು, ವಿಮೆನ್ ಅಂಡ್ ಚೈಲ್ಡ್ ಇರ್ಬೋದು, ಶಾಲಾ ಮಕ್ಕಳಿರ್ಬೋದು, ಯುದ್ಧದಲ್ಲಿ ಯಾವುದೇ ರೀತಿಯ ಭಾಗ ವಹಿಸದೆ ಇರುವಂತಹ ಜನರಿಗೆ ಸಹಿತ ದೇ ಹ್ಯಾವ್ ಟು ಬಿ ಪ್ರೊಟೆಕ್ಟೆಡ್ ಅಂಡರ್ ದ ಜಿನೆವಾ ಕನ್ವೆನ್ಷನ್. ಅದು ಬಹಳ ಮಹತ್ವದ್ದು. ಫೋರ್ತ್ ಜಿನೆವಾ ಕನ್ವೆನ್ಷನ್ ಬರ್ತದೆ ಅದು, ಜಿನೆವಾ ಒಪ್ಪಂದ ಅಂತ ಹೇಳಿ. ಸೊ ನಾಲ್ಕು ಜಿನೆವಾ ಒಪ್ಪಂದಗಳು ಬರ್ತವೆ ಸರ್. ಅಲ್ಲಿ ಒಂದೇದ್ದು ಯುದ್ಧ ಕೈದಿಗಳು ಬ್ಯಾಟಲ್ ಫೀಲ್ಡ್ ನಲ್ಲಿ, ಎರಡನೇದ್ದು ನೌಕಾಯಾನದಲ್ಲಿರುವಂತಹ ಭಾಗಿದಾರರು, ಮೂರನೇದ್ದು ಪ್ರಿಸ್ನರ್ಸ್ ಆಫ್ ವಾರ್, ಹಾಗೂ ನಾಲ್ಕನೇದ್ದು ಸಿವಿಲಿಯನ್ಸ್ ಹು ಆರ್ ಇನ್ವಾಲ್ವ್ ಇನ್ ದಿ ಆರ್ಮ್ ಕಾನ್ಫ್ಲಿಕ್ಟ್ ಅಂತೀವಿ ನಾವು, ಅಥವಾ ಯುದ್ಧ ಸದೃಶ ಭೂಮಿಯಲ್ಲಿರುವಂತಹ ನಾಗರಿಕರಿಗೆ ಅಥವಾ ಸಿವಿಲಿಯನ್ಸ್ಗೆ ಅವರದೇ ಆದಂತಹ ಹಕ್ಕಿದೆ. ಜೀವಿಸೋ ಹಕ್ಕು, ಆಹಾರದ ಹಕ್ಕು, ನೀರಿನ ಹಕ್ಕು, ಆಮೇಲೆ ಮೆಡಿಕಲ್ ಫೆಸಿಲಿಟೀಸ್ ಸಿಗುವಂತಹ ಹಕ್ಕು ಅವ್ರ ಕಡೆ ಇದೆ ಅಂತ ಅದನ್ನ ಕೊಡಮಾಡುವಂತಹ ಕೆಲಸ ಇದು ರೆಡ್ ಕ್ರಾಸ್ ಸಂಸ್ಥೆ ಮಾಡುತ್ತೆ. ಸೊ ನಾಲ್ಕು ಜಿನೆವಾ, ಬಹುಶಃ ಇದೇ ಒಂದು ಅದರ ಭಾಗಿಯಾಗಿದ್ದಕ್ಕೆ ರೆಡ್ ಕ್ರಾಸ್ ಸಂಸ್ಥೆಗೆ 4 ನೋಬೆಲ್ ಪ್ರಶಸ್ತಿಗಳು ಸಿಗ್ತವೆ ಸರ್. ಇಲ್ಲಿವರೆಗೆ 4 ನೋಬೆಲ್ ಶಾಂತಿ ಪ್ರಶಸ್ತಿ ಸಿಗ್ತದೆ. ಮೊದಲನೇದ್ದು ಅಂತಂದ್ರೆ, ನಾನು ಆಗ್ಲೇ ಹೇಳಿದಂತೆ ರೆಡ್ ಕ್ರಾಸ್ ಸಂಸ್ಥೆಯ ಫಾದರ್ ಆಫ್ ರೆಡ್ ಕ್ರಾಸ್ ಅಂತೇವ್ ನಾವು, ಅಥವಾ ಜನಕ ಹೆನ್ರಿ ಡುನಂಟ್, ಅವನಿಗೆ ಸಿಗುತ್ತೆ ಪ್ರಪ್ರಥಮ ನೋಬೆಲ್ ಶಾಂತಿ ಪಾರಿತೋಷಕ. ಹೆನ್ರಿ ಡುನಂಟ್ಗೆ 1901 ಇಸ್ವಿಯಲ್ಲಿ ಸಿಗುತ್ತೆ ಅವನು ಮಾಡಿದ ಕೊಡುಗೆ. ಆ ಮಹಾನ್ ವ್ಯಕ್ತಿ, ನಾವೆಲ್ಲ ಅವನಿಗೆ ಮಹಾನ್ ವ್ಯಕ್ತಿ ಅಂತ ಕರಿತೀವಿ, ಇಡೀ ಜಗತ್ತೇ ಕರಿತಿದೆ. ಅವನು, ಅವನ ತಂದೆ ಬಿಸ್ನೆಸ್ ಮ್ಯಾನ್, ತಾಯಿ ಸಮಾಜ ಸೇವಕಿ. ಇವನು ತನ್ನ 16 ವಯಸ್ಸಿನಲ್ಲಿ YMCA ಅಂತ ಒಂದು ಸಂಸ್ಥೆ, ತಾವು ಕೇಳಿರ್ಬೋದು, ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತ ಹೇಳಿ, ಅದನ್ನ ಜಿನೆವಾದಲ್ಲಿ ಹುಟ್ಟಾಕ್ತಾನೆ ತಾನೇ ಸ್ವತಃ. ಜಿನೆವಾ ಆಕ್ಚುಲಿ YMCA ಒರಿಜಿನೇಟೆಡ್ ಫ್ರಮ್ ಇಂಗ್ಲೆಂಡ್. ಇಂಗ್ಲೆಂಡ್ ನಲ್ಲಿ ಯಂಗ್ ಮೆನ್ಸ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಇದೆ, ಅದರ ಒಂದು ಭಾಗವಾಗಿ ಜಿನೆವಾದಲ್ಲಿ ಅಂದ್ರೆ ಸ್ವಿಟ್ಜರ್ಲೆಂಡ್ ದೇಶದಲ್ಲಿ ಯಂಗ್ ಮೆನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ YMCA ಅಂತ ಸಂಸ್ಥೆಯನ್ನು ಹುಟ್ಟಾಕಿ ಜನರಿಗೆ ಹೆಲ್ಪ್ ಮಾಡುವಂತದ್ದು, ಅಥವಾ ಸ್ಲೇವರಿ ಅಂತೇವೆ ನಾವು ಅದಕ್ಕೆ, ಸ್ಲೇವರಿ ಅಂದ್ರೆ ಗುಲಾಮಗಿರಿಯನ್ನ ದೂರ ಮಾಡುವಂತದ್ದು, ಅಥವಾ ಶೋಷಿತ ವರ್ಗದವರಿಗೆ ಆಹಾರ ಇರ್ಬೋದು, ಆರೋಗ್ಯ ಇರ್ಬೋದು, ಬಟ್ಟೆ ಇರ್ಬೋದು, ವಸ್ತು ಇರ್ಬೋದು, ಇವುಗಳನ್ನು ಕೊಡ್ಲಿಕ್ಕೆ ತನ್ನದೇ ಆದಂತಹ ಒಂದು ಸಣ್ಣ ಗುಂಪುಗಳನ್ನು ಮಾಡ್ಕೊಂಡಿರ್ತಾನೆ. ಸೋ ಸೋಷಿಯಲ್ ಆಕ್ಟಿವಿಟಿ ಹ್ಯಾಸ್ ಕಮ್ ಬೈ ಬರ್ತ್ ಅಂಡ್ ಇನ್ ದ ಬ್ಲಡ್ ಆಫ್ ಹೆನ್ರಿ ಡೊನಟ್. ಅವನು ಸುಮಾರು 40 ವರ್ಷ ರೆಡ್ ಕ್ರಾಸ್ ಸಂಸ್ಥೆಗೆ ತನ್ನ ಜೀವನ ಮುಡಿಪಿಡ್ತಾನೆ. 40 ಇಯರ್ಸ್ ಬಿಕಾಸ್ ಆಫ್ ಹಿಮ್, ಅಂದ್ರೆ ಅವನ ಮೂಲಕ ಅಥವಾ ಅವನೇ ಕಾರಣೀಭೂತ ಆಗತ್ತಾನೆ. ಇಡೀ ಎಲ್ಲ ಜಗತ್ತಿನಲ್ಲಿ 192 ರಾಷ್ಟ್ರಗಳಲ್ಲಿ ಇವಾಗ ರೆಡ್ ಕ್ರಾಸ್ ಸಂಸ್ಥೆ ಇದೆ, ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಂಸ್ಥೆ ಅಂತ, ಅಥವಾ ಇಂಟರ್ನ್ಯಾಷನಲ್ ಕಮಿಟಿ ಫಾರ್ ರೆಡ್ ಕ್ರಾಸ್ ಅಂತೀವಿ ನಾವು ಇಂಗ್ಲಿಷ್ ನಲ್ಲಿ, ಅದು ನಡೀತಾ ಇದೆ. ಸೊ ಫಾರ್ ಹೀಸ್ ಕಾಂಟ್ರಿಬ್ಯೂಷನ್ ಟು ದ ರೆಡ್ ಕ್ರಾಸ್ ಅಂಡ್ ಟು ದಿ ಎಂಟೈರ್ ವರ್ಲ್ಡ್ ಫಾರ್ ದ ಹ್ಯುಮ್ಯಾನಿಟಿ. ಅದ್ ನೋಡಿ, ಟ್ಯಾಗ್ ಲೈನ್ ಇಸ್ ಆಲ್ಸೋ ಹ್ಯುಮ್ಯಾನಿಟಿ ಥ್ರೂ ಪೀಸ್ ಅಂತ, ಶಾಂತಿಯಿಂದ ಮಾನವತೆಯ ಕಡೆಗೆ ಅಂತ ಹೇಳಿ. ನಾವು ಶಾಂತಿಯನ್ನು ಸ್ಥಾಪನೆ ಮಾಡಬೇಕು, ಅಲ್ಲಿಂದ ಮಾನವತೆಯನ್ನ ಬೆಳಗಿಸಬೇಕು, ಜನರಿಂದ ಜನತೆಗೆ ನಾವು ಸಹಾಯವನ್ನು ಒದಗಿಸಬೇಕು ಅಂತ ಒಂದು ಭಾವನೆಯಿಂದ ಅವ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾನೆ. ಅದೇ ಮಾಡ್ತಾ ಮಾಡ್ತಾ ಅವ 83ನೇ ವಯಸ್ಸಿನಲ್ಲಿ ತೀರ್ ಹೋಗ್ತಾನೆ. ಸೊ 1901 ದಲ್ಲಿ ಅವನಿಗೆ ನೊಬೆಲ್ ಪೀಸ್ ಪ್ರೈಸ್ ಮೊದಲನೇದು ಕೊಡ್ತಾರೆ. ಆಮೇಲೆ 1ನೇ ಮಹಾಯುದ್ಧ ಬಂತು, 2ನೇ ಮಹಾಯುದ್ಧ ಬಂತು, ಈವನ್ 1963 ನಲ್ಲಿ ಇರಾಕ್ ಮತ್ತು ಟಿಬೆಟ್, ಚೀನಾ ಟಿಬೆಟ್ ಮೇಲೆ ದಾಳಿ ಮಾಡ್ತಾ ಇತ್ತು ಕಂಟಿನ್ಯೂಸ್ ಆಗಿ, ಟಿಬೆಟ್ ನಲ್ಲಿರುವಂತಹ ದಲೈ ಲಾಮನ್ ಹೊರಗೆ ಹಾಕಿತ್ತು, ಆಮೇಲೆ ಟಿಬೆಟ್ ಪೂರ್ತಿ ಭಾಗ ಚೀನಾದ ಕಪಿಮುಷ್ಟಿಯಲ್ಲಿ ಇತ್ತು. ಅಂತದ್ರಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಚೀನಾ ಇರ್ಬೋದು, ಇರಾಕ್ ಇರಾನ್ ವಾರ ಆವಾಗಿಂದು ಅವುಗಳ ಎಲ್ಲ ಕಡೆ ಶಾಂತಿಯ ಕೆಲಸಕ್ಕಾಗಿ ಅವರಿಗೆ 1963 ಸಹ 4ನೇ ನೊಬೆಲ್ ಪೀಸ್ ಪ್ರೈಸ್ ಸಿಗುತ್ತದೆ. ಅಂದ್ರೆ ಇಂಥ ಒಂದು ಸಂಸ್ಥೆ ಅದು ಕೆಲಸ ಮಾಡ್ತಾ ಇದೆ. ಇದು ನಾನು ಮಾತಾಡಿದ್ದು ಬಹಳಷ್ಟು ಯುದ್ಧ ಕಾಲದಲ್ಲಿ. ಈಗ ಯುದ್ಧ ಇಲ್ಲ, ಆದ್ರೂ ಸಹಿತ ಈಗ ಇಷ್ಟೊಂದು ಯಾಕೆ ಪಾಪ್ಯುಲರ್ ಆಗ್ತಾ ಇದೆ ಮತ್ತು ದಿನೇ ದಿನೇ ರೆಡ್ ಕ್ರಾಸ್ ಸಂಸ್ಥೆಯ ಸದಸ್ಯರಾಗಲು ಜನರು ಹಾತೊರ್ತಾ ಇದ್ದಾರೆ. ಪೀಪಲ್ ಆರ್ ಥ್ರೋವಿಂಗ್ ಅಂತಂದೆ ನಾವು ಅದಕ್ಕೆ, ಅಂದ್ರೆ ವಿತ್ ಟ್ರಂಪಿಂಗ್ ಐಡಿಯಾ ದೇ ಆರ್ ಬಿಕಮಿಂಗ್ ಮೆಂಬರ್ಸ್ ಆಫ್ ದಿ ರೆಡ್ ಕ್ರಾಸ್ ಸೊಸೈಟಿ. ಪ್ಯೂರ್ಲಿ ಸೋಷಿಯಲ್, ಇಟ್ ಇಸ್ ಪ್ಯೂರ್ಲಿ ಸೋಷಿಯಲ್. ಯಾವುದೇ ರೀತಿಯ ಅಂದ್ರೆ ನಾವು ತತ್ವಗಳನ್ನ ನೋಡಿದ್ರೆ ನಮಗೆ ಅನಿಸ್ತದೆ ಹೌ ಇಂಪಾರ್ಟೆಂಟ್ ಇದು ಅಂತ. ರೆಡ್ ಕ್ರಾಸ್ ಮೂಲ ತತ್ವಗಳಲ್ಲಿ 7 ಇದೆ ಸರ್. ಅದರಲ್ಲಿ ಒಂದು, ಫಸ್ಟ್ ಇಟ್ ಸೆಲ್ಫ್ ಇಸ್ ಹ್ಯುಮ್ಯಾನಿಟಿ, ಅಂದ್ರೆ ಮಾನವೀಯತೆ. ಪ್ರತಿಯೊಬ್ಬರಲ್ಲಿ ಪರಸ್ಪರ ಪ್ರೀತಿ, ಸಹಬಾಳ್ವೆ, ಪ್ರೇಮ, ಕರುಣೆ ಇದು ಇರಬೇಕು ಅಂತ ಒಂದು ಆಶಾಭಾವನೆ. ಮೊದಲನೇದು ಮಾನವೀಯತೆ, ಇದೇ ಅದಕ್ಕೆ ಮೂಲ ಒಂದು. ಎರಡನೇದು ಇಂಪಾರ್ಶಿಯಾಲಿಟಿ, ಅಂದ್ರೆ ನಿಷ್ಪಕ್ಷಪಾತ. ಯಾವುದೇ ರೀತಿಯ ಪಕ್ಷಪಾತವನ್ನ ರೆಡ್ ಕ್ರಾಸ್ ಹೊಂದಿಲ್ಲ. ಯಾವುದೇ ದೇಶದಲ್ಲಿದ್ರೂ ಸಹಿತ, ಯಾವುದೇ ಘಟಕ ಇದ್ರೂ ಸಹಿತ ಅದು ಪಕ್ಷಪಾತವನ್ನ ಹೊಂದುವಂತಿಲ್ಲ. ಮೂರನೇದು ತತ್ವ ಅದರದ್ದು ಅಂತಂದ್ರೆ ನ್ಯೂಟ್ರಲ್, ಅದು ತಟಸ್ಥ. ಯಾವುದೇ ರಾಷ್ಟ್ರ, ಯಾವುದೇ ರಾಜಕೀಯ ಹಿನ್ನೆಲೆ, ಯಾವುದೇ ಧರ್ಮದ ಹಿನ್ನೆಲೆ ಇಲ್ಲಿ ಪರಿಗಣನೆಗೆ ಬರಲಾರದು, ತಟಸ್ಥ ಇದೆ. ನಾಲ್ಕನೇದು ಇಂಡಿಪೆಂಡೆಂಟ್, ಇದು ಬಹಳ ಮಹತ್ವದ್ದು. ಫಾರ್ ಎಕ್ಸಾಂಪಲ್, ಇಫ್ ಐ ಹ್ಯಾವ್ ಎ ರೆಡ್ ಕ್ರಾಸ್ ಐಡೆಂಟಿಟಿ ಕಾರ್ಡ್, ನಾನು ಯಾವುದೇ ಕಾನ್ಫ್ಲಿಕ್ಟ್ ಇದ್ರೂ ಸಹಿತ ನಾನು ನೇರವಾಗಿ ಹೋಗಬಹುದು, ನನಗೆ ಪೊಲೀಸರ ಪ್ರೊಟೆಕ್ಷನ್ ಅವಶ್ಯಕತೆ ಇಲ್ಲ, ಅಥವಾ ರಾಜಕೀಯ ಅಭಯ ಹಸ್ತ ಬೇಕಾಗಿಲ್ಲ. ಅದು ದಟ್ ಇಸ್ ದ ಸಿಂಬಾಲ್ ದಟ್ ಇಫ್ ಅ ರೆಡ್ ಕ್ರಾಸ್ ವಾಲಂಟಿಯರ್ ಇಸ್ ದೇರ್, ಹೀ ಈಸ್ ವರ್ಕಿಂಗ್ ಇಂಡಿಪೆಂಡೆಂಟ್ಲಿ ಅಂತ, ಅದು ಭಾವನೆ. ನಾಲ್ಕನೇದು ವಾಲಂಟರಿ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾವುದೇ ಆಸೆಗಳನ್ನ ಅಥವಾ ಯಾವುದೇ ರಿವಾರ್ಡ್ ನನಗೆ ಬರಬೇಕು ಅಥವಾ ಯಾವುದೇ ನನಗೆ ರಿಟರ್ನ್ ಬರಬೇಕು ಅನ್ನೋ ಭಾವನೆ ಇಲ್ಲದೇ ನಾವು ರೆಡ್ ಕ್ರಾಸ್ ನಲ್ಲಿ ತೊಡಗ್ತಾ ಇದ್ದೀವಿ. ಸೊ ಇಟ್ ಈಸ್ ವಾಲಂಟರಿ ಆರ್ಗನೈಸೇಷನ್, ಯಾವುದೇ ಫೋರ್ಸ್ ಇಲ್ಲ ಅಥವಾ ಯಾವುದೇ ಕಾಯ್ದೆ ಇಲ್ಲ. ಆಮೇಲೆ ಏಕತೆ ಅಂತ, ಯುನಿಟಿ. ಈಗ ಭಾರತದಲ್ಲಿ ಇರಬೇಕಾದ್ರೆ ಎಂಟೈರ್ ಭಾರತದಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಏನಾದ್ರೂ ಇದೆ ಅದು ಒಂದು ಯುನೈಟ್ ಆಗಿ ನಾವು ಒಂದೇ. ಈಗ ಬೆಳಗಾವಿ ರೆಡ್ ಕ್ರಾಸ್ ಬೇರೆ ಅಥವಾ ಮದ್ರಾಸ್ ರೆಡ್ ಕ್ರಾಸ್ ಬೇರೆ, ನೋ, ಇಟ್ ಈಸ್ ಅಂಡರ್ ಒನ್ ರೂಫ್, ಅದು ಯುನಿಟಿ ತೋರಿಸ್ತದೆ. ಆಮೇಲೆ ಯೂನಿವರ್ಸಲ್, ನಾನು ಆಗ್ಲೇ ಹೇಳಿದಂತೆ ರೈಟ್ ನೌ ಇದು 196 ದೇಶಗಳಲ್ಲಿ ಹಬ್ ಇದೆ, ಕೆಲಸ ಮಾಡ್ತಾ ಇದೆ, ಅದಕ್ಕೆ ಇಟ್ ಈಸ್ ಎ ಯೂನಿವರ್ಸಲ್ ಅಂತ ಹೇಳ್ತಾ ಇದ್ದೀವಿ. ಮತ್ತೆ ಇನ್ನು ಸ್ವಲ್ಪ ರೆಡ್ ಕ್ರಾಸ್, ನಾನು ಆಗ್ಲೇ ಹೇಳಿದಂತೆ ರೆಡ್ ಕ್ರಾಸ್ ಗುರುತು ಮಾಡೋದು ಅಂದ್ರೆ ರೆಡ್ ಕ್ರಾಸ್ ಲಾಂಛನ ಅನ್ನೋದು ಬಹಳ ಮಹತ್ವದ್ದು. ರೆಡ್ ಕ್ರಾಸ್ ಲಾಂಛನ್ ಅಂತಂದ್ರೆ ಬಿಳಿಯ ಹಿನ್ನೆಲೆಯಲ್ಲಿ ಕೆಂಪು ಕ್ರಾಸ್ ಮಾಡಿರ್ತೇವೆ. ಕೆಂಪು ಕ್ರಾಸ್ ನಲ್ಲಿ ಈಕ್ವಲ್ ಡಿಸ್ಟೆನ್ಸಸ್ ಅಂತಂದ್ರೆ ಕ್ರಾಸ್ ನಲ್ಲಿ ಎಕ್ಸಾಕ್ಟ್ಲಿ ಇಟ್ ಇಸ್ ಎ ಸ್ಕ್ವೇರ್, ಸ್ಕ್ವೇರ್ ನಲ್ಲಿ ಬರ್ತಾ ಇರುವಂತದ್ದು ಒಂದು ಅಧಿಕ ಚಿಹ್ನೆ, ಅದು ಬಿಳಿಯ ಹಿನ್ನೆಲೆಯಲ್ಲಿ. ಇದನ್ನ ಬ್ಯಾಚ್ ಅಂತ ಉಪಯೋಗ ಮಾಡಬಹುದು ಅಥವಾ ಧ್ವಜ ಅಂತಾನು ಉಪಯೋಗ ಮಾಡಬಹುದು, ಅಥವಾ ಈ ಧ್ವಜ ಈ ಒಂದು ಲಾಂಛನವನ್ನ ಯಾವಾಗ ವಿಕೋಪಗಳಾಗ್ತಾವ ಆ ವಿಕೋಪಗಳೆಲ್ಲ ಆದಾಗ ವಾಹನಕ್ಕೆ ಅದನ್ನ ನಾವು ಸ್ಟಿಕ್ಕರ್ ಅಂತ ಉಪಯೋಗ ಮಾಡಬಹುದು, ಅಥವಾ ರಿಲೀಫ್ ಮೆಟೀರಿಯಲ್ಸ್ ಮೇಲೆ ನಾವು ರೆಡ್ ಪ್ಲಸ್ ಮಾಡಬಹುದು. ಒಂದು ವೇಳೆ ಹಾಗೆ ಮಾಡಿದಾದ್ರೆ ಇಟ್ ಈಸ್ ಅಬ್ಸಲ್ಯೂಟ್ಲಿ ದ ಓನರ್ಶಿಪ್ ಆಫ್ ದಟ್ ಪರ್ಟಿಕ್ಯುಲರ್ ರೆಡ್ ಕ್ರಾಸ್ ಸೊಸೈಟಿ. ಯಾರು ಅದನ್ನು ಕೇಳುವಂತಿಲ್ಲ, ಯಾಕಂದ್ರೆ ಅದು ರೆಡ್ ಕ್ರಾಸ್ಗೆ, ಆ ರಿಲೀಫ್ ಮೆಟೀರಿಯಲ್ಸ್ಗೆ, ಆಯಾ ವ್ಯಕ್ತಿಗಳಿಗೆ, ಆಯಾ ಗುಂಪುಗಳಿಗೆ ಮಾತ್ರ ಉಪಯೋಗ ಮಾಡುವಂತದ್ದು ಅಂತ ಒಂದು ಭಾವನೆ ಇರ್ತದೆ. ಸೊ ರೆಡ್ ಕ್ರಾಸ್ ಲಾಂಛನದಲ್ಲಿ ನಾವು ಅದು ಸಿಂಬಾಲ್ ಇದೆ, ಆ ಸಿಂಬಾಲ್ ಇಸ್ ವೆರಿ ಇಂಪಾರ್ಟೆಂಟ್ ಸಿಂಬಾಲ್, ಅಕ್ಸೆಪ್ಟೆಡ್ ಆಲ್ ಓವರ್ ದ ವರ್ಲ್ಡ್. ಈಗ ಡಾಕ್ಟರ್ಸ್ ಒಮ್ಮೊಮ್ಮೆ ಮಾಡ್ತಾರೆ ರೆಡ್ ಕ್ರಾಸ್, ಅದು ತಪ್ಪು. ಅದು ಇಟ್ ಈಸ್ ಡಾಕ್ಟರ್ಸ್ ಆರ್ ನಾಟ್ ಸಪೋಸ್ ಟು ಯೂಸ್ ದಿ ರೆಡ್ ಕ್ರಾಸ್. ಅವರಿಗೆ ಹಸಿರು ಅಥವಾ ಅದು ಕ್ರಾಸ್ ಸ್ನೇಕ್ ಟೈಪ್ ಸ್ನೇಕ್ ಕ್ರಾಸ್ ಟೈಪ್ ಒಂದು ಸಿಂಬಲ್ ಬರ್ತದೆ, ಅದನ್ನು ಉಪಯೋಗ ಮಾಡಬೇಕು. ತಪ್ಪೇ ಅವರೇನಾದರೂ ರೆಡ್ ಕ್ರಾಸ್ ಉಪಯೋಗ ಮಾಡಿದರೆ ಅವ್ರ ಮೇಲೆ ದಂಡ ಇದೆ ಸರ್, 500 rupees ದಂಡ ಇದೆ ರೆಡ್ ಕ್ರಾಸ್ ಸಿಂಬಲ್ನಲ್ಲಿ. ಸೊ ಓನ್ಲಿ ರೆಡ್ ಕ್ರಾಸ್ ಪೀಪಲ್ ಕ್ಯಾನ್ ಯೂಸ್ ಇಟ್, ಅದು ಮಾತ್ರ ಖಂಡಿತ ಇದೆ. ಇನ್ನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಬಗ್ಗೆ ಮಾತಾಡಬೇಕಂತಂದರೆ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ 1920 ಪಾರ್ಲಿಮೆಂಟ್ ಅಧಿನಿಯಮ 15 ಅನ್ವಯ ರಾಷ್ಟ್ರಪತಿಯವರು ಅಂಗೀಕಾರ ಮಾಡಿದ್ದಾರೆ. ನೋಡಿ, ಈಗಾಗಲೇ ನಾವು 100 ವರ್ಷ ದಾಟಿದ್ದೀವಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಗೆ. 1920 ಆಗಿತ್ತು, ಈಗ 24 ಅಂದರೆ 104ನೇ ವರ್ಷದಲ್ಲಿ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಗೆ ನಾನು ಆಗಲೇ ಹೇಳಿದಂತೆ ರಾಷ್ಟ್ರಾಧ್ಯಕ್ಷರು ಅದಕ್ಕೆ ಅಧ್ಯಕ್ಷರು, ಆಮೇಲೆ ರಾಜ್ಯಪಾಲರು ರಾಜ್ಯದ ಘಟಕ ಅಂದರೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಆಯಾ ರಾಜ್ಯದ ಘಟಕಗಳಿಗೆ ಅಧ್ಯಕ್ಷರಾಗಿರ್ತಾರೆ, ಜಿಲ್ಲಾಧಿಕಾರಿ ಜಿಲ್ಲಾಧ್ಯಕ್ಷರಾಗಿರ್ತಾರೆ. ಆಮೇಲೆ ಈ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚಟುವಟಿಕೆಗಳು ಬಂದರೆ ಅದನ್ನ ಪ್ರಪ್ರಥಮವಾಗಿ ನಾವು ಹೇಳ್ತು ಯುದ್ಧ ಕಾಲದ ಚಟುವಟಿಕೆಗಳು ಮತ್ತು ಶಾಂತಿ ಕಾಲದ ಚಟುವಟಿಕೆಗಳು. ಯುದ್ಧ ಕಾಲದಲ್ಲಿ ಅಂತಂದ್ರೆ ಆಗಲೇ ಮಾತಾಡಿದಂತೆ ಗಾಯಗೊಂಡ ಸೈನಿಕರಿಗೆ ಮತ್ತು ಯುದ್ಧ ಕೈದಿಗಳಿಗೆ ಸಹಾಯ ಮಾಡುವಂತಹದ್ದು, ಆರೈಕೆ ಮಾಡುವಂತಹದ್ದು, ಅವರಿಗೆ ಪರಿಹಾರ ಕೊಡುವಂತಹದ್ದು. ಆಮೇಲೆ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಆಗುತ್ತೆ, ಅಥವಾ ಗಂಡ ಸೈನಿಕ ಇರ್ತಾನೆ ಅವನು ಸತ್ತು ಹೋಗ್ತಾನೆ ಅಥವಾ ಗಾಯಗೊಂಡಿರ್ತಾನೆ, ಅವನು ಬೇರೆ ಎಲ್ಲೋ ಕಡೆ ಡಿಸ್ಪ್ಲೇಸ್ ಆಗಿರ್ತಾನೆ, ಅವರ ಮಕ್ಕಳು ಕುಟುಂಬ ಬೇರೆ ಕಡೆ ಇರ್ತದೆ. ಸೊ ಮತ್ತು ಕುಟುಂಬವನ್ನ ಒಂದುಗೂಡಿಸುವಂತಹ ಕೆಲಸನು ರೆಡ್ ಕ್ರಾಸ್ ಸಂಸ್ಥೆ ಮಾಡ್ತದೆ. ಅದೇ ರೀತಿ ಶಾಂತಿ ಕಾಲದಲ್ಲಿ ಚಟುವಟಿಕೆಗಳು ಅಂತಂದ್ರೆ ಮಾನವೀಯ ಮೌಲ್ಯಗಳ ಪ್ರಚಾರ ಮಾಡುವಂತಹದ್ದು, ಅಂದ್ರೆ ಹ್ಯುಮ್ಯಾನಿಟಿ ಅಥವಾ ಇಂಟರ್ನ್ಯಾಷನಲ್ ಹ್ಯುಮ್ಯಾನಿಟೇರಿಯನ್ ಲಾ. ಅಥವಾ ಮೊನ್ನೆ December 10 ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಮಾಡಿದ್ವಿ. ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಕಾಂಪೋನೆಂಟ್ ಆಫ್ ರೆಡ್ ಕ್ರಾಸ್. ಇಡೀ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯಾವುದೇ ಒಂದು ಸಮುದಾಯಕ್ಕೆ ಯಾವುದೇ ಒಂದು ಕೋಮಿಗೆ ಏನಾದರೂ ಅನ್ಯಾಯ ಆಗ್ತಾ ಇದ್ರೆ ರೆಡ್ ಕ್ರಾಸ್ ತಾನಾಗೆ ಹೋಗಿ ಅದನ್ನ ಸಾಲ್ವ್ ಮಾಡುವಂತ ಕೆಪಾಸಿಟಿ ಹೊಂದಿದೆ. ಆಮೇಲೆ ಇದರ ಜೊತೆಗೆ UNO ಇರ್ಬೋದು, UNEP ಇರ್ಬೋದು, ಅಥವಾ ವರ್ಲ್ಡ್ ಮಾನಿಟರಿ ಫಂಡ್ ಎಲ್ಲದರ ಜೊತೆಗೆ ಇದು ಸಹಯೋಗ ಹೊಂದಿದೆ. ಅದೇ ರೀತಿ ಪ್ರಕೃತಿ ವಿಕೋಪದಲ್ಲಿ ಕಾರ್ಯನಿರ್ವಹಣೆ ಅಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಲ್ಲಿ ಆಕ್ಟಿವ್ ರೋಲ್ ರೆಡ್ ಕ್ರಾಸ್ ಮಾಡ್ತಾ ಇದೆ. ಉದಾಹರಣೆಗೆ, ಬಹುಶಃ ಭಾರತದಲ್ಲಿ ಯಾವುದೇ ವಿಕೋಪ ಹೊಂದಿದ್ರು ಸಹಿತ ಸರ್ಕಾರಿ ಇಲಾಖೆ ಮುಟ್ಟದಕ್ಕಿಂತ ಮುಂಚೆ ಅಲ್ಲಿ ಹೋಗಿ ಏನಾದರೂ ಕೆಲಸ ಮಾಡೋದಿದ್ರೆ ಅದು ರೆಡ್ ಕ್ರಾಸ್ ಕೆಲಸ ಮಾಡುತ್ತೆ. ಯಾಕಂದ್ರೆ ರೆಡ್ ಕ್ರಾಸ್ ಈಸ್ ಅಸೋಸಿಯೇಟೆಡ್ ವಿತ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಎಲ್ಲಿ ಏನಾಗಬಹುದು ಅಂತ, ಫಾರ್ ಎಕ್ಸಾಂಪಲ್ ಬರೀ ಒಂದು ಸೈಕ್ಲೋನ್ ಬರೋ ಹಂಗಿದೆ ಅಂತ ಸೂಚನೆ ಸಿಕ್ಕರೆ ಸಾಕು, ರೆಡ್ ಕ್ರಾಸ್ ಪೀಪಲ್ ಆಫ್ ದಾಟ್ ಪರ್ಟಿಕ್ಯುಲರ್ ಏರಿಯಾ ವಿಲ್ ಬಿ ಅಲರ್ಟ್ ದ್ಯಾನ್ ದಿ ಗವರ್ಮೆಂಟ್ ಆಫ್ ದಾಟ್ ಏರಿಯಾ, ಅಂಡ್ ದೇ ವಿಲ್ ಸ್ಟಾರ್ಟ್ ವರ್ಕಿಂಗ್ ಆನ್ ದಿಸ್. ಯಾಕಂತಂದ್ರೆ ಇವ್ರ ಹತ್ರ ಏನಿದೆ, ಫಾರ್ ಎಕ್ಸಾಂಪಲ್ ರೆಡ್ ಕ್ರಾಸ್ ನಲ್ಲಿ ಬಿಫೋರ್ ಡಿಸಾಸ್ಟರ್, ಡ್ಯೂರಿಂಗ್ ಡಿಸಾಸ್ಟರ್ ಅಂಡ್ ಆಫ್ಟರ್ ಡಿಸಾಸ್ಟರ್ ಎ ಸೆಟ್ ಆಫ್ ರೂಲ್ಸ್ ಆರ್ ದೇರ್. ಬಿಫೋರ್ ಡಿಸಾಸ್ಟರ್ ಈಗ ಬರ್ತಾ ಇದೆ ಅಂದ್ರೆ ಏನ್ ಮಾಡಬೇಕು, ದೇರ್ ವಾಲಂಟರಿ ವಿಲ್ ಸ್ಪ್ರಿಂಗ್ ಟು ಜಂಪ್ ಟು ದ ಆಕ್ಷನ್, ಬಂದ ನಂತರ ಏನ್ ಮಾಡಬೇಕು, ಬಂದ ಮೇಲೆ ಏನ್ ಮಾಡಬೇಕು ಅಂತ. ಸೊ ವಿಕೋಪಗಳ ಮ್ಯಾನೇಜ್ಮೆಂಟ್ ಏನಿದೆ ಅಥವಾ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತೀವಿ, ಅದು ಮ್ಯಾನ್ಮೇಡ್ ಇರ್ಬೋದು ಅಥವಾ ನ್ಯಾಚುರಲ್ ಇರ್ಬೋದು, ಅವುಗಳನ್ನ ಹತೋಟಿಯಲ್ಲಿ ತರಲು ಅಥವಾ ಮ್ಯಾನೇಜ್ ಮಾಡಲು ರೆಡ್ ಕ್ರಾಸ್ ಸಂಸ್ಥೆಗೆ ಅಂದ್ರೆ ತತ್ಪರವಾಗಿರುತ್ತದೆ ಅಂತ. ಆಮೇಲೆ ತಾಯಿ ಮಗು ಕಲ್ಯಾಣ ಮಾಡುವಂತಹದ್ದು, ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್. ಅತಿ ಮಹತ್ವದ್ದು ಅಂತಂದ್ರೆ ಇನ್ಸೆಪ್ಷನ್ ಆಫ್ ಯೂತ್ ರೆಡ್ ಕ್ರಾಸ್ ಅಂತೀವಿ ನಾವು, ಯೂತ್ ರೆಡ್ ಕ್ರಾಸ್ ಮತ್ತು ಜೂನಿಯರ್ ರೆಡ್ ಕ್ರಾಸ್ ಅಂತ ಹೇಳಿ. ಯುವಕರಲ್ಲಿ ಈ ರೆಡ್ ಕ್ರಾಸ್ ಭಾವನೆ, ರೆಡ್ ಕ್ರಾಸ್ ತತ್ವಗಳನ್ನು ಪ್ರಸಾರ ಮಾಡಬೇಕಂತೇಳಿ ಜೂನಿಯರ್ ರೆಡ್ ಕ್ರಾಸ್ ಅಂತೇಳಿ ಬಂತು, ಮತ್ತೆ ಯೂತ್ ರೆಡ್ ಕ್ರಾಸ್ ಅಂತೇಳಿ ಬಂತು. ಯೂತ್ ರೆಡ್ ಕ್ರಾಸ್ ಇವರಿಗೆ ಏನಾಗುತ್ತೆ ಅಂತಂದ್ರೆ ರಕ್ತ ಭಂಡಾರದ ಕಲ್ಪನೆ, ರಕ್ತದಾನದ ಕಲ್ಪನೆ, ನೇತ್ರದಾನದ ಕಲ್ಪನೆ, ಅಂಗಾಂಗ ದಾನದ ಕಲ್ಪನೆ, ಅಂದ್ರೆ ಈ ದಾನ ಯಾಕೆ ಮಾಡಬೇಕು, ವಾಟ್ ಇಸ್ ದಿ ಇಂಪಾರ್ಟೆನ್ಸ್ ಆಫ್ ಬ್ಲಡ್ ಡೊನೇಷನ್, ಅಥವಾ ಬ್ಲಡ್ ಬ್ಯಾಂಕ್ ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ ರೀತಿ ನಾವು ಹೆಲ್ಪ್ ಮಾಡಬಹುದು ಅಂತ ಹೇಳಿ ಅದು ಅದನ್ನ ಕಲಿಸ್ತಾರೆ. ಅದೇ ರೀತಿ HIV ಇರ್ಬೋದು, ಏಡ್ಸ್ ಇರ್ಬೋದು, ಅಥವಾ ಯಾವ್ದಾದ್ರು ಪ್ಯಾಂಡಮಿಕ್ ಇರ್ಬೋದು, ಇಂಥ ಮಹಾಮಾರಿ ಇದ್ದಲ್ಲಿ ಅವುಗಳ ಬಗ್ಗೆ ಅರಿವು ನೀಡುವಂತಹ ಕಾರ್ಯಕ್ರಮ. ಯಾಕಂದ್ರೆ ದೀಸ್ ಆರ್ ಮೋಸ್ಟ್ ಕಾಲೇಜ್ ವಿದ್ಯಾರ್ಥಿಗಳು ಇದ್ದಾರೆ, ಅಂದ್ರೆ ಕಾಲೇಜ್ ವಿದ್ಯಾರ್ಥಿಗಳು ಇರ್ತಾರೆ, ಹೈಸ್ಕೂಲ್ ವಿದ್ಯಾರ್ಥಿಗಳು ಇರ್ತಾರೆ, ಅವರಿಗೆ ರೆಡ್ ಕ್ರಾಸ್ ಪರೀಕ್ಷೆ ಇರ್ತದೆ. ಆ ಪರೀಕ್ಷೆ ಮೂಲಕ ರೆಡ್ ಕ್ರಾಸ್ ನ ಪ್ರಿನ್ಸಿಪಲ್ಸ್ ಗಳನ್ನ ಅಥವಾ ತತ್ವಗಳನ್ನ ಸಾರಿ ಅವುಗಳನ್ನ ಆಚರಣೆಗೆ ತರಲು ಪ್ರೇರೇಪಣೆ ಮಾಡುತ್ತಾರೆ. ಸೊ ಯೂತ್ ರೆಡ್ ಕ್ರಾಸ್ ಅಂಡ್ ಜೂನಿಯರ್ ರೆಡ್ ಕ್ರಾಸ್ ಅಂತ ಇವತ್ತು JRC ಅಥವಾ ಕಿರಿಯ ರೆಡ್ ಕ್ರಾಸ್. ಅದೇ ರೀತಿ ವುಮೆನ್ ಎಂಪವರ್ಮೆಂಟ್, ಮಹಿಳಾ ಸಬಲೀಕರಣ ಅನ್ನೋದು, ಅಥವಾ ನರ್ಸಿಂಗ್ ಇರ್ಬೋದು, ಮಿಡ್ವೈಫರಿ ಇರ್ಬೋದು, ಅಥವಾ ಬೇರೆ ಬೇರೆ ಟ್ರೈನಿಂಗ್ಸ್ ಕೊಡ್ತಾರೆ, ಇವನ್ ಎಂಪ್ಲಾಯ್ಮೆಂಟ್ಗಾಗಿ ಸಹಿತ ಟ್ರೈನಿಂಗ್ಸ್ ಕೊಡ್ತಾರೆ. ಪುನರ್ವಸತಿ ಮತ್ತೊಂದು ಬಹಳ ಮಹತ್ವದ್ದು, ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಅಂಗವಿಕಲರ ಪುನರ್ವಸತಿ ಇರ್ಬೋದು, ಡೆಸ್ಟಿಟ್ಯೂಟ್ ಅವರ ಪುನರ್ವಸತಿ ಇರ್ಬೋದು, ವಿಧವೆಯರ ಪುನರ್ವಸತಿ ಇರ್ಬೋದು, ಇಂಥ ಸಾಕಷ್ಟು ಕೆಲಸಗಳನ್ನ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕರ್ನಾಟಕ ಶಾಖೆ ಮಾಡ್ತಾ ಇದೆ. ಇನ್ನೊಂದು ಇಡೀ ಜಗತ್ತಿನಲ್ಲಿ ಸಾರುವಂತದ್ದು ಅಂತಂದ್ರೆ, ಇದು ಪ್ರಥಮ ಚಿಕಿತ್ಸೆ. ಬಹುಶಃ ಪ್ರಥಮ ಚಿಕಿತ್ಸೆಗೆ ಈವಾಗ ಬಹಳಷ್ಟು ಮಹತ್ವ ಬರ್ತಾ ಇದೆ, ಯಾಕಂದ್ರೆ ಅದರ ಮುಖ್ಯ ಉದ್ದೇಶನೇ ಒಬ್ಬ ವ್ಯಕ್ತಿಯ ಜೀವ ರಕ್ಷಣೆ ಆಪತ್ಕಾಲೀನ ಪರಿಸ್ಥಿತಿಯಲ್ಲಿ. ಆಮೇಲೆ ಏನಾದರೂ ಅಪಘಾತ ಸಂಭವಿಸಿದಾಗ ಹೆಚ್ಚಿನ ಹಾನಿ ಆಗಬಾರದು ಅಂತ ಹೇಳಿ ನಾವು ತಡೆ ಒಡ್ಡುವುದು, ಆಮೇಲೆ ಆ ಚೇತರಿಕೆ ಮಾಡುವಂಥದ್ದು ಅಥವಾ ಅವನೇನಾದರೂ ಅಪಘಾತದಲ್ಲಿದ್ದರೆ ಅವನಿಗೆ ಚೇತರಿಕೆ ಕೊಡಿಸೋದು, ಆಮೇಲೆ ಸುರಕ್ಷಿತವಾಗಿ ಆ ವ್ಯಕ್ತಿಯನ್ನ ಡಾಕ್ಟರ್ ಹತ್ತಿರ ಅಥವಾ ಉಪಚಾರಕ್ಕಾಗಿ ಕರೆದುಕೊಂಡು ಹೋಗುವುದು ಅಥವಾ ಟ್ರಾನ್ಸ್ಪೋರ್ಟ್ ಆಫ್ ದ ವಿಕ್ಟಿಮ್ ಅಂತ ಕರಿತೀವಿ ನಾವು. ಇವು ಎಲ್ಲ ಪ್ರಥಮ ಚಿಕಿತ್ಸೆಯೊಳಗೆ ಬರ್ತವೆ. ಅದೇ ರೀತಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಾನು ಹೇಳಿದೆ, ವೇಬಿಗಳ ಪುನರುಜ್ಜೀವನ ಇರಬಹುದು, ಟೆಂಪರರಿ ರಿಲೀಫ್ ಆಕ್ಟಿವಿಟೀಸ್. ಫಾರ್ ಎಕ್ಸಾಂಪಲ್, ಮೊನ್ನೆ ಮಳೆ ಬಂದು ಗೋಕಾಕ್ ಭಾಗಷ್ಟು ಮುಗಿದಿತ್ತು. ನಾವೆಲ್ಲ ಅಲ್ಲಿ ಗೋಕಾಕ್ನಲ್ಲಿ ಒಂದು ರಿಲೀಫ್ ಸೆಂಟರ್ ತಯಾರು ಮಾಡಿ ಮೈಸೂರಿನಿಂದ ಮತ್ತು ಬೆಂಗಳೂರು ಹೆಡ್ ಕ್ವಾರ್ಟರ್ನಿಂದ ಬಂದಂತಹ ರಿಲೀಫ್ ಮೆಟೀರಿಯಲ್ಸ್ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು. ಇದೆಲ್ಲ ರೆಡ್ ಕ್ರಾಸ್ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಆಮೇಲೆ ಕಾಲೇಜಸ್ನಲ್ಲಿ ಮತ್ತು ಶಾಲೆಗಳಲ್ಲಿ ರೆಡ್ ಕ್ರಾಸ್ ಆಕ್ಟಿವಿಟೀಸ್ ಮಾಡ್ತೇವೆ ನಾವು, ಸುಮಾರು ಆಕ್ಟಿವಿಟೀಸ್ ಮಾಡ್ತೇವೆ. ಜನರಲ್ಲಿ ದೇ ಆರ್ ಅಪ್ಲಿಕೇಬಲ್ ಫಾರ್ ಯೂತ್. ಅಂದರೆ ಫಾರ್ ಎಕ್ಸಾಂಪಲ್, ಜನವರಿಯಲ್ಲಿ ನ್ಯಾಷನಲ್ ಯೂತ್ ಡೇ ಅಂತ ಮಾಡ್ತೀವಿ, ರಾಷ್ಟ್ರೀಯ ಯುವ ದಿನ ಅಂತ. ಜಸ್ಟ್ ಲೈಕ್ ಅದರ್ ಆರ್ಗನೈಸೇಷನ್, ಅದು ನ್ಯಾಷನಲ್ ಸರ್ವಿಸ್ ಇರ್ಬೋದು, ಎನ್ ಸಿ ಸಿ ಇರ್ಬೋದು, ಅದೇ ರೀತಿ ರೆಡ್ ಕ್ರಾಸ್ ಘಟಕ ಅಂತ ಎಲ್ಲ ಕಾಲೇಜ್ಗಳಲ್ಲಿ, ಅದು ಜೂನಿಯರ್ ಕಾಲೇಜ್ ಇರ್ಬೋದು, ಡಿಪ್ಲೊಮಾ ಕಾಲೇಜ್ ಇರ್ಬೋದು, ಡಿಗ್ರಿ ಕಾಲೇಜ್ ಇರ್ಬೋದು, ಯೂನಿವರ್ಸಿಟಿ ಇರ್ಬೋದು. ಈಗ ಕರ್ನಾಟಕ ಸರ್ಕಾರದ ಆದೇಶದಂತೆ ಪ್ರತಿ ಹೈಸ್ಕೂಲ್ನಲ್ಲೂ ಸಹಿತ ರೆಡ್ ಕ್ರಾಸ್ ಘಟಕ ಇದೆ. ದಟ್ಸ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಸ್ ಫಾರ್ ಆಸ್ ಯೂತ್ ಆರ್ ಕನ್ಸರ್ನ್. ಪ್ರತಿ ಹೈಸ್ಕೂಲ್ನಲ್ಲಿ ರೆಡ್ ಕ್ರಾಸ್ ಘಟಕ, ಜೂನಿಯರ್ ರೆಡ್ ಕ್ರಾಸ್ ಘಟಕ, ಪ್ರತಿ ಕಾಲೇಜ್ನಲ್ಲಿ ಯೂತ್ ರೆಡ್ ಕ್ರಾಸ್ ಘಟಕ ಇದೆ. ಆ ಘಟಕಗಳ ವತಿಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅದು ಪರಿಸರಕ್ಕೆ ಸಂಬಂಧ ಇರಬಹುದು ಅಥವಾ ಆರೋಗ್ಯಕ್ಕೆ ಸಂಬಂಧ ಇರಬಹುದು ಅಥವಾ ಮಾನವತೆಗಾಗಿ ಸಂಬಂಧ ಇರಬಹುದು, ಎಲ್ಲ ವಿಷಯಗಳನ್ನ ಅದರಲ್ಲಿ ಮಾಡ್ತಾರೆ. ಏಪ್ರಿಲ್ 7ನೇ ತಾರೀಕಿಗೆ ವರ್ಲ್ಡ್ ಹೆಲ್ತ್ ಡೇ ಅಂತ ಮಾಡ್ತಾರೆ, ಆಗಸ್ಟ್ 5ನೇ ತಾರೀಕಿನಲ್ಲಿ ಜೂನ್ 5 ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಮಾಡ್ತಾರೆ, ಮೇ 8 ರೆಡ್ ಕ್ರಾಸ್ ಡೇ ಮಾಡ್ತಾರೆ, ಡಿಸೆಂಬರ್ 10 ಹ್ಯೂಮನ್ ರೈಟ್ಸ್ ಡೇ ಮಾಡ್ತಾರೆ. ಇದೇ ರೀತಿ ವರ್ಷ ಪೂರ್ತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಜೊತೆಗೆ ಯೂತ್ ಲೀಡರ್ಶಿಪ್, ತಮಗೆಲ್ಲ ಗೊತ್ತಿರುವಂತೆ ಎನ್ಸಿಸಿ ಮತ್ತು ಎನ್ಎಸ್ಎಸ್ ನಲ್ಲಿ ಯಾವ ರೀತಿ ಲೀಡರ್ಶಿಪ್ ಕ್ಯಾಂಪ್ ಇರ್ತದೆ, ಆನ್ಯುವಲ್ ಕ್ಯಾಂಪ್ಸ್ ಇರ್ತದೆ, ಸ್ಟೇಟ್ ಲೆವೆಲ್ ಕ್ಯಾಂಪ್ಸ್ ಇರ್ತದೆ, ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ಸ್ ಇರ್ತದೆ. ಅದೇ ರೀತಿ ರೆಡ್ ಕ್ರಾಸ್ ನಲ್ಲಿ ಸಹಿತ ವಿವಿಧ ಸ್ತರದ ಕ್ಯಾಂಪ್ಗಳನ್ನು ಮಾಡ್ತಾರೆ. ಕ್ಯಾಂಪ್ ಒಮ್ಮೊಮ್ಮೆ 3 ದಿವಸದ ಕ್ಯಾಂಪ್ ಇರ್ತದೆ, ಒಮ್ಮೊಮ್ಮೆ 7 ದಿವಸದ ಕ್ಯಾಂಪ್ ಇರ್ತದೆ. ವಾಲಂಟಿಯರ್ಸ್ ನ ಐಡೆಂಟಿಫೈ ಮಾಡ್ತಾರೆ, ಸೊ ದಟ್ ದ ಸ್ಪ್ರೆಡ್ ಆಫ್ ಸೋಷಿಯಲ್ ಜಸ್ಟಿಸ್ ಅಥವಾ ಸಮಾಜ ಸೇವೆ ಅನ್ನೋದು ಹುಡುಗರಲ್ಲಿ ರುಜುವಾಗಬೇಕು ಅಂತ ಒಂದು ಭಾವನೆಯಿಂದ ಈ ರೀತಿ ರೆಡ್ ಕ್ರಾಸ್ ಸಂಸ್ಥೆ ತನ್ನದೇ ಆದಂತಹ ಒಂದು ಕಾರ್ಯಗಳನ್ನ

0: ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ರೆಡ್ ಕ್ರಾಸ್ ಸಂಸ್ಥೆಯ ಮೂಲ ತತ್ವನೇ ಮಾನವೀಯತೆ. ಮಾನವೀಯತೆಯನ್ನ ನಮ್ಮಲ್ಲಿ ಅಳವಡಿಸಿಕೊಂಡಲ್ಲಿ ಯಾವುದೇ ರೀತಿಯ ಕಾನ್ಫ್ಲಿಕ್ಟ್ ಅಥವಾ ಸಮಸ್ಯೆಗಳು, ಅದು ವ್ಯಕ್ತಿ ವ್ಯಕ್ತಿಯಲ್ಲಿರಬಹುದು, ದೇಶ ದೇಶದಲ್ಲಿರಬಹುದು, ಜನಾಂಗ ಜನಾಂಗದಲ್ಲಿರಬಹುದು, ಅದು ಕಡಿಮೆ ಆಗುತ್ತೆ. ಯಾಕಂದ್ರೆ ಯಾವಾಗ ಇಡೀ ದೇಶ ರೆಡ್ ಕ್ರಾಸ್ ಸಂಸ್ಥೆಯ ಕಡೆಗೆ ಒಂದು ಆಶಾಕಿರಣ ಅಂತ ನೋಡ್ತಿರ್ಬೇಕಾದ್ರೆ, ಅದು ಮಾಡುತ್ತಿರುವಂತಹ ಕೆಲಸ ಸಂಪೂರ್ಣ ಮಾನವತೆಗಾಗಿ, ಯಾವುದೇ ಭೇದ ಭಾವ ಇಲ್ಲದೆ, ಯಾವುದೇ ಜನಾಂಗೀಯ ವಿಷಮತೆ ಇಲ್ಲದೆ, ಮಾನವೀಯತೆಯನ್ನೇ ಪ್ರಮುಖವಾಗಿಟ್ಟುಕೊಂಡು ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇದೆ. ನಾವೆಲ್ಲರೂ ಸಹಿತ ಆ ಸಂಸ್ಥೆಯ ಒಂದು ಭಾಗವಾಗಿರಬೇಕು ಅಂತ ಒಂದು ಭಾವನೆ, ಆ ಸಂಸ್ಥೆಯನ್ನ ಇನ್ನಷ್ಟು ಬಲಗೊಳಿಸಬೇಕು ಅಂತ ಒಂದು ಆಶಯನ್ನು ಇಟ್ಟಲ್ಲಿ, ಬಹುಶಃ ಈಗಿರುವ ಸಮಾಜದಲ್ಲಿ ನಡೀತಾ ಇರುವಂತಹ ಅದು ವಿವಿಧ ರೀತಿಯ ಅಮಾನವೀಯ ಅಸಂವೇದನಶೀಲಿಯ ಕೆಲಸಗಳು ಕಡಿಮೆ ಆಗ್ತವೆ ಅಂತ ನನ್ನ ಭಾವನೆ.
0: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ಹಾಗೆ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್.
0: ಸ್ನೇಹಿತರೆ, ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KL ಈ ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನಮಸ್ಕಾರ.

0: ಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 248 6 286.
2: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831 247 1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
3: ಕೇಳಿವೆಣು ಧ್ವನಿ 90.4 FM ಬೆಳಗಾವಿ, ಜಿಲ್ಲಾ ಪರಿಷತ್ ಬೆಳಗಾವ್ ತಥಾ ಜಿಲ್ಲಾ ಆರೋಗ್ಯ ವ ಕುಟುಂಬ ಕಲ್ಯಾಣ ವಿಭಾಗ ಬೆಳಗಾವ್ ಯಾಂಚ ಸಂಯುಕ್ತ ವಿದ್ಯಮಾನೆ ಫೋನ್ ಇನ್ ಲೈವ್ ಕಾರ್ಯಕ್ರಮ. ವಿಷಯ ಆಹೆ ಡೆಂಗ್ಯೂ ವಿರೋಧಿ ಮಾಸಿಕ ಜನಜಾಗೃತಿ ಅಭಿಯಾನ 2026. ಆಪಲ್ಯಾಲ ಮಾರ್ಗದರ್ಶನ ಕರ್ತೀರ್ ಡಾಕ್ಟರ್ ಜಗದೀಶ್ ಚಿಂಗಿ, ಜೆ ಜಿಲ್ಲಾ ಕೀಟಕಜನ್ಯ ರೋಗ ನಿಯಂತ್ರಣ ಅಧಿಕಾರಿ ಆಹೆತ್. ಯಥ್ಯಾ ಬುಧವಾರಿ ಮಂಜೆಸ್ 8 ಜುಲೈ 2026 ರೋಜಿ ಸಕಾಳಿ 10 ते 11 ಯಾ ದರಮ್ಯಾನ್ ಆಪಲೆ ಪ್ರಶ್ನ ವಿಚಾರಣೆಸಾಠಿ ಸಂಪರ್ಕ ಕರಾ 9019904904 ಯಾ ನಂಬರ್ ವರ್ತಿ. ಹಿ ಆಹೆ ಕೇಳಿವೆಣು ಧ್ವನಿ 90.4 FM ची प्रस्तुती.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಈ ಮಳೆಗಾಲದಲ್ಲಿ ನಿಮ್ಮ ಮಕ್ಕಳು ಪದೇ ಪದೇ ಕೆಮ್ಮು, ಶೀತ ಅಥವಾ ಜ್ವರದಿಂದ ಬಳಲುತ್ತಿದ್ದಾರೆಯೇ? ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ವಿಶೇಷ ರೋಗ ನಿರೋಧಕ ಕಾರ್ಯಕ್ರಮವಾದ ಮಾನ್ಸೂನ್ ಕವಚದ ಮೂಲಕ ಅವರನ್ನು ರಕ್ಷಿಸಿ. 1 ರಿಂದ 18 ವರ್ಷದೊಳಗಿನ ಮಕ್ಕಳಿಗಾಗಿ ರೂಪಿಸಲಾದ ಇದು ಅವರ ರೋಗ ನಿರೋಧಕ ಶಕ್ತಿಯನ್ನು ನೈಸರ್ಗಿಕವಾಗಿ ಹೆಚ್ಚಿಸುತ್ತದೆ. ಪ್ರತಿ ಮಗುವಿಗೂ ವೈಯಕ್ತಿಕ ತಪಾಸಣೆ ಮತ್ತು ಅವರ ಪ್ರಕೃತಿಗೆ ಅನುಗುಣವಾಗಿ ಚಿಕಿತ್ಸೆಗಳನ್ನು ನೀಡುತ್ತೇವೆ. ಹವಾಮಾನ ಬದಲಾವಣೆಯ ಸಮಯದಲ್ಲಿ ಮಕ್ಕಳ ಕರುಳು ಮತ್ತು ಉಸಿರಾಟದ ಆರೋಗ್ಯವನ್ನು ಇದು ಪರಿಣಾಮಕಾರಿಯಾಗಿ ಕಾಪಾಡುತ್ತದೆ. ಈ ಕಾರ್ಯಕ್ರಮವು July 1 ರಿಂದ July 31, 2026 ನಡೆಯಲಿದೆ. ನಿಮ್ಮ ಮಗುವಿನ ಆರೋಗ್ಯದ ರಕ್ಷಣೆಗಾಗಿ ಸಂಪರ್ಕಿಸಿ ಕೆಎಲ್ಇ ಆಯುರ್ವೇದ ಆಸ್ಪತ್ರೆ ಶಹಾಪುರ ಬೆಳಗಾವಿ. ಓಪಿಡಿ ನಂಬರ್ 10 ಮತ್ತು 11, ಮೊಬೈಲ್ ಸಂಖ್ಯೆ 7978644281. ಉತ್ತಮ ಆರೋಗ್ಯ ಮತ್ತು ಆಯುರ್ವೇದದ ಆರೈಕೆಯೊಂದಿಗೆ ಈ ಮಾನ್ಸೂನ್ ಅನ್ನು ಸ್ವಾಗತಿಸೋಣ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148503 ಹಾಗೂ 8123871607.

ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಯುಜಿ ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಎಐ, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಬಿಸಿಎ, ಎಂಸಿಎ, ಎಂಬಿಎ ಮತ್ತು ಎಂಟೆಕ್ ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ ಎಚ್ಪಿ, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.aletech.ac.in ಗೆ ಭೇಟಿ ನೀಡಿ.

0: 그짝을 준다
1: 윤작 윤주
0: 그짝을 준다
1: 윤작 윤주
0: 그짝을 준다
1: 윤작

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. KLE ಫಾರ್ಮಸಿ ಕಾಲೇಜು, ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನಕುರ್ಚಿ, ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-247-1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
1: आरोग्य हीच खरी संपत्ति. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल, बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. अलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा KLE होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123-871607. ಕೆಎಲ್ಇ ಹೆಲ್ತ್ ಗೈಡ್ ನೀರವ್ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಡೆಂಗು ವಿರೋಧಿ ಮಾಸಾಚರಣೆ 2026 ಕುರಿತು. ಭಾಗವಹಿಸುವವರು ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿಗಳ ಕಚೇರಿ, ಲಸಿಕೆ ಸಂಸ್ಥೆ ಆವರಣ, ತಿಲಕ್ವಾಡಿ, ಬೆಳಗಾವಿಯ ಡಾಕ್ಟರ್ ಜಗದೀಶ್ ಜಿಂಗಿ ಅವರು. ಬುಧವಾರ ದಿನಾಂಕ 8 ಜುಲೈ 2026 ಸಮಯ ಬೆಳಗ್ಗೆ 10-11 ಗಂಟೆವರೆಗೆ. ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆ 9019-904-904. ಇದು ಕೆಎಲ್ಇ ವೇಣುಧ್ವನಿ 90.4 FM ಪ್ರಸ್ತುತಿ.

0: KLE's Dr. Prabhakar Kore Charitable Hospital, Nehru Nagar, Palgam. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: KLE Pharmacy College, Umbalgavi, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. ನ್ಯಾಕ್ ಎ ಪ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೇಳಿ ವೇಣುಧ್ವನಿ 90.4 FM ಬೆಳಗಾವಿ, ಜಿಲ್ಲಾ ಪರಿಷತ್ ಬೆಳಗಾವ್ ತಥಾ ಜಿಲ್ಲಾ ಆರೋಗ್ಯ ವ ಕುಟುಂಬ ಕಲ್ಯಾಣ ವಿಭಾಗ ಬೆಳಗಾವ್ ಯಾಂಚ ಸಂಯುಕ್ತ ವಿದ್ಯಮಾನೆ ಫೋನ್ ಇನ್ ಲೈವ್ ಕಾರ್ಯಕ್ರಮ. ವಿಷಯ ಆಹೆ ಡೆಂಗ್ಯೂ ವಿರೋಧಿ ಮಾಸಿಕ ಜನಜಾಗೃತಿ ಅಭಿಯಾನ 2026. ಆಪಲ್ಯಾಲ ಮಾರ್ಗದರ್ಶನ ಕರ್ತೀರ್ ಡಾಕ್ಟರ್ ಜಗದೀಶ್ ಚಿಂಗಿ, ಜೆ ಜಿಲ್ಲಾ ಕೀಟಕಜನ್ಯ ರೋಗ ನಿಯಂತ್ರಣ ಅಧಿಕಾರಿ ಆಹೆತ್. ಯತ್ಯಾ ಬುಧವಾರಿ ಮಂಜೆಸ್ 8 ಜುಲೈ 2026 ರೋಜಿ ಸಕಾಳಿ 10 ಅಥವಾ 11 ಯಾ ದರಮ್ಯಾನ್ ಆಪಲೆ ಪ್ರಶ್ನೆ ವಿಚಾರಣೆಸಾಠಿ ಸಂಪರ್ಕ ಕರಾ 9019904904 ಯಾ ನಂಬರ್ ವರ್ತಿ. ಹೀ ಆಹೆ ಕೇಳಿ ವೇಣುಧ್ವನಿ 90.4 FM ची प्रस्तुती.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
3: KLE Technological University, Belagavi. 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್, ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831-244-0322 ಅಥವಾ www.aletech.ac.in ಗೆ ಭೇಟಿ ನೀಡಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಕ್ಕೆ ಬೆಂಬಲ ನೀಡಲು ಭಾರತ ಸಿದ್ಧ, ಪ್ರಧಾನಿ ನರೇಂದ್ರ ಮೋದಿ. ಕೇರಳಂನ ವಯನಾಡ್ ಜಿಲ್ಲೆಯಲ್ಲಿ ಭೂಕುಸಿತ, 6 ಮಂದಿ ಸಾವು, 6 ಜನರು ನಾಪತ್ತೆ. ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ಇರಾನ್ ನಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನ ಪಂದ್ಯದಲ್ಲಿಂದು ಅರ್ಜೆಂಟೀನಾ ಈಜಿಪ್ಟ್ ಮುಖಾಮುಖಿ. ವಾರ್ತೆಗಳ ವಿವರ: ಜಕಾರ್ತದಲ್ಲಿ ಇಂದು ಇಂಡೋನೇಷ್ಯಾ ಸಂಸತ್ತಿನ ಜಂಟಿ ಅಧಿವೇಶನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಭಾರತ ಮತ್ತು ಇಂಡೋನೇಷ್ಯಾ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸಲು ಅಪಾರ ಅವಕಾಶಗಳನ್ನು ಹೊಂದಿದೆ. ಭಾರತದ 140 ಕೋಟಿ ಜನರು ಮತ್ತು ಇಂಡೋನೇಷ್ಯಾದ 29 ಕೋಟಿ ಜನರು ಸಹಯೋಗದಲ್ಲಿ ಪ್ರಗತಿಯತ್ತ ಒಟ್ಟಾಗಿ ಮುನ್ನಡೆದಾಗ ಇತಿಹಾಸ ನಿರ್ಮಾಣವಾಗುತ್ತದೆ ಎಂದು ಅವರು ಪ್ರತಿಪಾದಿಸಿದರು. ಜಂಟಿ ಕಾರ್ಯಪಡೆಯ ಕಾರ್ಯವಿಧಾನದ ಮೂಲಕ ಭಯೋತ್ಪಾದನೆಯನ್ನ ಎದುರಿಸಲು ಉಭಯ ದೇಶಗಳು ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿವೆ. ಮುಕ್ತ ಮತ್ತು ಎಲ್ಲರನ್ನೂ ಒಳಗೊಂಡ ಇಂಡೋ ಪೆಸಿಫಿಕ್ಗೆ ತನ್ನ ಬದ್ಧತೆಯನ್ನು ಭಾರತ ಪುನರುಚ್ಚರಿಸಿದೆ. ಈ ಪ್ರದೇಶದಲ್ಲಿ ಸಂಚಾರದ ಸ್ವಾತಂತ್ರ್ಯವನ್ನು ಖಾತರಿಪಡಿಸುವುದು ಅಗತ್ಯವಿದೆ ಎಂದು ಹೇಳಿದ್ದಾರೆ. ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಗೆ ಬೆಂಬಲ ನೀಡಲು ಭಾರತ ಸಿದ್ಧವಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಇಂಡೋನೇಷ್ಯಾದಲ್ಲಿ ವಿದೇಶಿ ಕ್ಯಾಂಪಸ್ ಸ್ಥಾಪಿಸಲು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಐಐಎಂಗೆ ಅನುಮೋದನೆ ನೀಡುವುದರ ಜೊತೆಗೆ ಭಾರತದ ಶಿಕ್ಷಣ ಕ್ಷೇತ್ರದಲ್ಲಿ ನೂತನ ಅಧ್ಯಾಯ ಸೇರ್ಪಡೆಯಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಇಂಡೋನೇಷ್ಯಾ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಪ್ರಸ್ತಾವನೆಯನ್ನು ಅನುಮೋದಿಸಿದ್ದಾರೆ. ಇಂತಹ ಪ್ರತಿಷ್ಠಿತ ಸಂಸ್ಥೆಯ ವಿದೇಶಿ ಕ್ಯಾಂಪಸ್ ಸ್ಥಾಪನೆಯು ಭಾರತದ ಜ್ಞಾನ ಪರಂಪರೆ ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ಜಾಗತೀಕರಣಗೊಳಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು 20,000ಕ್ಕೂ ಹೆಚ್ಚು ಕೃಷಿ ಉದ್ಯಮಿಗಳು ಮತ್ತು 20 ಲಕ್ಷ ರೈತರನ್ನು ಸಬಲೀಕರಣಗೊಳಿಸುವ ಗುರಿ ಹೊಂದಿರುವ ಪ್ರಗತಿ ಯೋಜನೆಯನ್ನು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಉದ್ಘಾಟಿಸಿದರು. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಸಚಿವರು, ವಿಕಸಿತ ಭಾರತ ದೃಷ್ಟಿಕೋನ ಸಾಧಿಸಲು ಕೃಷಿ, ಸಮೃದ್ಧ ಗ್ರಾಮಗಳು ಮತ್ತು ಸಮೃದ್ಧ ರೈತರನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ. ಈ ದೃಷ್ಟಿಕೋನವನ್ನು ಸಾಧಿಸಲು ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದೆ. ಈ ಪ್ರಯತ್ನಗಳಿಗೆ ಇತರ ಸಂಸ್ಥೆಗಳು ಕೈ ಜೋಡಿಸಿದಾಗ ಕೆಲಸ ವೇಗ ಪಡೆಯುತ್ತದೆ ಎಂದು ಹೇಳಿದ್ದಾರೆ. ಪ್ರಗತಿ ಯೋಜನೆಯಡಿ 26,000 ಸಣ್ಣ ಉದ್ಯಮಿಗಳಿಗೆ ತರಬೇತಿ ನೀಡಲು ಸರ್ಕಾರ ನಿರ್ಧರಿಸಿದೆ. ಈ ಉದ್ಯಮಿಗಳು ಒಂದು ಹಳ್ಳಿಯೊಳಗೆ ಕೆಲಸ ಮಾಡುತ್ತಾರೆ ಮತ್ತು ಗ್ರಾಮದ ಕೃಷಿಯನ್ನ ಪರಿವರ್ತಿಸಲು 100ರಿಂದ 200 ರೈತರೊಂದಿಗೆ ಸಹಕರಿಸುತ್ತಾರೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಬಹ್ರೇನ್ ಉಪಪ್ರಧಾನಿ ಖಾಲಿದ್ ಬಿನ್ ಅಬ್ದುಲ್ಲಾ ಅಲ್ ಖಲೀಫಾ ಅವರನ್ನ ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಡಾ ಎಸ್ ಜೈಶಂಕರ್, ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ವಿವಿಧ ವಲಯಗಳ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಮುಂದುವರೆಸುವ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದರೊಂದಿಗೆ ಪ್ರಚಲಿತ ಪ್ರಾದೇಶಿಕ ವಿದ್ಯಮಾನಗಳು ಮತ್ತು ಪರಿಸ್ಥಿತಿಯ ಕುರಿತಾಗಿಯೂ ಉಭಯ ನಾಯಕರು ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಜಮ್ಮು ಶ್ರೀನಗರ ಕಾರಿಡಾರ್ನಲ್ಲಿ 36 ಸುರಂಗಗಳು, 14 ಕಿಲೋಮೀಟರ್ ವಿಸ್ತೀರ್ಣದ ಜೋಜಿಲಾ ಸುರಂಗ, ಕೇದಾರ್ನಾಥ್ ರೋಪ್ವೇ ಮತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ವರ್ಧಿತ ರಸ್ತೆ ಸಂಪರ್ಕ ಸೇರಿದಂತೆ ಪ್ರಮುಖ ಮೂಲಸೌಕರ್ಯ ಯೋಜನೆಗಳು ಸಂಪರ್ಕವನ್ನು ಬಲಪಡಿಸುತ್ತವೆ. ಅಲ್ಲದೆ ದೇಶದ ಅಭಿವೃದ್ಧಿಯನ್ನು ವೇಗಗೊಳಿಸುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಿಕಸಿತ ಭಾರತ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಮೂಲಸೌಕರ್ಯ ನೇತೃತ್ವದ ಬೆಳವಣಿಗೆಯ ಮೇಲೆ ಸರ್ಕಾರ ಗಮನ ಹರಿಸುತ್ತಿದೆ. ರಾಜಕೀಯವು ಸಾಮಾಜಿಕ ಆರ್ಥಿಕ ಪರಿವರ್ತನೆಯ ಸಾಧನವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಉಕ್ಕಿನ ಉದ್ಯಮದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಮತ್ತು ವಲಯದಲ್ಲಿ ಬೆಳವಣಿಗೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಉಕ್ಕು ಉದ್ಯಮದೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಬದ್ಧವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರೊಂದಿಗೆ ಸಚಿವ ಪಿಯೂಷ್ ಗೋಯಲ್ ಸಭೆ ನಡೆಸಿದರು. ಸಭೆಯಲ್ಲಿ ಉಕ್ಕು, ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಮೆಟ್ ಕೋಕ್ ಕೈಗಾರಿಕೆಗಳ ಪ್ರಮುಖ ನಾಯಕರೊಂದಿಗೆ ವಲಯದ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಮತ್ತು ಹೊಸ ಬೆಳವಣಿಗೆಯ ಅವಕಾಶಗಳನ್ನು ತೆರೆಯುವ ಕುರಿತು ರಚನಾತ್ಮಕ ಚರ್ಚೆಗಳು ನಡೆದಿವೆ. ಬಲವಾದ ಮತ್ತು ಹೆಚ್ಚು ಸ್ವಾವಲಂಬಿ ಭಾರತವನ್ನು ನಿರ್ಮಿಸಲು ಸರ್ಕಾರ ಉದ್ಯಮದೊಂದಿಗೆ ನಿಕಟ ಸಹಯೋಗ ಬೆಳೆಸಲು, ಅದರ ಆಕಾಂಕ್ಷೆಗಳನ್ನು ಬೆಂಬಲಿಸಲು ಮತ್ತು ಈ ವಲಯಗಳಲ್ಲಿ ಬಲವಾದ ಬೆಳವಣಿಗೆಯನ್ನು ಹೆಚ್ಚಿಸಲು ಸಂಪೂರ್ಣವಾಗಿ ಬದ್ಧವಾಗಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ಪುನರುಚ್ಚರಿಸಿದ್ದಾರೆ. ಕೇರಳಂನ ವಯನಾಡು ಜಿಲ್ಲೆಯ ಮೆಪ್ಪಾಡಿ ಬಳಿಯ ಕಲ್ಲಾಡಿಯಲ್ಲಿ ವಯನಾಡು ಸುರಂಗ ರಸ್ತೆ ಯೋಜನೆಯ ನಿರ್ಮಾಣ ಸ್ಥಳದಲ್ಲಿ ಇಂದು ಸಂಭವಿಸಿದ ಭೀಕರ ಮಣ್ಣು ಕುಸಿತದಲ್ಲಿ ಮೂವರು ಮೃತಪಟ್ಟಿದ್ದು ಆರು ಮಂದಿ ಕಾಣೆಯಾಗಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿದ ಏಳು ಮಂದಿ ಕಾರ್ಮಿಕರನ್ನ ರಕ್ಷಿಸಲಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿರಂತರ ಮತ್ತು ಧಾರಾಕಾರ ಮಳೆಯಿಂದಾಗಿ ನಿರ್ಮಾಣ ಸ್ಥಳದಲ್ಲಿ ಭೂಕುಸಿತ ಸಂಭವಿಸಿದೆ ಎಂದು ಕೇರಳಂ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇರಳ ಮುಖ್ಯಮಂತ್ರಿ ವಿ ಸತೀಶನ್, ವಯನಾಡು ಸುರಂಗ ನಿರ್ಮಾಣ ಸ್ಥಳದಲ್ಲಿ ಉಂಟಾದ ಮಣ್ಣು ಕುಸಿತ ದುರದೃಷ್ಟಕರ ಘಟನೆಯಾಗಿದೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳ ಎಚ್ಚರಿಕೆಗಳ ನಂತರವೂ ಆಗೇದ ಮಣ್ಣನ್ನು ತೆಗೆದುಹಾಕುವಂತೆ ಅಧಿಕಾರಿಗಳ ನಿರ್ದೇಶನವನ್ನು ಪಾಲಿಸಲು ಗುತ್ತಿಗೆದಾರರು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗಾಗಿ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ, ರಾಜ್ಯ ಪೊಲೀಸ್ ಮತ್ತು ಅಗ್ನಿಶಾಮಕ ಹಾಗೂ ರಕ್ಷಣಾ ಸೇವೆಗಳ ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ. ನಿರಂತರ ಮಳೆ ಮತ್ತು ಮಣ್ಣಿನ ಸ್ವರೂಪವು ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಈ ನಡುವೆ ಭಾರತೀಯ ಹವಾಮಾನ ಇಲಾಖೆಯು ವಯನಾಡು ಮತ್ತು ಕಲ್ಲಿಕೋಟೆ ಪ್ರದೇಶಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದು ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳ ನಂತರ ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ರಾಖ್ಚಿ ಅವರು ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ದೃಢವಾಗಿ ನಿರಾಕರಿಸಿದ್ದಾರೆ. ಇರಾನ್ ಮತ್ತು ಅಮೆರಿಕ ನಡುವಿನ ಒಪ್ಪಂದ ಉಲ್ಲೇಖಿಸಿ ಸಾಮಾಜಿಕ ಜಾಲತಾಣದಲ್ಲಿ ಅವರು ಅಮೆರಿಕ ತನ್ನ ಬದ್ಧತೆಗಳನ್ನು ಪೂರೈಸುವವರೆಗೆ ಇರಾನ್ ಮಾತುಕತೆಗಳನ್ನು ಪ್ರಾರಂಭಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿ ಇರಾನ್ ಜೊತೆ ಅಮೆರಿಕ ಒಪ್ಪಂದ ಮಾಡಿಕೊಳ್ಳುತ್ತದೆ, ಅಗತ್ಯವಿದ್ದರೆ ಇರಾನ್ನ ನಿರ್ಣಾಯಕ ಮೂಲಸೌಕರ್ಯಗಳ ಮೇಲೆ ಅಮೆರಿಕ ದಾಳಿ ನಡೆಸುತ್ತದೆ ಎಂದು ಹೇಳಿದ್ದಾರೆ. ಈ ಹೇಳಿಕೆಯನ್ನು ಇರಾನ್ ಬಲವಾಗಿ ಖಂಡಿಸಿತು. ಕೇಂದ್ರ ಆರೋಗ್ಯ ಸಚಿವ ಜೆ ಪಿ ನಡ್ಡಾ ಅವರು ನವದೆಹಲಿಯಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಮನ್ಸುಖ್ ಮಾಂಡವ್ಯ ಮತ್ತು ರಕ್ಷಣಾ ಖಾತೆ ರಾಜ್ಯ ಸಚಿವ ಸಂಜಯ್ ಸೇಠ್ ಅವರೊಂದಿಗೆ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ವೇಳೆ ಮಾತನಾಡಿದ ಸಚಿವ ಜೆ ಪಿ ನಡ್ಡಾ, ಕ್ಷಯರೋಗ ನಿರ್ಮೂಲನೆ ಮಾಡಲು ಕೇಂದ್ರ ಸರ್ಕಾರ ಕಟಿಬದ್ಧವಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲಾ ಸಚಿವಾಲಯಗಳು ತಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಕ್ಷಯರೋಗ ಮುಕ್ತ ಭಾರತ ಈ ಗುರಿಯನ್ನು ಸಾಧಿಸುವಲ್ಲಿ ಯುವಕರ ಪಾತ್ರ ಮಹತ್ವದ್ದಾಗಿದ್ದು ರಾಷ್ಟವ್ಯಾಪಿ ಅಭಿಯಾನ ವೇಗಗೊಳಿಸಲು ಮೈ ಭಾರತ್, ರಾಷ್ಟೀಯ ಸೇವಾ ಯೋಜನೆ ಎನ್ಎಸ್ಎಸ್ ಮತ್ತು ರಾಷ್ಟೀಯ ಕೆಡೆಟ್ ಕಾರ್ಪ್ಸ್ ಎನ್ಸಿಸಿಯ ಸ್ವಯಂ ಸೇವಕರನ್ನು ಸಕ್ರಿಯವಾಗಿ ಸಜ್ಜುಗೊಳಿಸುವಂತೆ ಅವರು ಸಲಹೆ ನೀಡಿದ್ದಾರೆ. ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ದೆಹಲಿಯಲ್ಲಿ 70 ಲಕ್ಷ ಸಸಿಗಳನ್ನು ನೆಡುವ ಅಭಿಯಾನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೆಹಲಿಯ ಪರಿಸರವನ್ನು ಪರಿವರ್ತಿಸುವ ಗುರಿಯನ್ನು ಹೊಂದಿರುವ ಈ ಅಭಿಯಾನವು ಮಹತ್ವದ ಉಪಕ್ರಮವಾಗಿದೆ. ದೆಹಲಿ ಸರ್ಕಾರ ಈ ದಿಕ್ಕಿನಲ್ಲಿ ಸಕಾರಾತ್ಮಕ ಹೆಜ್ಜೆ ಇಟ್ಟಿದೆ ಮತ್ತು ಈ ಪ್ರದೇಶದ 5,000 ಹೆಕ್ಟೇರ್ ಅನ್ನು ಅರಣ್ಯ ಭೂಮಿಯಾಗಿ ಘೋಷಿಸಿದೆ ಎಂದು ಹೇಳಿದ್ದಾರೆ. ಮುಂದಿನ 4 ವರ್ಷಗಳಲ್ಲಿ 6,300 ಹೆಕ್ಟೇರ್ ಹಸಿರು ವಲಯವನ್ನು ಅರಣ್ಯ ಭೂಮಿಯಾಗಿ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲು ಮತ್ತು ಅದರ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಮತ್ತು ದೆಹಲಿ ಸರ್ಕಾರ ಸಂಕಲ್ಪಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಅಮೆರಿಕದ ಅಟ್ಲಾಂಟಾದಲ್ಲಿ ಇಂದು ರಾತ್ರಿ ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡ ಈಜಿಪ್ಟ್ ವಿರುದ್ದ ಸೆಣಸಾಟ ನಡೆಸಲಿದೆ. ನಂತರ ವ್ಯಾಂಕೋವರ್ನಲ್ಲಿ ನಡೆಯುವ 16ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ಮತ್ತು ಕೊಲಂಬಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಇದಕ್ಕೂ ಮುನ್ನ ಸಿಯಾಟಲ್ನಲ್ಲಿ ಇಂದು ನಡೆದಂತಹ 16ರ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ತಂಡವನ್ನು 4-1 ಗೋಲುಗಳಿಂದ ಮಣಿಸಿ ಬೆಲ್ಜಿಯಂ ತಂಡ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ ಪಡೆದಿದೆ. ಇದೇ ಶುಕ್ರವಾರ ಲಾಸ್ ಆಂಜಲಿಸ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬೆಲ್ಜಿಯಂ ತಂಡ ಸ್ಪೇನ್ ತಂಡವನ್ನು ಎದುರಿಸಲಿದೆ. ಇಂಗ್ಲೆಂಡ್ನ ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ಇಂದು ರಾತ್ರಿ ನಡೆಯಲಿರುವ 5 ಪಂದ್ಯಗಳ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 3ನೇ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಇಂಗ್ಲೆಂಡ್ ವಿರುದ್ದ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 104 ಅಂಕಗಳಷ್ಟು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,181 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ 32 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದ ಅಂತ್ಯಕ್ಕೆ 24,399 ಅಂಕಗಳಷ್ಟು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 94.96 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಗೆ ಬೆಂಬಲ ನೀಡಲು ಭಾರತ ಸಿದ್ಧ, ಪ್ರಧಾನಿ ನರೇಂದ್ರ ಮೋದಿ. ಕೇರಳಂನ ವಯನಾಡು ಜಿಲ್ಲೆಯಲ್ಲಿ ಭೂಕುಸಿತ, 3 ಸಾವು, 6 ನಾಪತ್ತೆ. ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ಇರಾನ್ ನಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16 ಸುತ್ತಿನ ಪಂದ್ಯದಲ್ಲಿಂದು ಅರ್ಜೆಂಟೀನಾ ಈಜಿಪ್ಟ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
4: बीएम कंकणवाडी आयुर्वेद हॉस्पिटल आरोग्य क्षेत्र मध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ञ डॉक्टरांकडून दिले जातील. केएलबीएम कंकणवाडी आयुर्वेद हॉस्पिटलचा मुख्य उद्देश रोगाचे निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलबीएम कंकणवाडी आयुर्वेद हॉस्पिटल आणि महाविद्यालय शहापूर बेळगाव. फोन नंबर 08312486286. केली वेणुधुनी 90.4 FM बेळगावी जिल्हा परिषद बेळगाव तथा जिल्हा आरोग्य व कुटुंब कल्याण विभाग बेळगाव यांच्या संयुक्त विद्यमाने फोन इन लाईव्ह कार्यक्रम. विषय आहे डेंग्यू विरोधी मासिक जनजागृती अभियान 2026. आपल्याला मार्गदर्शन करतील डॉक्टर जगदीश चिंगी, जे जिल्हा कीटकजन्य रोग नियंत्रण अधिकारी आहेत. येत्या बुधवारी म्हणजेच 8 जुलै 2026 रोजी सकाळी 10 ते 11 या दरम्यान आपले प्रश्न विचारण्यासाठी संपर्क करा 9019904904 या नंबरवरती. ही आहे केली वेणुधुनी 90.4 FM ची प्रस्तुती.
5: KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100 ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000 ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: KLE ಟೆಕ್ನಾಲಜಿಕಲ್ ಯುನಿವರ್ಸಿಟಿ ಬೆಳಗಾವ್ 2026 ಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲಿ ಆಹೆ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವ್, KCET ಕೋಡ್ E036 ಆಣಿ ಕಾಮೆಡ್ K ಕೋಡ್ E065. 2025 ಮಧ್ಯೆ 500 ಪೇಕ್ಷಾ ಅಧಿಕ ಪ್ಲೇಸ್ಮೆಂಟ್ ಆಫರ್ಸ್ ಪ್ರಾಪ್ತ. ವಿದ್ಯಾರ್ಥ್ಯಾಂ ವಾರ್ಷಿಕ 16 LPA ಪರ್ಯಂತ ಉಚ್ಚತಮ ಪ್ಯಾಕೇಜ್, 150 ಪೇಕ್ಷಾ ಅಧಿಕ ಅನುಭವಿ ಪ್ರಾಧ್ಯಾಪಕ, ತಸೆಚ 50 ಅಧಿಕ PhD ಧಾರಕ ಶಿಕ್ಷಕ, ಅತ್ಯಾಧುನಿಕ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಆಣಿ ವೈಫೈ ಸುವಿಧೆಸ ಹಾಸ್ಟೆಲ್ ವ್ಯವಸ್ಥಾ, ಉಪಲಬ್ಧ ಅಭ್ಯಾಸ

0: या वेबसाईटला व्हिजिट करा.
1: KLE Health Guide ನಿರಫೋನಿನ್ ಕಾರ್ಯಕ್ರಮ ವಿಷಯ ಡೆಂಗು ವಿರೋಧಿ ಮಾಸಾಚರಣೆ 2026 ಕುರಿತು ಭಾಗವಹಿಸುವವರು ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿಗಳ ಕಚೇರಿ ಲಸಿಕೆ ಸಂಸ್ಥೆ ಆವರಣ ತಿಲಕ್ವಾಡಿ ಬೆಳಗಾವಿಯ ಡಾಕ್ಟರ್ ಜಗದೀಶ್ ಜಿಂಗಿ ಅವರು ಬುಧವಾರ ದಿನಾಂಕ 8 ಜುಲೈ 2026 ಸಮಯ ಬೆಳಗ್ಗೆ 10 ರಿಂದ 11 ಗಂಟೆವರೆಗೆ ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆ 9019904904. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ.

0: ನಮಸ್ಕಾರ, ಇದು ವೇಣುಧ್ವನಿ 90.4 ಎಫ್ಎಂ ಕೆಎಲ್ಇ ಕನಸು. ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರವಿದು. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲೆ ಚನ್ನಮ್ಮನ ಕಿತ್ತೂರು ತಾಲೂಕಿನ ಪರಸನಹಟ್ಟಿ ಗ್ರಾಮದ ಪ್ರಗತಿಪರ ರೈತರು ಹಾಗೂ ರಾಜ್ಯ ಕೃಷಿಕ ಸಮಾಜದ ಅಧ್ಯಕ್ಷರಾದ ಶ್ರೀ ಲಿಂಗರಾಜ್ ಪಾಟೀಲ್ ಅವರು ತಮ್ಮ ಕೃಷಿ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲಿದ್ದಾರೆ.
1: ಸರ್ ನಮಸ್ಕಾರ, ನಿಮ್ಮ ಹೆಸರು?
2: ಲಿಂಗರಾಜ್ ಪಾಟೀಲ್. ಈ ತೋಟ 40 ಎಕರೆ ಮಾವಿನ ತೋಟ ಐತ್ರಿ, ಉಳಿದೊಂದು 20 ಎಕರೆ. ಮೊದಲೇ ನಾನು ರಾಜ್ ಕೃಷಿಕ ಸಮಾಜ ಅಧ್ಯಕ್ಷರ್ರಿ. ನಾನು ರತ್ನಗಿರಿ, ಸಾವಂತವಾಡಿ, ಮಹಾರಾಷ್ಟ್ರದವ್ರದ್ದೆಲ್ಲ ನೋಡಿಕೊಂಡಿದ್ದೆ. ಈ ಸಸಿಗಳನ್ನೂ ರತ್ನಗಿರಿಯಿಂದ ಸ್ಪೆಷಲ್ ವೆರೈಟಿ ಅಲ್ಫಾನ್ಸು ತಂದಿದ್ದೀವಿ. ಅಲ್ಫಾನ್ಸು ಗೌರ್ಮೆಂಟ್ ಫಾರ್ಮ್ದಿಂದಲೇ ಈ ಸಸಿಗಳನ್ನೆಲ್ಲ ತಂದೆ. ಸುಮಾರು 15-20 ವರ್ಷದ ಗಿಡಗಳು, 2-3 ಸಲ ಹಚ್ಚಿದ್ದೀವಿ. ಒಮ್ಮೆ 1-10 ಎಕರೆ, ಮತ್ತೊಮ್ಮೆ 1-15 ಎಕರೆ, ಮತ್ತೊಮ್ಮೆ ಹಿಂಗೆ 3 ಸಲ ಗಿಡಗಳು ಹಚ್ಚಿದ್ದೀವಿ. ಇದು ಮೊದಲು ಚೆನ್ನಾಗಿ ಬಂದವ್ರಿ ಎಲ್ಲ ಕಾಯಿ. ಇತ್ತಿತ್ತಲಾಗಿ ಕೆಲವು ವರ್ಷದಿಂದ ಈ ಕರೋನಾ ಬಂದಿದ್ದಕ್ಕೆ ನಾವು ತೋಟದ ಕಡೆ ನಿರ್ಲಕ್ಷ್ಯ ಮಾಡಿದ್ದೀವಿ. ಈಗ 2-3 ವರ್ಷ ಕಾಯೇ ಬಂದಿಲ್ಲ. ಈ ವರ್ಷಂತೂ ಮಂಜು ಬಿದ್ದೆಲ್ಲ ಹೂ ಉದುರಿ ಭಾಳ ನುಕ್ಸಾನದೊಳಗಾಗೈತಿ. ಮತ್ತು ಈಗ ಈ ವರ್ಷ ಎಲ್ಲ ಸ್ವಚ್ಛ ಮಾಡತ್ತೀವಿ ರೀ. ಸ್ವಚ್ಛ ಮಾಡಿ ಗೊಬ್ಬರ ಹಾಕಿ ಅದಕ್ಕೆ ಪ್ರೂನಿಂಗನ್ನು ಮಾಡಬೇಕಂತ ವಿಚಾರಲೇ ಈ ಡಿಪಾರ್ಟ್ಮೆಂಟ್ದವ್ರಿಗೆ ಹೇಳಿದ್ದೀನಿ. ಅವರಿಗೆ ಅದಕ್ಕೆ ಇಲ್ಲಿ ನಿಮ್ಮ ತೋಟದಾಗ ಮಾಡ್ತೀವಂದರು. ಆ ರೀತಿಯಿಂದ ನಾವು ಇವತ್ತು ಪ್ರೋಗ್ರಾಮ್ ಮಾಡಿಸಿದ್ದೀವಿ. ಮತ್ತು ನಮ್ಮ ಸುತ್ತ ಕಡೆ ಎಲ್ಲ ರೈತರಿಗೆ ಇವತ್ತು ತಿಳುವಳಿಕೆ ಮಾಡಲಿ ನಮ್ಮ ಜಿಲ್ಲಾದ್ದು ಅಂತೇಳಿ ಪ್ರಮುಖ ಎಲ್ಲ ತಾಲೂಕಿಂದ ರೈತರು ಮಾವು ಬೆಳೆಗಾರನ್ನ ಕರೆಸಿದ್ದೀವಿ.
1: ಸರ್, ಹಾಗೆ ಈ ಮಾವಿನಲ್ಲಿ ಮಿಶ್ರ ಬೆಳೆಯಾಗಿ ಯಾವ ಯಾವ ಬೆಳೆಗಳನ್ನು ಬೆಳೀತಾ ಇದ್ದೀರಾ?
2: ಮಾವಿನ ಹಿಂಬಾಲಿ ಇದು ಹೆಚ್ಚಿನ ಫಾಯ್ದೆ ಆಗಿದ್ದಕ್ಕೆ ಪೇರು ಒಂದು 3,000 ಗಿಡ ಪೇರು ಹಚ್ಚಿದ್ದೀನಿ ಮಾವಿನ ತೋಟದಾಗ. ಮತ್ತೊಂದು 500 ಅವಕಾಡೋ ಹಚ್ಚಿದ್ದೀವಿ. ಅವಕಾಡೋ ಹಚ್ಚಿದ್ದೀವಿ. ಈಗ ಪೇರು ಫಲ ಬಿಡತ್ತವ್ರಿ. ಪೇರು ಈಗ ಸುಮಾರು ಒಂದು 15-20 ಸಾವಿರ ರೂಪಾಯಿ ಐತಿ. 1.5 ವರ್ಷ ಆತ ಹೆಚ್ಚೆ 20-25 ಸಾವಿರ ಆತಿ. ಈಗಂತೂ ಎಲ್ಲ ಹೂವು ಮಿಡಿ ಸಾಕಷ್ಟು ಐತಿ. ಇನ್ನು ಮುಂದಿನ ತಿಂಗಳು 9ನೇಗ ಪೂರ್ತಿ ಫಲ ಬರ್ತೈತಿ ರೀ ಪೇರದ್ದು.
1: ಈ ಮಾವಿನ ಮಾರ್ಕೆಟಿಂಗ್ ಯಾವ ರೀತಿ
2: ಮಾಡ್ತಾರೆ? ಮಾವಿನ ಮಾರ್ಕೆಟಿಂಗನ್ನು ಭಾಳ ದೊಡ್ಡ ಸರ್ಕಾರದವರು ಸರಿಯಾಗಿ ಮಾರ್ಕೆಟ್ ಮಾಡಿಲ್ಲ. ಭಾಳ ಸಲ ನಾವು ಒತ್ತಾಯ ಮಾಡಿದ್ವಿ. ಇಲ್ಲಿ ಭಗವಾನ್ ಮಂದಿ ಅಂತ ಬರ್ತಾರೆ, ತೋಟಗಳನ್ನ ಖರೀದಿ ಹಿಡ್ಕೊಂಡು ಅವರು ಲಾಬಿನ ಐತೆ. ಒಬ್ಬ ಈ ನಮ್ಮ ತೋಟ ಪ್ರತಿ ವರ್ಷ 4.5 ಲಕ್ಷ, 5 ಲಕ್ಷ, 3 ಲಕ್ಷ, 80 ಸಾವಿರ ಹಿಂಗೆ ಒಂದು ಇದನ್ನು ಒಬ್ಬ ಬೇಡಿದ ಮತ್ತೊಬ್ಬ ಬರೋದಿಲ್ಲ. ಅವ್ರ ಲಾಬಿ ಪ್ರಕಾರ ಅವ್ರಿಗೆ ಕೊಡಬೇಕು ನಾವು, ಇಲ್ಲದ್ರೆ ನಾವು ಮಾಡಬೇಕು. ನಾವು ಮಾರಾಟ ಮಾಡೋಕೆ ಅಷ್ಟು ಏನಾಗಿದೆ, ನಮ್ಮ ಹಣ್ಣುಗಳು ಲಾಸ್ಟಿಗೆ ಬರ್ತಾವೆ. May 15 ರ ಮುಂದೆ, May 20, 25, 30 ಮಳೆಗಾಲಕ್ಕೆ ಬಂದಾಗ ರೇಟ್ ಕಮ್ಮಿ ಇರ್ತೈತೆ ರೀ. ಅದಕ್ಕೆ ನಾನು ಕೇಳಿದೆ ಈಗ ಅವ್ರಿಗೆ ಕರೆಕ್ಟೇ. ಮಹಾರಾಷ್ಟ್ರದವರು ಜನವರಿಯಿಂದ ಅವರು ಕಾಯಿ ಶುರು ಆಗ್ತಾವೆ. ಜನವರಿ ಫೆಬ್ರವರಿ ಹವಾಮಾನ ಐತಿ, ಆದರೂ ಅಲ್ಲಿ ರೈತರು ಕರೆಕ್ಟೇಲ್ ಅಂತೇಳಿ ಒಂದು ಕೆಮಿಕಲ್ ಔಷಧ ಹಾಕೋದ್ರಿಂದ ಅರ್ಲಿ ಹೂ ಸೆಪ್ಟೆಂಬರ್ನಿಂದ ಚಾಲು ಮಾಡ್ತಾರೆ ಅವ್ರು ಹೂಗಳು. ಆ ರೀತಿ ಆದರೆ ಅರ್ಲಿ ಬಂದರೆ 1,000 ರೂಪಾಯಿ ಡಿಸನ್ನು ಐತಿ. ನಮ್ಮವೆಲ್ಲ 200 ರೂಪಾಯಿ 100 ರೂಪಾಯಿಗೆ ಹೋಗ್ತಾವೆ. ಇಲ್ದ್ರೆ ಈ ಲಾಬಿ ಇದ್ದಂಥವ್ರಿಗೆ ಎಲ್ಲ ನಾವು ಭಗವಾನರಿಗೇನೆ ಕೊಡಬೇಕಾಗ್ತದೆ. ಮತ್ತು ನಮ್ಮದು ಕೃಷಿ ಹಿಂಬಲಿ ಅಂದರೆ ಈ ಹೊಲ್ದೊಳಗೆ ಕಬ್ಬು ಐತೆ ರೀ. ಕಬ್ಬು, ಅವಕಾಡು, ಪೇರು, ಮತ್ತು ನಮ್ಮ ಹಲಸಿನ ಗಿಡಗಳು ಅದಾವು. ಮತ್ತು ಮಾವಿನ ತೋಟ ಐತಿ. ಅಲ್ಲಿ ನಮ್ಮ ಕೆಕೆ ಹಾಲಿಗೆ ಮರಡಿಯೊಳಗೆ ಬಾಳೆ ಬೆಳಿತೀವಿ. ಏಲಕ್ಕಿ ಬಾಳೆ ಅಲ್ಲಿ 1.6 ಎಕರೆ ಬಾಳೆ.

0: ಎಲ್ಲ ನೀರಾವರಿ, ಅದು ಅದು ಪ್ರಾಫಿಟ್ ಇದ್ದೈತಿ ಭಾಳಿದ್ದು ಇದಕ್ಕಿಂತ. ಇದಕ್ಕೆ ಮಾವಿನ ಗಿಡಕ್ಕೆ ರೋಗಗಳು ಭಾಳ ಬರತ್ತವ್ರಿ, ಮತ್ತು ಸರಿಯಾಗೋಗ್ತಿ. ಎಲ್ಲ ಸ್ವಚ್ಛ ಮಾಡ್ಬೇಕಂದ್ರೆ ಒಂದು ಎಕರೆಗೆ ಕನಿಷ್ಠ 15,000 ರೂಪಾಯಿ ಸ್ವಚ್ಛ ಮಾಡೋಕೆ ಬರ್ತೈತಿ. ಗೊಬ್ಬರ ಗಿಬ್ಬರ ಹಿಡಿದ್ರೆ 20-30 ಸಾವಿರ ರೂಪಾಯಿ ಬರ್ತೈತಿ ಒಂದು ಎಕರೆಗೆ. ನಮಗೆ 30, ನಮ್ಮ ಹಣ್ಣು ಆಗ್ತಾವು 40 ಐತಿ, ಅದಕ್ಕೆ ಅದಕ್ಕೆ ಆಗತ್ತೈತಿ. ಆದ್ದರಿಂದ ನಾವು ಇದನ್ನು ಪ್ರೂನಿಂಗ್ ಮಾಡಿ ಹೊಸ ಟೆಕ್ನಿಕ್ ಏನಾದರೂ ಮಾಡಿದರೆ ಪ್ರಾಫಿಟ್ ಆಗ್ತೈತಿ. ಇಲ್ದ್ರೆ ಮಾವು ಬೆಳೆಗಾರರಿಗೆ ಇನ್ಸೂರೆನ್ಸ್, ಈ ವರ್ಷ ಎಲ್ಲ ಮನ್ಸು ಬಿದ್ದು ಎಲ್ಲ ಹೂ ಉದುರಿ ಅದು ರೀ, ಈ ಹಣವರು ಹಿಡ್ಕೊಂಡು ಎಲ್ಲ ಈ ಬೆಲ್ಟ್ ಎಲ್ಲ. ಅದಕ್ಕೆ ನಾವು ಏನೇ ಮಾಡಿ ಸರ್ಕಾರದವ್ರು ಇನ್ಸೂರೆನ್ಸು, ಎಲ್ಲಿ ರಾಜಕೀಯ ಒತ್ತಡ ಐತಿ, ಎಲ್ಲಿ ಪ್ರೆಷರ್ ಐತಿ, ಅಲ್ಲಿ ವಿಮಾ ಹಣ ಬಿಡುಗಡೆ ಮಾಡ್ತಾರೆ. ನಮ್ಮಲ್ಲಿ ಇಲ್ಲಿ ಶಾಸಕರು ಮಾಡೋದಿಲ್ಲ, ನಮ್ಮ ರಾಜಕಾರಣದವರು ಮಾಡೋದಿಲ್ಲ. ಮಾವಿನ ತೋಟ ಖಾನಾಪುರ ತಾಲೂಕು, ಬೈಲಮ್ಮ ತಾಲೂಕು, ಬೆಳಗಾವಿ 3 ತಾಲೂಕದಾಗ ಹೆಚ್ಚಿಗೈತಿ. ಇಲ್ಲಿ ಶಾಸಕರು, ಸರ್ಕಾರದವರು, ಮಂತ್ರಿಗಳು ಒತ್ತಾಯ ಮಾಡಕ್ಕೆ ಇಲ್ಲಿ ತನಕ ನಾವು ತುಂಬಿದ್ದೆಲ್ಲರದ್ದು ದುಡ್ಡು ಹೋಗಿದಾವು. ಈ ವರ್ಷ ಹೇಳಿದೇವೆ ನೀವು ವಿಮಾ ತುಂಬೇಕಾದ್ರೆ ಅದರದ್ದು ಹಾನಿ ತುಂಬಿಕೊಡ್ಬೇಕು. ಇಲ್ಲದಿದ್ದರೆ ಇದಕ್ಕೆ 1 ಹೆಕ್ಟರ್ಗೆ 7-8 ಸಾವಿರ ರೂಪಾಯಿ ತುಂಬಿ ನುಕ್ಸಾನ ಆಗುತ್ತೆ ರೈತರು. ಅವರು ಹೇಳ್ತಾರೆ ನಾವು ಹವಾಮಾನದ ಮೇಲೆ ತಗೋತೀವಿ, ಮಳೆ ಮೇಲೆ ತಗೋತೀವಿ, ರೋಗ ಮೇಲೆ ತಗೋತೀವಿ, ಇವು ಸ್ಯಾಟಲೈಟ್ ಮೇಲೆ ತಗೋತೀವಿ. ಇದು ಏನಾಗಿದೆ ರೀ, ಕಣ್ಣು ವಿಮಾ ಪಾಲಿಸಿ ಮಾವಿನ ಗಿಡಗಳಿಗೆ ಸುದ್ದಿ ಇಲ್ಲ, ಸರಿ ಇಲ್ಲ. ಇದಕ್ಕೆ ಯಾಕಂದರೆ ಈ ಊರಾಗ ಒಳ್ಳೆ ಕಾಯಿ ಬಂದರೆ ಮುಂದಿನ ಊರಾಗ ಕಾಯಿ ಬರೋದಿಲ್ಲ, ನನ್ನ ತೋಟದಾಗ ಬಂದರೆ ಪಕ್ಕದ ತೋಟದಾಗ ಇದಿಲ್ಲ, ಹಿಂಗೆ ಬೇರೆ ಬೇರೆ ಇದೈತಿ ರೀ. ನಿಸರ್ಗದ ಪ್ರಕಾರ ಈ ಮಂಜು ಬಿತ್ತು ಎಲ್ಲರೂ ತೋಟಗಳು ಹೋಗ್ತಾವೆ, ಹೂವು ಉದುರ್ತಾವೆ, ಮಿಡಿ ಉದುರ್ತಾವೆ, ಎಲ್ಲ ಹಾಳಾಗಿ ಹೋಗ್ತಾವೆ. ಮುಂದೆ ಅಡಮಾಳಿ ಬರ್ತಾವೆ ರೀ, ಗುಡುಗ ಸಿಡ್ಲು ಮಳೆ ದೊಡ್ಡ ಬರ್ತಾವೆ, ಆವಾಗ ಬಿರುಗಾಳಿಗೆ ಕಾಯಿ ಉದುರುತ್ತೆ. ಇದು ರೈತಗೆ ಮಾವಿನ ಜೀವದ ಮೇಲೆ ಇದೆ. ಇದೇನು ಪಕ್ಕ ಯಾವುದೂ ರೈತ ಸಂತೋಷ ಇಲ್ಲ, ಒಂದು ಮಾರ್ಕೆಟ್ದಾಗೂ ಇಲ್ಲ, ಒಂದು ನಿಸರ್ಗದಿಂದನೂ ಇದಕ್ಕೆ ಭಾಳ ತ್ರಾಸ ಅದಾವ್ರಿ. ಈಗ ಎಷ್ಟೋ ರೈತರು ನನಗೆ ಗೊತ್ತಿದ್ದ ಪ್ರಕಾರ ತೆಗೆತಾರೆ. ನಾವು ಇದನ್ನ ಅಲ್ಟರ್ನೇಟಿವ್ ಏನೇ ಇದ್ರೊಳಗೆ ಪೀಕ್ ಕೊಡಿ ಯಾಕೆ ಮಾಡತ್ತೀವಿ ಅಂದರೆ, ಇದು ಬರದಿಲ್ಲ ಅಂದರೆ ಇವನು ಗಿಡ ಕೆತ್ತೋಗೋದು, ಅವನ್ನಾರ ಬೆಳಿಬೇಕು. ಈಗ ಅದಕ್ಕೆ ಅವಕಾಡು 1-7 ಎಕರೆ ಹೆಚ್ಚಿದ್ದೀವಿ ರೀ, ಪೇರು 1-5 ಎಕರೆ ಹೆಚ್ಚಿದ್ದೀವಿ. ಇನ್ನೂ ಉಳಿದದ್ದು ಇಂಥವನ್ನ ಅಲ್ಟರ್ನೇಟಿವ್ ನಡುವೆ ಹಚ್ಚಿ ಪ್ರೂನಿಂಗ್ ಮಾಡಿ ಗಿಡಗಳು ನಾವು ಸಾಲಿನ ಸಾಲ ಅಂತರ ಜಾಸ್ತಿ ಇಟ್ಟಿದ್ದೀವಿ, ಅದಕ್ಕೆ ನಡೀತೈತಿ. ಯಾವ್ದು ಬರ್ತೈತಿ ನೋಡೋದು ರೀ.
1: ರೈತರು
0: ಮಿಶ್ರ ಬೆಳೆ ನಮ್ದೆಲ್ಲ ಸಾವಯವನ ಮಾಡ್ತೀರಿ ಇದನ್ನ. ಇದಕ್ಕೆ ನಾವೇನು ಸಗಣಿ ಗೊಬ್ಬರ ಔಷಧ ಅಂತೂ ಹೊಡೆಯೋದೇ ಇಲ್ಲ, ಸಾವಯವನ ಮಾಡ್ತೀವಿ. ಆದರೂ ಈ ನಿಸರ್ಗದ ಮುಂದೆ ಯಾವುದೂ ನಡೆಯೋವಲ್ತು. ಒಂದು ದೊಡ್ಡ ಮಳೆಯಾರ ಆಗ್ತೈತಿ, ಇಲ್ಲ ಮಂಜಾರ ಬೀಳ್ತೈತಿ, ಕಾಯಿಗಳು ಬೀಳ್ತಾವು. ಇದ್ರ ಕಡಿಕೆ ಲಾಸ್ಟಿಕ್ಕೆ ಮಾರ್ಕೆಟಿಂಗು, ಈ ಭಗವಾನರ ಇದನ್ನ ಮಾಡ್ತಾರೆ. ಈ ಕರೋನಾದಾಗ 2-3 ವರ್ಷ ಹಂಗೆ ಕಾಯಿ ಫ್ರೀ ಕೊಟ್ಟಿದ್ದೀವಿ. ಹೀಗಾಗಿ ರೈತಿಗೆ ಒಂದಿಲ್ಲೊಂದು ಮಾವಿನ ಗಿಡದಿಂದ ತಾಪತ್ತಿರ್ತೀವಿ. ಅದೇ ಕಬ್ಬಿಂದು ಉಳಿದು ಕಮರ್ಷಿಯಲ್ ಕ್ರಾಪದ್ದು ಹಂಗಿಲ್ಲ, ಅಶ್ಯೂರ್ಡ್ ಕಬ್ಬು ಪ್ರತಿ ಟನ್ನಿಗೆ ಅವರು 3,000 ಕೊಡಲಿ, 2,500 ಕೊಡಲಿ, 400 ಟನ್ ಬಂತಂದರೆ 1,00,000 ಆಗ್ತೈತಿಪ್ಪ. ಒಂದು 30,000 ಖರ್ಚಾದರೂ, 34,000 ಖರ್ಚಾದರೂ 50-60,000 ರೈತಿಗೆ ಉಳಿತೈತಿ, ಅವಂಗೆ ಇದಿರ್ತೈತಿ. ಅದರ ಪ್ರಕಾರ ಉಳಿದ ಕ್ರಾಪ್ಗಳು ಕಮರ್ಷಿಯಲ್ ಕ್ರಾಪ್ನಿಂದ ರೈತಿಗೆ ಫಾಯ್ದೆ ಐತಿ ರೀ. ಮತ್ತು ಇವರು ಹೇಳ್ತಾರೆ ಸರ್ಕಾರದವ್ರು ಬೆಳೀರಿ, ಮಾವು ಬೆಳೀರಿ. ಈಗೇನು ಮಾವು ಎಷ್ಟೋ ರೈತರು ತೆಗೆತಾರೆ, ಹಳ್ಳಿ ಕಡೆ ಅದು ತೆಗಿತಾರೆ, ನಮ್ಮ ಕಡೆ ಬರ್ತಾರೆ ರೈತರೆಲ್ಲ.
1: ಈಗ ಈಗಿನ ಯುವಜನತೆ ಈ ಕೃಷಿ ಬರಕ್ಕೆ ಹಿಂದೇಟು ಹಾಕ್ತಾರೆ.
0: ಹೌದೌದು, ಕೃಷಿಯಿಂದ ನೋಡ್ರಿ ಈ ಕಷ್ಟ ಜೀವನದಂದ್ರೆ ಅತಿ ಕಷ್ಟ. ಇದು ನಮ್ಮ ನಾಡ್ಯಾಗ ತಂಡ್ಯಾಗ ಮಳೆಯಾಗ ನೀರು ಉಣಿಸ್ಬೇಕು, ಇವು ಸ್ವಲ್ಪ ತಪ್ಪಿದೀವಿ ಅಂದ್ರೆ ಹುಳ ಆಗ್ತಾವೆ. ಈ ವರ್ಷ ಯಾವೊಂದು ತೋಟ ನಮ್ಮ ಒಂದು ನಮ್ಮ ಮನೆಗೆ ಒಂದು ಹಣ್ಣು ಓದಿಲ್ಲ ನೋಡ್ರಿ, ಇಲ್ಲಿಂದ ಎಲ್ಲ ಹುಳ ಅದು ಉಳಿದದ್ದು ಕಾಯಿ. ಅವ್ರಿಗೆ ಹವಾಮಾನ ಹಂಗೆ ಬಂತು, ಎಲ್ಲರ ತೋಟ ಒಂದೇ ಅಲ್ಲ. ಅದಕ್ಕೆ ಇದು ಲಾಸ್ ಮಾಡಿಕೊಂಡು ಇದ್ರಾಗ 1 ವರ್ಷ ದುಡಿದು ಏನು ಮಾಡೋದೈತಿ? ನಾವೇನೇ ಬೇರೆ ಉದ್ಯೋಗ ಮಾಡಿಕೊಂಡ್ರೆ ನಾವು 1,00,000 ಗಳಿಸ್ತೀವಿ, ಇಲ್ಲ 10,00,000 ಗಳಿಸ್ತೇವೆ ಅಂತ ಯುವಕರು ಈ ನಮ್ಮ ಬೇರೆ ಉದ್ಯೋಗ ಬಿಸ್ನೆಸ್ದಾಗ ಇದನ್ನು ಮಾಡ್ತಾರೆ. ಮತ್ತು ಇನ್ನು ಮುಂದೆ ಈ ಕೃಷಿ ಏನೈತಿ, ಇದು ಸ್ಥಿರ ಇರೋದಿಲ್ಲ. ಈಗಾಗಲೇ 50% ದೇಶದೊಳಗೇ ಇರುತ್ತೆ, ನಾನು ಕಮ್ಮಿ ಹಾಕೊಂತ ಬಂದಿದ್ದೀರಿ. ಯಾರು ಮೆಕನೈಸ್ ಮಾಡಿಕೊಂಡು ದೊಡ್ಡ ಫರ್ಟೈಲ್ ಜಮೀನುಗಳಿದಾವೆ, ಹರಿಯಾಣ, ಪಂಜಾಬ್, ಯು ಪಿ, ಮಧ್ಯಪ್ರದೇಶ ಇವು ಅದಾವೆ ಅಂತಲ್ಲಿ. ಮತ್ತು ಈಸಿ ಕ್ರಾಪ, 3 ತಿಂಗಳದಾಗ ಗೋಧಿ ಬರ್ತೈತಿ, 3 ತಿಂಗಳದಾಗ ಬಾಸುಮತಿ ಬರ್ತೈತಿ, ಅವಕ್ಕೆ ಎಕ್ಸ್ಪೋರ್ಟ್ ಎಲ್ಲ ರೇಟ್ ಅದಾವೆ. ಮತ್ತು ಇಲ್ಲಿ ಅಂಥದ್ದು ಯಾವುದು ಎಕ್ಸ್ಪೋರ್ಟದ್ದು ಇಲ್ಲ. ಇಂಡಸ್ಟ್ರಿ ತೆಗೀರಿ, ಮಾವಿಂದು ಪಲ್ಪ್ ಮಾಡೋಕ್ಕೆ ಕಾಯಿ ಇದ್ದಾಗ ಕೊಟ್ಟರೆ ನಮಗೆ ಸೇಫ್ ಇರ್ತೀವಿ. ಹಣ್ಣಾಗಕ್ಕೆ ಬಂದು ಎಲ್ಲ ನನ ತೂತು ಮಾಡಿ ಹುಳ ಮಾಡ್ತು. ಇವ್ರ ಅಧಿಕಾರಿಗಳು ಹೇಳ್ತಾರೆ ಎಲ್ಲ, ಆದಷ್ಟು ನಮ್ಮ ರೈತರಿಗೆ ತಿಳುವಳಿಕೆ ಹೇಳೋದು ಮಾಡ್ಬೇಕಂತ ಹೇಳಿ ಇದನ್ನು ಮಾಡಿದ್ದೀವಿ. ಆದರೆ ಮಿಶ್ರ ಬೆಳೆ ಮಾವಿನದಾಗ ಮಾಡಿದರೆ ರೈತ ಬದುಕ್ತಾನೆ, ಒಂದು ಕ್ರಾಪ್ ಇದ್ರೆ ಒಂದು ಕ್ರಾಪ್ ಬರ್ತೈತೆ.
1: ಈ ಮಣ್ಣಿನ ಫಲವತ್ತತೆ ಏನು ಹೆಚ್ಚಿಗೆ ಮಾಡ್ಕೊಬೇಕಂದ್ರೆ
0: ನಮ್ಮ ಸನಬ್ ಬಿತ್ತಬೇಕ್ರಿ. ನಿಸರ್ಗದ ರೈತಿಗೆ ಡಿ ಎ ಪಿ ಆಗಲಿ ಪೊಟ್ಯಾಶ್ ಆಗಲಿ 1700 ರೂಪಾಯಿ 2000 ರೂಪಾಯಿ ರೇಟ್ ಆಗಿದ್ದವ್ರಿ. ಇದರಿಂದ ಏನಾಗೈತಿ, ರೈತಿಗೆ ಕೊಳ್ಳೋ ತಾಕತ್ತು ಉಳಿದಿಲ್ಲ. ಇದೆಲ್ಲ ಸುಳ್ಳು ಮಾತು. ಈಗ ಇವರು ಫರ್ಟಿಲೈಸರ್ ಸಿಗೋದಿಲ್ಲ ಸುದ್ದಿ ಮಾಡ್ತಾರೆ, ಎಲ್ಲ ಬೇಕಾದಷ್ಟು ಫರ್ಟಿಲೈಸರ್ ಐತಿ. ಆದರೆ ರೈತ ಕೊಂಡ ಕಾಸ್ಟ್ ಆಫ್ ಕಲ್ಟಿವೇಷನ್ ಏನೈತಿ ಅವ್ನು ಪೂರೋ ಸ್ವಲ್ತು. ಯಾಕಂದರೆ ಡಿಸೇಲು 100 ರೂಪಾಯಿ, 1 ಎಕರೆ ಹೊಡಿಬೇಕಾದ್ರೆ 4 ತಾಸು ಬೇಕು, 1 ತಾಸಿಗೆ 700ರಿಂದ 800 ತೊಗೋತಾರೆ, 3,500-4,000 ರೂಪಾಯಿ ಒಂದು ಬರೀ ನೆಗಲ ಹೊಡಿಯಕ್ಕೆ. ಮುಂದೆ ಅದನ್ನೆಲ್ಲ ಸರಿ ಮಾಡಬೇಕಾದ್ರೆ ಅದಕ್ಕೆ 4,000-8,000 ಇಲ್ಲೇ ಹೋಗ್ತಿ ಎಕರೆಗೆ. ಆಮೇಲೆ ನೀವು ಬೀಜು ಗೊಬ್ಬರ ಇವೆಲ್ಲ ಕೆಮಿಕಲ್ಸು ತುಟ್ಟಿ ಅದಕ್ಕೆ ಅವನು ರೈತ ಸರಿಯಾಗಿ ಬಂತು ಬದುಕಾತಾನೆ, ಇಲ್ಲ ನುಕ್ಸಾನ್ದಾಗ ಸಾಲಗಾರಾಗತ್ತಾನೆ. ರೈತರು ಅಗ್ರಿಕಲ್ಚರಕ್ಕೆ ಇವಕ್ಕೆ ಮೂಕ ಬರುವಲ್ರು ಇವ್ರು ಸರ. ಯಾರ ಕೆಲವೊಂದೆಲ್ಲ ಯೂಟ್ಯೂಬ್ದಾಗ ಅದು ನೋಡ್ಕೊಂಡು ಇದನ್ನು ಮಾಡ್ತಾರೆ, ಅದಾರೆ ಮಹಾರಾಷ್ಟ್ರದೊಳಗೆ ಒಳ್ಳೆ ರೈತರು, ಆಂಧ್ರದಾಗದಾರೆ, ನಮ್ಮ ಕರ್ನಾಟಕದಾಗದ. ಕಷ್ಟಪಟ್ಟು ಮನ್ಯಾಗ 4-5 ಜನ ಇರಬೇಕು. ಇವತ್ತು ನಮ್ಮ ಲೇಬರ್ 33 ಜನ ಅದಾರೆ, ಒಬ್ರಿಗೆ 300 ರೂಪಾಯಿ. ಈಗ ಹಚ್ಚಿಗೆ ಸ್ವಚ್ಛ ಮಾಡೋಕ್ಕೈತಿ 10 ದಿನ ಆಯ್ತು. ಜೆ ಸಿ ಬಿ ನಮ್ಮದೇ ಇರೋದ್ರಿಂದ ಸ್ವಂತ ಏನಿಲ್ಲ, ಇಲ್ಲದ್ರೆ ಜೆ ಸಿ ಬಿ ಬೇಕಂದ್ರೆ 10,000 ರೂಪಾಯಿ ದಿವಸಕ್ಕೆ. ಈ ಲೇಬರ್ಗೆ 10,000 ಸಾದಾ ರೈತರಿಗೆ ಆಗೋದಿಲ್ಲ. ನಮ್ಮ ಏನು ಮತ್ತು ಬೇರೆ ಉದ್ಯೋಗಗಳಿದಾವೆ, ದುಡ್ಡು ಬರ್ತೈತಿ, ನಡೀತೈತಿ. ಯಾವ ರೈತನೂ ಅಷ್ಟೇ ತನ್ನ ಜೀವನ ತಿರಕ್ಕೆ ರೈತ ಉಳಿದದ್ದೇನಿಲ್ಲ. ಅಗ್ರಿಕಲ್ಚರ್ನೇ ಫೇಲ್ಯೂರ್ ಐತಿ. ಸರ್ಕಾರದವರು ಎಲ್ಲ ಹೇಳಿದರು 2022 ಡಬಲ್ ಮಾಡ್ತೀವಿ. ಕಬ್ಬಿನ ರೈತು 2700 ಹೋಯ್ತಾರೆ ಇಲ್ಲಿ ಬಂದು, ಏಜೆಂಟರು ಫ್ಯಾಕ್ಟ್ರಿಯವ್ರಿಗೆ ಕಳಿಸ್ತಾರೆ, ಇಲ್ಲದ್ರೆ ಲಗುಡ್ ತೊಗೋದಿಲ್ಲ. ಇದು 2700 ಇದ್ದೀಗ 10 ವರ್ಷ ಆತಿರ್ತಿ, ಇದೇ ರೇಟ್ ಇದೆ. ಈಗ ನಮ್ಗೆ ಅವ್ರ ಪ್ರಕಾರ 2022 ಮುಗೀತು, 4,000-5,000 ರೂಪಾಯಿ ಕಬ್ಬಿಗೆ ಸಿಗಬೇಕು, ಭತ್ತಕ್ಕೆ 4,000 ರೂಪಾಯಿ ಸಿಗಬೇಕು, ಜೋಳಕ್ಕೆ 4,000 ಸಿಗಬೇಕು, ಗೋಧಿಗೆ 4,000 ಸಿಗಬೇಕು, ಇವು ಯಾವೂ ಸಿಗ್ತಾ ಇಲ್ಲ. ಅಂದರೆ ಹಂಗೆ ರಾಜಕೀಯದ ಒಂದು ಸ್ಟಂಟ್ ಮೇಲೆ ನಡೆದೈತಿ. ಆದರೆ ರೈತಿಗೆ ಒಕ್ಕಲುತನ ಬಿಟ್ಟು ಬದುಕಕ್ಕೆ ಬೇರೆ ದಾರಿ ಇಲ್ಲ, ಅದಕ್ಕೆ ಅವನು ಒಕ್ಕಲುತನ ಮಾಡ್ತಾನೆ. ಅವನ ಜಮೀನು ಇರ್ತೈತಿ. ಈಗ ತಾವು ನೋಡ್ಬೋದು ಕಾರವಾರ, ಉಡುಪಿ, ಮಂಗಳೂರು ಅಲ್ಲಿ ರೈತರು ಅವ್ರ ಮಕ್ಕಳೆಲ್ಲ ಫಾರಿನ್ದಾಗ ಸೆಟಲ್ ಆಗಿಬಿಟ್ಟಿದ್ದಾರೆ. ಈಗ ಅವರೆಲ್ಲ ವಯಸ್ಸು 70, 80, 60 ಮೇಲೆ ಇದ್ದಾರೆ. ಅವ್ರು ಬೇರೆದವ್ರು ತೋಟ ಕೊಟ್ಬಿಡ್ತಾರೆ, ಅವ್ರಿಗೆ ಏನೂ ಲಾಭ ಇಲ್ಲ. ನಾವು ರಾಜ್ಯ ಕೃಷಿಕ ಸಮಾಜ ಅಧ್ಯಕ್ಷರು, ರಾಷ್ಟ್ರದ ಉಪಾಧ್ಯಕ್ಷದೇನ್ರಿ, ಎಲ್ಲ ಕಡೆ ಅಡ್ಡಾಡ್ತಿರ್ತೀವಿ, ಜನ ಬರ್ತಾರೆ, ಹಿಂಗೆ ತ್ರಾಸ ಆಗತ್ತೈತ್ರಿ. ಮತ್ತು ಬೇರೆದವರು ಬಂದು ಖರೀದಿ ಮಾಡುತ್ತಾರೆ, ಕೇರಳ ಮಂದಿ ಅಥವಾ ಬಂದು ತೋಟಗಳು ಖರೀದಿ ಮಾಡುತ್ತಾರೆ. ಸುಮ್ಮನೆ ಹೇಳ್ತಾರೆ ಎಲ್ಲರೂ ಅಗ್ರಿಕಲ್ಚರ್ ಅಂತ, ಏನು ಯಾವುದೂ ಇದನ್ನು ಮಾಡಿಲ್ಲ. ಒಂದು ಟ್ರ್ಯಾಕ್ಟರ್ ತೊಗೋಬೇಕಾದ್ರೆ ಎಲ್ಲ ಸಾಮಾನು ಇಂಪ್ಲೀಟ್ 10 ಲಕ್ಷ ರೂಪಾಯಿ ಆಗ್ತೈತಿ. ಅದ್ರ ಬಡ್ಡಿ ಏನಾಗ್ತೈತಿ, ಎಲ್ಲಿ ತುಂಬ್ತಾನೆ? ಎಲ್ಲ ಸಾಲಗಾರನ ಸಾಲದಾಗ ಹುಟ್ಟಾತಾನೋ, ಸಾಲದಾಗ ಸಾಯ್ತಾನೆ. ಅವನ ಮಕ್ಕಳು ನೋಡತ್ತಾರೆ, ಅವ್ರಿಗೆಲ್ಲ ಇಫೆಕ್ಟ್ ಆಗಿ ಯಾರೂ ಕೃಷಿ ಕಡೆ ಬರುತ್ತಿಲ್ಲ. ಸುಮ್ಮನೆ ಒಂದು ನೌಕರಿ ಹತ್ತವರು ಅಂಥವ್ರು ಇಂಥವ್ರು ಮಾಡೋನು ಉದ್ಯೋಗ ಬೇರೆ ಇದಕ್ಕೆ ತಂದಿದ್ದು. ಆದರೆ ಆ್ಯಕ್ಚುಲಿ ನಮ್ಮ ಯುವಕರಿಗೆ ಕೆಲವು ಯುವಕರು ಮಾಡ್ತಾರೆ, ಕಟ್ಪಟ್ಟಿದ್ದವರು ಹೊಸದಿಂಥದ್ದು ಏನು ದ್ರಾಕ್ಷಿ ಹಣ್ಣದ್ದು ಕಮರ್ಷಿಯಲ್ ಕ್ರಾಪ್, ಬೇರೆ ಏಲಕ್ಕಿ ಬಾಳಿದು, ವೆಜಿಟೇಬಲ್ಸು ಸೀಸನ್ ಪ್ರಕಾರ ವೆಜಿಟೇಬಲ್ಸ್ ಒಮ್ಮೆ ನೀವು ನೋಡಿದಿರಿ, ಟೊಮೆಟೊ 1 ರೂಪಾಯಿ ಕೆ ಜಿ ಆಗ್ತದೆ, ಒಮ್ಮೆ 100 ಆದಾಗ ತುಂಬಡಿ ಮಾಡ್ತಾರೆ. ಎಂದೋ 4-5 ವರ್ಷಕ್ಕೊಮ್ಮೆ ಏನೋ ಮಳೆಯಿಂದನೋ ಭಾಳ ಹಾಗೆ ಯಾವಾಗ ಏರ್ತೈತೆ, ಅದು ಒಂದು 15 ರೂಪಾಯಿ. ಉಳ್ಳೆಗಡ್ಡಿದು ಅದೇ ಥರ. ಗೌರ್ಮೆಂಟು ಫಿಕ್ಸ್ ಪ್ರೈಸ್ ಮಾಡಬೇಕು, ಮಿನಿಮಮ್ ಪ್ರೈಸ್ ಇವತ್ತು ಘೋಷಣಾ ಮಾಡಬೇಕು. ಇವರು ಮಿನಿಮಮ್ ಪ್ರೈಸು ಮೊನ್ನೆ ಕಬ್ಬಿಗೆ 20 ರೂಪಾಯಿ ಹೆಚ್ಚು ಮಾಡ್ತಾರೆ ಕ್ವಿಂಟಲ್. ಎಲ್ಲ ದೊಡ್ಡ ತಪ್ಪು, ಹೇಳೋದೊಂದು ಮಾಡೋದೊಂದು. ಮಿನಿಮಮ್ ಕಬ್ಬಿನ ದರ 5,000 ರೂಪಾಯಿ ಮಾಡಬೇಕು, ಭತ್ತದ ಬೆಲೆ 4,000 ಮಾಡಬೇಕು. ಗೋಧಿದು ಜೋಳದ 4,000 ಮಾಡ್ಬೋದು. ಅಂದಾಗ ರೈತಗೆ ಏನಾದರೂ ದುಡಿದಕ್ಕೆ ಪ್ರತಿಫಲ ಸಿಗ್ತೈತಿ ಇಲ್ಲದಿದ್ರೆ. ಹಿಂಗೆ ರೈತ ಸಾಲದಾಗ ಹೋಗ್ತಾನು. ಇದನ್ನು ತಡ್ಕೊಳಕ್ಕೆ ಆಗದಕ್ಕೆ ರೈತರು ಶಕ್ತಿ ಇಲ್ಲಂಥವ್ರು ಆತ್ಮಹತ್ಯೆಗೆ ಹೋಗ್ತಾರೆ. ಇದು ಆಗಬಾರ್ದಂದ್ರೆ ಸರ್ಕಾರದವರು ನಮಗೆ ಉಚಿತ ಏನೂ ಬೇಡ, ಒಳ್ಳೆ ಬೆಲೆ ಸಿಕ್ಕರೆ ಸಾಕು, ತನ್ನಕ್ಕೆ ತಾ ಬದುಕ್ತಾನ. ಅದಕ್ಕೆ ಮಾರುಕಟ್ಟೆ ಬಲಪಡಿಸ್ಬೇಕು, ಇದೇ ಒಂದೇ ಮುಖ್ಯ.
1: ಈ ರೈತರು ಸ್ವಲ್ಪ ಏನಾರ ಟೆಕ್ನಾಲಜಿ ಯೂಸ್,
0: ಟೆಕ್ನಾಲಜಿ ತಗಡ ಮಾಧ್ಯಮ ನಿಮ್ಮ ರೇಡಿಯೋ ಮುಖಾಂತರ ಮಾಧ್ಯಮದಿಂದ ಬರತಾವು, ಡಿಪಾರ್ಟ್ಮೆಂಟ್ಗಳು ಹೇಳ್ತಾರೆ, ಯೂಟ್ಯೂಬ್ದಾಗ ನೋಡ್ತೀವಿ ಸಾಕಷ್ಟು. ಪರದೇಶದ್ದು ನೋಡಿ ನಮ್ಮ ಯುವಕರು ಮಾಡತ್ತಾರು. ಅದಕ್ಕೆ ಭಾಳ ಬಳ ಮೇಲೆ ಎನ್ಸೋಸ್ ಜನ ಹಂಗೆ ಮಾಸ ಇಲ್ಲ. ನೀವು ಬೇಕಾದ ಒಂದು ಇಂಟರ್ವ್ಯೂ ಪ್ರತಿನಿಧಿಗಳೇನಿದ್ರಿ ವಾರ್ತಾದವರು ಮಾಧ್ಯಮದವರು ಹಳ್ಳಿಯಾಗ ಒಂದು ಚೆಕ್ ಮಾಡ್ರಿ, ಯುವಕರು ಏನು ಮಾಡ್ತಾರೆ, ಎಲ್ಲರಿಗೂ ಗುಂತು ಹಾಟಿ ಹೊಡಿತಾರೆ. ರಾಜಕೀಯ ಚರ್ಚಾ ದುಡಿಬೇಕು, ಹೊಲದೊಳಗೆ ಗಿಡಗಳು ಹಚ್ಚಬೇಕು, ಏನಾದರೂ ಹೊಸ ಉದ್ಯೋಗ ಮಾಡ್ಬೇಕನ್ನೋದು ಇಲ್ಲ. ಮಾಡೋರು ಮಾಡತಾರೆ, ಉಳಿದದ್ದು ಹೆಚ್ಚಿನ ಪ್ರಮಾಣ ಎಲ್ಲ ರೈತನ ಮಗ ರೈತಾಗಿ ಉಳಿಯತಾನೆ. ಯಾಕಂದರೆ ಹಳ್ಳಿಯೊಳಗೆ ಉಚ್ಚ ಶಿಕ್ಷಣ ಸಿಗೋತು, ಯಾರು ಐ ಎ ಎಸ್ ಆಗ್ತಿಲ್ಲ, ಇಂಜಿನಿಯರ್ ಇಲ್ಲ, ಎಮ್ ಬಿ ಬಿ ಎಸ್ ಇಲ್ಲ, ಸ್ವಲ್ಪ ಪ್ರಮಾಣ ಎಲ್ಲೋ ಬುದ್ಧಿವಂತ ಶ್ರೀಮಂತರ ಮಕ್ಕಳು. ಮತ್ತು ಕಾಸ್ಟ್ ಆಫ್ ಎಜುಕೇಷನು ಭಾಳ ದೊಡ್ಡದಾಗೈತಿ, ಅಫೋರ್ಡೆಬಲ್ ಇಲ್ಲ ಬಡವರಿಗೆ. ಇವೆಲ್ಲ ಅನೇಕ ಕಾರಣದಿಂದ ಇದು ರೂರಲ್ ಪರಿಸ್ಥಿತಿ ಕಠಿಣ.
1: ಕೊನೆಯಲ್ಲಿ ನಮ್ಮ ರೈತರಿಗೆ ಯಾವ ಒಂದು ಸಂದೇಶ ಹೇಳಬೇಕು?
0: ರೈತರು ಈಗ 60 ವಯಸ್ಸು ಆಗಿದ ರೈತರಿಗೆ ದುಡಿಬೇಕನ್ನೋ ಶಕ್ತಿ ಹೊಡೆದಿಲ್ಲ ಪಾಪ. ಅವರಿಗೆ 5,000 ರೂಪಾಯಿ ಪೆನ್ಷನ್ ಕೊಡ್ಬೇಕು ಸರ್ಕಾರದವರು. ರೈತರು ಯಾರು ಮಾಡಿದಾರೆ 60-65 ವರ್ಷ ಆಗೈತಿ, ಇಲ್ಲ ಎಕರೆಕ್ಕಿಂತಿಷ್ಟು ಅವ್ಗೆ ಸಬ್ಸಿಡಿ ಕೊಡಬೇಕು, ಅವನು ಬದುಕಬೇಕು. ಇಷ್ಟು ವರ್ಷ ಎಲ್ಲ ದುಡ್ಡು ದೇಶಕ್ಕೆ ಅನ್ನ ಹಾಕಿದಾನೆ ರೈತ, ಅವನ ಋಣ ಸರ್ಕಾರದವ್ರು ತೀರಿಸ್ಬೇಕು. ಇಲ್ಲದ್ರಿ ದೇಶಕ್ಕೆ ಒಂದೇ ಬರಗಾಲ ಬಂದರೆ ಜನಕ್ಕೆ ಪಾಠ ಕಲಿಸ್ತಾರೆ ರೈತರು, ಅಂಥ ಕಾಲ ಬರ್ತೈತಿ. ಮತ್ತು ನಮ್ಮ ಯುವಕರನ್ನು ಹೊಸ ಟೆಕ್ನಾಲಜಿ ತೊಗೊಂಡು ಮಾಡೋಕ್ಕೆ ಕಲಿಬೇಕು. ಎಲ್ಲ ಹೊಸ ಟೆಕ್ನಾಲಜಿ ಭಾಳ ದೊಡ್ಡದು ಬಂದವು. ನಮ್ಮ ಮಕ್ಕಳು ಬರೋದಿಲ್ಲ ಹೊಲಕ್ಕೆ, ಅವ್ರು ತಮ್ಮ ಉದ್ಯೋಗದ ಇದಕ್ಕಿಂತ ನಾವು ಒಂದು ತಿಂಗಳಾಗಿ ನಿಮ್ಮದಷ್ಟು ಗಳಿಸ್ತೀವಿ ಅಂತಾರೆ, ಇಲ್ಲಿ ಹಾಕ್ಬಿಡ್ದು ಅಂತಾರೆ. ಅದಕ್ಕೆ ಈ ಯಾರು ಇಂಟ್ರೆಸ್ಟ್ ಐತಿ, ಮತ್ತು ಛಲ ಬೇಕು ನಾವು ಮಾಡಿಸ್ತೀವಿ ಅನ್ನೋದು. ಮತ್ತು ಎಲ್ಲಕ್ಕಿಂತ ಮುಖ್ಯ ಬಂಡವಾಳ ಬೇಕು. ನಮ್ಮ ಬ್ಯಾಂಕ್ಗಳು ಫ್ರೀ ಇಂಟ್ರೆಸ್ಟ್, ಇವ್ರಿಗೆ ಲಾಂಗ್ ಟರ್ಮ್ ಕೊಡಬೇಕು. ಹೆಂಗೆ ಪ್ರದೇಶದೊಳಗೆ ಅಮೇರಿಕಾದಾಗ ಅದವು, ನೀವೊಂದು 1 ಕೋಟಿ ರೂಪಾಯಿ ಸಾಲ ಕೊಟ್ಟರೆ ಅವರು ಒಂದು 30 ವರ್ಷದ ಇನ್ಸ್ಟಾಲ್ಮೆಂಟ್ ಮಾಡ್ತಾರೆ ವಿತೌಟ್ ಇಂಟ್ರೆಸ್ಟ್ ರೈತಿಗೆ. ಆವಾಗ ಬೆಳೀತಾರೆ ಅವರು, ಎಲ್ಲ ಮಷಿನರಿ ತಗೋತಾರೆ. ಇನ್ನು ಕಾಲ ಎಲ್ಲ ಮಷಿನರಿದು, ಎಲ್ಲ ಮೆಕನೈಸ್ ಆಗಬೇಕು. ಮಷಿನ್ಗಳನ್ನು ಸರ್ಕಾರದವರು ಮಾಡತ್ತಾರೆ, ಖರೆ ಇನ್ನೂ ಭಾಳ ದೊಡ್ಡ ಪ್ರಮಾಣ ಆಗಬೇಕು. ರೈತರಿಗೆ 30 ವರ್ಷದ ಕಂತ ಮೇಲೆ ಮಷಿನರಿಗಳು ಸಪ್ಲೈ ಮಾಡಬೇಕು, ಇಲ್ಲ ಫ್ರೀ ಕೊಡಬೇಕು. ಇಂಥ 10 ಎಕರೆ ಮ್ಯಾಗೆ ನಾವು ಫ್ರೀ ಪಾ ಡೀಸೆಲ್ ಫ್ರೀ ಫ್ರೀ ಅಂದರೆ ಸಬ್ಸಿಡಿ ಕೊಡ್ರಿ ಅವ್ರಿಗೆ.
1: ಇಷ್ಟೆಲ್ಲ ಮಾಹಿತಿ ನೀಡಿದ ರೈತರಿಗೆ ಧನ್ಯವಾದ.
0: ಥ್ಯಾಂಕ್ ಯು.

ಇದುವರೆಗೂ ಕೇಳಿದ್ರೆ KLE ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲೆ ಚನ್ನಮ್ಮನ ಕಿತ್ತೂರು ತಾಲೂಕಿನ ಪರಸನಹಟ್ಟಿ ಗ್ರಾಮದ ಪ್ರಗತಿಪರ ರೈತರು ಹಾಗೂ ರಾಜ್ಯ ಕೃಷಿಕ ಸಮಾಜದ ಅಧ್ಯಕ್ಷರಾದ ಶ್ರೀ ಲಿಂಗರಾಜ್ ಪಾಟೀಲ್ ಅವರು ತಮ್ಮ ಕೃಷಿ ಚಟುವಟಿಕೆಗಳ ಬಗ್ಗೆ ನಮ್ಮೊಂದಿಗೆ ಮಾಹಿತಿ ನೀಡಿದರು. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ ಶನಿವಾರಿ ಮೊಫತ್ ಹೆಪಟೈಟಿಸ್

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.